0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 9 ಗುರುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ, ಅಶ್ವಿನಿ ನಕ್ಷತ್ರ, ದೃತಿಯೋಗ, ವಣಿಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿ ಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ನ್ಯಾಷನಲ್ ಶುಗರ್ ಕುಕೀಸ್ ಡೇ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನು ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಗೋಲಿಯ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಅತ್ತಿರಪಲ್ಲಿ ಜಲಪಾತದ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಕೃತಿಯನ್ನ ವಾಚನ ಮಾಡಲಿದ್ದಾರೆ ರಾಮಚಂದ್ರ ಅವರು. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಗುಂಪಿಗೆ ಸೇರಿದ ಪದ ಎನ್ನುವ ಕಥೆ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಕ್ಯಾಪ್ಸಿಕಂ ರೆಸಿಪಿ ಬಗ್ಗೆ ಇರಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಶಿವಮೊಗ್ಗದ ಎಸ್ಎಚ್ ವಿಜಯ ಅವರು ಇಂಗ್ಲಿಷ್ ಪಾಠಗಳನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಇಂಡಿಯನ್ ಕಲ್ಚರ್ ಫ್ಯಾಕ್ಟ್ಸ್ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿವೇದನ್ ಅವರ ಬಿಸ್ನೆಸ್ ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನೂ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಕಾಡು ಕೃಷಿಯ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಒಂದು ಅದ್ಭುತವಾದ ಮಾತು ನನ್ನ ಕಣ್ಣಿಗೆ ಬಿತ್ತು. ಇಡೀ ದಿನಕ್ಕೆ ಎನರ್ಜಿ ಕೊಡುವಂತಹ ಸಾಲುಗಳು. ಅದರಲ್ಲಿ ಏನಿತ್ತು ಗೊತ್ತಾ? ಆತ್ಮವಿಶ್ವಾಸದಂತಹ ಆಯುಧ ಇನ್ನೊಂದಿಲ್ಲ. ಅದೊಂದು ಜೊತೆಗಿದ್ರೆ ಎದುರಿಗೆ ನಿಲ್ಲುವ ಭಯಕ್ಕೂ ಭಯ. ಎಂತಹ ಸ್ಥಿತಿಯನ್ನು ಎದುರಿಸಲು ವಿಶ್ವಾಸದಿಂದ ಸಜ್ಜಾಗೋಣ. ವಾಹ್, ಎಂತಹ ಪವರ್ಫುಲ್ ಮಾತಲ್ವಾ? ನಿಜ ಸ್ನೇಹಿತರೆ, ನಮ್ಮ ಹತ್ರ ಎಷ್ಟೇ ಹಣ ಇರಬಹುದು, ಜನ ಇರಬಹುದು, ಆದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಗೆಲುವಿನ ದಾರಿ ಕಷ್ಟ ಆಗ್ಬಿಡುತ್ತೆ. ಅದೇ ನಮ್ಮಲ್ಲಿ ಕರಗದ ಆತ್ಮವಿಶ್ವಾಸ ಅನ್ನೋ ಒಂದು ಆಯುಧ ಇದ್ರೆ ಎಂಥದ್ದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ನಮ್ಮನ್ನ ನೋಡಿ ಆ ಭಯಕ್ಕೆ ಭಯ ಆಗ್ಬಿಡುತ್ತೆ. ಸೊ ಜೀವನದಲ್ಲಿ ಸೋಲು ಗೆಲುವು ಸಹಜ, ಆದ್ರೆ ಆ ಸೋಲನ್ನ ಗೆಲುವಾಗಿ ಬದಲಾಯಿಸೋ ಶಕ್ತಿ ಇರೋದೇ ನಮ್ಮ ಆತ್ಮವಿಶ್ವಾಸಕ್ಕೆ. ಹಾಗಾದ್ರೆ ಇನ್ಯಾಕೆ ತಡ? ಇವತ್ತಿನ ಹೊಸ ದಿನವನ್ನ, ಹೊಸ ಸವಾಲುಗಳನ್ನ ಎದುರಿಸೋದಕ್ಕೆ ನಾವೆಲ್ಲರೂ ಪೂರ್ಣ ವಿಶ್ವಾಸದಿಂದ ಸಜ್ಜಾಗೋಣ. ಮುಖದಲ್ಲೊಂದು ಸಣ್ಣ ನಗು ಇರ್ಲಿ, ಮನಸ್ಸಿನಲ್ಲಿ ನನ್ನಿಂದ ಇದು ಸಾಧ್ಯ ಅನ್ನೋ ಭರವಸೆ ಇರ್ಲಿ. ನಿಮ್ಮ ನಂಬಿಕೆಗೆ ಮತ್ತಷ್ಟು ಬಲ ತುಂಬೋದಕ್ಕೆ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಪ್ಲೇ ಮಾಡ್ತೀನಿ. ಹಾಡನ್ನ ಕೇಳಿ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೆ ವಾಪಸ್ ಆಗಿ ಅಂತ ಹೇಳ್ತಾ ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಅವರಿಗೇನ್ರಿ ಕಡಿಮೆ ಆಗಿದೆ? ಅವರು ಅನುಕೂಲಸ್ತ್ರೆ, ಅವರು ಕೈ ಬೆರಳನ್ನು ಕೂಡ ಎತ್ತಬೇಕಾಗಿಲ್ಲ. ಅವರಿಗೆ ಕೈಗೊಬ್ಬ ಆಳು ಕಾಲಿಗೊಬ್ಬ ಆಳು ಅನ್ನೋ ಮಾತನ್ನ ನಾವೆಲ್ಲರೂ ಕೇಳಿಸ್ಕೊಂಡೇ ಇರ್ತೀವಿ ಅಲ್ವಾ ಸ್ನೇಹಿತರೆ? ಆದ್ರೆ ಅಂತಹ ಅನುಕೂಲಸ್ಥರ ದುರಾವಸ್ಥೆಯನ್ನ ಒಂದು ಕತೆ ಮುಖಾಂತರ ತಿಳಿಸ್ತೀನಿ ಕೇಳಿ ಸ್ನೇಹಿತರೆ. ಪುರಾತನ ರೋಮ್ ದೇಶದಲ್ಲಿ ಒಬ್ಬ ರಾಜನಿದ್ದ. ಅದು ಗುಲಾಮ ಪದ್ಧತಿ ಜಾರಿಯಲ್ಲಿದ್ದ ಕಾಲ. ಹಾಗಾಗಿ ರಾಜನ ಅರಮನೆಯಲ್ಲಿ ನೂರಾರು ಜನರು ಆಳುಗಳಿದ್ದರು. ಎಲ್ಲಾ ಕೆಲಸಗಳನ್ನು ಕೂಡ ಆಳುಗಳೇ ಮಾಡಿ ಮುಗಿಸ್ತಾ ಇದ್ರು. ರಾಜರು ಕಣ್ಸನ್ನೆ ಮಾಡಿದ್ರೆ ಸಾಕು, ಕೆಲಸಗಳೆಲ್ಲ ಆಗಿ ಹೋಗ್ತಾ ಇದ್ವು. ಕಣ್ಸನ್ನೆ ಮಾಡೋದಕ್ಕೆ ರಾಜ ನಿಂತಿರ್ಬೇಕಾಗಿಲ್ಲ ಅಥವಾ ಕೂತ್ಕೊಂಡಿರ್ಬೇಕಾಗಿಲ್ಲ, ಮಲಗಿದ್ರೂ ಸಹ ಆಗ್ತಾ ಇತ್ತು. ಹಾಗಾಗಿ ಆ ರಾಜ ದಿನದ ಬಹುಪಾಲು ಸಮಯವನ್ನ ಮಲ್ಕೊಂಡೇ ಕಾಲ ಕಳಿತಾ ಇದ್ದ. ಮಲಗಿದ್ದಲ್ಲೇ ಊಟ ತಿಂಡಿಗಳು ನಡೀತಾ ಇದ್ವು. ಸಹಜವಾಗಿ ರಾಜ ದಪ್ಪಗಾಗ್ತಾ ಹೋದ. ದಪ್ಪಗಾಗಿ ಅವನು ಅನೇಕ ಕಾಯಿಲೆಗಳಿಗೆ ತುತ್ತಾದ. ಯಾವ ವೈದ್ಯರ ಚಿಕಿತ್ಸೆಯೂ ಕೂಡ ಅವನ ಕಾಯಿಲೆಯನ್ನ ಗುಣಪಡಿಸೋದಕ್ಕೆ ಆಗ್ಲಿಲ್ಲ. ಹಾಗಾಗಿ ರಾಜನ ದೇಹ ಸ್ಥಿತಿ ಸುಧಾರಿಸ್ಲಿಲ್ಲ, ಆದ್ರೆ ವೈದ್ಯರ ಆರ್ಥಿಕ ಸ್ಥಿತಿ ಸುಧಾರಿಸ್ತು. ಕೊನೆಗೆ ರಾಜನ ಕಾಯಿಲೆ ಗುಣಪಡಿಸ್ತೀನಿ ಅಂತ ಹೇಳಿ ದೂರ ದೇಶದ ವೈದ್ಯರೊಬ್ರು ಬರ್ತಾರೆ. ಸದಾ ಮಲಗ್ತಾ ಇದ್ದ ರಾಜನನ್ನ ನೋಡಿದ ವೈದ್ಯ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ. ಸುತ್ತಮುತ್ತಲಿದ್ದ ರಾಜರ ಪರಿವಾರದವರನ್ನೆಲ್ಲ ಹೊರಕ್ಕೆ ಕಳಿಸ್ತಾರೆ. ಕೋಣೆಯ ಬಾಗಿಲನ್ನ ಭದ್ರವಾಗಿ ಬಾಗಿಲು ಹಾಕೊಳ್ತಾರೆ. ತಮ್ಮ ಚೀಲದಿಂದ ಚೂಪಾದ ಚಾಕುವೊಂದನ್ನ ಹೊರ ತೆಗೆದು, ರಾಜರೇ, ನಿಮ್ಮ ದೇಹದ ಕೊಬ್ಬು ತುಂಬಿರೋ ಭಾಗಗಳನ್ನೆಲ್ಲ ಕೊಚ್ಚಿ ತೆಗಿತೀನಿ, ನಿಮ್ಮನ್ನ ಸಣ್ಣ ಮಾಡ್ತೀನಿ, ರಕ್ತಪಾತ ಆಗಬಹುದು, ನಿಮಗೆ ನೋವಾಗಬಹುದು, ಇದು ನನ್ನ ಚಿಕಿತ್ಸಾ ವಿಧಾನ ಅಂತ ಹೇಳಿ ರಾಜರ ಹತ್ತಿರ ಚಾಕು ತೋರಿಸಿತ್ತ ಧಾವಿಸಿದಾಗ ರಾಜ ಗಾಬರಿಯಾದ, ದಡಬಡಿಸಿ ಎದ್ದ, ವೈದ್ಯರಿಂದ ದೂರ ಓಡಿದ. ಮುಂದೆ ಮುಂದೆ ರಾಜ, ತಮ್ಮ ಹಿಂದೆ ಹಿಂದೆ ಅವನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದ ವೈದ್ಯ, ಇಬ್ಬರೂ ಓಡಿದ್ದೇ ಓಡಿದ್ದು. ಮೂರ್ನಾಲ್ಕು ಗಂಟೆಗಳ ಕಾಲ ಈ ಓಡಾಟ ನಡೆಯುತ್ತೆ. ಕೊನೆಗೆ ರಾಜ ನಿಶಕ್ತರಾಗಿ ಬೆವರು ಸುರಿಸ್ತಾ ಕುಸಿದು ಬಿದ್ದ. ಆಗ ವೈದ್ಯ ಚಾಕುವನ್ನ ಬಿಸಾಡಿದ. ರಾಜರಿಗೆ ಕೈ ಮುಗಿತಾರೆ. ರಾಜರೇ, ನನ್ನನ್ನ ಕ್ಷಮಿಸ್ಬಿಡಿ, ನಿಮಗೆ ವ್ಯಾಯಾಮವೇ ಇಲ್ಲದಿದ್ದರಿಂದ ನೀವು ಇಷ್ಟು ದಪ್ಪಗಾಗಿದ್ದೀರಿ. ಈಗ ಮೂರ್ನಾಲ್ಕು ಗಂಟೆ ನೀವು ಓಡಿದ್ದೀರಿಯಲ್ಲ, ಬೆವರು ಸುರಿಸಿದ್ದೀರಿ, ಒಂದಷ್ಟು ತೂಕವನ್ನ ಇಳಿಸ್ಕೊಂಡಿದ್ದೀರಿ. ನೀವು ಇನ್ಮುಂದೆ ತಿನ್ನೋದನ್ನ ಕಡಿಮೆ ಮಾಡಿ, ಕೆಲಸವನ್ನ ಹೆಚ್ಚು ಹೆಚ್ಚು ಮಾಡಿ, ಒಂದೆರಡು ತಿಂಗಳುಗಳಲ್ಲಿ ನಿಮ್ಮ ಕಾಯಿಲೆ ವಾಸಿಯಾಗುತ್ತೆ, ಆರೋಗ್ಯವಂತರಾಗಿರಿ. ನಾನು ಆಗಿಂದಾಗ ನಿಮ್ಮನ್ನ ಬಂದು ನೋಡ್ತೇನೆ, ಚಾಕುವನ್ನ ತರೋದಿಲ್ಲ, ಹೆದರಬೇಡಿ ಅಂತ ಹೇಳಿ ಕೋಣೆಯ ಬಾಗಿಲು ತೆರೆದು ಹೋಗ್ತಾನೆ. ಬೆವರು ಸುರಿಸುತ್ತಾ ನಿಂತಿದ್ದ, ಕೊಂಚ ಸಣ್ಣಗಾದಂತೆ ಕಾಣ್ತಾ ಇದ್ದ ರಾಜನನ್ನ ನೋಡಿ ಪರಿವಾರದವರು ಬೆರಗಾಗ್ತಾರೆ. ಆಗ ರಾಜರು ಆ ವೈದ್ಯರಿಗೆ ಕೈ ತುಂಬ ಹಣ ಕೊಟ್ಟು ಕಳಿಸ್ತಾರೆ. ಮುಂದೆ ವೈದ್ಯರ ಸೂಚನೆಯನ್ನು ಚಾಚು ತಪ್ಪದೆ ಪಾಲಿಸಿದ ರಾಜ ಆರೋಗ್ಯವಂತನಾದ. ಇದು ಅವತ್ತಿನ ರಾಜನ ಕತೆ ಇರಬಹುದು. ಆದ್ರೆ ಸ್ನೇಹಿತರೆ, ಇವತ್ತು ರಾಜರಿಲ್ಲದೇ ಇರಬಹುದು, ಆದ್ರೆ ಅನುಕೂಲಸ್ಥರಾಗಿರುವ ಆಧುನಿಕ ರಾಜರುಗಳು ನಾವೆಲ್ಲ ಇದ್ದೇವೆ. ಆ ಕಥೆಯಲ್ಲಿ ವೈದ್ಯರು ಸೂಚಿಸಿದ ಕಡಿಮೆ ತಿನ್ನಿ ಹೆಚ್ಚು ದುಡಿಯಿರಿ ಸೂತ್ರವನ್ನ ಪಾಲಿಸಿದ್ರೆ ಅನುಕೂಲಸ್ಥರ ದುರವಸ್ಥೆ ಆಧುನಿಕ ರಾಜರಿಗೆ ಬರೋದಿಲ್ಲ ಅಲ್ವಾ? ಸೊ ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಬೆಳಗ್ಗೆಗೆ ನಿಮ್ಮ ಲೈಫ್ಗೆ ಇನ್ನಷ್ಟು ಸ್ವೀಟ್ನೆಸ್ ತುಂಬೋದಕ್ಕೆ ಒಂದು ಮಸ್ತ್ ವಿಷಯ ತಂದಿದ್ದೀನಿ. ಇವತ್ತು ಜುಲೈ 9 ನ್ಯಾಷನಲ್ ಶುಗರ್ ಕುಕೀಸ್ ಡೇ. ಹೌದು, ಬಾಯಲ್ಲಿ ಇಟ್ರೆ ಕರುಗೋ ಆ ಕುರುಂ ಕುರುಂ ಬಿಸ್ಕೆಟ್ ಇದೆಯಲ್ಲ, ಅದಕ್ಕೊಂದು ಸ್ಪೆಷಲ್ ಡೇ ಇವತ್ತು. ಸೊ ಡಯಟ್ ಮಾಡೋರೆಲ್ಲ ಇವತ್ತೊಂದು ದಿನ ಅದಕ್ಕೆ ಬ್ರೇಕ್ ಹಾಕಿ ಈ ಸಿಹಿ ವಿಚಾರ ಕೇಳಿ. ನಿಮಗೆ ಗೊತ್ತಾ, ಈ ಶುಗರ್ ಕುಕ್ಕೀಸ್ ಇವತ್ತು ನಿನ್ನೆದಲ್ಲ, ಸುಮಾರು 1700 ಕಾಲದಲ್ಲಿ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿದ್ದ ಜರ್ಮನ್ ಮೂಲದವರು ಇದನ್ನ ಮೊದಲು ರೆಡಿ ಮಾಡಿದ್ರಂತೆ. ಆಗ ಇದನ್ನ ನಜರತ್ ಕುಕ್ಕೀಸ್ ಅಂತ ಕರೀತಾ ಇದ್ರು. ಕೇವಲ ಬೆಣ್ಣೆ, ಸಕ್ಕರೆ, ಮೈದಾ, ಮೊಟ್ಟೆ ಮತ್ತು ವೆನಿಲಾ ಬಳಸಿ ಮಾಡುವ ಸಿಂಪಲ್ ಅಂತಾನೆ ಹೇಳ್ಬೋದು, ಆದ್ರೂ ಕೂಡ ಸೂಪರ್ ಆಗಿರೋ ಸ್ವೀಟ್ ಇದು ಅಂತಾನೆ ಹೇಳ್ತಾರೆ. ಸೊ ಈಗ ನಮ್ಮೆಲ್ಲರ ಮನೆಯಲ್ಲಿ ಅಮ್ಮಂದಿರು ಮಾಡೋ ಮೈದಾ ಬಿಸ್ಕೆಟ್ ನೆನಪಾಗ್ತಾ ಇರ್ಬೋದು ಅಲ್ವಾ? ಈ ಶುಗರ್ ಕುಕ್ಕಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. 2015 ಪಿಲ್ಸ್ಬರಿ ಅನ್ನೋ ಕಂಪನಿ ಕೇವಲ 60 ನಿಮಿಷದಲ್ಲಿ ಅತಿ ಹೆಚ್ಚು ಕುಕ್ಕೀಸ್ಗೆ ಐಸಿಂಗ್ ಮಾಡಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು, ಗೊತ್ತಾ? ಸೊ ಹಾಗಾದ್ರೆ ಇವತ್ತಿನ ದಿನ ಆಚರಿಸೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಎಸ್, ಆಫೀಸ್ಗೆ ಹೋಗುವಾಗ್ಲೋ ಅಥವಾ ಸಂಜೆ ಮನೆ ಬರುವಾಗ್ಲೋ ಹತ್ತಿರದ ಬೇಕರಿಗೆ ಹೋಗಿ ಒಂದು ಪ್ಯಾಕೆಟ್ ಶುಗರ್ ಕುಕ್ಕೀಸ್ ತಗೊಳ್ಳಿ. ನಿಮ್ಮ ಕೊಲೀಗ್ಸ್ಗೆ, ಫ್ರೆಂಡ್ಸ್ಗೆ ಅಥವಾ ಮನೆ ಪಕ್ಕದ ಪುಟ್ಟ ಮಕ್ಕಳಿಗೆ ಈ ಒಂದು ಕುಕ್ಕೀಸ್ ಕೊಟ್ಟು ಸರ್ಪ್ರೈಸ್ ಮಾಡಿ. ಸ್ವೀಟ್ ತಿಂದ್ರೆ ಮುಖದಲ್ಲಿ ತಾನಾಗೆ ಸ್ಮೈಲ್ ಬರುತ್ತೆ ಅಲ್ವಾ? ಇನ್ನ ಮನೆಯಲ್ಲಿ ಮಕ್ಕಳಿದ್ರೆ ನೀವೇ ಸ್ವತಃ ಕುಕ್ಕೀಸ್ ಬೇಕ್ ಮಾಡಿ ಅದರ ಮೇಲೆ ಜೆಮ್ಸ್ ಸ್ಪ್ರಿಂಕ್ಲರ್ಸ್ ಹಾಕಿ ಅವರಿಗೆ ಕೊಡಿ, ಖುಷಿ ಪಡ್ತಾರೆ. ಆದ್ರೆ ಇವತ್ತು ಒಂದೇ ದಿನ, ಯಾಕಂದ್ರೆ ಸ್ಪೆಷಲ್ ಡೇ ಅಲ್ವಾ? ಸೊ ಹಾಗಾಗಿ ಮನ ಬಿಚ್ಚಿ ತಿನ್ಬಿಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ರೇಡಿಯೋ ಆನ್ ಮಾಡ್ತಿದ್ದ ಹಾಗೆ ನಿಮ್ಮ ಮನೆಯಲ್ಲಿರೋರು ಯಾಕಪ್ಪ ಇವತ್ತು ಇಷ್ಟೊಂದು ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀಯಾ, ಎಲ್ಲಾದ್ರೂ ಫ್ಯಾಷನ್ ಶೋಗೆ ಹೋಗ್ತಾ ಇದ್ದೀಯಾ, ಏನ್ ಕತೆ ಅಂತ ಕೇಳಿದ್ರ, ಹಾಗಾದ್ರೆ ಅವರಿಗೆ ಗಿಲ್ಟಿನೇ ಇಲ್ದೆ ಹೆಮ್ಮೆಯಿಂದ ಹೇಳಿ ಇವತ್ತು ವರ್ಲ್ಡ್ ಫ್ಯಾಷನ್ ಡೇ ಅಂತ. ಸೊ ಇವತ್ತಿನ ನಮ್ಮ ಈ ಒಂದು ಅರುಣೋದಯ ಕಾರ್ಯಕ್ರಮದಲ್ಲಿ ಸ್ಟೈಲಿಶ್ ದಿನದ ಹಿಂದಿರೋ ಸಣ್ಣ ಹಿಸ್ಟ್ರಿ ಏನು, ಹಾಗೆ ಅದನ್ನ ಯಾಕೆ ಆಚರಿಸ್ತಾರೆ, ಫ್ಯಾಷನ್ ಅಂತಂದ್ರೆ ಬರೀ ಬಟ್ಟೆನ ಅಥವಾ ಅದಕ್ಕೂ ಮೀರಿದ್ದ ಇದನ್ನ ಯಾಕೆ ಆಚರಿಸ್ತಾರೆ ಅನ್ನೋ ಒಂದು ಪುಟ್ಟ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ಟೆ ಅನ್ನೋದು ಕೇವಲ ಮೈ ಮುಚ್ಚಿಕೊಳ್ಳೋ ಸಾಧನ ಅಲ್ಲ, ಅದು ನಮ್ಮ ವ್ಯಕ್ತಿತ್ವದ ಕನ್ನಡಿ. ಸ್ನೇಹಿತರೆ, ಈ ಫ್ಯಾಷನ್ ಡೇ ಅನ್ನೋದು ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ, ಇದರ ಇತಿಹಾಸ ತುಂಬಾ ರೋಚಕವಾಗಿದೆ. ಮೊದಲನೇದಾಗಿ ಈ ಜುಲೈ 9ರಂದು ವಿಶ್ವ ಫ್ಯಾಷನ್ ದಿನವನ್ನಾಗಿ ಆಚರಿಸುವ ಸಂಪ್ರದಾಯ ಸೂಕ್ಷ್ಮವಾಗಿ ಶುರುವಾಗಿದ್ದು ಕಳೆದ ಶತಮಾನದಲ್ಲಿ. ಮುಖ್ಯವಾಗಿ ಬಟ್ಟೆ ವಿನ್ಯಾಸಕರು ಅಂದ್ರೆ ಫ್ಯಾಷನ್ ಡಿಸೈನರ್ಸ್ ಅವರು, ಹಾಗೆ ಮಾಡೆಲ್ಗಳು ಮತ್ತು ಬಟ್ಟೆ ಉದ್ಯಮದಲ್ಲಿರೋ ಕಾರ್ಮಿಕರ ಪರಿಶ್ರಮವನ್ನ ಗುರುತಿಸೋದಕ್ಕೆ ಈ ದಿನವನ್ನ ಮೀಸಲಿಡಲಾಗಿದೆ. ಫ್ಯಾಷನ್ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಪ್ಯಾರಿಸ್, ಮಿಲನ್, ನ್ಯೂಯಾರ್ಕ್. ಆರಂಭದಲ್ಲಿ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಈ ದಿನ ಫೇಮಸ್ ಆಗಿತ್ತು ನಿಜ, ಆದ್ರೆ ಬರ್ಬರ್ತಾ ನಮ್ಮ ಸೋಷಿಯಲ್ ಮೀಡಿಯಾ ಹವಾ ಶುರುವಾದ ಮೇಲೆ ಜುಲೈ 9ರಂದು ಅಂದ್ರೆ ಪ್ರಪಂಚದಾದ್ಯಂತ ಇರೋ ಎಲ್ಲಾ ಫ್ಯಾಷನ್ ಪ್ರೇಮಿಗಳ ಹಬ್ಬದ ದಿನ ಅಂತಾನೆ ಹೇಳ್ಬಹುದು. ಸೊ ನಿಮಗನ್ಸ್ತಾ ಇರ್ಬೋದು, ರೀ ಶ್ವೇತಾ, ದಿನ ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿಯಾಗಿ ಆಫೀಸ್ಗೋ ಅಥವಾ ಕಾಲೇಜಿಗೋ ಹೋಗ್ತೀವಿ, ಇದಕ್ಕೆ ಸ್ಪೆಷಲ್ ಆಗಿ ಒಂದು ದಿನ ಯಾಕೆ ಅಂತ ನೀವು ಅನ್ಕೊಳ್ಬಹುದು. ಅದಕ್ಕೂ ಒಂದು ಬಲವಾದ ಕಾರಣ ಇದೆ ಸ್ನೇಹಿತರೆ. ಏನ್ ಗೊತ್ತಾ, ನಾವು ಹಾಕೊಳ್ಳುವಂತಹ ಒಂದು ಸುಂದರವಾದ ಡ್ರೆಸ್ ಅದರ ಹಿಂದೆ ಒಬ್ಬ ಡಿಸೈನರ್ ಕಲ್ಪನೆ ಇರುತ್ತೆ, ಹಾಗೆ ನೂರಾರು ನೇಕಾರರ ಬೆವರಿನ ಹನಿ ಮತ್ತು ದರ್ಜಿಗಳ ಶ್ರಮ ಇರುತ್ತೆ. ಆ ಇಡೀ ಉದ್ಯಮಕ್ಕೆ ಥ್ಯಾಂಕ್ಸ್ ಹೇಳೋ ದಿನವೇ ಈ ಜುಲೈ 9. ಸೊ ಫ್ಯಾಷನ್ ಅಂದ್ರೆ ಕೇವಲ ದುಬಾರಿ ಬಟ್ಟೆಗಳನ್ನ ಹಾಕೊಳ್ಳೋದಲ್ಲ, ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸೋ ಒಂದು ಅದ್ಭುತ ಕಲೆ. ಹಳೆ ವಿಂಟೇಜ್ ಸ್ಟೈಲ್ ನಿಂದ ಹಿಡಿದು ಇವತ್ತಿನ ಮಾಡರ್ನ್ ಟ್ರೆಂಡ್ಗಳವರೆಗೆ ಬದಲಾವಣೆಯನ್ನ ಸಂಭ್ರಮಿಸೋಕೆ ಈ ದಿನ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಸೊ ಮುಂಜಾನೆಯ ಈ ಪಾಸಿಟಿವ್ ವೈಬ್ನಲ್ಲಿ ನಿಮಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಯಾರೋ ಆ ಬಟ್ಟೆ ಹಾಕಿದ್ದಾರೆ ಅದು ಫ್ಯಾಷನ್ ಆಗಿದೆ ಅಂತ ನೀವು ಆ ಬಟ್ಟೆಯನ್ನ ಹಾಕೋದಲ್ಲ, ನಾವು ಹಾಕಿರೋ ಬಟ್ಟೆಯಲ್ಲೇ ನಮಗೆ ಕಂಫರ್ಟ್ ಮತ್ತು ಕಾನ್ಫಿಡೆನ್ಸ್ ಸಿಗುತ್ತೆ ಅಲ್ವಾ. ಸೊ ಅದೇ ನಿಜವಾದ ಫ್ಯಾಷನ್. ನಮ್ಮ ಭಾರತೀಯ ಸಾಂಪ್ರದಾಯಿಕ ಉಡುಪುಗಳಾದ ಸೀರೆ, ಕುರ್ತಾ, ಪಂಚೆಗಳಿಗಿರೋ ಗತ್ತೆ ಬೇರೆ, ಹಾಗೆ ಇತ್ತೀಚಿನ ವೆಸ್ಟರ್ನ್ ಲುಕ್ಸ್ಗೂ ಅದರದ್ದೇ ಆದ ಕ್ರೇಜ್ ಇದೆ. ಈ ಫ್ಯಾಷನ್ ದಿನದಂದು ನಿಮ್ಮದ್ದೇ ಆದ ಒಂದು ಯುನಿಕ್ ಸ್ಟೈಲ್ ಕ್ರಿಯೇಟ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ದಿನ ನೀವು ಏನ್ ಮಾಡಬಹುದು ಗೊತ್ತಾ, ನಿಮ್ಮ ವಾರ್ಡ್ರೋಬ್ನಲ್ಲಿರೋ ಬೆಸ್ಟ್ ಡ್ರೆಸ್ ಧರಿಸಿ ಒಂದು ಸೂಪರ್ ಸೆಲ್ಫಿ ಕ್ಲಿಕ್ ಮಾಡಿ, ಹಾಗೆ #ವರ್ಲ್ಡ್ ಫ್ಯಾಷನ್ ಡೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ. ನಿಮ್ಮ ಮುಖದಲ್ಲಿರೋ ಆ ಸ್ಮೈಲ್ ಇದೆಯಲ್ಲ, ಅದೇ ಜಗತ್ತಿನ ಬೆಸ್ಟ್ ಫ್ಯಾಷನ್ ಆಕ್ಸೆಸರೀಸ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಭಾಗ ಒಂದು, ಅಧ್ಯಾಯ ಐದು, ಮುಂದುವರೆದ ಭಾಗ. ನನ್ನ ವಿದ್ಯಾರ್ಥಿ ಜೀವನದ ಮತ್ತೆರಡು ಸ್ಮೃತಿಗಳನ್ನು ಉಲ್ಲೇಖಿಸುವುದು ಉಚಿತವಾಗಿದೆ. ವಿವಾಹದ ಕಾರಣದಿಂದ ನಾನು ಒಂದು ವರ್ಷವನ್ನು ಕಳೆದುಕೊಂಡಿದ್ದುದು ಸರಿಯಷ್ಟೇ. ಅದನ್ನು ಕೂಡಿಸಿಕೊಳ್ಳಲು ನಮ್ಮ ಉಪಾಧ್ಯಾಯರು ನಾನು ಒಂದೇ ವರ್ಷದಲ್ಲಿ ಎರಡು ತರಗತಿಯನ್ನು ದಾಟಬೇಕೆಂದು ಬಯಸಿದರು. ಸಾಧಾರಣವಾಗಿ ಈ ರಿಯಾಯಿತಿ ಹೆಚ್ಚು ಪರಿಶ್ರಮದಿಂದ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಮಾತ್ರ ದೊರಕುತ್ತಿದ್ದಿತು. ಇದರಿಂದ ನಾನು ಮೂರನೆಯ ತರಗತಿಯಲ್ಲಿ ಆರು ತಿಂಗಳು ಮಾತ್ರ ಇದ್ದು ಬೇಸಿಗೆ ಕಾಲದ ಪ್ರಾರಂಭದ ಪರೀಕ್ಷೆಗೆ ಮುಂಚೆ ನಾಲ್ಕನೆಯ ತರಗತಿಗೆ ಮುಂದೂಡಲ್ಪಟ್ಟೆ. ಈ ತರಗತಿಯಲ್ಲಿ ಬಹುಮಟ್ಟಿಗೆ ಎಲ್ಲ ವಿಷಯಗಳನ್ನೂ ಇಂಗ್ಲಿಷ್ನಲ್ಲಿ ಬೋಧಿಸುತ್ತಿದ್ದರು. ನನಗಂತೂ ಅದು ಸ್ವಲ್ಪವೂ ತಿಳಿಯುತ್ತಿರಲಿಲ್ಲ. ರೇಖಾಗಣಿತ ನಾಲ್ಕನೆಯ ತರಗತಿಯಲ್ಲಿಯೇ ಪ್ರಾರಂಭವಾಗುತ್ತಿತ್ತು. ಮೊದಲೇ ಅದು ನನಗೆ ತಿಳಿಯುತ್ತಿರಲಿಲ್ಲ. ಇಂಗ್ಲಿಷ್ ಮಾಧ್ಯಮವಾದುದರಿಂದ ಇನ್ನೂ ಸ್ವಲ್ಪ ಕಷ್ಟವಾಯಿತು. ಉಪಾಧ್ಯಾಯರೇನೋ ವಿಷಯವನ್ನು ಬಹಳ ಚೆನ್ನಾಗಿ ಬೋಧಿಸುತ್ತಿದ್ದರು, ಆದರೆ ನನಗೆ ಮಾತ್ರ ತಿಳಿಯುತ್ತಿರಲಿಲ್ಲ. ಎಷ್ಟೋ ಸಲ ನನಗೆ ಪೂರ್ಣ ನಿರಾಸೆಯಾಗುತ್ತಿತ್ತು. ಎರಡು ವರ್ಷಗಳ ಪಾಠವನ್ನು ಒಂದು ವರ್ಷದಲ್ಲಿ ಸಾಧಿಸುವುದು ನನ್ನ ಶಕ್ತಿಗೆ ಮೀರಿದ ಪ್ರಯತ್ನವೆಂದು ಭಾವಿಸಿ ಎದೆಗುಂದಿ ಮೂರನೆಯ ತರಗತಿಗೆ ಹೋಗಿ ಕುಳಿತುಕೊಳ್ಳಬೇಕೆಂದು ಅನೇಕ ವೇಳೆ ಯೋಚಿಸುತ್ತಿದ್ದೆ. ಹೀಗೆ ಮಾಡಿದರೆ ನನಗೆ ಅವಮಾನವಾಗುವುದಲ್ಲದೆ ನನ್ನಲ್ಲಿ ವಿಶ್ವಾಸವನ್ನೂ ನಂಬಿಕೆಯನ್ನೂ ಇಟ್ಟು ಶಿಫಾರಸು ಮಾಡಿದ್ದ ಉಪಾಧ್ಯಾಯರಿಗೆ ಅವಮಾನವಾಗುವುದೆಂಬ ಅಂಜಿಕೆ ನನ್ನನ್ನು ಆ ತರಗತಿಯಲ್ಲಿಯೇ ಇರಿಸಿತು. ಬಹಳ ಕಷ್ಟಪಟ್ಟು ನಾನು ಯೂಕ್ಲಿಡ್ನ ಹದಿಮೂರನೆಯ ಪ್ರಮೇಯಕ್ಕೆ ಬಂದಾಗ ಅದು ಅತ್ಯಂತ ಸರಳ ವಿಷಯವೆನ್ನುವುದು ಥಟ್ಟನೆ ನನ್ನ ಮನಸ್ಸಿಗೆ ಹೊಳೆಯಿತು. ವಿಚಾರಶಕ್ತಿಯನ್ನು ಶುದ್ಧವಾಗಿ ಸರಳವಾಗಿ ಪ್ರಯೋಗಿಸಬೇಕಾಗಿರುವ ವಿಷಯವನ್ನು ತಿಳಿಯುವುದರಲ್ಲಿ ತೊಡಕೇನಿದೆ? ಅಂದಿನಿಂದ ನನಗೆ ರೇಖಾಗಣಿತ ಸುಲಭವಾಯಿತಲ್ಲದೆ ಇಷ್ಟವೂ ಆಗಿದೆ. ಸಂಸ್ಕೃತ ನನಗೆ ರೇಖಾಗಣಿತಕ್ಕಿಂತ ಇನ್ನೂ ಹೆಚ್ಚಿನ ಕಷ್ಟವನ್ನು ಕೊಟ್ಟಿತು. ರೇಖಾಗಣಿತದಲ್ಲಿ ಕಂಠಪಾಠ ಮಾಡಬೇಕಾದುದು ಏನೂ ಇರಲಿಲ್ಲ. ಆದರೆ ಸಂಸ್ಕೃತದಲ್ಲಿ ಎಲ್ಲವನ್ನೂ ಕಂಠಪಾಠ ಮಾಡಬೇಕೆಂದೇ ನನಗೆ ತೋರಿತು. ಸಂಸ್ಕೃತವನ್ನು ನಾಲ್ಕನೆಯ ವರ್ಗದಿಂದಲೇ ಪ್ರಾರಂಭಿಸುತ್ತಿದ್ದರು. ಆರನೆಯ ವರ್ಗವನ್ನು ಮುಟ್ಟಿದ ಕೂಡಲೇ ನಾನು ಎದೆಗುಂದಿದೆ. ಉಪಾಧ್ಯಾಯರು ಚೆನ್ನಾಗಿ ಕೆಲಸ ತೆಗೆದುಕೊಳ್ಳುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಇಷ್ಟವಿರಲಿ ಬಿಡಲಿ, ಸಾಧ್ಯವಾದಷ್ಟು ಹೆಚ್ಚಾಗಿ ಕಲಿಸಬೇಕೆಂಬುದು ಇವರ ಇಷ್ಟವಾಗಿತ್ತು. ಪಾರಸಿ ಮತ್ತು ಸಂಸ್ಕೃತ ಗುರುಗಳ ನಡುವೆ ಪೈಪೋಟಿ ಇದ್ದಂತೆ ತೋರಿತು. ಪಾರಸಿ ಉಪಾಧ್ಯಾಯರು ಸ್ವಲ್ಪ ಸಲಿಗೆ ಕೊಟ್ಟಿದ್ದರು. ಪಾರಸಿ ಸುಲಭ ಭಾಷೆ. ಪಾರಸಿ ಮೌಲ್ವಿ ಒಳ್ಳೆಯವರು, ವಿದ್ಯಾರ್ಥಿಗಳ ಬಗ್ಗೆ ದಯಾಪರರು ಎಂದು ಹುಡುಗರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಈ ಸೌಲಭ್ಯ ನನ್ನನ್ನೂ ಎಳೆಯಿತು. ನಾನು ಒಂದು ದಿನ ಹೋಗಿ ಪಾರಸಿ ಭಾಷೆಯ ತರಗತಿಯಲ್ಲಿ ಕುಳಿತೆ. ಸಂಸ್ಕೃತ ಉಪಾಧ್ಯಾಯರಿಗೆ ದುಃಖ ಉಂಟಾಯಿತು. ಅವರು ನನ್ನನ್ನು ಸಮೀಪಕ್ಕೆ ಕರೆದು, ನಿಮ್ಮ ತಂದೆ ವೈಷ್ಣವರೆಂಬುದನ್ನು ನೀನು ಮರೆತುದು ಹೇಗೆ? ನಿನ್ನ ಧರ್ಮಕ್ಕೆ ಸಂಬಂಧಿಸಿದ ಭಾಷೆಯನ್ನು ಕಲಿಯುವುದಿಲ್ಲವೇ? ನಿನಗೆ ಕಠಿಣವಾದುದನ್ನು ನನ್ನ ಹತ್ತಿರ ಕೇಳು. ವಿದ್ಯಾರ್ಥಿಗಳಿಗೆ ನನ್ನ ಶಕ್ತಿ ಮೀರಿ ಸಂಸ್ಕೃತ ಕಲಿಸಬೇಕೆಂಬುದೇ ನನ್ನ ಇಚ್ಛೆ. ಮುಂದೆ ಮುಂದೆ ಓದಿದಂತೆ ಅದರ ರಸ ನಿನಗೇ ಗೊತ್ತಾಗುತ್ತದೆ. ನೀನು ಹೀಗೆ ನಿರಾಶನಾಗಬಾರದು. ನೀನು ಮತ್ತೆ ಬಂದು ನನ್ನ ತರಗತಿಯಲ್ಲಿಯೇ ಕುಳಿತುಕೋ ಎಂದು ಹೇಳಿದರು. ಅವರ ಈ ದಯೆ ನನಗೆ ನಾಚಿಕೆಯುಂಟು ಮಾಡಿತು. ಉಪಾಧ್ಯಾಯರ ಪ್ರೇಮವನ್ನು ಅನಾದರಿಸಲು ನನಗೆ ಸಾಧ್ಯವಾಗಲಿಲ್ಲ. ಇಂದು ನಾನು ಕೃಷ್ಣಶಂಕರ್ ಪಾಂಡ್ಯರ ಉಪಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಏಕೆಂದರೆ ನಾನು ತಿಳಿದುಕೊಂಡಿರುವಷ್ಟಾದರೂ ಸಂಸ್ಕೃತವನ್ನು ಆಗ ಕಲಿಯದೇ ಇದ್ದಿದ್ದರೆ ನಮ್ಮ ಪವಿತ್ರ ಗ್ರಂಥಗಳಲ್ಲಿ ನನಗೆ ಆಸಕ್ತಿ ಹುಟ್ಟುವುದೇ ಕಷ್ಟವಾಗುತ್ತಿತ್ತು. ನಾನು ಸಂಸ್ಕೃತವನ್ನು ಇನ್ನೂ ಹೆಚ್ಚಾಗಿ ಕಲಿಯಲಿಲ್ಲವಲ್ಲ ಎಂದು ನನಗೆ ತುಂಬ ಪಶ್ಚಾತ್ತಾಪ ಉಂಟಾಗಿದೆ. ಏಕೆಂದರೆ ಪ್ರತಿಯೊಬ್ಬ ಹಿಂದೂ ಬಾಲಕ ಬಾಲಕಿಯು ಸಂಸ್ಕೃತದ ಅಧ್ಯಯನವನ್ನು ಚೆನ್ನಾಗಿ ಮಾಡಬೇಕೆಂದು ನಾನು ಅರಿತುಕೊಂಡಿದ್ದೇನೆ. ಭರತ ವರ್ಷದಲ್ಲಿ ಎಲ್ಲ ಉಚ್ಚ ಶಿಕ್ಷಣ ಕ್ರಮದಲ್ಲಿಯೂ ಮಾತೃಭಾಷೆಯಲ್ಲದೆ ಹಿಂದಿ, ಸಂಸ್ಕೃತ, ಪಾರಸಿ, ಅರಬ್ಬಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಸ್ಥಾನ ಕೊಡಬೇಕೆಂಬುದು ನನ್ನ ಈಗಿನ ಅಭಿಪ್ರಾಯ. ಈ ದೊಡ್ಡ ಪಟ್ಟಿ ನೋಡಿ ಯಾರೂ ಹೆದರಬೇಕಾದುದಿಲ್ಲ. ನಮ್ಮ ಶಿಕ್ಷಣ ಕ್ರಮ ಹೆಚ್ಚು ವ್ಯವಸ್ಥಿತವಾಗಿದ್ದು ಇಂಗ್ಲಿಷ್ ಮೂಲಕ ಪಾಠವನ್ನು ಕಲಿಯುವ ಹೊರೆ ನಮ್ಮ ವಿದ್ಯಾರ್ಥಿಗಳಿಗೆ ತಪ್ಪುವುದಾದರೆ ಈ ಎಲ್ಲ ಭಾಷೆಗಳನ್ನೂ ಕಲಿಯುವುದು ಸುಲಭವಾಗುವುದು. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಆನಂದವಾಗುವುದು. ಒಂದು ಭಾಷೆಯನ್ನು ಶಾಸ್ತ್ರ ರೀತಿಯಿಂದ ಅಧ್ಯಯನ ಮಾಡಿದರೆ ಇತರ ಭಾಷೆಗಳ ಜ್ಞಾನ ಸುಗಮವಾಗುವುದು. ಸರಿಯಾಗಿ ನೋಡಿದರೆ ಹಿಂದಿ, ಗುಜರಾತಿ, ಸಂಸ್ಕೃತ ಇವು ಮೂರೂ ಒಂದೇ ಭಾಷೆ ಎಂದು ಎಣಿಸಬಹುದು. ಹಾಗೆಯೇ ಪಾರಸಿ ಮತ್ತು ಅರಬ್ಬಿ ಸಹ ಒಂದೇ ಭಾಷೆ. ಸಂಸ್ಕೃತ ಮತ್ತು ಪಾರಸಿ ಒಂದು ಗುಂಪು, ಅರಬ್ಬಿ ಮತ್ತು ಹೀಬ್ರೂ ಒಂದು ಗುಂಪು. ಪಾರಸಿ ಭಾಷೆ ಆರ್ಯ ಭಾಷೆಗಳ ಗುಂಪಿಗೂ ಅರಬ್ಬಿ ಭಾಷೆ ಹೀಬ್ರೂ ಭಾಷೆಗಳ ಗುಂಪಿಗೂ ಸೇರಿದ್ದರೂ ಪಾರಸಿ ಮತ್ತು ಅರಬ್ಬಿ ಭಾಷೆಗಳಲ್ಲಿ ಹೊಂದಾಣಿಕೆ ಇದೆ. ಕಾರಣ ಇಸ್ಲಾಂ ಧರ್ಮದ ಪ್ರಚಾರದಿಂದಲೇ ಈ ಎರಡೂ ಭಾಷೆಗಳ ಬೆಳವಣಿಗೆ ಆಗಿದೆ. ಎರಡಕ್ಕೂ ನಿಕಟ ಸಂಬಂಧವಿದೆ ಎನ್ನಬಹುದು. ನಾನು ಉರ್ದುವನ್ನು ಬೇರೆ ಭಾಷೆ ಎಂದು ಎಣಿಸುವುದಿಲ್ಲ. ಏಕೆಂದರೆ ಅದರ ವ್ಯಾಕರಣ ಹಿಂದಿಯ ವ್ಯಾಕರಣ, ಅದರ ಶಬ್ದಗಳು ಪಾರಸಿ ಮತ್ತು ಅರಬ್ಬಿ ಭಾಷೆಯವು. ಗುಜರಾತಿ, ಹಿಂದಿ, ಬಂಗಾಳಿ ಅಥವಾ ಮರಾಠಿಗಳನ್ನು ಚೆನ್ನಾಗಿ ಕಲಿಯಲು ಸಂಸ್ಕೃತ ಜ್ಞಾನ ಹೇಗೆ ಅವಶ್ಯಕವೋ ಹಾಗೆಯೇ ಉರ್ದುವನ್ನು ಚೆನ್ನಾಗಿ ಕಲಿಯ ಬಯಸುವವರು ಪಾರಸಿ ಮತ್ತು ಅರಬ್ಬಿ ಭಾಷೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡುವುದು ಅವಶ್ಯಕ. ಇಲ್ಲಿಗೆ ಭಾಗ ಒಂದು ಅಧ್ಯಾಯ ಐದು ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ತ್ರಿಪದಿಗಳ ಚಕ್ರವರ್ತಿ ಎಂದೇ ಪ್ರಸಿದ್ಧರಾದವರು ಸರ್ವಜ್ಞರು. 16ನೇ ಶತಮಾನದಲ್ಲಿದ್ದಂಥ ಜನಪದ ಕವಿ ಕೇವಲ 3 ಸಾಲುಗಳ ತ್ರಿಪದಿಗಳಲ್ಲಿ ಇಡೀ ಬ್ರಹ್ಮಾಂಡದ ಜ್ಞಾನವನ್ನ, ಬದುಕಿನ ತತ್ವಗಳನ್ನ ತುಂಬಿಕೊಟ್ಟವರು ಸರ್ವಜ್ಞರು. ಅಂಥ ಮಹಾನ್ ವ್ಯಕ್ತಿಯ ವಿಚಾರಧಾರೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸಾಮಾಜಿಕ ವಿಡಂಬನೆ ಹಾಗೆ ಸಮಾನತೆಯ ಕುರಿತು, ಜಾತಿ ಪದ್ಧತಿಯ ಕುರಿತು, ಅಸ್ಪೃಶ್ಯತೆಯ ಕುರಿತು ಹಾಗೆ ಮೇಲು ಕೀಳು ಎಂಬ ಭಾವನೆಯನ್ನ ಸರ್ವಜ್ಞರು ಕಟುವಾಗಿ ತಮ್ಮ ವಚನಗಳಲ್ಲಿ ಟೀಕಿಸುವ ಮೂಲಕ ಎಲ್ಲರೂ ಒಂದೇ ಎಂಬ ಸಮಾನತೆಯ ಸಂದೇಶವನ್ನ ಸಾರಿದವರು ಸರ್ವಜ್ಞರು. ಅಂಥ ಮಹಾನ್ ವ್ಯಕ್ತಿಯ ಕುರಿತಾಗಿ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಸರ್ವಜ್ಞರ ವಿಚಾರಧಾರೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತ್ರಿಪದಿಗಳ ಬ್ರಹ್ಮ ಅಂತಾನೆ ಕರೆಸ್ಕೊಂಡಂತಹ ಸರ್ವಜ್ಞರ ವಿಚಾರಧಾರೆಯನ್ನ ತಿಳಿಸ್ಕೊಡ್ಬೋದಾ?
6: ಶುಭೋದಯ ಪವಿತ್ರ, ಮತ್ತು ವಚನ ವಿಹಾರದ ಕೇಳುಗ ಮಿತ್ರರಿಗೂ ಶುಭ ಮುಂಜಾನೆಯ ಶುಭೋದಯ. ಇಂದಿನ ವಚನ ಸಾಹಿತ್ಯ ಕಾರ್ಯಕ್ರಮದಲ್ಲಿ ತ್ರಿಪದಿ ಕವಿ ಎಂದೇ ಕರೆಸಿಕೊಂಡಿರುವ, ಹೆಸರು ಗಳಿಸಿರುವ, ದೇಶ ಸುತ್ತು ಕೋಶ ಓದಿ ಅನುಭವದಡಿಗೆಯ ಮಾಡಿ ಕನ್ನಡ ಕುಲಕೋಟಿಗೆ ಉಣಬಡಿಸಿರುವ ಸರ್ವಜ್ಞ ಕವಿಯ ಮತ್ತು ಅವರ ತ್ರಿಪದಿಯ ರಚನೆಗಳ ಬಗ್ಗೆ ತಿಳಿಸಲಿಚ್ಛಿಸುತ್ತೇನೆ. ಭಾರತೀಯ ಸಂಸ್ಕೃತಿಗೆ ಕನ್ನಡ ಸಾಹಿತ್ಯದ ಕೊಡುಗೆ ಅಪಾರವಾಗಿದೆ. ಅಂತಹ ಕನ್ನಡ ಸಾಹಿತ್ಯ ಲೋಕದ ಅಪೂರ್ವ ವ್ಯಕ್ತಿಗಳಲ್ಲಿ ಸರ್ವಜ್ಞರು ಒಬ್ಬರಾಗಿದ್ದಾರೆ. ಮುಂಡೆ ಬೋಳಿಸಿಕೊಂಡು ತುಂಡುಗಂಬಳಿ ಒದೆದು ಹಿಂಡನಗಲಿದ ಗಜದಂತೆ ನಾಡ ತುಂಬೆಲ್ಲ ಸುತ್ತಾಡಿ ಸತ್ಯಕ್ಕೆ ಹೋರಾಡಿದ ಸತ್ವಶಾಲಿ ಕವಿ ಸರ್ವಜ್ಞನಾಗಿದ್ದಾನೆ. ಪಾಮರರಿಂದ ಪಂಡಿತರವರೆಗೆ ಅಚ್ಚುಮೆಚ್ಚಿನ ಕವಿ ಸರ್ವಜ್ಞ ಕವಿಯ ಜನ್ಮದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳಿವೆ ಮತ್ತು ದಂತಕಥೆಗಳು ಇವೆ. ಅಂಬಲೂರೊಳಗೆಸೆವ ಕುಂಬಾರ ಸಾಲೆಯಲ್ಲಿ ಇಂಬಿನ ಕಳೆಯ ಮಾಳೆಯಳು ಬಸವರಸ ನಿಂಬಿಟ್ಟನೆನ್ನ ಸರ್ವಜ್ಞ. ತಂದೆ ಕುಂಬಾರಮಲ್ಲ, ತಾಯಿ ಮಳಲಾದೇವಿ. ಇಂದುಶೇಖರನ ವರಪುತ್ರ ಧರಣಿಗೆ ಬಂದು ಜನಿಸಿದನು ಸರ್ವಜ್ಞ. ಈ ಮುಂತಾದ ತ್ರಿಪದಿಗಳು ಸರ್ವಜ್ಞನ ಹುಟ್ಟಿನ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಒಟ್ಟಿನಲ್ಲಿ ಹಿಂದಿನ ಹಾವೇರಿ ಜಿಲ್ಲೆಯ ಮಾಸೂರು ಗ್ರಾಮದಲ್ಲಿ ಕುಂಬಾರ ದಂಪತಿಗಳಿಗೆ ಹುಟ್ಟಿದನೆಂಬ ಮಾತು ಸತ್ಯಕ್ಕೆ ಹೆಚ್ಚು ಸಮೀಪವಾಗಿದೆ ಎಂದೇ ಹೇಳಬಹುದು. ಮುನ್ನ ಕೈಲಾಸದಲ್ಲಿ ಪನ್ನಗದರನಾಳು ಎಣ್ಣೆಯ ಪೆಸರು ಪುಷ್ಪದತ್ತನು ಎಂದು ಮನ್ನಿಪರುದಯದಿ ಸರ್ವಜ್ಞ. ಅಂದು ಜೇಡರ ದಾಸ, ಹಿಂದೆ ನಾವರ ರುಚಿಯು, ಇಂದು ಸರ್ವಜ್ಞ, ನಾ ನಿಮ್ಮ ಕರುಣದ ಕಂದ ಕಾಣಯ್ಯ ಸರ್ವಜ್ಞ ಎಂಬ ಮುಂತಾದ ವಚನಗಳ ಆಧಾರದ ಮೇಲೆ ಸರ್ವಜ್ಞ ಶಿವನ ಆಸ್ಥಾನದ ಪುಷ್ಪದತ್ತ, ಗಣೇಶ್ವರನೆಂದು ಆತನೇ ಮುಂದೆ ವರರುಚಿಯಾಗಿ ಹುಟ್ಟಿದುದಾಗಿಯೋ, ಬಳಿಕ ಜೇಡರ ದಾಸನಾಗಿ, ಅನಂತರ ಸಾಲೆಯ ಸರ್ವಜ್ಞನಾಗಿ ಜನ್ಮ ತಾಳಿದನಂತೆ ಎಂದು ಊಹಿಸಬಹುದು ಎಂದು ಕೂಡ ಶ್ರೀ ಉಮಾಪತಿ ಶಾಸ್ತ್ರಿಗಳು ಅಭಿಪ್ರಾಯಪಡುತ್ತಾರೆ. ಕಾಲ ಕ್ರಿಸ್ತಶಕ 600ರಲ್ಲಿದ್ದ ಸಂಪಾದನೆಯ ಸಿದ್ಧವೀರಣಾಚಾರ್ಯರು ಸರ್ವಜ್ಞನ ವಚನಗಳನ್ನು ಸಂಗ್ರಹಿಸಿದ್ದು, ಸರ್ವಜ್ಞರು ಅವರಿಗಿಂತ ಹಿಂದಿನವರು ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ 16ನೇ ಶತಮಾನದ ಉತ್ತರಾರ್ಧದಲ್ಲಿ ಆಗಿ ಹೋಗಿರುವುದಕ್ಕೆ ಒಂದು ಇತಿಹಾಸದಲ್ಲಿ ಪ್ರಾಶಸ್ತ್ಯ ಸಿಕ್ಕಿದೆ. ಅಂದರೆ 1300ರಿಂದ 1500ರ ಮಧ್ಯ ಕಾಲದಲ್ಲಿ ಎಂದು ಹೇಳಲಾಗಿದೆ. ಹೀಗೆ ಸರ್ವಜ್ಞನು ಎಲ್ಲ ದೃಷ್ಟಿಯಿಂದಲೂ ಸಮಸ್ಯಾತ್ಮಕ ವ್ಯಕ್ತಿಯಾಗಿದ್ದು ಅವನ ತಂದೆ ತಾಯಿ ಕಾಲಗಳ ಬಗ್ಗೆ ಗೊಂದಲ ಉಂಟು ಮಾಡುತ್ತಾನೆ. ಏನೇ ಆಗಲಿ ನದಿ ಮೂಲ, ಋಷಿ ಮೂಲ ಹಾಗೂ ದೇವ ಮೂಲಗಳನ್ನು ಹುಡುಕಬಾರದು ಎಂದು ನಾವು ನಂಬಿದ್ದೇವೆ. ಇನ್ನು ನಮ್ಮ ವರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರು ಹೇಳುವಂತೆ ಸರ್ವಜ್ಞನ ಜಾತಿ ಮಾನವ ಜಾತಿ, ಅವನ ಮತ ದೈವ ಮತ, ಅವನ ಕಾಲ ಸರ್ವಕಾಲ, ಆನೆ ನಡೆದದ್ದೇ ದಾರಿ ಎಂಬಂತೆ ಕಂಡಿದ್ದನ್ನು ಕಂಡಂತೆ ಕಂಡಾಗ ಹಾಡಿದ ಗಂಡೆದೆಯ ಕವಿಯಿತ. ಅವನಿಗೆ ಇಂತಹದೇ ಕಾವ್ಯವಸ್ತು ಎಂಬುದಿಲ್ಲ. ಜನರ ಆಡುವ ಭಾಷೆಯಲ್ಲಿಯೇ ಜನತೆಯ ಹೃದಯಕ್ಕೆ ಕಿರಿಯದರಲ್ಲಿ ಹಿರಿಯ ಧರ್ಮವನ್ನು ಮುಟ್ಟುವಂತೆ ತ್ರಿಪದಿಗಳಲ್ಲಿ ಸ್ವತಂತ್ರ ಹಾಗೂ ಸುಂದರವಾದ ರೀತಿಯಲ್ಲಿ ಹೇಳಿದ ಜನಪದ ಕವಿ ಎಂದು ಹೇಳುತ್ತಾರೆ. ನಾಡಿನ ಸಂಸ್ಕೃತಿಯ ಸಾರವನ್ನು ಅನುಭವದಿಂದ ಅರಗಿಸಿಕೊಂಡು ಹೃದಯ ತುಡಿತದಿಂದ ಹೊರಹೊಮ್ಮಿದ ವಚನಗಳೇ ಸರ್ವಜ್ಞನ ವಚನಗಳು. ಸರ್ವಜ್ಞನು ಎಲ್ಲಿಯೋ ಒಂದೇ ಕಡೆ ಕುಳಿತು ತಿಣಿಕಿ ತಿದ್ದಿ ತೀಡಿ ಕಾವ್ಯ ಬರೆದದ್ದಲ್ಲ. ಅವರ ಕೃತಿಗಳು ಆ ಥರದ್ದಲ್ಲ. ನಾಡಿನಲ್ಲೆಲ್ಲ ಸುತ್ತಾಡಿ ನಾಡಿನ ನಾಡಿಯ ಮಿಡಿತವನ್ನು ನೋಡಿ ಬದುಕಿನ ಎಲ್ಲ ಮುಖಗಳನ್ನು ಮುಚ್ಚುಮರೆಯಿಲ್ಲದೆ ನುಡಿದಿದ್ದಾರೆ. ಇವರಂತೆ ಸತ್ಯವನ್ನು ಜೀವನ ತತ್ವವನ್ನು ಕುರಿತು ಸ್ಪಷ್ಟವಾಗಿ ನಿಷ್ಠೂರವಾಗಿ ನಿರ್ದಿಷ್ಟವಾಗಿ ಸರಳ ಹಾಗೂ ಸುಂದರವಾಗಿ ತ್ರಿಪದಿಗಳ ರೂಪದಲ್ಲಿ ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಹೇಳಿದ ಕವಿ ಮತ್ತೊಬ್ಬನಿಲ್ಲವೆಂದರೆ ಖಂಡಿತ ತಪ್ಪಿಲ್ಲ. ಸರ್ವಜ್ಞನು ಗರ್ವದಿಂದಾದವನೇ. ಸರ್ವಳೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ತಾನೇ ಎಲ್ಲವನ್ನು ಬಲ್ಲೆನೆಂಬ ಅಹಂಕಾರವಿಲ್ಲ. ಎಲ್ಲ ಜನರಿಂದ ಒಂದೊಂದು ಮಾತುಗಳನ್ನು ಕೇಳಿ ತಿಳಿದು ವಿದ್ಯೆಯ ಪರ್ವತದಂತೆ ಮಹಾಮಹಿಮನಾಗಿದ್ದಾನೆ.
5: ಸರ್ವಜ್ಞರ ಈ ಒಂದು ವಚನವೇ ಅವರ ವ್ಯಕ್ತಿತ್ವ ಎಂಥದ್ದಾಗಿತ್ತು ಎಂಬುದನ್ನ ನಾವು ಅರ್ಥೈಸ್ಕೊಳ್ಬಹುದು. ಅಂದ್ರೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಂಬುದನ್ನ ಕುಸುಮ ಮೇಡಮ್ ಅವರು ವಿವರಿಸಿದ್ರು. ಅಂದ್ರೆ ಈ ವಚನದಲ್ಲಿ ಸರ್ವಜ್ಞರು ತಮ್ಮ ವಿನಮ್ರತೆಯನ್ನ ತೋರ್ಪಡಿಸಿರೋದಿರ್ಬೋದು. ತಾನು ಹುಟ್ಟುತ್ತಲೆ ಎಲ್ಲವನ್ನ ತಿಳಿದವನಲ್ಲ, ಮಹಾಜ್ಞಾನಿ ಅಲ್ಲ, ಸಮಾಜದಲ್ಲಿ ಎಲ್ಲರ ಬಳಿಯೂ ಒಂದೊಂದು ಒಳ್ಳೆಯ ವಿಚಾರವನ್ನ ಕಲಿತು ಜ್ಞಾನದ ಒಂದು ಪರ್ವತ ಆಗಿರೋದ್ರ ಕುರಿತು ಈ ವಚನದಲ್ಲಿ ನಾವು ತಿಳಿದುಕೊಳ್ಬಹುದು. ಹಾಗೆ ಸರ್ವಜ್ಞರ ಪ್ರತಿಯೊಂದು ವಚನವೂ ಕೂಡ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಒಂದು ದಾರಿದೀಪ, ಅಂತ ಒಂದು ಒಳ್ಳೆಯ ಸಂದೇಶವನ್ನ ಸಾರುತ್ತೆ ಸರ್ವಜ್ಞರ ಪ್ರತಿಯೊಂದು ವಚನವೂ ಕೂಡ. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಸಹ ಸರ್ವಜ್ಞರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಕುಸುಮ ಅವರು ಸರ್ವಜ್ಞರ ವಿಚಾರಧಾರೆಯ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಇನ್ನು ಗುರುವಿನ ಬಗ್ಗೆ ಸರ್ವಜ್ಞರು ಒಂದೆರಡು ತ್ರಿಪದಿಗಳಲ್ಲಿ ಹೀಗೆ ಹೇಳಿದ್ದಾರೆ. ಮೊಸರು ಕಡೆಯಲು ಬೆಣ್ಣೆ ಎಸೆದು ತೋರುವ ತೆರದಿ ಹಸನಪ್ಪ, ಗುರುವಿನ ಉಪದೇಶದಿಂದ ಮುಕ್ತಿ ವಶವಾಗದಿಹುದೇ ಸರ್ವಜ್ಞ. ಗುರುವಿನ ಉಪದೇಶದಿಂದ ಮೋಕ್ಷವು ನಮ್ಮ ವಶದಲ್ಲಿ ಸಿಗುವಂತೆ ಆಗುವುದು ಎಂದು ಬಣ್ಣಿಸಿದ್ದಾರೆ. ಇನ್ನು ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಒಲಿದು ಸಿರಿ ಸುರಿದು ಕೈಲಾಸ ಕರತಾಲಾಮಲಕ ಸರ್ವಜ್ಞ. ಗುರು ಹಿರಿಯರಿಗೆ ಭಕ್ತಿ ಗೌರವದಿಂದ ಶಿರವಾಗಿ ನಡೆದುಕೊಂಡರೆ ನರಸುರರು ಮೆಚ್ಚುವರು, ಸಿರಿ ಸಂಪತ್ತು ಸುರಿಯುವುದು, ಕೈಲಾಸ ಅಂಗೈಯಲ್ಲಿರುವಂತೆ ಆಗುವುದು ಎಂದು ಈ ಒಂದು ತ್ರಿಪದಿಯಲ್ಲಿ ತಿಳಿಸುತ್ತಾರೆ. ಇನ್ನು ಜಾತಿಯ ಬಗ್ಗೆ ಹೇಳಿರೋ ಈ ಒಂದು ತ್ರಿಪದಿ, ಜಾತಿಹೀನನ ಮನೆಯ ಜ್ಯೋತಿ ತಾಯಿಹೀನವೇ, ಜಾತಿ ವಿಜಾತಿ ಎನಬೇಡ ದೇವನೊಲಿದ ಆತನೇ ಜಾತ ಸರ್ವಜ್ಞ. ಸರ್ವಜ್ಞನು ಸರ್ವಧರ್ಮ ಸಮದರ್ಶಿಯಾಗಿದ್ದು ಅಹಿಂಸೆಯನ್ನು ಪಾಲಿಸುವ ಧರ್ಮವು ಎಲ್ಲರಿಗೂ ಒಪ್ಪಿಗೆಯಾಗುವುದು. ಸರ್ವಜ್ಞ ಜಾತಿವಾದಿಯಲ್ಲ, ದೇವರ ಒಲುಮೆ ಮುಖ್ಯ. ಕಟ್ಟಿಕೊಂಡ ಜಾತಿ ಮತ ಕುಲ ಗೋತ್ರವಲ್ಲ ಎಂದು ಅವರು ಈ ಒಂದು ಸರ್ವಜ್ಞ ವಚನದಲ್ಲಿ ತಿಳಿಸಿದ್ದಾರೆ. ಎಲ್ಲರಿಗೂ ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಅಂಥೇಳಿ ಈ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಜಾತಿ ಮತ ಪಂಥದ ಸೊತ್ತಲ್ಲ, ಅವನು ಸ್ವತಂತ್ರ ಕವಿ ಕೂಡ ಆಗಿದ್ದರಿಂದ ಜನ ಮನ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಜನಸಾಮಾನ್ಯರು ಕೂಡ ಅರಿತು ಆಚರಿಸಬಹುದಾದಂಥ ವಚನಗಳನ್ನು ಎಷ್ಟು ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ. ಇಂತಹ ಒಂದು ಸರ್ವಜ್ಞರು ಹೇಳಿರುವ ಮಾತುಗಳು ಎಷ್ಟು ಅರ್ಥಗರ್ಭಿತ ಎಂದು ಈವರ ಒಂದು ವಚನ ತ್ರಿಪದಿಗಳಲ್ಲಿ ತಿಳಿಯುತ್ತೆ. ಇನ್ನು ಅವರು ಸಜ್ಜನರ ಸಂಘದ ಬಗ್ಗೆ, ಒಳ್ಳೆಯವರ ಒಡನಾಟದ ಬಗ್ಗೆ ಹೀಗೆ ಹೇಳ್ತಾರೆ. ಸಾರ ಸಜ್ಜನರ ಸಂಘವದು ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗ ಖಂಡಯ್ಯ ಎಂದು ಬಸವಣ್ಣನವರು ಹೇಳಿದ್ರಲ್ವಾ, ಅದೇ ರೀತಿ ಅವರು ಬಸವಣ್ಣನವರು ಸತ್ಸಂಗವನ್ನು ಎತ್ತಿ ಹೇಳಿದರು. ಒಳ್ಳೆ ಸಜ್ಜನರ ಸಂಘ ಮಾಡಿದಾಗ ಎಷ್ಟು ಒಂದು ಒಳ್ಳೆಯ ಒಂದು ನಮಗೆ ಸಂಘದಲ್ಲಿ ಒಂದು ಉನ್ನತಿ ಸಿಗುತ್ತೆ ಅನ್ನೋದ್ರ ಥರ ಸರ್ವಜ್ಞರು ಈ ರೀತಿ ಹೇಳ್ತಾರೆ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ ಎಂದು ಈ ಮೂರು ಲೈನಲ್ಲಿ ಎಷ್ಟು ಅದ್ಭುತವಾದ ಅರ್ಥ ತಿಳಿಸಿದ್ದಾರೆ. ಆರೋಗ್ಯ ಸಂಪತ್ತು ಅತಿ ಶ್ರೇಷ್ಠ ಸಂಪತ್ತು ಎಂದು ಎಲ್ಲರೂ ಕೂಡ ನಂಬಿರುವಂಥ ಮಾತು. ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಇಲ್ಲ.
2: ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ಅತ್ಯಂತ ಉನ್ನತವಾದಂತಹ ಸ್ಥಾನವನ್ನ ಕೊಡಲಾಗಿದೆ. ಅದನ್ನೇ ಸರ್ವಜ್ಞರು ಸಹ ಗುರುವಿನ ಮಹತ್ವವನ್ನ, ಒಬ್ಬ ನಿಜವಾದ ಗುರು ಹೇಗಿರಬೇಕು ಮತ್ತು ಆತನಿಗೆ ಶಿಷ್ಯನ ಬಗ್ಗೆ ಇರುವಂತಹ ಒಂದು ಕಾಳಜಿ ಇರ್ಬೋದು, ಹಾಗೆ ಗುರುವಿನ ಮಹತ್ವದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಕುಸುಮ ಅವರು ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಸರ್ವಜ್ಞರ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ವಜ್ಞರ ವಿಚಾರಧಾರೆಯ ಕುರಿತು ಶ್ರೀಮತಿ ಕುಸುಮ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದರು. ಸರ್ವಜ್ಞರು ಹೇಳಿರುವಂತಹ ಗುರುವಿಗೆ ಸಂಬಂಧಿಸಿದಂತಹ ವಿಚಾರಧಾರೆಯನ್ನ, ಅವರ ವಚನಗಳ ವಿಶ್ಲೇಷಣೆಯನ್ನ ಕೇಳಿದ್ವಿ. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಸರ್ವಜ್ಞರು ಗುರುಗಳ ಬಗ್ಗೆ, ಜಾತಿಯ ಬಗ್ಗೆ, ಮತ್ತೆ ಸಜ್ಜನರ ಸಂಘದ ಒಡನಾಟದ ಬಗ್ಗೆ ಹೇಳಿದಂತೆ ವಿದ್ಯೆ ಬಗ್ಗೆನೋ ಮಹತ್ವವನ್ನು ಹೇಗೆ ಅಂತ ಇಲ್ಲಿ ಒಂದು ತ್ರಿಪದಿಯಲ್ಲಿ ಹೇಳಿದ್ದಾರೆ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಆಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹೇಳಿದ್ದಾರೆ. ವಿದ್ಯೆಗೆ ಮತ್ತು ಜ್ಞಾನಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾ ಇದ್ರು. ವಿದ್ಯಾವಂತನ ಮುಖ ಯಾವಾಗಲೂ ಮುದ್ದಾಗಿದ್ದು ಕಳೆಕಳೆಯಾಗಿರುತ್ತದೆ, ಆದರೆ ವಿದ್ಯೆ ಇಲ್ಲದವನ ಮೋರೆ ಮುಖ ಆಳೂರ ಹದ್ದಿಗಿಂತ ಕಡೆಯಾಗಿರುತ್ತೆ ಅಂಥೇಳಿ ಅವರು ಸರ್ವಜ್ಞರು ಹೇಳ್ತಾರೆ. ಮತ್ತು ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದೆ ಸಕಲವೂ ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ ಎಂದು ಜ್ಞಾನದ ಮಹತ್ವವನ್ನು ತಿಳಿಸುತ್ತಾ, ಜ್ಞಾನದಿಂದಲೇ ಈ ಲೋಕದಲ್ಲಿ ಉತ್ತಮ ಜೀವನ ಸಾಧ್ಯವು, ಪರ ಲೋಕದಲ್ಲಿ ಜ್ಞಾನದಿಂದಲೇ ಉತ್ತಮ ಗತಿ ಉಂಟಾಗುತ್ತದೆ, ಜ್ಞಾನವಿಲ್ಲದಿದ್ದರೆ ಏನಿದ್ದರೂ ಇಲ್ಲದಂತೆ ಅಂಥೇಳಿ ಸರ್ವಜ್ಞರು ಹೇಳ್ತಾರೆ. ಇನ್ನು ಅನ್ನದಾನ, ಅನ್ನ ಮತ್ತು ದಾನದ ಬಗ್ಗೆ, ಅನ್ನದಾನದ ಬಗ್ಗೆ ಹೇಳ್ತಾರೆ. ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ, ಅನ್ನ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ, ಅನ್ನಕ್ಕಿಂತ ಸಮಾನವಾದ ಬೇರೆ ದಾನ ಇಲ್ಲ. ಈ ಜಗತ್ತಿನಲ್ಲಿ ಅನ್ನಕ್ಕಿಂತ ಮಿಗಿಲಾದ ವಸ್ತು ಬೇರೊಂದಿಲ್ಲ. ಅನ್ನ ದೈವಕ್ಕಿಂತ ಮಿಕ್ಕ ದೈವ ಉಂಟೆ ಎಂಬಂತೆ ಮಾನವರಿಗೆ, ಪ್ರಾಣಿಗಳಿಗೆ, ಎಲ್ಲರಿಗೂ, ಚರಾಚರ ಜೀವ ಜಂತುಗಳಿಗೆ ಅನ್ನವೇ ಪ್ರಾಣವಾಗಿರುವುದು ಕೂಡ ಸತ್ಯವೇ ಆಗಿದೆ. ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಅಂತ ಹೇಳಿ ಬಸವಣ್ಣನವರು ಹೇಳಿದಂತೆ, ಅಂತರಂಗದಲ್ಲಿ ಅಳವಟ್ಟು ಸದ್ಗುಣಗಳನ್ನು ಮಾತ್ರ ನಮ್ಮ ಉದಾತ್ತವಾದ ನಿಲುವಿಗೆ ಕೊಂಡೊಯ್ಯುತ್ತವೆ. ನಿಜವಾದ ಸಾಧಕನ ಮನೋಧರ್ಮವನ್ನು ಇಂತಹ ಸಾಧಕ ಆಡಿದುದೆಲ್ಲ ಆರಾಧನೆಯಾಗುತ್ತದೆ, ಮಾಡಿದುದೆಲ್ಲ ಮಹಾಪೂಜೆಯಾಗುತ್ತದೆ. ಇಂತಹ ಅಂತರಂಗದ ಪರಿಶುದ್ಧತೆ ಸಿದ್ಧಿಸಲು ನಿರಹಂಕಾರವಾಗಿರುವುದು ತುಂಬ ಅಗತ್ಯ ಅಂಥೇಳಿ, ದೇಹ ದೇವಾಲಯವು ಜೀವವೇ ಶಿವಲಿಂಗ, ಬಾಹ್ಯಂಗಗಳಳಿದು ಭಜಿಪಂಗೆ ಮುಕ್ತಿ ಸಂದೇಹವಿಲ್ಲವೆಂದ ಸರ್ವಜ್ಞ ಅಂಥೇಳಿ ತಿಳಿಸಿದ್ದಾರೆ. ಇನ್ನು ಮಾತು ಹೇಗಿರಬೇಕು, ನಡೆ ಹೇಗಿರಬೇಕು, ನುಡಿ ಹೇಗಿರಬೇಕು ಅಂಥೇಳಿ ನಮ್ಮ ಬಸವಣ್ಣನವರು ಹೇಳಿದ ಹಾಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ಸ್ಫಟಿಕದಂತಿರಬೇಕು ಅಂತೆಲ್ಲ ಹೇಳಿದ್ದಾರೆ ಅಲ್ವಾ. ಅದೇ ರೀತಿ ಸರ್ವಜ್ಞರು, ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಒಲೆಯು, ಮಾತಿ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕವು ಸರ್ವಜ್ಞ ಅಂಥೇಳಿ ಹೇಳಿ, ಮಾತಿನಿಂದ ನಗುವು, ಮಾತಿನಿಂದ ವೈರತ್ವವೂ ಬರುತ್ತೆ, ಕೆಟ್ಟದ್ದು ಆಗುತ್ತೆ, ಸರ್ವ ಸಂಪತ್ತು ಕೂಡ ಮಾತಿನಿಂದಲೇ ಉಂಟಾಗುವುದು, ಜನರಿಗೆ ಮಾತೆ ಮಾಣಿಕ್ಯದಂತೆ ಶ್ರೇಷ್ಠವಾಗಿರುವುದು ಅಂಥೇಳಿ ಸರ್ವಜ್ಞರು ತಿಳಿಸಿದ್ದಾರೆ. ಹೀಗೆ ಸರ್ವಜ್ಞರ ಅನುಭವದ ಮಾತುಗಳು, ನುಡಿಗಳು ಹೇಳ್ತಾ ಹೋದರೆ ಸಾಲದಿಲ್ಲ ಸಮಯ ಅಂತಲೇ ಹೇಳ್ಬೋದು. ಇನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದಾದಂತಹ ಕೆಲವು ತ್ರಿಪದಿಗಳ ಒಂದಷ್ಟು ಮೊದಲನೇ ಸಾಲಗಳು ಕೂಡ ಗಾದೆ ಮಾತುಗಳಾಗಿ ನಮ್ಮ ನಿಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿವೆ, ಹಾಸುಹೊಕ್ಕಾಗಿ ಸೇರಿಕೊಂಡಿವೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ, ಬೆಣ್ಣೆ ಬೆಂಕಿಯ ನಡುವೆ ತಣ್ಣಗಿರಬಲ್ಲದೆ, ದಾನವ ಫಲದಿಂದ ಭೂನಾಥನಾಗುವನು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಆಳಾಗಬಲ್ಲವನು ಆಳುವನು ಅರಸಾಗಿ ಅಂಥೇಳಿ ಇಂತಹ ನೂರಾರು ಮಾತುಗಳು ಜನಮನದಲ್ಲಿ ಸಾಕಷ್ಟು ನಾವು ದಿನನಿತ್ಯ ಬಳಸ್ತಾನೇ ಇರ್ತೀವಿ. ಇಂಥ ಮಾತುಗಳು ಜನಮನದಲ್ಲಿ ಸ್ಥಿರವಾಗಿ ನೆಲೆಸಿವೆ ಅಂತಲೇ ಹೇಳ್ಬೋದು. ಹೀಗೆ ನಮ್ಮ ಸರ್ವಜ್ಞರ ಬಗ್ಗೆ ಎಷ್ಟು ಹೇಳಿದರೂ ಸಾಕೋಗೋದಿಲ್ಲ. ಹೀಗೆ ಕನ್ನಡದ ಬಹುದೊಡ್ಡ ಆಸ್ತಿಯಾಗಿರುವಂತಹ ಇವರ ವಚನಗಳು ಎಷ್ಟು ಸವಿದರೂ ಸಾಕಾಗದ ಸಿಹಿ ಅವುಗಳಲ್ಲಿದೆ ಅಂತಲೇ ಹೇಳ್ಬೋದು. ಊರೆಲ್ಲ ನೆಂಟರು ಕೇರಿ ಎಲ್ಲವೂ ಬಳಗ, ಧಾರುಣಿಯು ಎಲ್ಲಿ ಕುಲದೈವವಾಗಿನ್ನು, ಯಾರನ್ನು ಬಿಡಲಿ ಸರ್ವಜ್ಞ ಎಂಬಂತೆ ಲೋಕವೇ ಅವನ ಮನೆ, ಮಾನವ ಕುಲವೇ ಅವನ ಕುಟುಂಬ, ತನಗಾಗಿ ಏನನ್ನೂ ಬಯಸದ ಲೋಕಹಿತ ಚಿಂತಕನಾದ ಸರ್ವಜ್ಞನು ನಮಗಾಗಿ ನಾಡಿಗಾಗಿ ದಿವ್ಯ ಧರ್ಮ ಸಂದೇಶವನ್ನು ನೀಡಿದ್ದಾರೆ.

0: ಕಾರಣದಿಂದಾಗಿ ಅವರ ತ್ರಿಪದಿಗಳು ಗಾತ್ರದಲ್ಲಿ ಚಿಕ್ಕದಾಗಿ ಮೂರೇ ಲೈನಲ್ಲಿದ್ರು ಕೂಡ ಅರ್ಥದಲ್ಲಿ ಸಾಗರದಷ್ಟು ಆಳವಾದಂತಹ ವಿಚಾರವನ್ನ ತಿಳಿಸಿದ್ದಾರೆ. ಜೊತೆಗೆ ಅವರು ಅತ್ಯಂತ ಸರಳವಾಗಿ ಹೇಳಿದಂತಹ ಭಾಷೆ ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತಹ ಭಾಷೆಯನ್ನ ಬಳಸಿ ಅಚ್ಚ ಕನ್ನಡದಲ್ಲಿ ಸರಳವಾಗಿ ವಚನಗಳನ್ನ ರಚಿಸುವ ಮೂಲಕ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯರಾಗಿದ್ದಾರೆ ಸರ್ವಜ್ಞರು. ಇಂತಹ ಮಹಾನ್ ವ್ಯಕ್ತಿಯ ಕುರಿತಾಗಿ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅವರ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಂತಹ ಶ್ರೀಮತಿ ಕುಸುಮ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಭಾಗವಹಿಸುವ ಮೂಲಕ ಸರ್ವಜ್ಞರ ವಿಚಾರಧಾರೆಯನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏ ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
2: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
1: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
2: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
1: ಏ ನೋಡಪ್ಪ, ಈಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
2: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮುದತಾನೆ ತಪ್ಪಲ್ಲ, ಎದೆ ಮಾರು ಓಗದೊಡೆ ಕಣ್ಣು ಸೊಬಗ ನುಂಡರೆ, ಹೃದಯ ಮುಯಿ ಕೇಳದೊಡೆ ನಲವ ಸೂಸಿದರೆ, ಕದಡ ದಿರ್ದೊಡೆ ಮನವ ತನು ಸೊಗವ ಸವಿದೊಡೆ, ಮುದತಾನೆ ತಪ್ಪಲ್ಲ ಮಂಕುತಿಮ್ಮ. ಎದೆ ಮಾರು ಹೋಗದೊಡೆ ಹೃದಯ ಮರುಳಾಗದಿದ್ದರೆ, ಕಣ್ಣು ಸೊಬಗ ನುಂಡರೆ ಕಣ್ಣು ಮಾತ್ರ ಸೊಬಗನ ಉಂಡ್ರೆ ಏನು, ಹೃದಯ ಮುಯಿ ಕೇಳದೊಡೆ ಹೃದಯ ಮನಸ್ಸು ಪ್ರತಿಸ್ಪಂದನನ ಕೇಳದೆ ಇದ್ರೆ, ನಲವ ಸೂಸಿದರೆ ನಲಿವನ್ನ ಸಂತೋಷನ ಸೂಸಿದ್ರೇನು, ಕದಡ ದಿರ್ದೊಡೆ ಮನವ ಮನಸ್ಸನ್ನ ಕದಡದೆ ಇದ್ರೆ, ತನು ಸೊಗವ ಸವಿದೊಡೆ ಮೈ ಮಾತ್ರ ನಮ್ಮ ದೇಹ ಮಾತ್ರ

0: ಮಾತ್ರ ಸೊಗವನ್ನ ಸವಿದ್ರೇನು. ಮುದ ತಾನೆ ತಪ್ಪಲ್ಲ, ಸಂತೋಷ ಸುಖ ತಾನೆ ತಪ್ಪಲ್ಲ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಎದೆ ಮಾರು ಹೋಗದೊಡೆ ಕಣ್ ಸೊಬಗ ನುಂಡರೇಂ, ಹೃದಯ ಮುಯಿ ಕೇಳದೊಡೆ ನಲವ ಸೂಸಿದರೇಂ, ಕದಡ ದಿರ್ದೊಡೆ ಮನವ ತನು ಸೊಗವ ಸವಿದೊಡೇಂ, ಮುದ ತಾನೆ ತಪ್ಪಲ್ಲ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮನಸ್ಸು ಸೋತು ಹೋಗದಿರೋಲ್ಲಿ ಕಣ್ಣು ಸೋತು ಹೋದ್ರೇನು, ಹೃದಯ ಪ್ರತಿಫಲ ಬೇಡುವಲ್ಲಿ ಪ್ರೇಮ ಚೆಲ್ಲಿದ್ರೇನು, ಮನಸ್ಸು ಸೋಲದೆ ಇರುವಲ್ಲಿ ದೇಹ ಸುಖನ ಸವಿದ್ರೇನು. ಪ್ರೇಮ ತಪ್ಪಲ್ಲ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಬದುಕಲ್ಲಿ ರಸಗ್ರಹಣ ಅನ್ನೋದು ಬಹಳ ಮುಖ್ಯವಾದದ್ದು, ಬದುಕಿನ ಸ್ವಾರಸ್ಯಕ್ಕೆ ಕಾರಣವಾದದ್ದು. ರಸ ಅಂದ್ರೆ ರುಚಿ, ಸವಿ, ಇಂಪು, ಒಲವು, ಹೀಗೆ ಅನೇಕ ಅರ್ಥಗಳು ಬರುತ್ತೆ. ಯಾವ ಗುಣದಿಂದಾಗಿ ಒಂದು ವಸ್ತು ಭಾವ ನಮಗೆ ತುಂಬಾ ಪ್ರೀತಿಯದ್ದು ಅನ್ಸತ್ತೋ ಆ ಗುಣ ಅದರ ರಸ, ಅದರ ಸ್ವಾರಸ್ಯ. ಈ ರಸ ಒಂದ್ ರೀತಿಲಿ ಎದೆಯೊಳಗಿರುವಂತಹ ತುಮುಲ. ಏನನ್ನೋ ಕಂಡಾಗ, ಕೇಳ್ದಾಗ, ಅನುಭವಿಸಿದಾಗ ನಮ್ಮ ಹೃದಯದಲ್ಲಿ ಭಾವನೆಗಳ ಏರುಪೇರಾಗತ್ತೆ. ಆಹಾ, ಓಹೋ ಅನ್ನೋ ಅಂತಹ ಉದ್ಗಾರಗಳು ಬರುತ್ತೆ. ಅಯ್ಯೋ ಅನ್ನೋ ದುಃಖ ಒತ್ತರಿಸಿ ಬಂದು ಕಣ್ಣು ಒದ್ದೆ ಆಗತ್ತೆ. ಇದು ರಸಾನುಭವದಿಂದ ಬರುವಂತಹ ಸೂಕ್ಷ್ಮ ಸಂವೇದನೆ. ನಲಿವು ಅಥವಾ ಪ್ರೀತಿ ಅನ್ನೋದು ಪ್ರತಿಧ್ವನಿ ಇದ್ದ ಹಾಗೆ, ಒಂದು ಪ್ರೀತಿಯ ಕೂಗಿಗೆ ಮರುಕೂಗು ಕೇಳಿಸುತ್ತೆ, ಸಂತಾಪಕ್ಕೆ ಅನುತಾಪ ಬರುತ್ತೆ, ಸಂತೋಷಕ್ಕೆ ಪ್ರತಿಯಾಗಿ ಪಾರಿತೋಷ, ಪ್ರಶ್ನೆಗೆ ಉತ್ತರ ದೊರೆಯುತ್ತೆ. ಹೀಗೆ ಪ್ರೀತಿ ಮನುಷ್ಯನ ಹೃದಯನ ಕದಲಿಸುವಂತಹ ಶಕ್ತಿ. ಅದು ಹೃದಯನ ಕದಲಿಸದೇ ಇದ್ರೆ ಅದೆಂಥ ಪ್ರೀತಿ? ಅದಕ್ಕೆ ಯಾವ ಅರ್ಥ ಕೂಡ ಇಲ್ಲ. ಹಾಗೆ ದೇಹಕ್ಕೆ ದೊರೆತ ಸುಖ ಕೂಡ ಮನಸ್ಸನ್ನ ಅಲುಗಾಡಿಸತ್ತೆ. ತಾಯಿಯ ಸ್ಪರ್ಶ, ಪ್ರಿಯೆಯ ಅಥವಾ ಪ್ರಿಯನ ಜೊತೆಗೆ ದೊರೆತ ದೇಹ ಸುಖ ಮನಸ್ಸಲ್ಲಿ ತರಂಗಗಳನ್ನ ಏಳ್ಸತ್ತೆ, ಮುದಗೊಳಿಸತ್ತೆ. ದೇಹಕ್ಕೆ ಸಿಕ್ಕ ಸಂತೋಷ ಮನಸ್ಸನ್ನ ತಟ್ಟದೆ ಇದ್ರೆ ಅದೆಂತಹ ಸಂತೋಷ? ಸಂತೋಷ ಪಡೋದೇನು ತಪ್ಪಲ್ಲ, ನಮ್ಮ ಹಕ್ಕು ಕೂಡ. ಹೀಗೆ ನಮ್ಗೆ ರಸಾನುಭವ ಹೊರಗಿನಿಂದ ಸಿಕ್ಕಾಗ ಆಂತರ್ಯದಲ್ಲಿ ಸುಖ ದೊರಕ. ಬಹಿರನುಭವ ಅಂತರ ಅನುಭವಕ್ಕೆ ಆಧಾರ ಪೀಠ. ಯಾರಿಗಾದ್ರೂ ಪಾಷಾಣ ಹೃದಯ ಇದ್ರೆ ಸೊಬಗನ್ನ ನೋಡಿ ಸಹ ಅವರ ಹೃದಯ ಮಿಡಿಯೋದಿಲ್ಲ, ಮಿಡಿದ್ರೂ ತೋರಗೊಡೋದಿಲ್ಲ. ಆದ್ರೆ ನೋಡಿದಂತಹ ಬಹಳ ಜನ ಸ್ಪಂದಿಸ್ತಾರೆ, ತಮಗಾದ ಸಂತೋಷನ ವ್ಯಕ್ತಪಡಿಸ್ತಾರೆ. ನಾವು ಒಬ್ಬರನ್ನ ಇಷ್ಟಪಡ್ತೀವಿ, ಪ್ರೀತಿಸ್ತೀವಿ, ಒಲವನ್ನು ತೋರಿಸ್ತೀವಿ. ಹಾಗೆ ತೋರಿದ ಪ್ರೀತಿಗೆ ಅವರಿಂದ ಪ್ರತಿ ಪ್ರೀತಿನ ಬಯಸೋದು ಹೃದಯದ ಸಹಜ ಪ್ರವೃತ್ತಿ. ಹಾಗೆ ಬಯಸದೇ ಇದ್ರೆ ಅದು ತೀರಾ ಅಸಹಜತೆ, ನಿರ್ಲಿಪ್ತತೆಯ ಪರಮಾವಧಿ. ನಾವು ಊಟ ಮಾಡ್ತೀವಿ, ತಿನ್ನೋದನ್ನ ಸುಮ್ಮನೆ ಬಾಯಲ್ಲಿ ಹಾಕ್ಕೊಂಡು ಜಗಿದು ಪ್ರಾಣಿಗಳ ಹಾಗೆ ನುಂಗ್ಬಿಟ್ರೆ ಏನು ಪ್ರಯೋಜನ? ರುಚಿಯನ್ನ ಸವಿಬೇಕು, ಮನದಲ್ಲಿ ಹಿಂದೆ ತಿಂದ ಅದೇ ರೀತಿಯ ವಸ್ತುವಿನ ಜೊತೆ ಹೋಲಿಕೆ ಆಗ್ಬೇಕು, ರುಚಿಯ ಘಮದ ಹೋಲಿಕೆ ಆಗ್ಬೇಕು, ಮತ್ತದೇ ರೀತಿ ಮಾಡುವಂತಹ ಯೋಜನೆ ಆಗ್ಬೇಕು, ಮಾಡಿದವರ ಹೊಗಳ್ಬೇಕು, ಉಣಬಡಿಸಿದವರು ಮತ್ತೆ ತಿಂದವರು ಇಬ್ರು ತೃಪ್ತರಾಗ್ಬೇಕು, ಆಗ ಒಂದು ಸಾರ್ಥಕತೆ. ನೋಡಿದ ನೋಟ, ಅನುಭವಿಸಿದ ವಸ್ತು, ಪಡೆದುಕೊಂಡ ಪ್ರೀತಿ ಪ್ರೇಮಗಳು, ಕೇಳಿದ ಮಾತು, ದನಿ ಧ್ವನಿ ಎಲ್ಲವೂ ನಮ್ಮ ಮನದೊಳಗಡೆ ನುಗ್ಗಿ ನಮಗೆ ಆನಂದ, ದುಃಖ, ಬೇಸರ, ಒಲವು ಮುಂತಾದ ಅನುಭೂತಿಗಳನ್ನು ಸೃಷ್ಟಿ ಮಾಡದೇ ಇದ್ರೆ ಅವುಗಳಿಗೆಲ್ಲ ಏನು ಬೆಲೆ, ಏನು ಪ್ರಯೋಜನ? ಹಾಗಾಗಿ ಮನಸ್ಸಲ್ಲಿ ಅಂತಹ ಭಾವನೆಗಳು ಬರಬೇಕು, ಸಂತೋಷ ಪಡಬೇಕು. ಭಾವದ ಭಾವವೂ ಇರಬಾರ್ದು, ಅತಿ ಭಾವುಕತೆಯೂ ಇರಬಾರ್ದು. ಸಹಜ ಪ್ರವೃತ್ತಿಯೇ ಸುಖ ತರುತ್ತೆ. ನಿಮ್ಗೇನು ಅನ್ನಿಸ್ತು ಅಭಿಪ್ರಾಯನ ತಿಳಿಸಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ರೋಹಿಣಿ ಮಳೆಯ ಕುರಿತಾಗಿ ಇರುವಂತಹ ಗಾದೆ ಮಾತಿನ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ, ನಾನು ದಿನೇಶ್ ಹೊಸನಗರ. ನಾನಿವತ್ತು ನಿಮಗೆ ರೋಹಿಣಿ ಮಳೆ ಬಗ್ಗೆ ಹೇಳ್ತೇನೆ. ರೋಹಿಣಿ ಮಳೆ ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, ಇದು ಮುಂಗಾರಿನ ಆರಂಭಕ್ಕೆ ಒಂದು ಹದವಾದಂಥ ನೆಲವನ್ನು ಸಿದ್ಧ ಮಾಡುವಂಥ ಮಳೆ. ಈ ಮಳೆಗೆ ಬಹಳ ವಿಶೇಷವಾಗಿ ಒಂದು ಮಾತಿದೆ, ಏನಂತ ಹೇಳಿದ್ರೆ ರೋಹಿಣಿ ಮಳೆ ಬಂದರೆ ಬಂಗಾರದ ಬೆಳೆ ಅಂತ. ಈ ಗಾದೆ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ರೋಹಿಣಿ ಮಳೆಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ. ಈ ರೋಹಿಣಿ ಮಳೆ ಬಗ್ಗೆನೂ ಸಹ ಒಂದು ಜಾನಪದ ಕತೆ ಇದೆ. ಈ ರೋಹಿಣಿ ಮಳೆ ಅಂತ ಹೇಳಿದ್ರೆ ಜಾನಪದ ಕತೆ ಪ್ರಕಾರ ಒಂದು ಬಡ ಕುಟುಂಬದಲ್ಲಿ 6 ಜನ ಹೆಣ್ಮಕ್ಳು ಇರ್ತಾರೆ. ಬಡತನಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಅನ್ನೋಂಗೆ ಇವರಲ್ಲಿ 6 ಮಕ್ಕಳು ಇರ್ತಾರೆ. ಜೊತೆಗೆ ಆ ಊರಲ್ಲಿ 2 ವರ್ಷದಿಂದ ಒಂದು ಹನಿನೂ ಸಹ ಮಳೆ ಬೀಳದೆ ದಾರಿದ್ರ್ಯ ಬಂದಿರುತ್ತೆ. ಊರಿಂದ ಜನ ಗೂಳೆ ಹೋಗ್ತಾರೆ ಬೇರೆ ಊರಿಗೆ. ಆದರೆ ಬೇರೆ ಊರಿನಲ್ಲಿ ಗೂಳೆ ಹೋದರೆ ಅವರಿಗೆ ಇವರು ಮಳೆ ಇಲ್ಲದ ಊರಿನವರು ಅಂಥೇಳಿ ಅವ್ರನ್ನ ಯಾರು ಸಹ ಸೇರಿಸಲ್ಲ, ಮತ್ತು ಅವಮಾನ ಮಾಡ್ತಾವ. ಬದುಕು ತುಂಬ ದುಸ್ತರವಾಗುತ್ತೆ. ಅನ್ನಕ್ಕೆ ನೀರಿಗೆ ಎಲ್ಲದಕ್ಕೂ ಕಷ್ಟ ಆಗ್ಬಿಡುತ್ತೆ. ಒಂದು ಹನಿ ನೀರು ಸಹ ಸಿಗದೆ ಇದ್ದಾಗ ಆ ಊರಿಗೆ ಒಬ್ಬ ಸಾಧು ಬಂದು ಹೇಳ್ತಾನೆ, ಇದೆಲ್ಲ ಆಗಿರೋದು ದಟ್ಟವಾದ ಕಾಡಿನ ಬೆಟ್ಟದ ಮೇಲಿರುವ ದೇವರಿಗೆ ಕೋಪ ಬಂದಿದೆ, ಆಗ ಹೀಗಾಗಿದೆ ಅಂತ. ಊರಿನ ಜನ ಇದ್ದಾರೆ, ಹಂಗಾರ ಅದಕ್ಕೆ ಏನು ಮಾಡಬೇಕು ಅಂತ. ಅದಕ್ಕೆ ಬಲಿ ಕೊಡಬೇಕು. ಏನು ಬಲಿ ಕೊಡಬೇಕು? ನರಬಲಿ ಕೊಡಬೇಕು. ಎಂಥ ನರಬಲಿ ಕೊಡಬೇಕು? ಅದು ಹೆಣ್ಣೆ ನರಬಲಿನ ಕೊಡಬೇಕು. ಇಡೀ ಊರು ಸಾಯುವ ಹಂತಕ್ಕೆ ಹೋಗಿರುತ್ತೆ. ಆದರೆ ನರಬಲಿ ಕೊಡಬೇಕ ತಕ್ಷಣ ಯಾರು ಸಾಯಕ್ಕೆ ರೆಡಿ ಆಗ್ತಾರೆ? ಎಲ್ಲರೂ ಹೋಗಿ ಬದುಕೊಳ್ಳೋಣ ಅನ್ನಂಗಿರುತ್ತೆ, ಯಾರೂ ಸಹ ಮುಂದೆ ಬರೋದಿಲ್ಲ. ಆಗ ಒಂದು ದಿವಸ ಇದೇ ಬಡ ಕುಟುಂಬದ 4ನೇ ಮಗಳು ರೋಹಿಣಿ ತಾನು ಬಲಿ ಆಗ್ತೀನಿ ಅಂತ ಮುಂದೆ ಬರ್ತಾರೆ. ಅವಳಿಗೆ ದೊಡ್ಡ ಯೋಚನೆ ಇರ್ತಾರೆ, ದೇವರು ಅಂತ ಹೇಳಿದ್ರೆ ಕಾಪಾಡೋನು, ಇವನ್ಯಾಕೆ ಬಲಿ ತಗೊಳ್ತಾನೆ, ಏನಿದೆ ನೋಡಬೇಕು ಅಂಥೇಳಿ ತಾನು ಬಲಿ ಆಗ್ತೀನಿ ಅಂತ ಮುಂದೆ ಬರ್ತಾರೆ. ಇಡೀ ಊರು ಅವಳನ್ನ ಕೊಂಡಾಡುತ್ತೆ. ಸರಿ, ಇಡೀ ಊರು ಬಂದು ಕಾಡಿನ ತನಕ ಬೀಳ್ಕೊಡುತ್ತೆ. ಅದ ನಂತರ ಯಾವಾಗ ಇವಳಿಗೆ ಜೀವ ಭಯ ಇರೋದಿಲ್ವೋ ಅವಳಿಗೆ ಕಾಡು ದೊಡ್ಡ ವಿಶೇಷವೇ ಅನಿಸೋದಿಲ್ಲ. ಅಷ್ಟು ಬಿರುಸಾಗಿ ಅವಳು ನಡ್ಕೊಂಡು ಸೀದಾ ಬೆಟ್ಟ ತುದಿ ಹೋಗ್ತಾರೆ. ಬೆಟ್ಟ ತುದಿ ಹೋದಾಗ ಅವಳೊಂದು ದೊಡ್ಡ ಮೂರ್ತಿ ಇರುತ್ತೆ. ಆ ಮೂರ್ತಿಯಲ್ಲಿ ನಿಂತ್ಕೊಂಡು ನಾನೀಗ ಬಲಿಗೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ನಿಂತ್ಕೊಂಡಿದ್ದೆ ಒಂದು ಮಾತು ಹೇಳ್ತಾರೆ. ನನಗೆ ಗೊತ್ತಿದ್ದಂತೆ ದೇವರು ಅಂತ ಹೇಳಿದ್ರೆ ಈ ಊರನ್ನು ಕಾಪಾಡೋ ದೇವರು ಅಂತ ಹೇಳ್ತಾರೆ. ಆದರೆ ನಿನ್ನನ್ನು ನೋಡಿದ್ರೆ ನನಗೆ ಆ ಯೋಚನೆ ಅನಿಸೋದಿಲ್ಲ, ನೀನು ದೇವರು ಅಂತ ಅನಿಸೋದಿಲ್ಲ. ಹಾಗಾದ್ರೆ ನಿಂಗೆ ಏನಂತ ಕರಿಬೇಕು? ಇಷ್ಟೊಂದು ಕಠೋರ, ಇಷ್ಟೊಂದು ಕ್ರೋಧದಿಂದ ಇರುವಂಥ, ಇಂತಹ ನರಬಲಿನ ಕೇಳುವಂಥ ನೀನು ನಮ್ಮನ್ನು ಕಾಪಾಡ್ತೀಯ ಅಂದರೆ ಏನು, ನಿನಗೆ ನಾವು ಏನಂತ ಕರಿಬೇಕು ಅಂತ. ತಕ್ಷಣ ಆ ಮೂರ್ತಿಯಿಂದ ಒಂದು ನೆರಳು ಹೊರಗೆ ಬಂದು ನಿಂತ್ಕೊಂಡು ಅವಳನ್ನೇ ಗಮನಿಸ್ತಾ ಅದು ಹೇಳುತ್ತೆ, ನಾನು ಎಲ್ಲೂ ಸಹ ಕಠೋರವಾಗಿಲ್ಲ. ನಿನ್ನ ಜನ ನನ್ನನ್ನು ಈ ರೀತಿ ಮಾಡಿದ್ದಾರೆ. ಅವರೇ ತಮ್ಮ ಅಂಧಶ್ರದ್ಧೆಯಿಂದ ಬಲಿ ಬಲಿ ಕೊಟ್ಟು ಕೊಟ್ಟು ಕೊಟ್ಟು ನನ್ನ ಹಿಂಗೆ ಕ್ರೋಧರಾಗಿ ಮಾಡಿದ್ದಾರೆ. ನಿನ್ನೆ ತಿಳುವಳಿಕೆನೇ ಇದೆಯಲ್ಲ, ನನಗೆ ಜ್ಞಾನೋದಯ ಮಾಡ್ತಾ ಇದೆ. ಹಾಗಾಗಿ ನಿನ್ನಿಂದ ನನಗೆ ಈಗ ಹೊಸ ಜ್ಞಾನೋದಯ ಆಗಿದೆ, ಮತ್ತೆ ಈ ಇದರಿಂದ ಮುಕ್ತಿ ಸಿಕ್ಕಿದೆ. ಹಾಗಾಗಿ ನಿನಗೆ ಏನು ಬೇಕು ಅದನ್ನು ಕೇಳು ಅಂತ ರೋಹಿಣಿ ಹೇಳ್ತಾರೆ. ನಾನು ಬಂದಿದ್ದೆ ಮಳೆಗಾಗಿ, ಹಂಗೆ ವಾಪಸ್ ಹೋಗುವಂತ ಮಾತಿಲ್ಲ. ಬಲಿ ಆಗದೆ ವಾಪಸ್ ಹೋದ್ರೆ ಜನ ನನ್ನ ಮತ್ತಿಷ್ಟು ಕ್ರೂರವಾಗಿ ಅವರೇ ಬಲಿ ತಗೊಳ್ತಾರೆ. ಅಷ್ಟು ಆಕ್ರೋಶಕ್ಕೆ ಒಳಗಾಗಿದ್ದಾರೆ, ಯಾಕಂದ್ರೆ 2 ವರ್ಷದಿಂದ ಮಳೆ ಇಲ್ಲದೆ ಅವರಿಗೆ ತಮ್ಮೊಳಗಿನ ಮನುಷ್ಯತ್ವೇ ಮರ್ತು ಹೋಗ್ಬಿಟ್ಟಿದೆ. ಹಾಗಾಗಿದೆ. ಆಗ ನನಗೆ ಮಳೆ ಬೇಕು, ಮಳೆ ಇಲ್ಲದೆ ನಾನು ಹೋಗೋದಿಲ್ಲ ಅಂತ. ಅದಕ್ಕೆ ಆ ಮೂರ್ತಿಯೊಳಗಿನ ನೆರಳು ಹೇಳುತ್ತೆ, ಇಷ್ಟು ಒಳ್ಳೆ ಮನಸ್ಸಿನ ಇಷ್ಟೊಂದು ತ್ಯಾಗಮಯವಾದಂಥ ನಿನಗೆ ನೀನೇ ಮಳೆ ಆಗು ಅಂತ. ನೀನೇ ಮಳೆ ಆಗು, ನೀನು ಕಾಲಿಟ್ಟಲ್ಲಿ ಬಂಗಾರ ಬೆಳೆಯುವಂತಾಗಲಿ, ನೀನು ಮಳೆ ನಕ್ಷತ್ರವಾಗಿ ಬಾ ಅಂಥೇಳಿ ಅದಕ್ಕೆ ಆಶೀರ್ವಾದ ಕೊಡ್ತಾರೆ. ಅವತ್ತಿಂದ ಆ ಮಳೆನ ನೀನು ಎಲ್ಲೆಲ್ಲಿ ಕಾಲಿಡ್ತೀವೋ ಅಲ್ಲಿ ಜೋಳ ಸಮೃದ್ಧವಾಗಲಿ, ನೀ ಎಲ್ಲೆಲ್ಲಿ ಕಾಲಿಡ್ತೀವೋ ಅಲ್ಲಿ ರಾಗಿ ಸಮೃದ್ಧವಾಗಲಿ ಅಂಥೇಳಿ ಅದಕ್ಕೆ ಆಶೀರ್ವಾದ ಮಾಡಿಬಿಟ್ಟು ಅವತ್ತಿಂದ ಆ ಮಳೆ ರೋಹಿಣಿ ಹುಡುಗಿ ಅಲ್ಲದೆ ಅದು ಮಳೆಯಾಗಿ ವರ್ಷಕ್ಕೊಮ್ಮೆ ನಾನು ಭೂಮಿಯನ್ನು ಭೇಟಿ ಮಾಡ್ತೀನಿ ಅಂಥೇಳಿ ಜನರಿಗೆ ಭರವಸೆ ಕೊಟ್ಟು ಆ ಮಳೆ ಬರುತ್ತೆ ಅಂಥೇಳಿ. ರೋಹಿಣಿ ಅಂದರೆ ದೊಡ್ಡ ದೇವರಲ್ಲ, ಅದು ನಮ್ಮನೆ ಮಗಳು. ವರ್ಷಕ್ಕೊಮ್ಮೆ ಅವಳು ಬರ್ತಾಳೆ. ಅವಳು ಬರಬೇಕಾದ್ರೆ ಒಂದು ಕಂಡೀಷನ್ ಹಾಕ್ತಾಳೆ, ಕಥೆಯಲ್ಲಿದೆ ಹೇಗೆ ಅಂತ ಹೇಳಿದ್ರೆ, ನಾನು ಬರಬೇಕಾದ್ರೆ ಇಲ್ಲಿ ಬಲಿ ಕಾರ್ಯಗಳು ರಕ್ತಪಾತ ನಡೀಬಾರ್ದು, ಹಂಗಿದ್ರೆ ಮಾತ್ರ ನಾನು ಬರ್ತೀನಿ. ಹಂಗಾಗಿ ರೋಹಿಣಿ ಮಳೆಯಲ್ಲಿ ಯಾವುದೇ ಈ ಥರದ ಆಚರಣೆಗಳು ಇಲ್ಲ, ನಿಷಿದ್ಧವಾಗಿದೆ ಅನ್ನೋದು ನಮ್ಮ ಗಮನಕ್ಕಿರ್ಬೇಕು. ಹಾಗೆ ರೋಹಿಣಿ ಮಳೆಯಲ್ಲಿ ಯಾವ ಥರದ ಆ ಥರದ ಆಚರಣೆಗಳಿಲ್ಲ. ನೆಕ್ಸ್ಟ್ ಆದ್ರೆ ಮಳೆ ನಂತರದಲ್ಲಿ ಈ ಕೆಲವು ಮಲೆನಾಡುಗಳಲ್ಲಿ ಪೂಜೆಗಳಿದೆ ಬಿಟ್ರೆ ರೋಹಿಣಿ ಮಳೆ ಇಲ್ಲ. ಹಂಗಾಗಿ ರೋಹಿಣಿ ಮಳೆಗೆ ಈ ಥರದೆಲ್ಲ ಒಂದಿಷ್ಟು ಗಾದೆಗಳು ಇದೆ. ಅದ್ರ ಜೊತೆಗೆ ರೋಹಿಣಿ ಮಳೆ ಬಂದರೆ ಓಣಿ ಎಲ್ಲ ಕೆಸರು ಅಂತ. ಈಗಾಗಲೇ ಎರಡು ಮಳೆ ಬಂದು ಆ ಓಣಿನ ತಂಪ್ ಮಾಡಿರುತ್ತೆ. ಈ ಮಳೆ ಬಂದಾಗ ಇದ್ರ ಮರ ಹೊಡೆತಕ್ಕೆ ಸಂಪೂರ್ಣ ಕೆಸರಾಗುತ್ತೆ. ಅಂದರೆ ಅಷ್ಟು ಜೋರಾಗಿ ಮಳೆ ಬರ್ತಾಳೆ, ಎಲ್ಲೂ ಸಹ ತೊಂದರೆ ಆಗ್ಬಾರ್ದು ಅಂತ. ಮನೆ ಮನೆಗೂ ಯಾವಾಗ ನೀರಿಲ್ಲದೆ ಒದ್ದಾಡಿದ್ರೋ ಆ ಮನೆ ಮನೆಗೂ ಸಹ ನೀರು ತುಂಬಬೇಕು ಅಂತ ರೀತಿ ಮಳೆ ಬರುತ್ತೆ. ರೋಹಿಣಿ ಮಳೆ ಬಂದರೆ ಓಣಿಯೆಲ್ಲ ಜೋಳ ಅಂತ. ಇದು ಅಷ್ಟು ಸಮೃದ್ಧವಾದ ಜೋಳ ಆಗುತ್ತೆ. ರೋಹಿಣಿ ಮಳೆಯಲ್ಲಿ ಬಿತ್ತಿದ್ರೆ ಜೋಳ ಬಿತ್ತಿದ್ರೆ ಯಾವತ್ತೂ ಅದು ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿ ಕಾಳು ಬರುತ್ತೆ, ಮುಂದೆ ಒಳ್ಳೆ ಕಾಳು ಕಟ್ಟುತ್ತೆ. ಅಂದರೆ ಬರುವ ಫಸಲು ಸಹ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ರೋಹಿಣಿ ಮಳೆ ಬಂದರೆ ಕಣವೆಲ್ಲ ರಾಗಿ ಅಂತ. ಈ ಮಳೆಯಲ್ಲಿ ರಾಗಿ ಬಿತ್ತನೆ ಮಾಡಿದ್ರು ಸಹ ರಾಗಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇಡೀ ಕಣ ತುಂಬ ರಾಗಿ ಬರುತ್ತೆ, ಅಷ್ಟು ಚೆನ್ನಾದ ರಾಗಿ ಬರುತ್ತೆ. ರಾಗಿ ಯಾಕಂದರೆ ಬೀಜ ಸಂಸ್ಕಾರ ಚೆಂದಾಗಾದರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ, ನನಗೆ ಇಲ್ಲಿ ಬಂದರೆ ಅದು ಬರುತ್ತೆ ಅಂತ. ಇನ್ನು ಜೊತೆಗೆ ಇನ್ನೊಂದು ಗಾದೆ ಇದೆ ಏನಂದರೆ, ರೋಹಿಣಿ ರೂಪಾಯಿ ಮೃಗಾಶಿರ ಮುಕ್ಕಾಲು ಅರ್ಧ ಅರ್ಧ. ಅಂದರೆ ರೋಹಿಣಿ ಮಳೆ ಬಂದರೆ ನಮಗೆ ನೂರಕ್ಕೆ ನೂರಷ್ಟು ಫಸಲು ಸಿಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ. ಅಷ್ಟು ಅದ್ಭುತವಾದ ಮಳೆ ಇದು. ರೋಹಿಣಿ ಮಳೆ ಬಗ್ಗೆ ಇರುವಂತಹ ದೊಡ್ಡ ಮಾತು. ಧನ್ಯವಾದಗಳು.
4: ರೋಹಿಣಿ ಮಳೆಯ ಕುರಿತಾದಂತಹ ಒಂದು ಗಾದೆ ಮಾತು, ಜೊತೆಗೆ ಅದಕ್ಕೆ ಪೂರಕವಾದಂತಹ ಕಥೆಯನ್ನು ಕೂಡ ತಿಳಿಸಿಕೊಟ್ಟಂತಹ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
2: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ? ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
6: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
7: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಪೊನ್ನಜ್ಜಿ, ಪಾಂಡವರು ಕೌರವರು ಪಗಡೆ ಆಟ ಯಾಕೆ ಆಡಿದ್ರು?
9: ಕೌರವರು ಪಾಂಡವರನ್ನ ಸೋಲಿಸಿ ತಾವೇ ರಾಜರು ಆಗ್ಬೇಕು ಅಂತ ಹಾಗ್ ಮಾಡಿದ್ರು ಅಲ್ವಾ ಪೊನ್ನಜ್ಜಿ?
10: ಕೌರವರು ಮಾವ ಶಕುನಿ ಮೋಸ ಮಾಡಿ ಪಗ್ಡೆ ಆಟದಲ್ಲಿ ಪಾಂಡವರನ್ನ ಸೋಲ್ಸಿದ್ರು.
11: ಅವರು ರಾಜ್ಯವನ್ನೆಲ್ಲ ಮೋಸದಲ್ಲಿ ಗೆದ್ಬಿಟ್ರು.
12: ಅವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ನೀಡಿದ್ರು.
13: ಎಲ್ಲಾನು ಬರೀ ಮೋಸ.
9: ಪೊನ್ನಜ್ಜಿ, ನಂಗೊಂದು ಡೌಟ್ ಇದೆ, ಕೃಷ್ಣ ಯಾಕೆ ಈ ಮೋಸದ ಪಗಡೆಯನ್ನ ತಡಿಲಿಲ್ಲ ಅಂತ?
14: ಹೌದು, ಇದೊಂದು ಸರಿಯಾದ ಪ್ರಶ್ನೆ. ಪಾಂಡವರ ಹಿತಚಿಂತಕ ಕೃಷ್ಣ, ಆದರೂ ಅವನು ಯಾಕೆ ಪಾಂಡವರನ್ನ ದ್ಯೂತ ಕ್ರೀಡೆಯ ಸಮಯದಲ್ಲಿ ರಕ್ಷಣೆ ಮಾಡಲಿಲ್ಲ ಅಂತ ನಿಮ್ಮ ಪ್ರಶ್ನೆ. ಇದೇ ಪ್ರಶ್ನೆ ಯುಧಿಷ್ಠಿರ ಅಂದರೆ ಧರ್ಮರಾಜನಿಗೂ ಕೂಡ ಬಂದಿತ್ತು. ಆತ ಉತ್ತರವನ್ನು ಕೃಷ್ಣನಿಂದ ಪಡಿತಾನೆ ಕೂಡ. ಇವತ್ತು ಆ ಕಥೆನೇ ಹೇಳ್ಬಿಡ್ಲಾ?
15: ಓಕೆ ಪನ್ನಜ್ಜಿ, ಅದನ್ನೇ ಹೇಳು.
14: ಕುರುಕ್ಷೇತ್ರದ ಯುದ್ಧ ಮುಗಿದು ಯುಧಿಷ್ಠಿರ ಹಸ್ತಿನಾವತಿಯ ದೊರೆ ಆಗ್ತಾನೆ. ಈ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದ ದ್ಯೂತ ಕ್ರೀಡೆಯ ಮಹಾ ದುರಂತವನ್ನು ಮಾತ್ರ ಅವನಿಂದ ಮರೆಯೋದಕ್ಕೆ ಆಗೋದಿಲ್ಲ. ಏನೆಲ್ಲ ಅವಘಡಗಳು ನಡೆದೋಯ್ತು! ನಾವು ನಮ್ದು ಅಂತ ಅನ್ಸ್ಕೊಂಡಿದ್ದೆಲ್ಲವನ್ನ ಕಳ್ಕೊಂಡ್ಬಿಟ್ವಿ. ದ್ರೌಪದಿ ಎಂತಹ ಅವಮಾನಕ್ಕೆ ಒಳಗಾದ್ಲು. ಇದೆಲ್ಲ ದ್ಯೂತ ಕ್ರೀಡೆಯ ಫಲಸ್ವರೂಪ. ಅದು ನಮಗೆ ಎಂತಹ ಅಪಮಾನವನ್ನು ತಂದ್ಬಿಡ್ತು. ಆದರೆ ನಮ್ಮೆಲ್ಲ ಕಷ್ಟಗಳಲ್ಲಿ ಓಡೋಡ್ ಬಂದು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದ ಕೃಷ್ಣ ದ್ಯೂತ ಕ್ರೀಡೆಯ ದಿನದಂದು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಮಾತ್ರ ನಿರಂತರವಾಗಿ ಯುಧಿಷ್ಠಿರನ ಮನಸ್ಸನ್ನು ಕಾಡ್ತಾ ಇತ್ತು. ಕೃಷ್ಣ ಬಂದಾಗ ಈ ನನ್ನ ಪ್ರಶ್ನೆಗೆ ಉತ್ತರವನ್ನು ಪಡಿಲೇಬೇಕು ಅಂತ ಯುಧಿಷ್ಠಿರ ಅಂದುಕೊಂಡ. ಯುಧಿಷ್ಠಿರನ ಕರೆ ಕೇಳ್ತು ಅನ್ನೋ ಹಾಗೆ ಕೃಷ್ಣ ಆ ದಿನ ಬಂದೇ ಬಿಟ್ಟ. ಸಪ್ಪೆ ಮುಖ ಮಾಡಿಕೊಂಡು ಕೂತಿದ್ದ ಯುಧಿಷ್ಠಿರನನ್ನ ಕುರಿತು, ಯುಧಿಷ್ಠಿರ, ನೀನ್ಯಾಕೆ ಚಿಂತಾಕ್ರಾಂತನಾಗಿದ್ಯಾ? ಯಾವುದೋ ಒಂದು ವಿಷಯ ನಿನ್ನನ್ನು ಕಾಡ್ತಾ ಇದ್ದ ಹಾಗೆ ಕಾಣ್ತಾ ಇದೆ ಅಂತ ಕೃಷ್ಣ ಅಂದ. ಅದಕ್ಕಾಗಿನೇ ಕಾಯ್ತಾ ಇದ್ದ ಯುಧಿಷ್ಠಿರ, ಹೇ ದೀನ ಬಂಧು, ಬಹಳ ದಿನಗಳಿಂದ ನನ್ನನ್ನು ಒಂದು ಪ್ರಶ್ನೆ ಕಾಡ್ತಾ ಇದೆ. ನಮ್ಮ ಕಷ್ಟ ನಷ್ಟಗಳ ಸಮಯದಲ್ಲಿ ನಮ್ಮ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ನೆರಳಾಗಿ ನಮ್ಮನ್ನು ರಕ್ಷಣೆ ಮಾಡಿದ್ಯಾ. ಆದರೆ ಆ ಘೋರ ದ್ಯೂತ ಕ್ರೀಡೆಯ ದಿನ ಮಾತ್ರ ನೀನು ಬರಲಿಲ್ಲ. ನಮ್ಮ ದ್ಯೂತದಾಟವನ್ನು ಜಯಿಸುವ ಹಾಗೆ ನೀನು ಯಾಕೆ ಮಾಡಲಿಲ್ಲ ಅಂತ ಕೇಳ್ದ. ಆಗ ಶ್ರೀಕೃಷ್ಣ ನಗ್ನಗ್ತ, ಯುಧಿಷ್ಠಿರ, ಆ ದಿನ ಏನಾಯಿತು ಅಂತ ಜ್ಞಾಪಕ ಮಾಡ್ಕೋ. ಅವತ್ತು ನೀನು ನಿಂದು ಅಂತ ಅನ್ಸ್ಕೊಂಡಿದ್ದೆಲ್ಲವನ್ನ ಪಣಕ್ಕಿಟ್ಟೆ. ನಿನ್ನ ಅಶ್ವಸೇನೆ, ಗಜಸೇನೆ, ನಿನ್ನ ಸಾಮ್ರಾಜ್ಯ, ನಿನ್ನ ತಮ್ಮಂದರು, ನಿನ್ನ ಕೊನೆಗೆ ನಿನ್ನ ಪತ್ನಿಯನ್ನೂ ಪಣಕ್ಕಿಟ್ಟೆ. ನೀನು ನಿಂದು ಅಂತ ಅನಿಸಿದ್ದೆಲ್ಲವನ್ನ ಪಣಕ್ಕಿಟ್ಟು ಸೋತುಬಿಟ್ಟೆ. ನಿನಗಾಗ ಶ್ರೀಕೃಷ್ಣ ತನ್ನವನು ಅಂತ ಅನ್ನಿಸ್ಲೇ ಇಲ್ಲ. ಅನಿಸಿದ್ರೆ ನೀನು ಆ ಜೂಜಾಟದಲ್ಲಿ ನನ್ನನ್ನೂ ಪಣಕ್ಕೆ ಇಡ್ತಾ ಇದ್ದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಒಂದೊಮ್ಮೆ ನೀನು ನನ್ನನ್ನು ಕೂಗಿ ಕರೆದಿದ್ರೆ ನಾನು ಓಡೋಡಿ ಬರ್ತಾ ಇದ್ದೆ. ಪರಿಸ್ಥಿತಿ ಬೇರೆನೇ ಆಗಿರ್ತಿತ್ತು. ಭಕ್ತ ಕರಿದೆ ಭಗವಂತ ಬರಲಾರ. ಅಲ್ಲದೆ ದ್ಯೂತ ಕ್ರೀಡೆಯ ಮೇಲೆ ಅತೀ ವ್ಯಾಮೋಹ ನಿನಗೆ. ಈ ಸಂದರ್ಭದಲ್ಲಿ ನನ್ನನ್ನು ನೀನು ಕರೀಲಿಲ್ಲ. ಅದಕ್ಕೆ ನಿನ್ನ ಅಹಂಭಾವ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ದ್ಯೂತ ಕ್ರೀಡೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಅತೀ ವಿಶ್ವಾಸ ನಿನಗಿತ್ತು. ನಾನು ಬಂದರೆ ದ್ಯೂತ ಕ್ರೀಡೆಗೆ ಉತ್ತೇಜನ ನೀಡಲಾರೆ ಅನ್ನೋದು ಕೂಡ ನಿಂಗೆ ಗೊತ್ತಿತ್ತು. ನನ್ನ ಸಹಾಯ ನಿನಗೆ ಬೇಡವಾಗಿತ್ತೋ? ನೀನು ಕರೀಲಿಲ್ಲ, ನಾನು ಬರಲಿಲ್ಲ.
16: ಹೌದಲ್ವಾ, ಕೃಷ್ಣ ಸರಿಯಾಗಿ ಹೇಳ್ದ. ಪಾಂಡವರು ಆಗ ಶ್ರೀಕೃಷ್ಣನನ್ನು ನೆನಪಿಸ್ಕೊಳ್ಬೇಕಾಗಿತ್ತು.
14: ಹ್ಮ್, ಹೌದು. ಇಂತಹ ತಪ್ಪನೇ ದ್ರೌಪದಿ ಮೊದಲು ಮಾಡ್ತಾಳೆ. ತಾನು ಅತೀ ಸುಂದರಿ, ಹಸ್ತಿನಾವತಿಯ ಕುಲವದು, ತನ್ನ ರಕ್ಷಣೆಗೆ ಅದ್ವಿತೀಯ ಶೂರರಾದ 5 ಜನ ಗಂಡಂದರಿದ್ದಾರೆ, ನ್ಯಾಯ ನೀತಿಯನ್ನು ಬೆಂಬಲಿಸುವ ಭೀಷ್ಮ ದ್ರೋಣರು ಇದ್ದಾರೆ ಅಂತ ಅಂದ್ಕೊಂಡ್ಳು. ಯಾವಾಗ ಯಾರೂ ಅವಳ ರಕ್ಷಣೆಗೆ ಬರಲಿಲ್ವೋ ಆಗ ಅವಳು ನನ್ನನ್ನು ಕೂಗಿ ಕರೆದ್ಲು. ಆಗ ನಾನು ಅವಳ ಮಾನ ರಕ್ಷಣೆಯನ್ನು ಮಾಡಿದೆ. ನಾನು ಭಕ್ತರು ಕರೀದೆ ಅವ್ರ ಹತ್ರ ಹೇಗೆ ಬರಲಿ ಹೇಳು? ತನ್ನ ಜವಾಬ್ದಾರಿಯನ್ನು ತಾನೇ ಹೊರ್ತೀನಿ ಅನ್ನೋ ಭಕ್ತನಿಗೆ ಅವನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ನಾನು ಕೊಡಬೇಕಾಗತ್ತೆ. ಪೂರ್ಣ ಶರಣಾಗತಿ ಇದ್ದಲ್ಲಿ ಮಾತ್ರ ನಾ ಬಂದು ರಕ್ಷಣೆ ಮಾಡ್ತೀನಿ. ಬೆಕ್ಕಿನ ಮರಿಯೊಂದು ತನ್ನ ತಾಯಿಗೆ ಒಪ್ಪಿಸಿ ನಿಶ್ಚಿಂತವಾಗಿರತ್ತೆ. ಅದೇ ಮಂಗನ್ ಮರಿ, ತಾನು ತಾಯಿಯನ್ನು ಹಿಡ್ಕೊಳ್ತೀನಿ ಅಂತ ಅಂದ್ಕೊಳ್ತಾ ತಾಯಿಯನ್ನು ತಲೆ ಕೆಳಗಾಗಿ ಅಪ್ಕೊಳ್ಳುತ್ತೆ. ಪರಿಣಾಮವಾಗಿ ತಾಯಿ ಟೊಂಗೆ ಟೊಂಗೆಗೆ ಹಾರದಾಗ್ಲೆಲ್ಲ ತಾನು ಎಲ್ಲಿ ಬಿದ್ದುಬಿಡ್ತೀನೋ ಅಂತ ಭಯಪಡುತ್ತೆ. ಕರೀದೆ ಭಗವಂತ ಬರಲಾರ ಯುಧಿಷ್ಠಿರ ಅಂತ ಕೃಷ್ಣ ಅಂದ. ಮನಸ್ಸಿನ ಸಂದೇಹ ಗೊಂದಲಗಳನ್ನು ಕಳ್ಕೊಂಡ ಯುಧಿಷ್ಠಿರ ಹೊಸ ಆಧ್ಯಾತ್ಮ ಅರ್ಥೋನ್ ಹಾಗೆ ಕೃಷ್ಣನ ಪಾದಕ್ಕೆ ಭಕ್ತಿಯಿಂದ ಎರಗ್ತಾನೆ. ಹ್ಮ್, ಈಗ ಗೊತ್ತಾಯ್ತಾ ಕೃಷ್ಣ ಯಾಕೆ ಸಹಾಯಕ್ಕೆ ಬರಲಿಲ್ಲ ಅಂತ?
8: ಹೌದು, ಪೂರ್ಣ ಶರಣಾಗತಿಯೇ ನಮ್ಮೆಲ್ಲ ಭಯ ಭೀತಿಯನ್ನ ತೊಡೆದು ಹಾಕುತ್ತೆ.
9: ಭಗವಂತನನ್ನ ಪೂರ್ಣವಾಗಿ ನಂಬಿದಾಗ ನಮ್ಮನ್ನ ರಕ್ಷಣೆ ಮಾಡೋ ಹೊಣೆ ಅವನದಾಗುತ್ತೆ.
12: ಅವನು ನಾವು ಕರೆದಾಗ ಖಂಡಿತ ನಮ್ಮ ಕೈಯನ್ನ ಹಿಡಿತಾನೆ.
14: ಗೊತ್ತಾಯ್ತು ಅಲ್ವಾ, ನೀವೆಲ್ಲ ಕೂಡ ದೇವರನ್ನ ನಂಬಿ ಪೂರ್ತಿ ಶರಣಾಗಬೇಕು. ಆಗ ಅವನು ಖಂಡಿತ ನಿಮ್ಮ ರಕ್ಷಣೆಗೆ ಬರ್ತಾನೆ. ಹಾಗೆ ಮಾಡಿ ಆಯ್ತಾ?
7: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096729. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
2: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
2: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000ಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
7: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರದ BH ರಸ್ತೆ ಸಹ್ಯಾದ್ರಿ ಕಾಲೇಜಿನ ಎದುರಿನ ಪಲ್ಸ್ ಹೆಲ್ತ್ ಕೇರ್ನಿಂದ ಡಾಕ್ಟರ್ BR ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತ ಕೇಂದ್ರದ ಸಹಯೋಗದಲ್ಲಿ ಇದೇ ಜುಲೈ 10ರ ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2ರವರೆಗೆ ಸಹ್ಯಾದ್ರಿ ಕಾಲೇಜು ಎದುರಿನ ಹೆಲ್ತ್ ಕೇರ್ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ 8105724443 ಈ ಸಂಖ್ಯೆಯನ್ನು ಸಂಪರ್ಕಿಸಲು ತಿಳಿಸಿದ್ದಾರೆ. ಮುಂದಿನ ವಿವರ. ಇನ್ನರ್ವಿಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ಜಿಲ್ಲಾ ಇನ್ನರ್ವಿಲ್ ಅಧ್ಯಕ್ಷೆ ಶ್ರೀಮತಿ ರಜನಿ ಭಟ್ ಅವರ ನಿರ್ದೇಶನದಂತೆ ಜುಲೈನಲ್ಲಿ ಆಚರಿಸಲಾಗುತ್ತಿರುವ ಡಯಾಲಿಸಿಸ್ ಸಪ್ತಾಹದ ಅಂಗವಾಗಿ ಇನ್ನರ್ವಿಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ವತಿಯಿಂದ ಜೀವನಾಧಾರ ಯೋಜನೆಯನ್ನು ಮೆಗನ್ ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ನಡೆಸಲಾಯಿತು. ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ತಿಮ್ಮಪ್ಪ ಅವರ ಮಾರ್ಗದರ್ಶನದಲ್ಲಿ ಯೋಜನೆ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಇನ್ನರ್ವಿಲ್ ಅಧ್ಯಕ್ಷರಾದ ಮಮತಾ ಸುಧೀಂದ್ರರವರು ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗಿರುವ 20 ಫಲಾನುಭವಿಗಳನ್ನು ಸಂಪರ್ಕಿಸಿ ಅವರ ಆರೋಗ್ಯ ವಿಚಾರಿಸಿ ಆತ್ಮಸ್ಥೈರ್ಯ ತುಂಬಿ ಅದೇ ವೇಳೆ ಡಯಾಲಿಸಿಸ್ ವಿಭಾಗದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಮೂವರು ವೈದ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಡಯಾಲಿಸಿಸ್ ಚಿಕಿತ್ಸೆಗೆ ನೆರವಾಗುವ ಉದ್ದೇಶದಿಂದ ಆಸ್ಪತ್ರೆಯ ಆಡಳಿತಕ್ಕೆ ಕ್ಲಬ್ ವತಿಯಿಂದ ಆರ್ಥಿಕ ಸಹಾಯಧನವನ್ನು ಹಸ್ತಾಂತರಿಸಲಾಯಿತು. ಮಾನವೀಯತೆ, ಕರುಣೆ ಹಾಗೂ ಸೇವಾ ಮನೋಭಾವವನ್ನು ಪ್ರತಿಬಿಂಬಿಸಿದ ಈ ಯೋಜನೆ ಯಶಸ್ವಿಯಾಗಿ ನೆರವೇರಲು ಉದಾರವಾಗಿ ಸಹಕರಿಸಿದ ಎಲ್ಲ ಪ್ರಾಯೋಜಕರಿಗೆ ಇನ್ನರ್ವಿಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ಸೇವೆ ನಮ್ಮ ಸಂಸ್ಕೃತಿ, ಸಮಾಜ ಸೇವೆ ನಮ್ಮ ಸಂಕಲ್ಪ ಎಂಬ ಧ್ಯೇಯದೊಂದಿಗೆ ಕ್ಲಬ್ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸುವ ಬದ್ಧತೆಯನ್ನು ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಸಾರಿತು. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಬಿಂದು ವಿಜಯಕುಮಾರ್, ಕಾರ್ಯದರ್ಶಿ ನಿರ್ಮಲಾ ಹಾಗೂ ಇನ್ನರ್ವೆಲ್ ಕ್ಲಬ್ಬಿನ ಸದಸ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಲೆನಾಡಿನಾದ್ಯಂತ ಮಳೆ ಚುರುಕಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಜೂನ್ ತಿಂಗಳಿಡೀ ಮಳೆಯಿಲ್ಲದೆ ಬರದ ಛಾಯೆ ಮೂಡಿದ್ದರಿಂದ ಸಂಕಷ್ಟಕ್ಕೊಳಗಾಗಿದ್ದ ರೈತ ಸಮುದಾಯಕ್ಕೆ ಈಗ ಕೊಂಚ ನಿರಾಳವಾಗಿದೆ. ಆರಿದ್ರ ಮಳೆಯ ಕೊನೆಯ ಪಾದದ ಕೊನೆ ದಿನಗಳಲ್ಲಿ ಭೂವಿಗೆ ಬಿದ್ದ ಮಳೆಯನ್ನು ಪುನರ್ವಸು ಕೂಡ ಮುಂದುವರೆಸುವ ಭರವಸೆ ಮೂಡಿದೆ. ಮುಂಗಾರು ಮಳೆಯಲ್ಲಿ ಸರಿಯಾದ ಹದವಾಗದ ಕಾರಣ ಈ ಬಾರಿ ಹಂಕಲು ಬೆಳೆಗಳನ್ನು ರೈತರು ಬಿತ್ತಿಯೇ ಇರಲಿಲ್ಲ. ಮಲೆನಾಡಿನ ಅನೇಕ ಕಡೆಗಳಲ್ಲಿ ಜೂನ್ ತಿಂಗಳಲ್ಲಿ ಭತ್ತ ನಾಟಿ ಮಾಡುವ ಪ್ರದೇಶಗಳಲ್ಲಿ ಸಸಿಮಡಿ ಮಾಡುವ ಕಾರ್ಯ ನಡೆಯುತ್ತಿತ್ತು. ಜೂನ್ ತಿಂಗಳ ಕೊನೆಯವರೆಗೂ ಬಾರದ ಮಳೆಯಿಂದ ಕಂಗೆಟ್ಟಿದ್ದ ರೈತರು ಭತ್ತದ ಬೀಜವನ್ನು ಖರೀದಿ ಮಾಡಿರಲಿಲ್ಲ. ಆದರೆ ಜುಲೈ ತಿಂಗಳ ಮೊದಲ ವಾರದಲ್ಲಿಯೇ ಮುಂಗಾರು ಮಳೆ ಚುರುಕಾಗಿದ್ದರಿಂದ ಮಲೆನಾಡು ಭಾಗದಲ್ಲಿ ರೈತರು ಸಸಿಮಡಿ ತಯಾರಿಸುವಲ್ಲಿ ನಿರತರಾಗಿದ್ದಾರೆ. ಹಂಕಲು ಬೆಳೆಯಾಗಿ ದ್ವಿದಳ ಧಾನ್ಯ ಬೆಳೆಯುವವರಿಗೆ ಇದು ಸಕಾಲವಲ್ಲದ ಕಾರಣ ಅವರು ಯಾವ ಬೆಳೆ ಹಾಕಬೇಕೆಂಬ ಗೊಂದಲದಲ್ಲಿದ್ದಾರೆ. ಮಳೆಯಾಶ್ರಿತ ಅಡಕೆ ತೋಟಗಳಿಗೆ ಕೊಳೆ ರೋಗದ ಔಷಧವನ್ನೇ ಹೊಡೆಯದಿದ್ದ ರೈತರು ಈಗ ಔಷಧದ ಅಂಗಡಿಗಳತ್ತ ಮುಖ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ವ್ಯಾಪಕ ಮಳೆಯಾದ ಕಾರಣ ತುಂಗಾ ಜಲಾಶಯ ತುಂಬಿದ್ದು ಉಳಿದ ಜಲಾಶಯಗಳಾದ ಲಿಂಗನಮಕ್ಕಿ, ಭದ್ರ, ಅಂಜನಾಪುರ, ಅಂಬ್ಲಿಗೋಳ ಜಲಾಶಯಗಳ ಒಳಹರಿವು ಹೆಚ್ಚಾಗಿದೆ. ಇನ್ನೊಂದು ವಾರ ಮಳೆ ಇದೇ ರೀತಿ ಸುರಿದರೆ ಕೆರೆಕಟ್ಟೆಗಳು ತುಂಬುವ ಭರವಸೆ ಮೂಡಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ವನ್ಯಜೀವಿ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಸಕ್ರೆಬೈಲು ಆನೆ ಬಿಡಾರದ ಆನೆಗಳಿಗೆ ಚಿಕಿತ್ಸೆ ನೀಡಲು ಹಾಗೂ ವನ್ಯಜೀವಿಗಳ ರಕ್ಷಣಾ ಕಾರ್ಯಕ್ಕಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರೊಬ್ಬರ ಸೇವೆಯ ಅಗತ್ಯವಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಕಟಿಸಿರುವಂತೆ ಈ ಹುದ್ದೆಯು ತುರ್ತು ಸಂದರ್ಭಗಳಲ್ಲಿ ವನ್ಯಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದು, ಮರಣೋತ್ತರ ಪರೀಕ್ಷೆ ನಡೆಸುವುದು ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸಂದರ್ಭದಲ್ಲಿ ತ್ವರಿತವಾಗಿ ಸ್ಪಂದಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮತ್ತು ಅನಿಮಲ್ ಹಸ್ಬೆಂಡರಿ ಪದವಿ ಪಡೆದಿರಬೇಕು. ವನ್ಯಜೀವಿ ವಿಷಯದಲ್ಲಿ ಸ್ನಾತಕೋತ್ತರ ಪಶುವೈದ್ಯಕೀಯ ಪದವಿ ಪಡೆದವರಿಗೆ ಹಾಗೂ ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳ ವನ್ಯಜೀವಿ ಕ್ಷೇತ್ರ ಅಥವಾ ಮೃಗಾಲಯಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಇರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಸಕ್ತರು ತಮ್ಮ ಸ್ವಯಂ ವಿವರಗಳ ಜೊತೆಗೆ ಅಗತ್ಯ ದಾಖಲಾತಿಗಳೊಂದಿಗೆ ಜುಲೈ 27 ಬೆಳಗ್ಗೆ 10 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ವನ್ಯಜೀವಿ ವಿಭಾಗ, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಅರ್ಜಿ ನಮೂನೆಯನ್ನು ಶಿವಮೊಗ್ಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಅಥವಾ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818-222-2239, ವಿಜಯಕುಮಾರ್ ಕಾಳಪ್ಪನವರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9481461553, ವಿನಯ್ ಜೆಆರ್ ವಲಯ ಅರಣ್ಯಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9663121406, ಇವರನ್ನು ಸಂಪರ್ಕಿಸಬಹುದೆಂದು ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿನ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ನೀಡಲು ಹಾಗೂ ಈ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಲು ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ದೂರವಾಣಿ ಸಂಖ್ಯೆ 0818-222-2006 ಮತ್ತು ಶಿವಮೊಗ್ಗ ಜಿಲ್ಲೆಯ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಶಿವಮೊಗ್ಗ, ಸಾಗರ, ಸೊರಬ, ಶಿಕಾರಿಪುರ, ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ಇವರನ್ನು ಸಂಪರ್ಕಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಸ್ಜಿ ಶ್ರೀನಿವಾಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮುಂಗಾರು ಕಥಾ ಸಂಜೆ ಕಾರ್ಯಕ್ರಮವನ್ನು ರೂಪಿಸಲಾಗುತ್ತಿದ್ದು ಸ್ವರಚಿತ ಕಥೆಗಳನ್ನು ಆಹ್ವಾನಿಸಲಾಗುತ್ತಿದೆ. ಕಥೆಯು ಮಳೆಗಾಲ, ಮಲೆನಾಡು, ಪ್ರಕೃತಿ, ಜನಜೀವನ, ವರ್ತಮಾನದ ಬದುಕಿನ ಅನುಭವಗಳ ಸಾರವನ್ನು ಒಳಗೊಂಡಿರಬೇಕು. ಎಲ್ಲ ವಯೋಮಾನದ ಮನಸ್ಸುಗಳು ಕಥಾಗೋಷ್ಠಿಯಲ್ಲಿ ಭಾಗವಹಿಸಬಹುದಾಗಿದೆ. 5 ಹೆಚ್ಚು ಮೀರದಂತೆ ಕಥೆಗಳನ್ನು ಜುಲೈ 13 ಒಳಗಾಗಿ ವಾಟ್ಸಪ್ ಅಥವಾ ಪೋಸ್ಟ್ ಮೂಲಕ ಡಿ ಮಂಜುನಾಥ್ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಮೊಬೈಲ್ ಸಂಖ್ಯೆ 9449-955-2793 ಇವರಿಗೆ ಕಳುಹಿಸಲು ಪತ್ರಿಕಾ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 2027 ಪದ್ಮ ಪ್ರಶಸ್ತಿ, ಇದಕ್ಕಾಗಿ ಅರ್ಹ ಸಾಧಕರಿಂದ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಸಮಾಜದಲ್ಲಿ ಗಮನಾರ್ಹ ಪರಿಣಾಮ ಬೀರಿದರೂ ಗುರುತಿಸಲ್ಪಡದೆ ಉಳಿದಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮಹಿಳಾ ಸಾಧಕಿಯರು ಮತ್ತು ಸಮಾಜ ಸೇವಕರು, ತಳಮಟ್ಟದ ಕಾರ್ಯಕರ್ತರು, ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು, ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ, ಪೋಷಣೆ ಹಾಗೂ ಮಹಿಳೆಯರ ವಿರುದ್ಧದ ಅಪರಾಧಗಳ ತಡೆಗಟ್ಟುವಿಕೆಗೆ ಶ್ರಮಿಸಿದವರು, ಮಕ್ಕಳ ರಕ್ಷಣೆ, ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಿದವರು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಹ ಅಭ್ಯರ್ಥಿಗಳು ಹಾಗೂ ಸಂಸ್ಥೆಗಳು ತಮ್ಮ ಸಾಧನೆಗಳ ವಿವರಗಳನ್ನು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅಳವಡಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ದಿನಾಂಕ 31-7-2020 ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ಆಲ್ಕೋಳ 100 ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ನಗರದ ನಿಲಾಸ್ ಅಕಾಡೆಮಿಯಿಂದ ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ 4 ಹಾಗೂ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಿಲಾಸ್ ನವೋದಯ ಟ್ಯಾಲೆಂಟ್ ಟೆಸ್ಟ್ ಎಂಬ ಸಾಮಾನ್ಯ ಜ್ಞಾನದ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಪರೀಕ್ಷೆಯ ನಂತರ ನವೋದಯ ಮತ್ತು ಇತರೆ ವಸತಿ ಶಾಲೆಗಳ ಪ್ರವೇಶದ ಬಗ್ಗೆ ಉಚಿತ ಕಾರ್ಯಾಗಾರವನ್ನು ನೂರಾರು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಂಸ್ಥಾಪಕ ವೀರೇಂದ್ರ ನಾಯಕ್ ಅವರು ನವೋದಯ ಮತ್ತು ಮುರಾರ್ಜಿ ವಸತಿ ಶಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಪೋಷಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಾಗಾರದಲ್ಲಿ ಶಿಕ್ಷಕರಾದ ಜಗದೀಶ್ ನಾಯಕ್, ಡಾಕ್ಟರ್ ನವೀನ್, ಚೇತನ್, ಚಂದ್ರ ನಾಯಕ್, ಸುರೇಶ್, ಸುಷ್ಮಾ ಮತ್ತು ಸಂಧ್ಯಾ ಉಪಸ್ಥಿತರಿದ್ದರು. ಜುಲೈ 12ರಂದು ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ ಪ್ರತಿ ಶನಿವಾರ 2 ಗಂಟೆಯಿಂದ 5 ಗಂಟೆಯವರೆಗೆ ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ತರಗತಿಗಳು ನಡೆಯಲಿವೆ. ಆಸಕ್ತ ಪೋಷಕರು ದೂರವಾಣಿ ಸಂಖ್ಯೆ 7975532608 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಬಿ ವೀರೇಂದ್ರ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸಂಶೋಧನೆಯಲ್ಲಿ ನಾವೀನ್ಯತೆಯನ್ನು ತರಲು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅತ್ಯಾಧುನಿಕ ಸಂಶೋಧನೆಗಳ ಮೂಲಕ ಕೃಷಿ ಕ್ಷೇತ್ರಕ್ಕೆ ಪುಷ್ಟಿ ನೀಡುವ ಕಾರ್ಯವನ್ನು ವಿಶ್ವವಿದ್ಯಾಲಯ ಮಾಡುತ್ತಿದೆ. ಇದರ ಫಲವಾಗಿ ಕಳೆದ ವರ್ಷ ರೈತರ ಏಳಿಗೆಗಾಗಿ ವಿವಿಧ ಬೆಳೆಗಳ ನೂತನ 23 ತಳಿಗಳು, 58 ತಂತ್ರಜ್ಞಾನಗಳು ಹಾಗೂ 3 ಪೇಟೆಂಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಶಿವಮೊಗ್ಗದ ಇರುವಕ್ಕಿಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಅವರು ತಿಳಿಸಿದರು. ಇರುವಕ್ಕಿಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 10ನೇ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮದು ನೂತನ ವಿಶ್ವವಿದ್ಯಾಲಯವಾಗಿದ್ದರೂ ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ಪದವಿಗಳನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ ಸುದೀರ್ಘ ಇತಿಹಾಸ ಹೊಂದಿರುವ ಇತರೆ ಕೃಷಿ ವಿಶ್ವವಿದ್ಯಾಲಯಗಳ ಮಟ್ಟಕ್ಕೆ ನಮ್ಮ ವಿಶ್ವವಿದ್ಯಾಲಯ ಶೈಕ್ಷಣಿಕ ಅಭಿವೃದ್ಧಿ ಸಾಧಿಸಿದೆ. ಇಲ್ಲಿನ ವಿದ್ಯಾರ್ಥಿಗಳು ಹಲವಾರು ರಾಷ್ಟೀಯ ಅಂತಾರಾಷ್ಟೀಯ ಸಂಸ್ಥೆಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಅಧ್ಯಯನ ಕೈಗೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳು ನಡೆಸುವ ಅತ್ಯಾಧುನಿಕ ಸಂಶೋಧನೆಗಳು ರೈತರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವ ನವೀನ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಕುಲಪತಿಗಳು ಆಶಾವಾದ ವ್ಯಕ್ತಪಡಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಸಂತೋಷ್ ಎಂಎಸ್ ರವರು ಶಿಕಾರಿಪುರ ತಾಲೂಕಿಗೆ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹಠಾತ್ ಭೇಟಿ ನೀಡಿ ವೈದ್ಯಕೀಯ ಸೇವೆಗಳ ಲ್ಯಾಬೊರೇಟರಿ ಸೇವೆಗಳ ಬಗ್ಗೆ, ಔಷಧ ವಿತರಣೆಯ ಬಗ್ಗೆ ಹಾಗೂ ಸ್ವಚ್ಛತೆಯ ಬಗ್ಗೆ ಪರಿಶೀಲಿಸಿ ಅಲ್ಲಿನ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಮಕ್ಕಳು ಮತ್ತು ತಾಯಂದಿರೊಂದಿಗೆ ಮಾತನಾಡಿ ಕುಂದುಕೊರತೆಗಳನ್ನು ಆಲಿಸಿದರು. ಈ ಸಮಯದಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾದ ಮಕ್ಕಳು ಮತ್ತು ತಾಯಂದಿರಿಗೆ ನೀಡಲಾಗುತ್ತಿರುವ ಆಹಾರದ ತಪಾಸಣೆ ಮತ್ತು ಆರೈಕೆದಾರರಿಗೆ ವ್ಯವಸ್ಥೆ ಮಾಡಲಾದ ಭೋಜನಾಲಯದ ಸ್ಥಳವನ್ನು ಪರಿಶೀಲಿಸಿದರು. ಇದೇ ವೇಳೆ ಅವರು ಶಿಕಾರಿಪುರ ನ್ಯಾಯಾಲಯದ ಆವರಣದಲ್ಲಿ ಕಂದಾಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ತಾಲೂಕು ಪಂಚಾಯತ್ ಹಾಗೂ ಪುರಸಭೆ ಅಧಿಕಾರಿಗಳೊಂದಿಗೆ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಿಎನ್ ರಮೇಶ್ ಬಾಬುರವರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಎಸ್ ರವರು ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಧನಂಜಯ ಹೆಗಡೆರವರೊಂದಿಗೆ ಸಭೆಯನ್ನು ನಡೆಸಿ ಮುಂಬರುವ ಉಭಯ ಲೋಕ ಅದಾಲತ್ ತಯಾರಿಯ ಬಗ್ಗೆ ಹಾಗೂ ಕೆರೆಗಳ ಪುನರ್ಜೀವನ ಮತ್ತು ಸಸಿ ನೆಡುವ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಿ ಪ್ರಗತಿಯನ್ನು ಪರಿಶೀಲಿಸಿ ಮಾತನಾಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ. ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್

0: ರಸ್ತೆ ಶಿವಮೊಗ್ಗ ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ ಪರಿಶುದ್ಧತೆಯ ಪ್ರತೀಕ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಕೇಳುಗರೆಲ್ಲರೂ ಆರಾಮಾಗಿದ್ದೀರಾ ಅಲ್ವಾ, ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ನಿಮ್ಮೆಲ್ಲರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಾವ ಜೀವಿಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ಬಂದಿದೆಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಒಂದು ವಿಶೇಷವಾದ ಜೀವಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ ಅಂತ. ಕೇಳುಗರೆ, ಈ ಒಂದು ಜೀವಿಯನ್ನ ಕೆಲವರು ಮನೇಲಿ ಸಾಕ್ತಾರೆ, ಇನ್ ಕೆಲವರು ಸಾಕುದಿಲ್ಲ. ಆದ್ರೆ ಈ ಜೀವಿಯನ್ನ ನೋಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹಸಿರು ಬಣ್ಣದಂತ ಕ್ಯೂಟಿಪೈ ಇದು. ಹೌದು, ಅದೇನೆ ನಮ್ಮ ಗಿಳಿ. ಕೈಲೊಂದು ಹಸಿರು ಬಣ್ಣದ ಗಿಳಿ ಇದ್ರೆ ಮನೇಲಿರೋ ಟೆನ್ಷನ್ ಎಲ್ಲ ಮಾಯ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅದ್ರ ಕಣ್ಣು ಎಷ್ಟು ಮುಗ್ಧತೆಯಿಂದ ಕೂಡಿರುತ್ತೆ, ಆ ಕೆಂಪು ಕೊಕ್ಕು ಅದ್ರಲ್ಲಿ ಕಚ್ಚಿದ್ರೆ ಬರೋ ಆ ಪುಟ್ಟ ನೋವು ಕೂಡ ಒಂದು ಮಜಾ ಕೊಡುತ್ತೆ ಅಲ್ವಾ? ಹೌದು, ಗಿಳಿ ಕೇವಲ ಪಕ್ಷಿ ಅಲ್ಲ, ಅದು ಮಾತನಾಡುವಂತ ಪಕ್ಷಿ ಕೂಡ. ಹೌದು, ಎಷ್ಟು ಮುದ್ದಾಗಿರುವಂತಹ ಮಾತನಾಡೋ ಪಕ್ಷಿ ಬಗ್ಗೆ ಹೇಳಲಿಕ್ಕೆ ಕೂಡ ತುಂಬಾ ಖುಷಿ ಆಗತ್ತೆ. ನಿಮಗೂ ಗಿಳಿ ಅಂದ್ರೆ ಇಷ್ಟನಾ? ನಿಮ್ಮ ಮನೇಲಿ ಏನಾದ್ರೂ ಗಿಳಿ ಇದೆಯಾ, ಅಥವಾ ನಿಮ್ಮನ್ನು ನೋಡಿ ಹಾಲು ಅಂತೇನಾದ್ರೂ ಮಾತಾಡ್ಸುತ್ತಾ, ನಿಮ್ಮ ಧ್ವನಿಯನ್ನ ಅನುಕರಣೆ ಮಾಡುತ್ತಾ? ಇವೆಲ್ಲವೂ ಮಾಡ್ತಾ ಇದ್ರೆ ನಿಜಕ್ಕೂ ಖುಷಿ ಕೊಡೋ ವಿಷಯನೇ. ಹೌದು, ಹಾಗಿದ್ರೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಗಿಳಿಯ ಬಗ್ಗೆ ಮಾತನಾಡೋಣ ಅಂತ. ಈ ಗಿಳಿಗಳು ಅತ್ಯಂತ ಆಕರ್ಷಕ ಹಾಗೆ ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದಾಗಿದೆ. ಇವುಗಳ ಬಗ್ಗೆ ಮುಖ್ಯವಾಗಿ ಹೇಳುವುದಾದ್ರೆ, ಇವು ಸಿಟ್ಟಸಿ ಫೋರ್ಮ್ಸ್ ಈ ವರ್ಗಕ್ಕೆ ಸೇರಿದಂತ ಪಕ್ಷಿಗಳು. ಪ್ರಪಂಚದಲ್ಲಿ ಗಿಳಿಗಳಲ್ಲಿ ಸುಮಾರು 410 ಹೆಚ್ಚು ವಿವಿಧ ತಳಿಗಳಿವೆ. ಗಿಳಿಗಳು ಬಲವಾದಂತ ಬಾಗಿದ ಕೊಕ್ಕನ್ನ ಹೊಂದಿದೆ. ನೇರವಾಗಿ ನಿಲುವು ಹಾಗೆ ಉಗುರುಗಳನ್ನ ಹೊಂದಿರುವಂತ ಕಾಲುಗಳನ್ನ ಹೊಂದಿರುತ್ತೆ. ಹಾಗೆ ಇದು ಎಲ್ಲಿ ಹೆಚ್ಚಾಗಿರುತ್ತೆ ಗೊತ್ತಾ? ಇದರ ಆವಾಸ ಸ್ಥಾನ ಯಾವುದು ಗೊತ್ತಾ? ಇದರ ಆವಾಸ ಸ್ಥಾನ ಉಷ್ಣವಲಯ, ಇನ್ನು ಹೆಚ್ಚಾಗಿ ಉಪೋಷ್ಣ ವಲಯದ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಮರದ ಪೊಟರೆಗಳಲ್ಲಿ ಕೂಡ ವಾಸಿಸುತ್ತೆ. ಇನ್ನು ಈ ಗಿಳಿಗಳು ಹಣ್ಣುಗಳನ್ನ, ಬೀಜಗಳನ್ನ ಹಾಗೆ ಕಾಯಿಗಳನ್ನ ತಿನ್ನುತ್ತೆ. ಕೆಲವು ತಳಿಗಳು ಮಕರಂದವನ್ನು ಕೂಡ ಹೀರುತ್ತೆ. ಇನ್ನು ಕೆಲವು ಕೀಟಗಳನ್ನು ಸಹ ತಿನ್ನುತ್ತೆ. ಹಾಗಿದ್ರೆ ಈ ಗಿಳಿಯ ಬಗ್ಗೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ನಾನು ಮುಂಚೆನೆ ಹೇಳಿದೆ, ಗಿಳಿ ತುಂಬಾ ಬುದ್ಧಿವಂತ ಪಕ್ಷಿ ಕೂಡ ಹೌದು ಅಂತ. ಖಂಡಿತ, ಯಾಕಪ್ಪ ಅಂದ್ರೆ ಗಿಳಿಗಳು ಬಹಳ ತೀಕ್ಷ್ಣಮತಿಯ ಪಕ್ಷಿಗಳು. ಇವು ಮಾನವನ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುತ್ತೆ, ಹಾಗೆ ಅದನ್ನ ನಕಲು ಮಾಡುತ್ತೆ, ಅಂದ್ರೆ ಅನುಕರಿಸುತ್ತೆ. ಈ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಿದ್ರೆ ಗಿಳಿಗಳು ಎಷ್ಟು ವರ್ಷ ಬದುಕುತ್ತೆ ಅರ್ಪಿತಾ? ಇವು ಭಾರತದಲ್ಲಿ ಮಾತ್ರ ಇದೆಯಾ ಅಥವಾ ಬೇರೆ ಕಡೆ ಕೂಡ ಇದೆಯಾ? ಇದರ ಪಾಲನೆ ಹೇಗೆ, ಸಂರಕ್ಷಣೆ ಹೇಗೆ, ಇದ್ರ ಬಗ್ಗೆ ಎಲ್ಲ ಇನ್ನಷ್ಟು ಮಾಹಿತಿ

ದಿನ ನಿಮ್ಗೆ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮುದ್ದಾಗಿರುವಂತಹ ಒಂದು ಪಕ್ಷಿಯ ಬಗ್ಗೆ ಮಾತನಾಡ್ತಿದ್ದೆ. ಹಾಗೆ ಎಲ್ಲರಿಗೂ ಗೊತ್ತಿರುವಂತಹ ಪಕ್ಷಿ, ಈಗ ಕೆಲವೊಮ್ಮೆ ನಾನು ಪಕ್ಷಿಗಳ ಬಗ್ಗೆ ಪರಿಚಯ ಮಾಡ್ಕೊಡಕ್ ಹೋದಾಗ ಆ ಪಕ್ಷಿಗಳು ಭಾರತ ದೇಶದಲ್ಲೇ ಇರುವುದಿಲ್ಲ, ಬೇರೆ ದೇಶದಲ್ಲಿರುತ್ತೆ, ಸಾಕಷ್ಟು ವಿಶೇಷತೆಯನ್ನ ಹೊಂದಿರುತ್ತೆ. ಆ ಹೆಸರು ಕೇಳುವಾಗ, ಅರೆ ಈ ಪಕ್ಷಿಯ ಹೆಸರೇ ತುಂಬಾ ವಿಭಿನ್ನವಾಗಿದೆಯಲ್ಲ, ಯಾವ ಊರಿನ ಪಕ್ಷಿ ಇದು, ಎಲ್ಲಿರುತ್ತೆ, ಹೇಗಿರುತ್ತೆ ಅಂತೆಲ್ಲ ಕ್ವಶನ್ ಮಾರ್ಕ್ಗಳು ಕಾಣುತ್ತೆ. ಆದ್ರೆ ಗಿಳಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ಪಕ್ಷಿನೇ ಸರಿ. ಇನ್ನು ಈ ಗಿಳಿ ಎಲ್ಲರಿಗೂ ಇಷ್ಟ ಆಗುವಂತಹ ಗಿಳಿ, ಎಷ್ಟು ವರ್ಷ ಬದುಕಬಹುದು, ಇದರ ಜೀವಿತಾವಧಿ ಎಷ್ಟು ಅರ್ಪಿತ ಅಂತ ನೀವು ಕೇಳೋದಾದ್ರೆ, ಕೇಳುಗರೆ, ಸಣ್ಣ ತಳಿಯ ಗಿಳಿಗಳು ಸಾಮಾನ್ಯವಾಗಿ 15-20 ವರ್ಷದವರೆಗೆ ಬದುಕುತ್ತೆ. ಆದ್ರೆ ಅಮೆಜಾನ್ ಗಿಳಿಗಳು, ಮಕಾವ್ ಹಾಗೆ ದೊಡ್ಡ ಕೋಕ್ಯಾಟುಗಳಂತಹ ಗಿಳಿಗಳು 80 ಹೆಚ್ಚು ಕಾಲ ಬದುಕಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ನಮ್ಮ ಭಾರತದಲ್ಲಿ ಗಿಳಿಯನ್ನ ಶುಭ ಹಾಗೆ ಸಮೃದ್ಧಿಯ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ನೀವೆಲ್ಲರೂ ಕೇಳಿರ್ಬೋದು, ಜ್ಯೋತಿಷ್ಯದಲ್ಲಿ ಗಿಳಿಗೆ ಅಗ್ರಸ್ಥಾನವಿದೆ, ಗಿಳಿ ಶಾಸ್ತ್ರ ಅಥವಾ ಗಿಳಿ ಭವಿಷ್ಯ ಹೇಳುವ ಪದ್ಧತಿ ಕೂಡ ಪ್ರಚಲಿತದಲ್ಲಿತ್ತು. ಇನ್ನು ಗಿಳಿಗಳನ್ನ ಸಾಕುವಾಗ ಅವುಗಳ ಬಗ್ಗೆ ವಿಶೇಷ ಕಾಳಜಿ ಹಾಗೆ ಜವಾಬ್ದಾರಿ ಕೂಡ ಇರುವಂತದ್ದು. ಅವುಗಳಿಗೆ ಸರಿಯಾದ ಆಹಾರವನ್ನ ನೀಡಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು. ಇನ್ನು ಅನೇಕ ಗಿಳಿ ಪ್ರಭೇದಗಳು ಇವತ್ತು ಅಳಿವಿನಂಚಿನಲ್ಲಿದೆ. ಆದ್ದರಿಂದ ವನ್ಯಜೀವಿ ಸಂರಕ್ಷಣಾ ಕಾನೂನುಗಳ ಪ್ರಕಾರ ಅವುಗಳನ್ನ ಹಿಂಸಿಸೋದು ಅಥವಾ ಬೇಟೆಯಾಡೋದು ಅಪರಾಧ ಅಂತ ಹೇಳಲಾಗಿದೆ. ಹಾಗಿದ್ರೆ ಕೇಳುಗರೆ, ಗಿಳಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಗಿಳಿಗಳು ಕೇವಲ ಶಬ್ದಗಳನ್ನ ಅನುಕರಿಸೋದಿಲ್ಲ, ಅವುಗಳಿಗೆ ವಿಷಯವನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇದೆ. ಕೆಲವು ತಳಿಗಳ ಗಿಳಿಗಳು ಅಂದ್ರೆ ಆಫ್ರಿಕನ್ ಗ್ರೇ ಪ್ಯಾರೆಟ್, ಮಾನವನ ಭಾಷೆಯನ್ನ ಅರ್ಥ ಮಾಡಿಕೊಂಡು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನ ಬಳಸಬಲ್ಲದು. ಇನ್ನು ಇವುಗಳ ಬಣ್ಣಗಳು, ಆಕಾರ ಹಾಗೆ ಸಂಖ್ಯೆಗಳನ್ನ ಗುರುತಿಸುವಷ್ಟು ಬುದ್ಧಿವಂತಿಕೆಯನ್ನ ಹೊಂದಿರುತ್ತೆ. ಈ ಗಿಳಿಗಳಲ್ಲಿನೇ ಸಾಕಷ್ಟು ಬಗೆ ಇದೆ. ಅದರಲ್ಲಿ ಕೆಲವು ಗಿಳಿಗಳ ದೇಹದ ರಚನೆ ವಿಶಿಷ್ಟವಾಗಿರುತ್ತೆ. ಇನ್ನು ಜೈಗೋಡಾಕ್ವಿಲ್, ಈ ಗಿಳಿಗಳ ಪಾದಗಳಲ್ಲಿ 4 ಬೆರಳುಗಳಿರುತ್ತೆ. ಇದರಲ್ಲಿ 2 ಬೆರಳುಗಳು ಮುಂದಕ್ಕೆ ಹಾಗೆ 2 ಬೆರಳುಗಳು ಹಿಂದಕ್ಕೆ ಮುಖ ಮಾಡಿರುತ್ತೆ. ಇದು ಮರಗಳ ಕೊಂಬೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋಕೆ ಹಾಗೆ ಆಹಾರವನ್ನ ಹಿಡಿದು ತಿನ್ನೋಕೆ ಸಹಾಯ ಮಾಡುತ್ತೆ. ಗಿಳಿಗಳ ಕೊಕ್ಕು ಬಹಳ ಗಟ್ಟಿಯಾಗಿರುತ್ತೆ. ಇದು ಬೀಜಗಳ ಕಠಿಣವಾದ ಹೊರಪದರವನ್ನ ಒಡೆಯೋಕೆ ಹಾಗೆ ಮರದ ದಿಮ್ಮಿಗಳನ್ನ ಕೊರೆಯೋಕೆ ಸಹಕಾರಿಯಾಗಿದೆ. ವಿಶೇಷ ಅಂತ ಹೇಳಿದ್ರೆ ಗಿಳಿಯ ಮೇಲ್ಭಾಗದ ಕೊಕ್ಕು ತಲೆಬುರುಡೆಯೊಂದಿಗೆ ಸಂಪರ್ಕ ಹೊಂದಿರೋದಿಲ್ಲ, ಇದು ಅದಕ್ಕೆ ಹೆಚ್ಚಿನ ಚಲನಶೀಲತೆಯನ್ನ ನೀಡುತ್ತೆ. ಹಾಗಿದ್ರೆ ಗಿಳಿಗಳಲ್ಲಿರುವಂತಹ ವಿಧಗಳ ಬಗ್ಗೆ ಮಾತನಾಡೋದಾದ್ರೆ, ಮೊದಲನೇದಾಗಿ ಮಕಾವ್, ಇವು ವಿಶ್ವದ ಅತಿದೊಡ್ಡ ಗಿಳಿಗಳ ಪೈಕಿಯಲ್ಲಿ ಒಂದಾಗಿದೆ. ಇವುಗಳ ಬಣ್ಣಗಳು ಬಹಳ ಗಾಢವಾಗಿ ಹಾಗೆ ಸುಂದರವಾಗಿರುತ್ತೆ. ಎರಡನೇದು ಆಫ್ರಿಕನ್ ಗ್ರೇ, ಇವುಗಳನ್ನ ವಿಶ್ವದ ಅತಿ ಬುದ್ಧಿವಂತ ಗಿಳಿ ಅಂತಾನೆ ಕರೆಯಲಾಗುತ್ತೆ. ಇದು ಮನುಷ್ಯನ ಧ್ವನಿಯನ್ನ ಅತಿ ನಿಖರವಾಗಿ ನಕಲು ಮಾಡುತ್ತೆ. ಮೂರನೇದು ಬಡ್ಲಿಸ್, ಇವು ಸಾಕು ಪ್ರಾಣಿಯಾಗಿ ಅತಿ ಹೆಚ್ಚು ಜನಪ್ರಿಯವಾಗಿರುವಂತ ಸಣ್ಣ ಗಾತ್ರದ ಗಿಳಿಗಳಾಗಿವೆ. ಇನ್ನು ಗಿಳಿಗಳು ಬಹಳ ಸಾಮಾಜಿಕ ಪಕ್ಷಿಗಳು ಕೂಡ ಹೌದು, ಗುಂಪುಗಳಲ್ಲಿ ವಾಸಿಸೋಕೆ ಇಷ್ಟಪಡುತ್ತೆ. ಗಿಳಿಗಳ ಗುಂಪುಗಳನ್ನ ಫ್ಲಾಕ್ ಅಂತ ಕರೀತಾರೆ. ಹೆಚ್ಚಿನ ಗಿಳಿ ಪ್ರಭೇದಗಳು ತಮ್ಮ ಜೀವನದ ಪೂರ್ತಿ ಒಂದೇ ಸಂಗಾತಿಯೊಂದಿಗೆ ಇರುತ್ತೆ. ಇವು ತಮ್ಮ ಸಂಗಾತಿಯೊಂದಿಗೆ ಬಹಳ ಪ್ರೀತಿಯಿಂದ ಹಾಗೆ ಕಾಳಜಿಯಿಂದ ಇರುವಂತದ್ದು. ಹಾಗಿದ್ರೆ ನಮ್ಮ ಭಾರತದ ಗಿಳಿಯ ವಿಶೇಷತೆ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಿಳಿಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ನಮ್ಮ ಭಾರತದ ಗಿಳಿಗಳ ಬಗ್ಗೆ ಒಂದಿಷ್ಟು ಮಾತನಾಡುವುದಾದ್ರೆ, ಭಾರತದಲ್ಲಿ ಮುಖ್ಯವಾಗಿ ರೋಸ್ ರಿಂಗ್ ಪ್ಯಾರಾಕೀಟ್ ಅನ್ನೋ ತಳಿ ಹೆಚ್ಚಾಗಿ ಕಾಣಸಿಗುತ್ತೆ. ಇವುಗಳ ಕುತ್ತಿಗೆಯ ಸುತ್ತ ಇರುವಂತಹ ಗುಲಾಬಿ ಬಣ್ಣದ ಬಳೆಯಂತಹ ಗೆರೆ ಇವುಗಳಿಗೆ ಆ ಹೆಸರನ್ನ ತಂದುಕೊಟ್ಟಿದೆ. ಇವು ನಮ್ಮ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಹೆಚ್ಚಾಗಿನೇ ಕಂಡು ಬರುತ್ತೆ. ಗಿಳಿಗಳನ್ನ ಮನೆಯಲ್ಲಿ ಬಂಧಿಸಿ ಸಾಕುವುದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ಇನ್ನು ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸ್ಥಳೀಯ ಗಿಳಿ ತಳಿಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದು ನಿಷೇಧಿಸಲಾಗಿದೆ. ಅವುಗಳನ್ನ ಮುಕ್ತ ಆಕಾಶದಲ್ಲಿ ಹಾರಾಡ್ತಾ ನೋಡೋದೇ ನಿಜವಾದ ಸಂತೋಷ ಅಲ್ವಾ? ಯಾಕಂದ್ರೆ ಪಕ್ಷಿಗಳು ಪಂಜರದೊಳಗಿದ್ರೆ ಅದು ಕೂಡ ಖುಷಿಯಾಗಿರಲ್ಲ. ನೀವು ಬಂಗಾರದ ಪಂಜರವನ್ನೇ ಮಾಡಿಸಿದ್ರು ಕೂಡ ಅದಕ್ಕೆ ಸಮಾಧಾನ ಇರೋದಿಲ್ಲ. ಪಕ್ಷಿಗಳನ್ನ ಅವುಗಳ ಪಾಡಿಗೆ ಅವು ಹಾರಾಡ್ಲಿಕ್ಕೆ ಬಿಟ್ಟಾಗೇನೆ ಅವುಗಳಿಗೆ ಖುಷಿ ನೆಮ್ಮದಿ ಎಲ್ಲವೂ ಕೂಡ ಸಿಗುವಂಥದ್ದು. ನಾನು ನಿಮಗೆ ಹೇಳ್ತಾ ಇದ್ದೆ ಗುಲಾಬಿ ಸುತ್ತುವ ಗಿಳಿ ಅಂತ. ಇದು ನಮ್ಮ ಭಾರತೀಯ ಉಪಖಂಡದ ಗಿಳಿಯಾಗಿದ್ದು, ಇವುಗಳನ್ನ ಅವುಗಳ ಕೆಂಪು ಕೊಕ್ಕು ಹಾಗೆ ಗಂಡು ಗಿಳಿಯ ಕುತ್ತಿಗೆಯ ಸುತ್ತ ಗುಲಾಬಿ ಹಾಗೆ ಕಪ್ಪು ಬಣ್ಣದ ಉಂಗುರದಿಂದ ಸುಲಭವಾಗಿ ಗುರುತಿಸಬಹುದು. ಇವುಗಳು ದೆಹಲಿ, ಜೈಪುರ, ಮುಂಬೈ ಉದ್ಯಾನವನಗಳು ಹಾಗೆ ಭಾರತೀಯ ಉಪಖಂಡದಾದ್ಯಂತ ಸುಲಭವಾಗಿ ಕಾಣಬಹುದು. ಇನ್ನು ಅಲೆಕ್ಸಾಂಡ್ರಿನ್ ಪ್ಯಾರಕೀಟ್ ಅಂತ, ಇದು ಮಧ್ಯ ಭಾರತದ್ದು. ಹೆಚ್ಚಿನ ಗಿಳಿಗಳಿಗಿಂತ ದೊಡ್ಡದಾದ ಗಿಳಿಯಾಗಿದ್ದು, ಇದು ಹಸಿರು ದೇಹ ಹಾಗೆ ಮರೂನ್ ರೆಕ್ಕೆ, ಇನ್ನು ದಪ್ಪ ಕೆಂಪು ಕೊಕ್ಕನ್ನ ಹೊಂದಿರುತ್ತೆ. ಈ ಗಿಳಿಗಳು ಕಾಡಿನ ಆವಾಸ ಸ್ಥಾನಗಳನ್ನ ಬಯಸುತ್ತೆ. ಇವು ಹೆಚ್ಚಾಗಿ ಜೋರಾಗಿ ಹಾರುವುದನ್ನ ಕಾಣಬಹುದು. ಇವುಗಳನ್ನ ಗುರುತಿಸೋಕೆ ಮಧ್ಯ ಭಾರತ, ದೆಹಲಿ ಪರ್ವತ ಶ್ರೇಣಿ, ಇನ್ನು ಗುಜರಾತ್ನ ಕೆಲವು ಭಾಗಗಳು ಮತ್ತೆ ಮಹಾರಾಷ್ಟ್ರದ ಅರಣ್ಯ ಅಂಚುಗಳು ಸೂಕ್ತವಾಗಿದೆ. ಈ ಹಕ್ಕಿಯನ್ನ ಸ್ವಲ್ಪ ಕಾಣುವುದು ಅಪರೂಪನೇ ಅನ್ಬಹುದು. ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಗಿಳಿಗಳಲ್ಲಿ ಎಷ್ಟು ವಿಧಾನಗಳಿದೆ ಅಲ್ವಾ? ನಾವು ಹೆಚ್ಚಾಗಿ ಈ ಪಕ್ಷಿ ಪ್ರಿಯರು ಏನಿರ್ತಾರೆ, ಅವರು ಮನೆಗೆ ಕೆಲವೊಂದು ಪಕ್ಷಿಗಳನ್ನ ತಂದಿಟ್ಕೊಂಡಿರ್ತಾರೆ. ಅಂಥ ಪೈಕಿಯಲ್ಲಿ ಗಿಳಿಗಳನ್ನ ಕೂಡ ನಾವು ನೋಡಬಹುದು. ಆ ಗಿಳಿಗಳು ಯಾವಾಗ್ಲೂ ಜೋಡಿಯಾಗಿರುತ್ತೆ. ಆ ಜೋಡಿ ಗಿಳಿಗಳ ನೋಡೋಕೆನೆ ಖುಷಿಯಾಗುತ್ತೆ. ಸಂಗಾತಿಯನ್ನ ಕೊನೆ ತನಕ ಬದಲಾಯಿಸೋದೇನೆ ಇಲ್ಲ, ಒಂದೇ ಸಂಗಾತಿಯನ್ನ ಆದಷ್ಟು ಕೊನೆ ತನಕನೇ ಜೊತೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಇನ್ನು ಇವುಗಳ ಆಹಾರದಿಂದ ಹಿಡಿದು ಎಲ್ಲವನ್ನು ಕೂಡ ಎಷ್ಟು ಚಂದ ಹಂಚಿಕೊಳ್ಳುತ್ತೆ ಅಂದ್ರೆ, ಈ ಪಕ್ಷಿಗಳಿಂದ ನೋಡಿ ನಾವು ಕಲಿಯುವಂಥದ್ದು ಪಾಠ ತುಂಬಾನೇ ಇದೆ. ಹಾಗಿದ್ರೆ ಗಿಳಿಗಳ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096729 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿಯನ್ನ ಮಾಡಿ, ಪರಿಸರ ಸಂರಕ್ಷಣೆ ಕುರಿತು ಯಾವಾಗಲೂ ಕಾಳಜಿಯನ್ನ ಮಾಡ್ತಾ ಇರಿ ಅಂತ ತಿಳಿಸ್ತಾ, ಇನ್ನು ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30ಕ್ಕೆ ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಅನ್ನೋ ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಟ್ರಾವೆಲಿಂಗ್ ಅನ್ನೋದು ಕೆಲವರು ಆಗಾಗ ಒಮ್ಮೊಮ್ಮೆ ರಿಫ್ರೆಶ್ಮೆಂಟ್ಗೆ ಹೋದರೆ ಇನ್ನು ಕೆಲವರಿಗೆ ಹಾಬಿ ಆಗಿರುತ್ತೆ ಅಂತಲೇ ಹೇಳಬಹುದಲ್ವಾ. ಅದೇ ರೀತಿಯಾಗಿ ಟ್ರಾವೆಲಿಂಗ್ ಅನ್ನೋದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಸುತ್ತಮುತ್ತಲಿನ ಸ್ಥಳದ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಪರಿಸರ, ಅಲ್ಲಿನ ಜನಜೀವನ ಪದ್ಧತಿ ಇರ್ಬೋದು, ಅಲ್ಲಿನ ಭಾಷೆ ಇರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿ, ಹೀಗೆ ಅನೇಕ ವಿಷಯಗಳನ್ನು ನಾವು ಟ್ರಾವೆಲಿಂಗ್ ಮಾಡೋದ್ರಿಂದ ತಿಳ್ಕೊಳ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ಹೋಗಬೇಕಂತ ಏನೂ ಇಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲು ನಮ್ಮ ಹತ್ತಿರದಲ್ಲೇ ಎಷ್ಟು ಅದ್ಭುತವಾಗಿರೋ ಪ್ಲೇಸ್ಗಳೆಲ್ಲ ಇರುತ್ತೆ ಅಲ್ವಾ. ಅದೇ ರೀತಿಯಾಗಿ ನಾನು ನಿಮಗೊಂದು ಅದ್ಭುತವಾಗಿರೋ ಪ್ಲೇಸ್ನ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹೌದು, ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾ ನಿಮಗೊಂದು ಅದ್ಭುತವಾಗಿರುವಂತಹ ಜಲಪಾತದ ಪರಿಚಯವನ್ನ ಮಾಡಿಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಇವತ್ತು ನಾ ನಿಮಗೆ ಪರಿಚಯಿಸ್ತಾ ಇರುವಂತಹ ಜಲಪಾತ ಯಾವುದಪ್ಪ ಅಂತ ಹೇಳಿದ್ರೆ, ಅತ್ತಿರಪ್ಪಿಲಿ ಜಲಪಾತ ಅಂತ ಹೇಳಿ ಇದು ಕೇರಳದ ತ್ರಿಶೂಲ್ ಜಿಲ್ಲೆಯಲ್ಲಿ ಇದೆ. ಇದು ಚಾಲುಕುಡಿ ನದಿಯಿಂದ ಹುಟ್ಟುವಂತಹ ಜಲಪಾತವಾಗಿದೆ. ಭಾರತದ ನಯಾಗಾರ ಎಂದು ಕರೆಯಲ್ಪಡುವಂತಹ ಇದು ಕೇರಳದ ಅತಿದೊಡ್ಡ ಜಲಪಾತವಾಗಿದೆ. ಸುಮಾರು 80 ಅಡಿ ಎತ್ತರ ಮತ್ತು 330 ಅಡಿ ಅಗಲವಿರುವ ಈ ಜಲಪಾತವು ದಟ್ಟವಾದ ಕಾಡುಗಳ ನಡುವೆ ಅದ್ಭುತವಾಗಿ ಇದೆ ಅಂತಲೇ ಹೇಳಬಹುದು. ಹಾಗೆ ಈ ಒಂದು ಜಲಪಾತದಲ್ಲಿ ಅನೇಕ ಸಿನಿಮಾಗಳನ್ನು ಕೂಡ ಚಿತ್ರೀಕರಿಸಲಾಗಿದೆ. ತೆಲುಗು ಭಾಷೆಯ ಬಾಹುಬಲಿ, ಗುರು ಮತ್ತೆ ದಿಲ್ಸೆ ಮುಂತಾದ ಪ್ರಸಿದ್ಧ ಚಲನಚಿತ್ರಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ಈ ಜಲಪಾತ ತ್ರಿಶೂಲ್ ನಗರದಿಂದ 60 ಕಿಲೋಮೀಟರ್ ಮತ್ತೆ ಕೊಚ್ಚಿಯಿಂದ 70 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗೆ ದಟ್ಟ ಅರಣ್ಯದ ಮೂಲಕ 15-20 ನಿಮಿಷಗಳ ಕಾಲ ಟ್ರಕ್ಕಿಂಗ್ ಮಾಡಿಕೊಂಡು, ಕಾಲ್ನಡಿಗೆಯಲ್ಲೇ ಈ ಟ್ರಕ್ಕಿಂಗ್ ಮಾಡಿಕೊಂಡು ಜಲಪಾತವನ್ನು ತಲುಪಬೇಕಾಗತ್ತೆ. ಹಾಗೆ ತುಂಬಾ ಅದ್ಭುತವಾಗಿರೋ ಜಲಪಾತ ಇದಾಗಿದೆ. ಸೊ ಹಾಗಿದ್ರೆ ಈ ಒಂದು ಅತ್ತಿರಪಿಲ್ಲಿ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ಜಲಪಾತಕ್ಕೆ ಭೇಟಿ ನೀಡೋದಕ್ಕೆ ಉತ್ತಮವಾಗಿರುವಂತಹ ಸಮಯ ಯಾವುದಾಗಿದೆ, ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

യെസ് വെൽക്കം ബാക്ക് ടു റേഡിയോ ശിവമൊഗ്ഗ 90.8 FM സമുദായ ബാനുലി ഭരവസഗാഗി ഭവിഷ്യക്കാഗി നമ്മ ബാനുലി ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ಒಂದು ಜಲಪಾತ, ಒಂದು ಫಾಲ್ಸ್ ನ ಬಗ್ಗೆ ತಿಳಿಸ್ತಾ ಇದೆ. ಅದು ಅತ್ತಿರಪಲ್ಲಿ ಜಲಪಾತ ಅಥವಾ ಅತ್ತಿರಪಲ್ಲಿ ಫಾಲ್ಸ್ ನ ಬಗ್ಗೆ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಅತ್ತಿರಪಲ್ಲಿ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದೊಂದು ಅದ್ಭುತವಾದ ಜನಪ್ರಿಯ ತಾಣವಾಗಿದೆ. ಅತ್ತಿರಪಲ್ಲಿ ಜಲಪಾತ ಕೇರಳದಲ್ಲಿ ಭೇಟಿ ನೀಡುವ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿ ನೀರಿನ ಹರಿವು ಕಮ್ಮಿ ಇದ್ದಾಗ ನೀರಿನಲ್ಲಿ ನೀವು ಆಟವನ್ನ ಆಡಬಹುದು. ಹಾಗೆಯೇ ಇಲ್ಲಿ ಮಳೆ ಮತ್ತು ಬಿಸಿಲು ಒಟ್ಟಿಗೆ ಬರ್ತಾ ಇರೋ ಟೈಮಲ್ಲಿ ನೀವೇನಾದ್ರೂ ಹೋಗ್ತಿದ್ದೀರಾ ಅಂದ್ರೆ, ಸಣ್ಣ ಮಳೆ ಬರೋ ಟೈಮಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಮಳೆ ಬಿಲ್ಲಿನ ಒಂದು ದೃಶ್ಯವನ್ನ ಕೂಡ ನೋಡಬಹುದು. ಇನ್ನು ನಾನಾಗ್ಲೇ ಹೇಳಿದ ಹಾಗೆ ಮಣಿರತ್ನಂ ನಿರ್ದೇಶನದ ಗುರು ಸಿನಿಮಾ ಶೂಟಿಂಗ್ ಆಗಿದ್ದು ಇಲ್ಲೇ ಇದೇ ಜಲಪಾತದಲ್ಲಿ. ಬರಸೋ ರೇ ಮೇಘ ಮೇಘ ಬರಸೋ ರೇ ಮೇಘ, ಈ ಸಾಂಗ್ ನ ನೀವೆಲ್ಲ ಕೇಳಿರ್ತೀರಾ. ಈ ಒಂದು ಹಾಡಿನಲ್ಲಿ ಅಭಿನಯಿಸಿರೋರು ಐಶ್ವರ್ಯ ರೈ ಅವರು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿರ್ತಾರೆ. ಈ ದೃಶ್ಯವನ್ನ ಇದೇ ಒಂದು ಜಲಪಾತದ ಬಳಿ ಚಿತ್ರೀಕರಿಸಲಾಗಿದೆ. ಹಾಗೆ ಈ ಜಲಪಾತವು ಸುಮಾರು 80 ಫೀಟ್ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಇಲ್ಲಿ ಸುಮಾರು 85 ಜಾತಿಯ ಮೀನುಗಳು ಕಾಣಸಿಗುತ್ತೆ. ಈ ಅರಣ್ಯವು ಭಾರತೀಯ ಬೂದು ಹಾರ್ನ್ಬಿಲ್, ಮಲ್ಬಾರ್ ಪ್ಯಾಡ್, ಸಿಂಹ ಬಾಲದ ಕೋತಿ, ಏಷ್ಯಟಿಕ್ ಆನೆ, ಹುಲಿ, ಚಿರತೆ, ಕಾಡೆಮ್ಮೆ ಮುಂತಾದಂತಹ ವಿವಿಧ ಜಾತಿಯ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿದೆ. ಇನ್ನು ಈ ಅತ್ತಿರಪಲ್ಲಿ ಜಲಪಾತವು ಕೇರಳದ ಅತಿ ದೊಡ್ಡ ಜಲಪಾತಗಳಲ್ಲಿ ಒಂದಾಗಿದೆ. ಇನ್ನು ಇದು ಸುಮಾರು 330 ಅಡಿಗಳಷ್ಟು ಅಗಲವನ್ನು ಹೊಂದಿರುವಂತಹ ಜಲಪಾತವಾಗಿದೆ. ಹಾಗೆಯೇ ಈ ಜಲಪಾತಕ್ಕೆ ನೀವೇನಾದ್ರೂ ಭೇಟಿ ನೀಡ್ತೀರಾ ಅಂತ ಹೇಳಿದ್ರೆ, ಜಲಪಾತಕ್ಕೆ ಭೇಟಿಯನ್ನ ನೀಡುವುದಕ್ಕೆ ಉತ್ತಮವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಜೂನ್ ನಿಂದ ಸೆಪ್ಟೆಂಬರ್ ಟೈಮ್ನಲ್ಲಿ ಹೋಗಬಹುದು. ಮಳೆಗಾಲದಲ್ಲಿ ನೀರಿನ ಹರಿವು ತುಂಬಾ ಜಾಸ್ತಿ ಇರುತ್ತೆ. ಜಲಪಾತ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ಅಕ್ಟೋಬರ್ ನಿಂದ ಮಾರ್ಚ್ ಟೈಮ್ ಅಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಹವಾಮಾನ ತಂಪಾಗಿರುತ್ತೆ. ಹಾಗೆ ನೀರಿನ ಹರಿವು ಕೂಡ ಕಮ್ಮಿ ಇರೋದ್ರಿಂದ ನೀವು ಈ ಜಲಪಾತದಲ್ಲಿ ನೀವು ಆಟ ಆಡ್ಲಿಕ್ಕೆ ಇರ್ಬೋದು, ಟೈಮ್ನ ಸ್ಪೆಂಡ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ನೀರಿನ ಹರಿವು ಕಮ್ಮಿ ಇರುತ್ತೆ. ಆದ್ರೆ ಮಳೆಗಾಲದಲ್ಲಿ ಹೋಗ್ತೀರಾ ಅಂದ್ರೆ ನೀರಿನ ಹರಿವು ಜಾಸ್ತಿ ಇರೋದ್ರಿಂದ ಜಲಪಾತವನ್ನ ನೋಡೋದಕ್ಕೆ, ಜಲಪಾತವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಪ್ರಕೃತಿ ಪ್ರಿಯರು ಮತ್ತೆ ಕೇರಳ ನೈಸರ್ಗಿಕ ಸೌಂದರ್ಯಕ್ಕೆ ಶಾಂತಿಯುತವಾಗಿ ಒಡ್ಡಿಕೊಳ್ಳಲು ಬಯಸುವವರಿಗೆ ಇದು ತುಂಬಾನೇ ಒಳ್ಳೆಯ ಸ್ಥಳ ಅಂತಾನೆ ಹೇಳಬಹುದು. ನೇಚರ್ನ ಇಷ್ಟಪಡೋರಿಗೆ, ಸ್ವಲ್ಪ ಟ್ರಕ್ಕಿಂಗ್ ಮಾಡಬೇಕು ಅಂತ ಇಷ್ಟಪಡೋರಿಗೆ, ಜಾಸ್ತಿ ಏನು ಟ್ರಕ್ಕಿಂಗ್ ಬೇಡ, ಸ್ವಲ್ಪ ದೂರದಲ್ಲೇ ಯಾವುದಾದ್ರೂ ಪ್ಲೇಸ್ಗೆ ಹೋಗಬೇಕು ಅಂತ ಇಷ್ಟಪಡೋರಿಗೆ ಈ ಒಂದು ಜಲಪಾತ ಹೇಳಿ ಮಾಡಿಸಿದ ಹಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಈ ಜಲಪಾತವನ್ನ ಭಾರತದ ನಯಾಗಾರ ಅಂತಲೇ ಕರೀತಾರೆ. ಹಾಗಿದ್ರೆ ಈ ಜಲಪಾತದ ಬಗ್ಗೆ, ಈ ಜಲಪಾತಕ್ಕೆ ಹೋಗೋದಕ್ಕೆ ಏನಾದ್ರೂ ಟೈಮಿಂಗ್ಸ್ ಇದೆಯಾ, ಪರ್ಮಿಷನ್ ಬೇಕಾ ಅನ್ನೋದ್ರ ಬಗ್ಗೆ, ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಸ್ಥಳ ಇದೆ, ಜಲಪಾತಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಒಂದು ಜಲಪಾತದ ಬಗ್ಗೆ ತಿಳಿಸ್ತಾ ಇದ್ದೆ. ಅದೇ ಅತ್ತಿರಪಲ್ಲಿ ಎನ್ನುವಂತಹ ಜಲಪಾತದ ಬಗ್ಗೆ. ಹಾಗಿದ್ರೆ ಈ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಈ ಜಲಪಾತಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಈ ಅತ್ತಿರಪಲ್ಲಿ ಜಲಪಾತದ ಸುತ್ತಮುತ್ತಲು ಯಾವೆಲ್ಲ ಸ್ಥಳಗಳು ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಈ ಒಂದು ಜಲಪಾತವು ಸಮುದ್ರ ಮಟ್ಟಕ್ಕಿಂತ 1000 ಅಡಿ ಎತ್ತರದಲ್ಲಿ ಇದೆ. ಕೇರಳದ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಇದು ಒಂದಾಗಿದೆ. ಇಲ್ಲಿ ಸುತ್ತಮುತ್ತಲು ಯಾವೆಲ್ಲ ಸ್ಥಳಗಳು ಇದೆ ಭೇಟಿಯನ್ನ ನೀಡೋದಕ್ಕೆ ಅಂತ ಹೇಳಿದ್ರೆ, ವಜಚಲ್ ಜಲಪಾತ, ಚಾರ್ಪಾ ಜಲಪಾತ, ಅನಖಾಯಂ, ಶೋಲಾಯಾರ್ ಅಣೆಕಟ್ಟು, ವಲ್ಪರೈ ಮತ್ತೆ ಅತ್ತಿರಪಲ್ಲಿ ಬಳಿ ಮಲಯತೂರು ವನ್ಯಜೀವಿ ಅಭಯಾರಣ್ಯ ಇದೆ. ಹಾಗೆ ಕೊಂಡಾನಂದ ಆನೆಗಳ ತರಬೇತಿ ಶಿಬಿರಕ್ಕೆ ಕೂಡ ಭೇಟಿಯನ್ನು ನೀಡಬಹುದು. ಹಾಗೆ ಇಲ್ಲಿ ರಿವರ್ ರಾಫ್ಟಿಂಗ್, ಟ್ರಕ್ಕಿಂಗ್ ಮುಂತಾದ ಸಾಹಸ ಚಟುವಟಿಕೆಗಳು ಕೂಡ ಇದೆ. ಇನ್ನು ಅತ್ತಿರಪಲ್ಲಿಗೆ ಭೇಟಿಯನ್ನು ನೀಡಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅಂತ ಕೇಳಿದ್ರೆ, ಅತ್ತಿರಪಲ್ಲಿಗೆ ಸಮೀಪದ ರೈಲು ನಿಲ್ದಾಣ ಅಂತ ಹೇಳಿದ್ರೆ ಚಾಲುಕುಡಿ. ಇದು 32 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಸಮೀಪದ ವಿಮಾನ ನಿಲ್ದಾಣ ಅಂದ್ರೆ ಕೊಚ್ಚಿನ್ ವಿಮಾನ ನಿಲ್ದಾಣ. ಇದು ಅತ್ತಿರಪಲ್ಲಿಗೆ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಅತ್ತಿರಪಲ್ಲಿಗೆ ಚಾಲುಕುಡಿಯಿಂದ ಖಾಸಗಿ ವಾಹನವನ್ನು ತೆಗೆದುಕೊಂಡು ನೀವು ಹೋಗಬಹುದಾಗಿದೆ, ಅಥವಾ ಓನ್ ವೆಹಿಕಲ್ಸ್ ನಲ್ಲಿ ಬರ್ತೀರಾ ಅಂದ್ರೆ ಕೂಡ ಬಂದು ನೀವು ಈ ಸ್ಥಳವನ್ನು ನೋಡಿಕೊಂಡು ಹೋಗಬಹುದಾಗಿದೆ. ಸೊ ಸ್ನೇಹಿತರೆ, ನೀವೇನಾದರೂ ಕೇರಳಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕೇರಳದ ಸುತ್ತಮುತ್ತಲೂ ಇರುವ ಪ್ಲೇಸ್ಗಳನ್ನ ನೋಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಅದ್ಭುತವಾಗಿರೋ ಅತ್ತಿರಪಲ್ಲಿ ಜಲಪಾತಕ್ಕೆ ಭೇಟಿಯನ್ನ ನೀಡಿ ನಿಮ್ಮ ಒಂದು ದಿನವನ್ನ ಸುಂದರವಾಗಿಸಿ, ಸ್ಥಳವನ್ನ ಅನ್ವೇಷಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9868602796860962792 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಗೆ ನೀವೇನಾದ್ರೂ ಟ್ರಾವೆಲಿಂಗ್ ನ ಮಾಡ್ತಾ ಇದ್ದು, ನಿಮಗೆ ಯಾವ್ದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇಷ್ಟ ಆಗಿದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಯಾವ್ದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ, ಯಾವ್ದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತೀರಾ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9689602796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ, ನಾನು ಯಾವಾಗ್ಲೂ ಹೇಳೋ ಹಾಗೆ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ ನ ಎಂಜಾಯ್ ಮಾಡಿ ಬಿಂದಾಸ್ ಆಗಿರಿ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ, ಬಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂತಹ ಕಥೆಯನ್ನು ತಿಳಿಸ್ತೀನಿ. ಅದೇ ಬಾಲ ವಿನಷ್ಟಕ ಕಲಿಸಿದಂತಹ ಪಾಠದ ಕತೆ. ಒಬ್ಬ ಬಾಲಕ ಚಾಣಾಕ್ಷ ಬುದ್ಧಿಯಿಂದ ತಂದೆಯ ಮನಸ್ಸನ್ನು ತಿಳಿಗೊಳಿಸುವಂತಹ ಕತೆ. ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಯನ್ನು ಜಾಣತನದಿಂದ, ತುಂಬ ಬುದ್ಧಿವಂತಿಕೆಯಿಂದ, ಸೂಕ್ಷ್ಮತೆಯಿಂದ ಯಾವ ರೀತಿ ಪರಿಹರಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಉತ್ತಮವಾದಂತಹ ಕತೆ ಇದಾಗಿದೆ. ಸೊ ತಡ ಮಾಡೋದು ಬೇಡ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಆ ಕಥೆಯನ್ನು ತಿಳಿತಾ ಹೋಗೋಣ. ಸ್ನೇಹಿತರೆ, ರುದ್ರಶರ್ಮ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಈ ರುದ್ರಶರ್ಮ ಎಂಬಾತ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅರಮನೆಯಲ್ಲಿ ಒಂದು ಉತ್ತಮ ಉದ್ಯೋಗವನ್ನು ಮಾಡ್ತಾ ಇರ್ತಾನೆ. ಸಂಪತ್ತಿಗೇನು ಕಡಿಮೆ ಇರೋದಿಲ್ಲ. ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಜೀವನ ನಡೆಸಲಿಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕೋ ಆ ಎಲ್ಲ ಸೌಕರ್ಯಗಳು ಉತ್ತಮವಾಗಿ ರುದ್ರಶರ್ಮನಿಗೆ ಒದಗಿರುತ್ತೆ. ಅಂದರೆ ರುದ್ರಶರ್ಮನ ಹತ್ರ ಇರುತ್ತೆ. ಉತ್ತಮವಾದ ಸಂಪತ್ತನ್ನು ಹೊಂದಿರುವಂತಹ ವ್ಯಕ್ತಿ ಈತನಾಗಿರ್ತಾನೆ. ಅಂದಾಗೆ ಈತನಿಗೆ ಇಬ್ಬರು ಪತ್ನಿಯರು. ಸೊ ಈ ರೀತಿಯಲ್ಲಿ ಒಂದು ಉತ್ತಮವಾದ, ಖುಷಿಯ, ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇರ್ತಾನೆ ರುದ್ರಶರ್ಮ ಎಂಬಾತ. ಈತನಿಗೆ ಇಬ್ಬರು ಪತ್ನಿಯರು ಅಂತ ತಿಳಿಸಿದ್ನಲ್ವಾ. ಹಿರಿಯ ಪತ್ನಿಗೆ ಒಂದು ಗಂಡು ಮಗು ಜನನವಾಗತ್ತೆ, ಕಿರಿಯ ಪತ್ನಿಗೂ ಕೂಡ ಗಂಡು ಮಗು ಜನನವಾಗತ್ತೆ. ಕಿರಿಯ ಪತ್ನಿ ಗಂಡು ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಮರಣವನ್ನಪ್ತಾಳೆ, ಮರಣ ಹೊಂದ್ಬಿಡ್ತಾಳೆ. ಅಂತಹ ಸಮಯದಲ್ಲಿ ಆ ಮಗುವಿನ ಜವಾಬ್ದಾರಿ ಸಹಜವಾಗಿ ಹಿರಿಯ ಪತ್ನಿಯ ಮೇಲಿರುತ್ತೆ. ರುದ್ರಶರ್ಮ ತನ್ನ ಕೆಲಸದಲ್ಲಿ ತಾನು ತುಂಬಾ ಬ್ಯುಸಿಯಾಗಿರ್ತಾನೆ. ಅರಮನೆಯ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರುವಂತಹ ಕಾರಣಕ್ಕಾಗಿ ಕಿರಿಯ ಪತ್ನಿಯ ಮಗನನ್ನು ಅಷ್ಟಾಗಿ ಅವರಿಗೆ ನೋಡ್ಕೊಳ್ಳೋಕ್ಕಾಗದೇ ಇರೋ ಕಾರಣ ಹಿರಿಯ ಪತ್ನಿಯ ಮೇಲೆ ಆ ಎಲ್ಲ ಜವಾಬ್ದಾರಿಗಳು ಬರುತ್ತೆ. ಸಹಜವಾಗಿ ಇಲ್ಲಿ ಹಿರಿಯ ಹೆಂಡತಿ ತನ್ನ ಸ್ವಂತ ಮಗನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ, ಕಿರಿಯ ಹೆಂಡತಿ ಮಗನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರಲ್ಲ. ಇಲ್ಲಿ ಮಲತಾಯಿ ಅನ್ನುವಂತಹ ಹೆಸರಿಗೆ ಕರೆಕ್ಟಾಗಿ ಅವಳು ಆ ರೀತಿಯ ವರ್ತನೆ ಮಾಡ್ತಾ ಇರ್ತಾಳೆ. ಅಂದರೆ ಆ ಮಗುವಿಗೆ ಪ್ರೀತಿ ತೋರಿಸಲ್ಲ, ಸರಿಯಾದ ಸಮಯಕ್ಕೆ ಊಟ ಉಪಚಾರ ಮಾಡೋದಿಲ್ಲ. ಸೊ ಈ ರೀತಿ ನಡೀತಾ ಇರುತ್ತೆ. ಆದರೆ ಅವಳು ಇಲ್ಲಿ ತುಂಬ ಜಾಣತನ, ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇರ್ತಾಳೆ. ಈ ವಿಷಯ ಯಾವುದು ರುದ್ರಶರ್ಮನಿಗೆ ಗೊತ್ತಾಗ್ತಾ ಇರಲ್ಲ. ರುದ್ರಶರ್ಮ ಅರಮನೆಯ ಕೆಲಸದಲ್ಲಿ ತಾನು ತನ್ನ ಪಾಡಿಗೆ ಬ್ಯುಸಿಯಾಗಿರ್ತಾನೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ನನ್ನ ಹೆಂಡತಿ ಅನ್ನುವಂತಹ ಒಂದು ಫೀಲಿಂಗಲ್ಲೇ ಇರ್ತಾರೆ ರುದ್ರಶರ್ಮ. ಈಗ ಮಲತಾಯಿ ಅಂತ ಒಂದು ಪದ ಕೇಳಿದ ತಕ್ಷಣ ಅದು ಗೊತ್ತಾಗತ್ತಲ್ವ ಸ್ನೇಹಿತರೆ, ಈ ರೀತಿ ಅವರು ಭೇದ ಭಾವ ಮಾಡ್ತಾರೆ, ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಸೊ ಈ ರೀತಿಯ ಪದಗಳನ್ನ ನಾವು ಕೇಳಿರ್ತೀವಿ. ಈ ರೀತಿಯ ಘಟನೆ

0: ಘಟನೆಗಳನ್ನ ಕೆಲವೊಂದ್ ಕಡೆ ನೋಡಿರ್ತೀವಿ, ಜೊತೆಗೆ ಕೇಳ್ತಾ ಇರ್ತೀವಿ ಕೂಡ. ಇಲ್ಲಿ ಕೂಡ ಸೇಮ್ ಅದೇ ರೀತಿ ಆಗತ್ತೆ ಈ ಬಾಲಕನ ವಿಷಯದಲ್ಲಿ. ಸೊ ಆದರೆ ಕೆಲವೊಂದು ಸಮಯದಲ್ಲಿ ಈ ವಿಷಯಗಳು ಉಲ್ಟ ಆಗಿದ್ದು ಉಂಟು ಸ್ನೇಹಿತರೆ. ಯಾವ ಸಂದರ್ಭದಲ್ಲಿ ಅಂದರೆ ಸೀತೆಯ ವಿಷಯದಲ್ಲಿ ಇದು ಸುಳ್ಳಾಗಿದೆ ಸ್ನೇಹಿತರೆ. ಹೆಂಗಂತೀರಾ? ಜನಕ ಮಹಾರಾಜನಿಗೆ ಸೀತೆ ಸಿಕ್ಕಂಥವಳು, ಜನಕ ಮಹಾರಾಜನ ಮಗಳು ಊರ್ಮಿಳೆ. ಆದರೆ ಸೀತೆಯನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಜನಕ ಮಹಾರಾಜರು. ತಮ್ಮಲ್ಲಿರುವಂತಹ ಶಿವಧನಸ್ಸನ್ನು ಮುರಿದವರಿಗೆ ನನ್ನ ಮಗಳನ್ನು ಸೀತೆಯನ್ನು ಕೊಡ್ತೀನಿ ಅಂತ ಒಂದು ಮಾತನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿ ಊರ್ಮಿಳೆಗಿಂತ ಸೀತೆಯನ್ನು ತುಂಬ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ ಜನಕ ಮಹಾರಾಜರು. ಸೀತೆಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ರು ಜನಕ ಮಹಾರಾಜರು. ಹಾಗೆ ದ್ರೌಪದಿ ಕತೆ ಕೂಡ ಸ್ನೇಹಿತರೆ. ದ್ರೌಪದಿ ಕೂಡ ಹುಟ್ಟಿದ ಮಗಳಲ್ಲ ದ್ರುಪದರಿಗೆ. ಯಾಗವನ್ನು ಮಾಡ್ತಾ ಇದ್ದಾಗ ಆ ಯಜ್ಞಕುಂಡದಿಂದ ದೃಷ್ಟದುಮ್ನ ಹುಟ್ಕೊಂಡು ಬರ್ತಾರೆ. ಆ ದೃಷ್ಟದುಮ್ನ ಜೊತೆಗೆ ದ್ರೌಪದಿ ಕೂಡ ಬರ್ತಾರೆ. ದ್ರೌಪದಿ ಕೂಡ ಅಲ್ಲಿ ಸ್ವಂತ ಮಗಳಲ್ಲ, ಆದರೆ ದ್ರುಪದ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು ದ್ರೌಪದಿಯನ್ನು. ದ್ರುಪದನ ಮಗಳೇ ದ್ರೌಪದಿ ಕೂಡ ಆಗ್ತಾಳೆ. ಆ ಹೆಸರಿನಲ್ಲೇ ಅವರನ್ನು ಕಂಡುಕೊಳ್ತಾರೆ. ಈ ರೀತಿಯಲ್ಲಿ ಪುರಾಣ ಪ್ರಸಿದ್ಧ ಕಥೆಗಳಲ್ಲೂ ಕೂಡ ಕಾಣ್ತೀವಿ. ಅಂದರೆ ಇಲ್ಲಿ ಮಲತಾಯಿ ಅಂದ ತಕ್ಷಣ ಕೆಲವು ಒಳ್ಳೆಯದು ಇರುತ್ತೆ, ಕೆಲವು ಸಮಸ್ಯೆಗಳನ್ನು ತಂದೊಡ್ಡುವಂತಹ ವಿಷಯಗಳು ಕೂಡ ಇರುತ್ತೆ. ಸೊ ಇಲ್ಲಿ ಎಲ್ಲವೂ ಕೆಟ್ಟದ್ದು, ಎಲ್ಲರೂ ಕೆಟ್ಟದ್ದು ಅಂತ ಹೇಳೋಕ್ಕೂ ಆಗೋದಿಲ್ಲ ಅಲ್ವಾ? ಸೊ ಕಥೆಯನ್ನು ಮುಂದುವರಿಸ್ತಾ, ಇಲ್ಲಿ ಹಿರಿಯ ಹೆಂಡತಿ ಆ ಮಗುವನ್ನು ತುಂಬ ಜಾಣತನದಿಂದ ನೋಡ್ಕೊಳ್ತಾ ಇರ್ತಾಳೆ. ಅಂದರೆ ಎಲ್ಲರೂ ಇದ್ದಾಗ ಒಂಥರ ಪ್ರೀತಿ ತೋರಿಸಿದರೆ, ಯಾರು ಇಲ್ಲದೆ ಇದ್ದಾಗ ಮತ್ತೊಂದು ರೀತಿಯಲ್ಲಿ ಪ್ರೀತಿಯನ್ನು ತೋರಿಸ್ತಾ ಇರ್ತಾಳೆ. ಹಾಗಾದರೆ ಮುಂದೆ ಕತೆ ಏನಾಗತ್ತೆ? ಈ ಸೂಕ್ಷ್ಮ ವಿಚಾರಗಳು ರುದ್ರಶರ್ಮ ಅವ್ರಿಗೇನಾದರೂ ಗೊತ್ತಾಗತ್ತಾ? ಗೊತ್ತಾದರೆ ಅವ್ರು ಯಾವ ರೀತಿ ಬದಲಾವಣೆಗಳನ್ನು ತರ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ತಿಳಿತಾ ಹೋಗೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವುದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಒಂದು ವಿಭಿನ್ನವಾಗಿರುವಂತಹ ಕಥೆಯನ್ನು ತಿಳಿಸ್ತಾ ಇದ್ದೆ. ಅದೇ ಬಾಲ ವಿನಷ್ಟಕ ಕತೆ. ಇಲ್ಲಿ ರುದ್ರಶರ್ಮರ ಮಗ ಬಾಲ ವಿನಷ್ಟಕ. ರುದ್ರಶರ್ಮ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈತನಿಗೆ ಇಬ್ಬರು ಹೆಂಡತಿಯರು, ತುಂಬ ಸುಖವಾಗಿ ಜೀವನ ನಡೀತಾ ಇರುತ್ತೆ. ಹೆಂಡತಿಯರಿಗೂ ಕೂಡ ಮಕ್ಕಳಾಗ್ತವೆ. ಹಿರಿಯ ಹೆಂಡತಿಗೆ ಗಂಡ್ಮಗು, ಕಿರಿಯ ಹೆಂಡತಿಗೂ ಕೂಡ ಗಂಡ್ಮಗು ಆಗುತ್ತೆ. ಕಿರಿಯ ಹೆಂಡತಿ ಮಗುವಿಗೆ ಜನ್ಮ ನೀಡಿದ ತಕ್ಷಣ ಮರಣವನ್ನು ಅಪ್ತಾಳೆ. ಅಂತಹ ಸಮಯದಲ್ಲಿ ಆ ಮಗುವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಹಿರಿಯ ಹೆಂಡತಿಯ ಮೇಲಿರುತ್ತೆ. ಈ ಕಡೆ ರುದ್ರಶರ್ಮ ತನ್ನ ಕೆಲಸದಲ್ಲಿ ತಾನು ಅರಮನೆಯಲ್ಲಿ ಬ್ಯುಸಿಯಾಗಿರ್ತಾನೆ. ಮಗುವನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿಯೆಲ್ಲ ಮಲತಾಯಿ ಮೇಲೆ ಇರುತ್ತೆ. ಅವಳು ತುಂಬ ಸೂಕ್ಷ್ಮವಾಗಿ ಆ ಮಗುವನ್ನು ನೋಡ್ಕೊಳ್ತಾ ಇರ್ತಾಳೆ. ಅಂದರೆ ಎಲ್ಲರೂ ಇದ್ದಾಗ ಒಂಥರ, ಯಾರು ಇರದೇ ಇದ್ದಾಗ ಒಂಥರ. ಆ ಮಗುವಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡದೇ ಇರೋದು, ಪ್ರೀತಿಯನ್ನು ತೋರಿಸದೇ ಇರೋದು, ಈ ರೀತಿ ಮಾಡ್ತಾ ಇರ್ತಾರೆ. ಮುಂದೆ ಏನಾಗುತ್ತಪ್ಪ ಅಂದರೆ, ತುಂಬ ಸೂಕ್ಷ್ಮತೆಯಿಂದ, ತುಂಬ ಜಾಣತನದಿಂದ ಅವಳ ವರ್ತನೆ ಇರುತ್ತೆ. ಇಲ್ಲಿ ಯಾರಿಗೂ ಮಲತಾಯಿ ಥರ ಕೂಡ ಫೀಲ್ ಆಗಬಾರ್ದು. ಆ ರೀತಿಯಲ್ಲಿ ತುಂಬ ಖುಷಿಯಾಗಿ ನೋಡ್ಕೊಳ್ತಿದ್ದಾಳೆ ಅನ್ನುವಂತಹ ಒಂದು ಹೆಸರು ಬರಬೇಕು. ಆ ರೀತಿಯಲ್ಲಿ ಕೂಡ ವರ್ತನೆ ಇರುತ್ತೆ, ಆದರೆ ಆ ಮಗುವಿನ ಹತ್ತಿರ ಬೇರೆ ರೀತಿಯ ವರ್ತನೆ ಇರುತ್ತೆ. ಆದರೆ ಹೊರಗಡೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಥರ ವರ್ತನೆ ಮಾಡ್ತಾ ಇರ್ತಾಳೆ ಈಕೆ. ಸ್ಮಾರ್ಟ್ ವರ್ಕ್ ಅಂತಾರಲ್ವ ಸ್ನೇಹಿತರೆ, ಆ ರೀತಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ಎಲ್ಲರಿಗೂ ಗೊತ್ತಾಗೋ ಥರ ಸವತಿ ಮಾತ್ಸರ್ಯ ತೋರಿಸ್ತಾ ಇರಲ್ಲ ಆ ಮಗುವಿನ ಮೇಲೆ. ಲೋಕದ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯ ತಾಯಿ ಇವಳಾಗಿರ್ತಾಳೆ. ಏನು ಮಾಡ್ತಾ ಇರ್ತಾಳಪ್ಪ ಅಂದರೆ, ಆ ಮಗುವಿಗೆ ತಿನ್ನಲಿಕ್ಕೆ ಕೊಡುವಾಗ ಆಹಾರದಲ್ಲಿ ಯಾವುದೇ ರೀತಿಯ ಸತ್ವ ಇರೋದಿಲ್ಲ, ಆ ರೀತಿಯ ಆಹಾರವನ್ನು ಕೊಡ್ತಾ ಇರ್ತಾಳೆ. ಅಂದರೆ ಅದರಲ್ಲಿ ತರಕಾರಿ ಇರಲ್ಲ, ತುಪ್ಪ, ಬೆಣ್ಣೆ, ಎಣ್ಣೆ ಏನೂ ಇರೋದಿಲ್ಲ. ಒಣಕಲು ಒಣಗಿದ ಆಹಾರವನ್ನು ಕೊಡ್ತಾ ಇರ್ತಾಳೆ ಆ ಮಗುವಿಗೆ. ತನ್ನ ಸ್ವಂತ ಮಗುವಿಗೆ ಒಳ್ಳೆಯ ಆಹಾರವನ್ನು ಕೊಡ್ತಾ ಇರ್ತಾಳೆ. ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಜೊತೆಗೆ ತರಕಾರಿ, ಹಣ್ಣಿನ ರಸಾಯನಗಳು, ಈ ರೀತಿಯ ಒಂದು ಫುಡ್ಡನ್ನು ಕೊಡ್ತಾ ಇರ್ತಾಳೆ, ಈ ರೀತಿಯ ಆಹಾರವನ್ನು ಕೊಡ್ತಾ ಇರ್ತಾಳೆ. ಆ ಮಕ್ಕಳನ್ನು ನೋಡಿದ್ರೇ ಗೊತ್ತಾಗ್ತಿತ್ತು, ಅವಳ ಮಗ ತುಂಬಾ ದಷ್ಟ ಪುಷ್ಟವಾಗಿ ತುಂಬ ಚಂದ ಚಂದವಾಗಿ ಮುದ್ದಾಗಿ ಬೆಳೆದಿರ್ತಾನೆ. ಈ ಮಗ ಒಣಕಲು ದೇಹದಿಂದ ತುಂಬಾ ಸಣ್ಣ ಆಗಿರ್ತಾನೆ. ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಆ ರೀತಿಯಲ್ಲಿ ಒಣಕಲು ದೇಹವನ್ನು ಹೊಂದಿರ್ತಾನೆ. ಅಂದೇ ದೇಹದಲ್ಲಿ ಶಕ್ತಿನೂ ಇರೋದಿಲ್ಲ, ಉತ್ಸಾಹ ಇರೋದಿಲ್ಲ, ಓಡಲಿಕ್ಕಾಗೋದಿಲ್ಲ, ನಡಿಲಿಕ್ಕಾಗೋದಿಲ್ಲ, ಅಷ್ಟೊಂದು ಸಣ್ಣ ಆಗ್ಬಿಡ್ತಾನೆ. ಯಾರಾದರೂ ನೋಡಿದವರು ಅವಳ ತಾಯಿ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಯಾಕೆ ಈ ಮಗು ಈ ರೀತಿ ಬೆಳೀತಾ ಇದೆ, ಈ ಮಗುವಿಗೆ ಏನಾದರೂ ಕಾಯಿಲೆ ಇದ್ದಿರ್ಬೋದು ಅಂತ ಅಂದ್ಕೊಳ್ತಾರೆ ವಿನಃ ತಾಯಿಯಿಂದ ಯಾವುದೇ ತಪ್ಪಾಗಿಲ್ಲ, ತಾಯಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅನ್ನುವಂತಹ ಫೀಲ್ ಮಾಡ್ಕೊಳ್ತಾರೆ ಎಲ್ಲರೂ, ಆ ರೀತಿಯಲ್ಲಿ ಅಂದ್ಕೊಳ್ತಾರೆ. ಹೀಗೆ 5 ವರ್ಷ ಬೆಳೀತಾ ಹೋಗ್ತಾನೆ. 5 ವರ್ಷ ಆಗತ್ತೆ. ಅವನನ್ನು ನೋಡಿದ್ರೆ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಪ್ಪ ಅಮ್ಮ, ಈ ಹುಡುಗನೇ ಸರಿಯಾಗಿ ತಿಂತಾ ಇಲ್ಲ, ಬೆಳೀತಾ ಇಲ್ಲ, ಇವನಿಗೆ ಏನಾದರೂ ಕಾಯಿಲೆ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ. ಹೀಗೆ ದಿನಗಳು ಕಳೀತಾ ಹೋಗತ್ತೆ. ಆದರೆ ಒಳಗಡೆ ಅವಳು ಭೇದ ಭಾವ ಮಾಡ್ತಾ ಇರುವಂತಹ ವಿಷಯ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲ್ಲ. ಇದೇ ರೀತಿಯಲ್ಲಿ ಮಾಡ್ತಾ ಮಾಡ್ತಾ 5 ವರ್ಷ ಆಗತ್ತೆ. ಆ ಮಗು ತುಂಬಾ ಸಣಕಲಾಗ್ಬಿಡತ್ತೆ, ನಷ್ಟ ಹೊಂದ್ಬಿಡತ್ತೆ, ಅಂದರೆ ಆರೋಗ್ಯದಲ್ಲಿ ನಷ್ಟ ಆಗ್ಬಿಡತ್ತೆ. ನೋಡಿದವರೆಲ್ಲರೂ ಈ ಹುಡುಗನ ಕತೆ ಇಲ್ಲಿಗೆ ಮುಗೀತು ಅನ್ನುವಂತಹ ಫೀಲನ್ನು ಮಾಡ್ತಾ ಇರ್ತಾರೆ. ಇದೇ ವಿಷಯಕ್ಕೆ ಆ ಹುಡುಗನಿಗೆ ಬಾಲ ವಿನಷ್ಟಕ ಅನ್ನುವಂತಹ ಹೆಸರು ಕೂಡ ಬರುತ್ತೆ. ಸೊ ಹಾಗಾದರೆ ಮುಂದೆ ಕತೆ ಏನಾಗತ್ತೆ? ಬಾಲ ವಿನಷ್ಟಕ ಏನಾದರೂ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ತಾರಾ? ಈ ವಿಷಯನ ತಂದೆ ಹತ್ರ ಹೇಳ್ತಾರಾ ಅಥವಾ ಹೇಳಲ್ವಾ? ಈ ಸಮಸ್ಯೆಯನ್ನು ತಾನೇ ಬಗೆಹರಿಸ್ಕೊಳ್ತಾನ? ಏನಾಗತ್ತೆ ಕತೆ ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಈ ಧನುಮವೇ ಆ ದೊರಕಿದೆ ರುಚಿ ಸವಿಯಲು,
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ, ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬಾಲವಿನಷ್ಟಕನ ಕಥೆಯನ್ನು ತಿಳಿಸ್ತಾ ಇದ್ದೆ. ರುದ್ರಶರ್ಮರ ಮಗ ಬಾಲವಿನಷ್ಟಕನಾಗಿರ್ತಾನೆ. ಅಂದಾಗೆ ರುದ್ರಶರ್ಮರಿಗೆ 2 ಹೆಂಡತಿಯರು. ಸೊ ಆ 2 ಹೆಂಡತಿಯರಲ್ಲಿ ಕಿರಿಯ ಹೆಂಡತಿ ತೀರ್ಕೊಳ್ತಾರೆ. ಆಗ ಅವರ ಮಗನ ಜವಾಬ್ದಾರಿಯನ್ನು ಹಿರಿಯ ಹೆಂಡತಿ ನೋಡ್ಕೊಳ್ಬೇಕಾಗಿರುತ್ತೆ. ಹಿರಿಯ ಹೆಂಡತಿ ಎಲ್ಲರಿಗೂ ಕೂಡ ಒಳ್ಳೆಯವಳೇ ಆಗಿರ್ತಾಳೆ, ಆದರೆ ಬಾಲವಿನಷ್ಟಕನಿಗೆ ಮಾತ್ರ ಕೆಟ್ಟ ತಾಯಿ ಆಗಿರ್ತಾಳೆ. ಅಂದರೆ ಆ ಹುಡುಗನಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡ್ತಾ ಇರಲಿಲ್ಲ, ಜೊತೆಗೆ ಪ್ರೀತಿಯನ್ನು ಕೂಡ ತೋರಿಸ್ತಾ ಇರಲಿಲ್ಲ. ಗಂಡನ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ಈಕೆ ಒಬ್ಬ ಒಳ್ಳೆಯ ತಾಯಿಯಾಗಿರ್ತಾಳೆ. ಆದರೆ ಬಾಲವಿನಷ್ಟಕನಿಗೆ ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರ ಕೊಡದೇ ಇರೋ ಕಾರಣ ಅವನು ತುಂಬ ಸಣಕಲಾಗಿ ಬೆಳೆದ್ಬಿಡ್ತಾನೆ. ಆದರೆ ಅವಳ ಮಗ ತುಂಬ ದಷ್ಟಪುಷ್ಟವಾಗಿ ಬೆಳೆದಿರ್ತಾನೆ. ನೋಡೋ ಜನ ಏನು ಅನ್ಕೊಳ್ತಾರೆ, ಹಾಗೆ ರುದ್ರಶರ್ಮ ಏನು ಅನ್ಕೊಳ್ತಾರೆ ಅಂದರೆ, ಬಾಲ

ಮೇನಷ್ಟಕನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ತಾಯಿ. ಆದರೆ ಆತನಿಗೆ ಏನೋ ಸಮಸ್ಯೆ ಇರಬೇಕು, ಏನೋ ಕಾಯಿಲೆ ಇರಬೇಕು, ಅದಕ್ಕೋಸ್ಕರ ಆತ ಅಷ್ಟೊಂದು ಸಣಕಲಾಗಿದ್ದಾನೆ. ಬೇರೆ ಏನೋ ಸಮಸ್ಯೆ ಇದೆ, ಈಕೆಯಿಂದ ಅವನಿಗೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾನೆ. ಯಾವ ರೀತಿ ಅಂದ್ಕೊಂಬಿಟ್ಟಿರ್ತಾರೆ ಅಂದರೆ, ಬಾಲವಿನಷ್ಟಕ ಇನ್ನೇನು ಹೆಚ್ಚು ದಿನ ಬದುಕೋಲ್ಲ ಅನ್ನುವಂತಹ ರೀತಿಯಲ್ಲಿ ಬಂದ್ಬಿಟ್ಟಿರ್ತಾರೆ ಎಲ್ಲರೂ. ಆದರೆ ಅವಳ ಮಲತಾಯಿ ಮಾಡುವಂತಹ ವಿಷಯ ಎಲ್ಲವೂ ಬಾಲವಿನಷ್ಟಕನಿಗೆ ಗೊತ್ತಿರ್ತಿತ್ತು. ಆತನಿಗೆ ಸರಿಯಾಗಿ ಊಟ ಕೊಡದೇ ಇರೋದು, ಪ್ರೀತಿ ತೋರಿಸ್ದೇ ಇರೋದು, ಆ ಮಗುವಿಗೆ ಆ ಸೂಕ್ಷ್ಮತೆ ಎಲ್ಲ ಗೊತ್ತಾಗ್ತಾ ಇತ್ತು. ಆತ ಆ ಪುಟ್ಟ ಬಾಲಕ, 5 ವರ್ಷದ ಬಾಲಕ ಒಂದು ಉಪಾಯವನ್ನು ಮಾಡ್ತಾನೆ. ಏನಪ್ಪ ಅಂದರೆ, ಪ್ರತಿದಿನ ಮಧ್ಯಾಹ್ನ ತಂದೆ ಅರಮನೆಯ ಕೆಲಸ ಮುಗಿಸ್ಕೊಂಡು ಮನೆಗೆ ಊಟಕ್ಕೆ ಬರ್ತಾ ಇರ್ತಾನೆ. ಯಾರು? ರುದ್ರಶರ್ಮ. ರುದ್ರಶರ್ಮ ಊಟಕ್ಕೆ ಬಂದಾಗ ಮಗನನ್ನು ವಿಚಾರಿಸ್ಕೊಳ್ತಾ ಇರ್ತಾನೆ. ಅಂತಹ ಸಮಯದಲ್ಲಿ ಮಗ ಅಪ್ಪನ ಹತ್ತಿರ ಹೋಗಿ ಕಿವಿಯಲ್ಲಿ ಒಂದು ಮಾತು ಹೇಳ್ತಾನೆ. ನನಗೆ 2 ಅಪ್ಪ ಅಂತ ಗುಟ್ಟಾಗಿ ಕಿವಿಯಲ್ಲಿ ಹೇಳ್ತಾನೆ ಮೊದಲನೇ ದಿನ. ಈ ಮಾತು ರುದ್ರಶರ್ಮನಿಗೆ ಮಾತ್ರ ಕೇಳಿಸತ್ತೆ. ಯಾಕಪ್ಪ ಅಂದರೆ, ರುದ್ರಶರ್ಮನ ಹತ್ರ ಕಿವಿಯ ಹತ್ರ ಹೋಗಿ ಹೇಳಿರ್ತಾನಲ್ವಾ, ರುದ್ರಶರ್ಮನಿಗಷ್ಟೇ ಕೇಳಿರತ್ತೆ. ಆದರೆ ರುದ್ರಶರ್ಮನಿಗೆ ಇದ್ರ ಬಗ್ಗೆ ಏನೂ ಅರ್ಥ ಆಗಲ್ಲ, ಸುಮ್ಮನೆ ಕೇಳಿಸ್ಕೊಂಡು ಎದ್ದೋಗ್ತಾರೆ. ಅಷ್ಟರ ಮಟ್ಟಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಸುಮ್ಮನಾಗ್ಬಿಡ್ತಾರೆ. ಅರಮನೆಯ ಕೆಲಸದಲ್ಲೇ ಮೊದಲೇ ಟೆನ್ಷನಲ್ಲಿರ್ತಾನೆ. ಈ ಸಣ್ಣ ಮಗು ಏನೋ ಹೇಳ್ತು ಬಿಡು ಅಂತ ತಲೆನೇ ಕೆಡಿಸ್ಕೊಳ್ಲಿಲ್ಲ. ತನ್ನ ಪಾಡಿಗೆ ತಾನು ಬಂದ, ಊಟ ಮಾಡಿಕೊಂಡ, ಹೋದ. ಮಾರನೇ ದಿನ ಮತ್ತೆ ಮನೆಗೆ ಊಟಕ್ಕೆ ಬರ್ತಾನೆ. ಆಗ ಬಾಲವಿನಷ್ಟಕ ಓಡಿ ಹೋಗಿ ಅಪ್ಪನ ತೊಡೆಯ ಮೇಲೆ ಕೂತ್ಕೊಂಡು ಮತ್ತೆ ಕಿವಿಯಲ್ಲಿ ಅದೇ ಮಾತನ್ನು ಹೇಳ್ತಾನೆ, ನನಗೆ 2 ಅಪ್ಪ ಅಂತ. ಹೀಗೆ 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 15 ದಿನ ಆಯಿತು. ಈ ದಿನ ಮನೆಗೆ ಊಟಕ್ಕೆ ಬಂದಾಗ, ರುದ್ರಶರ್ಮ ಮನೆಗೆ ಊಟಕ್ಕೆ ಬಂದಾಗ ಪ್ರತಿದಿನ ಕೂಡ ಓಡೋಗಿ ತಂದೆಯ ತೊಡೆ ಮೇಲೆ ಕೂತ್ಕೊಂಡು ಕಿವಿಯಲ್ಲಿ ಈ ಮಾತನ್ನು ಹೇಳ್ತಾ ಇರ್ತಾನೆ, ನನಗೆ 2 ಅಪ್ಪ, ನನಗೆ 2 ಅಪ್ಪ ಅಂತ ಹೇಳ್ತಾ ಇರ್ತಾನೆ. ಮತ್ತೇನು ಹೇಳ್ತಾ ಇರಲಿಲ್ಲ, ಈ ಒಂದು ಮಾತನ್ನು ಹೇಳಿ ಸುಮ್ಮನಾಗ್ಬಿಡ್ತಾ ಇದ್ದ. ಈ ಕಡೆ ರುದ್ರಶರ್ಮನಿಗೆ, ಏನಿದು ಪ್ರತಿದಿನ ಬಂದಾಗ ಇವನು ಹೇಳ್ತಾನಲ್ಲ ಈ ರೀತಿ, ನನಗೆ 2 ಅಪ್ಪ, ನನಗೆ 2 ಅಪ್ಪ ಅಂತ. ಈ ಮಾತನ್ನು ಕೇಳಿ ತಲೆ ಕೆಡಿಸ್ಕೊಂಡಂತಹ ರುದ್ರಶರ್ಮನಿಗೆ ನಿಧಾನವಾಗಿ ಅನುಮಾನ ಶುರು ಆಗ್ಬಿಡತ್ತೆ. ಸಹಜ ಅಲ್ವಾ ಸ್ನೇಹಿತರೆ, ಮಕ್ಕಳು ಯಾವಾಗಲೂ ಸುಳ್ಳು ಹೇಳಲ್ಲ ಅನ್ನುವಂತಹ ಮಾತಿದೆ. ಈ ಮಾತನ್ನು ಕೇಳಿ ರುದ್ರಶರ್ಮನಿಗೆ ನಿಧಾನವಾಗಿ ಅನುಮಾನ ಶುರು ಆಗತ್ತೆ. ಇದರಿಂದ ಅನುಮಾನ ಶುರು ಆಗ್ತಾ ಹೋಗತ್ತೆ. ಈ ಅನುಮಾನ ಇದ್ದಾಗ ಏನು ಮಾಡೋಕ್ಕಾಗತ್ತೆ? ಇಲ್ಲಿ ನೇರವಾಗಿ ಕೇಳೋಕ್ಕಾಗಲ್ಲ, ನೇರವಾಗಿ ಮಾತಾಡೋಕ್ಕಾಗಲ್ಲ. ಇಲ್ಲಿ ಡೈರೆಕ್ಟಾಗಿ ಹೋಗಿ ಹೆಂಡತಿ ಹತ್ರ ಕೇಳಿದರೆ ಅಲ್ಲಿ ವಿಶ್ವಾಸ ಕಳ್ಕೊಂಡಂಗಾಗತ್ತೆ, ನಂಬಿಕೆನೂ ಕೂಡ ಇರೋದಿಲ್ಲ. ಹಾಗೆ ಜನರ ಹತ್ತಿರ ಹೋಗಿ ಮಾತಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ, ರುದ್ರಶರ್ಮ ಅರಮನೆಯಲ್ಲಿ ಕೆಲಸ ಮಾಡುವಂಥವನು. ಇದು ಬೇರೆ ತುಂಬ ಸೂಕ್ಷ್ಮ ವಿಚಾರ, ಮರ್ಯಾದೆಯ ವಿಚಾರ. ಯಾರ ಹತ್ರನಾದರೂ ಹೋಗಿ ಈ ರೀತಿ ಮಾತಾಡೋಕ್ಕಾಗತ್ತಾ, ಕೇಳೋಕ್ಕಾಗತ್ತಾ? ಆಗಲ್ಲ ಅಲ್ವಾ. ತುಂಬನೇ ಪೇಚಾಟಕ್ಕೆ ಸಿಲುಕ್ತಾನೆ ರುದ್ರಶರ್ಮ. ತುಂಬನೇ ಸೂಕ್ಷ್ಮ ವಿಚಾರ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಹೆಂಡತಿ ಹತ್ರ ಕೂಡ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಜನರ ಹತ್ತಿರನೂ ಕೂಡ ಕೇಳೋಕ್ಕಾಗಲ್ಲ. ಹೋಗಿ ಬಾಲವಿನಷ್ಟಕನ ಹತ್ರನಾದರೂ ಕೇಳೋಣ ಅಂದರೆ ಅವನು ನನಗೆ 2 ಅಪ್ಪ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾನೆ. ಜೊತೆಗೆ CCTV ಕ್ಯಾಮ್ರಾ ಹಾಕೋಕ್ಕೂ ಆ ಕಾಲದಲ್ಲಿ ಆ ವ್ಯವಸ್ಥೆ ಇರಲಿಲ್ಲ ಕೂಡ. ಜೊತೆಗೆ ಒಂದು ಸಂಭಾವಿತ ವ್ಯಕ್ತಿ ಅಂದರೆ ಒಬ್ಬ ಗೌರವಾನ್ವಿತ ವ್ಯಕ್ತಿ, ಒಂದು ಉತ್ತಮ ಹುದ್ದೆಯಲ್ಲಿರುವಂತಹ ವ್ಯಕ್ತಿ, ಒಂದು ಉತ್ತಮ ವೃತ್ತಿಯಲ್ಲಿರುವಂತಹ ವ್ಯಕ್ತಿ ಬೇರೆಯವರ ಹತ್ರ ಹೋಗಿ ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನು ಮಾತಾಡಲಿಕ್ಕೂ ಕೂಡ ಆಗೋದಿಲ್ಲ ಅಲ್ವಾ. ಸೊ ಅಂತಹ ಸೂಕ್ಷ್ಮ ವಿಚಾರ ಆಗ್ಬಿಡತ್ತೆ ಇದು. ಸೊ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೆಂಡತಿ ಮೇಲೆ ಅನುಮಾನ ಬೆಳೀತಾ ಹೋಗುತ್ತೆ. ಈ ಅನುಮಾನಕ್ಕೆ ತಕ್ಕಂತೆ ಇವರಿಗೆ ಯಾವುದೇ ರೀತಿಯ ಸಾಕ್ಷಿನೂ ಸಿಗೋದಿಲ್ಲ. ಜೊತೆಗೆ ಬಾಲವಿನಷ್ಟಕ ಪ್ರತಿದಿನ ಹೋಗಿ ಕಿವಿಲಿ ಹೇಳೋದು ಕೂಡ ಬಿಡೋದಿಲ್ಲ, ನನಗೆ 2 ಅಪ್ಪ ಅಂತ ಹೇಳೋದು ಕೂಡ ಬಿಡೋದಿಲ್ಲ. ಮುಂದೆ ಈ ರೀತಿಯಲ್ಲಿ ಹೋಗ್ತಾ ಈ ಹುಡುಗ ಪ್ರತಿದಿನ ಹೇಳೋದು ಬಿಡಲ್ಲ, ರುದ್ರಶರ್ಮನಿಗೂ ಕೂಡ ಅನುಮಾನ ಹೆಚ್ಚಾಗ್ತಾ ಹೋಗುತ್ತೆ. ಮುಂದೆ ಹೋಗ್ತಾ ಹೆಂಡತಿ ಜೊತೆ ಪ್ರೀತಿಯಿಂದ ಮಾತಾಡೋದೇ ಬಿಟ್ಬಿಡ್ತಾನೆ. ಹಾಗೆ ಹೆಂಡತಿಯ ಮುಖ ನೋಡಿದ್ರೆ ಆ ಕಡೆ ಮುಖ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೆಂಡತಿ ಊಟಕ್ಕೆ ಕರೆದ್ರೆ ಊಟಕ್ಕೂ ಬರ್ತಾ ಇರಲ್ಲ, ಸರಿಯಾಗಿ ಮಾತಾಡ್ತಾ ಇರಲ್ಲ.

ಏನೂ ಸರಿಯಾಗಿ ಪ್ರೀತಿಯಿಂದ ರೆಸ್ಪಾನ್ಸೇ ಮಾಡ್ತಾ ಇರಲ್ಲ. ಅಂತಹ ಸಮಯದಲ್ಲಿ ಹೆಂಡತಿಗೂ ಕೂಡ ಒಂದಿಷ್ಟು ಗೊಂದಲ ಉಂಟಾಗತ್ತೆ. ಈ ವಿಷಯನ ಡೈರೆಕ್ಟಾಗಿ ಕೂಡ ಮಾತಾಡಿ ಬಗೆಹರಿಸ್ಕೊಳ್ಳೋ ಹಾಗಿಲ್ಲ, ಅಷ್ಟೊಂದು ಸೂಕ್ಷ್ಮ ವಿಷಯ. ಈಚೆ ಈ ಬಾಲವಿನಷ್ಟಕ ಹೇಳೋದು ಬಿಡೋಲ್ಲ. ಇದೇ ಕಾರಣಕ್ಕೆ ಅನುಮಾನ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಹೆಂಡತಿಯ ಮೇಲೂ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೆಂಡತಿ ಜೊತೆ ಮಾತುಕತೆನೂ ಇರೋದಿಲ್ಲ, ಹೆಂಡತಿ ಮಾಡಿದಂತಹ ಅಡುಗೆಯನ್ನು ಊಟನೂ ಕೂಡ ಮಾಡ್ತಾ ಇರಲ್ಲ. ಆ ರೀತಿಯ ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ಕೊಬಿಡ್ತಾನೆ ರುದ್ರಶರ್ಮ. ಇತ್ತ ಕಡೆ ಹೆಂಡತಿಗೆ ಇಲ್ಲಿ ಏನೋ ಆಗಿದೆ, ಏನೋ ಸರಿಯಿಲ್ಲ, ಸಮ್ಥಿಂಗ್ ಈಸ್ ರಾಂಗ್ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏನೋ ತಪ್ಪಾಗಿದೆ, ಏನೋ ಆಗಿದೆ, ಇಲ್ಲೇನೋ ಮಿಸ್ಟೇಕ್ ಆಗಿದೆ, ಏನಾಗಿದೆ ಅಂತ ಅವಳಿಗೆ ಅರ್ಥ ಆಗ್ತಾ ಇರಲ್ಲ. ಆದರೆ ಗೊತ್ತಾಗ್ತಾ ಇರತ್ತೆ, ಯಾಕೋ ಸರಿಯಾಗಿ ನನ್ನೊಟ್ಟಿಗೆ ಮಾತಾಡ್ತಾ ಇಲ್ಲ, ನಾನು ಮಾಡಿದ ಅಡುಗೆ ತಿಂತಾ ಇಲ್ಲ, ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ, ಕಷ್ಟ ಸುಖ ಏನೂ ನನ್ನೊಟ್ಟಿಗೆ ಹಂಚ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರತ್ತೆ. ಮೊದಮೊದಲಿಗೆ ಸ್ಟಾರ್ಟಿಂಗು ಎಲ್ಲ ಕೇಳ್ತಾಳೆ ರುದ್ರಶರ್ಮನ ಹತ್ರ, ನಾನು ಏನು ಮಾಡಿದ್ದೀನಿ ಹೇಳಿ, ನಾನು ಏನಾದರೂ ತಪ್ಪು ಮಾಡಿದ್ದೀನಾ, ನೀವ್ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ ಹೇಳಿ, ಏನಾದರೂ ಸಮಸ್ಯೆ ಆಗಿದ್ರೆ ಬಗೆಹರಿಸ್ಕೊಳ್ಳೋಣ ಅಂತ ರುದ್ರಶರ್ಮನಿಗೆ ಹೆಂಡತಿ ಕೇಳ್ತಾಳೆ. ಆಗ ಅವನು ಯಾವುದೇ ರೀತಿಯ ಉತ್ತರ ಕೊಡಲ್ಲ, ಸೈಲೆಂಟ್ ಆಗಿಬಿಟ್ಟಿರ್ತಾನೆ. ಹೀಗೆ ಎಷ್ಟು ಹೇಳಿದ್ರು, ಎಷ್ಟು ಹುಡುಕಿದ್ರು, ನಾನೇನು ಮಾಡಿದ್ದೀನಿ, ಇವ್ರು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಉತ್ತರನೇ ಸಿಗೋದಿಲ್ಲ. ಅವಳಿಗೂ ಕೂಡ ತುಂಬಾ ಬೇಸರ ಆಗತ್ತೆ, ತುಂಬಾ ವ್ಯಥೆಪಡ್ತಾಳೆ. ಹೀಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಎಷ್ಟು ಹುಡುಕಿದ್ರು ಉತ್ತರ ಸಿಗೋದಿಲ್ಲ ಅಲ್ವಾ. ಒಂದಿನ ಹೀಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಆಗ ಈ ಬಾಲ ವಿನಷ್ಟಕ ಅಪ್ಪ ಬಂದ ತಕ್ಷಣ ಹೋಗಿ ಕಿವಿಯಲ್ಲಿ ಏನೋ ಹೇಳೋದನ್ನು ನೋಡ್ಬಿಡ್ತಾಳೆ. ಒಂದಿನ ಆಯಿತು, ಎರಡು ದಿನ ಆಯಿತು, ಮೂರು ದಿನ ಆಯಿತು, ಪ್ರತಿದಿನ ಕೂಡ ತಂದೆ ಬಂದ ತಕ್ಷಣ ಈ ಹುಡುಗ ಹೋಗಿ ಏನೋ ಹೇಳ್ತಾನಲ್ಲ, ಏನು ಹೇಳ್ತಿರ್ಬೋದು, ಏನು ಹೇಳ್ತಾ ಇರ್ಬೋದು ಅಂತ ಆಗ ಇವಳಿಗೂ ಕೂಡ ಒಂದು ಕುತೂಹಲ ಉಂಟಾಗತ್ತೆ. ಅದು ಎಷ್ಟೋ ದಿನದ ಮೇಲೆ ಅವಳ ಗಮನಕ್ಕೆ ಬರುತ್ತೆ. ಅಪ್ಪ ಬಂದ ತಕ್ಷಣ ಓಡೋಗಿ ಕಿವಿಯಲ್ಲಿ ಏನೋ ಹೇಳ್ತಾ ಇರ್ತಾನೆ, ಅಪ್ಪ ಬಂದ ತಕ್ಷಣ ಹೋಗಿ ಕಿವಿಯಲ್ಲಿ ಏನೋ ಹೇಳ್ತಾ ಇರ್ತಾನೆ ಅಂತ ಆ ವಿಷಯನ ಇವಳು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳು ಒಂದಿನ ಸ್ಟಾರ್ಟಿಂಗ್ ಅಬ್ಸರ್ವ್ ಮಾಡಿದಾಗ ಈ ಸಣ್ಣ ಮಗು ಏನೋ ಹೇಳತ್ತೆ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿರ್ತಾಳೆ. ತದನಂತರ ಡೈಲಿ ಹೋಗಿ ಹೇಳೋದು ನೋಡಿ ಇಲ್ಲೇ ಏನೋ ಸಮಸ್ಯೆ ಇದೆ, ಇಲ್ಲೇ ಏನೋ ಆಗಿದೆ ಅಂತ ಅವಳಿಗೂ ಕೂಡ ಕನ್ಫರ್ಮ್ ಆಗತ್ತೆ. ತದನಂತರ ಆ ದಿನ ಮಾತ್ರ ತುಂಬಾ ಸ್ಪೆಷಲ್ ಆಗಿ ಬಾಲವಿನಷ್ಟಕನಿಗೆ ಅವಳೇ ಸ್ನಾನ ಮಾಡಿಸ್ತಾಳೆ, ಅವಳೇ ಊಟ ಉಪಚಾರ ಮಾಡ್ತಾಳೆ, ಜೊತೆಗೆ ಪೌಷ್ಟಿಕಾಂಶಯುಕ್ತವಾದ ಆಹಾರವನ್ನು ಕೊಡ್ತಾಳೆ. ಹಾಲು, ತುಪ್ಪ, ಹೋಳಿಗೆ, ಮಜ್ಜಿಗೆ ಈ ರೀತಿಯ ಒಂದು ಭಕ್ಷ್ಯ ಭೋಜನಗಳನ್ನು ಕೊಡ್ತಾಳೆ. ಉತ್ತಮ ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನು ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಪ್ರೀತಿಯಿಂದ ಮಾತಾಡಿಸ್ತಾಳೆ. ಮಾತಾಡಿಸ್ತಾ ಮಾತಾಡಿಸ್ತಾ ಒಂದು ಮಾತು ಹೇಳ್ತಾಳೆ, ಅಪ್ಪ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಅಪ್ಪ ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಈಗಾಗಲಿಕ್ಕೆ ಮುಖ್ಯ ಕಾರಣ ಏನು, ಏನಾದರೂ ಸಮಸ್ಯೆ ಅಂತ ಇದೆಯಾ, ಏನಾಗಿದೆ ಅಪ್ಪನಿಗೆ ಅಂತ ಬಾಲ ವಿನಷ್ಟಕನ ಹತ್ತಿರ ಕೇಳ್ತಾಳೆ. ಆಗ ಆ ಮಗು ತುಂಬ ಜಾಣ್ತನದಿಂದ ಉತ್ತರ ಕೊಡತ್ತೆ. ಆ ಬಾಲ ವಿನಷ್ಟಕ ಏನು ಹೇಳ್ತಾನಪ್ಪ ಅಂದರೆ, ಅಮ್ಮ ಇವತ್ತು ನೀನು ನನ್ನನ್ನು ನೋಡಿಕೊಂಡೆ ಅಲ್ವಾ, ಇದೇ ಥರ ಪ್ರತಿದಿನ ನೀನು ನನ್ನನ್ನು ನೋಡಿಕೊಂಡ್ರೆ, ಪ್ರತಿದಿನ ಇಷ್ಟೇ ಪ್ರೀತಿಯಿಂದ ಉಪಚಾರ ಮಾಡಿದ್ರೆ ಖಂಡಿತವಾಗ್ಲೂ ಅದು ಏನು ವಿಷಯ ಅಂತ ನಾನು ಹೇಳ್ತೀನಿ ಅಂತ ಅಂದ್ಬಿಡ್ತಾನೆ. ನೋಡಿ ಎಷ್ಟು ಸ್ಮಾರ್ಟಾಗಿ ಆನ್ಸರ್ ಮಾಡ್ತಾನೆ ಬಾಲವಿನಷ್ಟಕ. ನೋಡಮ್ಮ ಇವತ್ತು ನೀನು ನನಗೆ ಸ್ನಾನ ಮಾಡಿಸ್ದೆ, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಕೊಟ್ಟು ಊಟ ಮಾಡಿಸ್ದೆ, ಪ್ರೀತಿಯಿಂದ ಮಾತಾಡಿದೆ, ಖುಷಿ ಖುಷಿಯಿಂದ ನೋಡಿಕೊಂಡೆ ಅಲ್ವಾ, ಇದೇ ರೀತಿ ನೀನು ಪ್ರತಿದಿನ ನನ್ನ ನೋಡ್ಕೋ, ಅದು ಏನು ವಿಷಯ ಅಂತ ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿಬಿಡ್ತಾನೆ. ಆಗ ಇವಳಿಗೆ ಒಂದು ಸ್ಪಷ್ಟತೆ ಗೊತ್ತಾಗತ್ತೆ ಸ್ನೇಹಿತರೆ, ಅಬ್ಬಬ್ಬಾ ಈ ಹುಡುಗ ನಾನು ಅಂದ್ಕೊಂಡಷ್ಟು ದಡ್ಡ ಅಂತೂ ಅಲ್ಲ, ತುಂಬಾ ಬುದ್ಧಿವಂತ, ತುಂಬಾ ಸ್ಮಾರ್ಟ್ ಆಗಿರುವಂಥ ಹುಡುಗ ಅಂತ ಅಂದ್ಕೊಳ್ತಾಳೆ. ಈತನಿಗೆ ಪ್ರತಿಯೊಂದು ವಿಷಯ ಗೊತ್ತಾಗಿದೆ, ನಾನು ಯಾರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಯಾರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಯಾರಿಗೆ ಚೆನ್ನಾಗಿ ಮಾತಾಡಿಸ್ತೀನಿ ಅನ್ನೋ ಪ್ರತಿಯೊಂದು ವಿಷಯ ಗೊತ್ತಾಗಿದೆ, ಅದಕ್ಕೆ ಇಷ್ಟೊಂದು ಸ್ಮಾರ್ಟಾಗಿ ಉತ್ತರ ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾಳೆ. ಆಗ ಕನ್ಫರ್ಮ್ ಆಗತ್ತೆ ಇವನೇ ಏನೋ ಕಿತಾಪಾತಿ ಮಾಡಿದ್ದಾನೆ ಅಂತ ಅಂದ್ಕೊಳ್ತಾಳೆ. ಆಗ ಆಕೆ ತಪ್ಪಾಯಿತು, ಇವತ್ತಿನಿಂದ ಪ್ರಮಾಣ ಮಾಡಿ ಹೇಳ್ತೀನಿ,
ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ.

0: ಖುಷಿಯಿಂದ ನೋಡ್ಕೊಳ್ತೀನಿ, ನನ್ನ ಮಗನಿಗೆ ಯಾವೆಲ್ಲ ಪ್ರೀತಿ ಕೊಡ್ತೀನೋ ಅದೇ ರೀತಿ ಪ್ರೀತಿ ನಿನಗೂ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ತಾಳೆ. ಸರಿ ಆಯಿತು, ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ. ನೀ ಇಷ್ಟು ಹೇಳಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಈ ಸಮಸ್ಯೆಯನ್ನು ಬಗೆಹರಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಇವತ್ತು ಮನೆಗೆ ಅಪ್ಪ ಬಂದಾಗ ಒಂದು ಸಣ್ಣ ಕನ್ನಡಿ ರೆಡಿ ಮಾಡಿಡು, ಆ ಕನ್ನಡಿಯನ್ನು ಮನೆಯ ಸೇವಕಿಯ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳ್ತಾರೆ. ಇವಳು ಕೇಳ್ತಾಳೆ, ಕನ್ನಡಿ ಯಾಕೆ, ಕನ್ನಡಿಯಿಂದ ಏನಾಗತ್ತೆ ಅಂತ ಕೇಳ್ತಾಳೆ. ಆಗ ಬಾಲವಿನಷ್ಟಕ ಹೇಳ್ತಾನೆ, ಈ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ, ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ, ನೀನು ಕನ್ನಡಿ ರೆಡಿ ಮಾಡು, ಆ ಕನ್ನಡಿಯನ್ನು ಸೇವಕಿ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳ್ತಾನೆ. ಅವಳಿಗೆ ಏನೂ ಅರ್ಥ ಆಗೋದಿಲ್ಲ, ತಲೆ ಬುಡ ಏನೂ ಅರ್ಥ ಆಗಲ್ಲ, ಯಾಕಪ್ಪ ಅಂದರೆ ಇವನು ಮಾಡಿದ ಕಿತಾಪತಿ ಅವಳಿಗೆ ಗೊತ್ತಾಗಿಲ್ಲಲ್ವಾ, ಸರಿ ಅಂತ ಸುಮ್ಮನಾಗ್ತಾಳೆ. ಮುಂದುವರಿತಾ ಅಪ್ಪ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಅಪ್ಪನ ಹತ್ರ ಇವನು ಓಡೋಗ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಸೇವಕಿ ಕನ್ನಡಿ ತರ್ತಾಳೆ. ಮತ್ತೆ ಓಡೋಗಿ ಅದೇ ಮಾತನ್ನು ಅದೇ ಒಂದು ಡೈಲಾಗನ್ನು ಹೇಳ್ತಾನೆ, ನನಗೆ ಎರಡಪ್ಪ ಅಂತ. ಆಗ ಅಪ್ಪ ಸುಮ್ಮನೆ ಇರ್ತಾನೆ, ಏನೂ ಹೇಳೋದಿಲ್ಲ, ಯಾಕಂದರೆ ತಾಯಿ ಇಲ್ಲದ ಮಗು ಒಡೆಯೋಂಗಿಲ್ಲ ಬಡಿಯೋಂಗಿಲ್ಲ ಬೈಯೋಂಗಿಲ್ಲ, ಆ ಮಾತನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾನೆ. ಆಗ ಮತ್ತೊಮ್ಮೆ ಹೇಳ್ತಾನೆ, ಅಪ್ಪ ನನಗೆ ಎರಡಪ್ಪ, ಇಲ್ಲಿ ಒಂದು ಅಪ್ಪ ನೋಡಲ್ಲಿ ಅಲ್ಲಿ ಒಂದು ಅಪ್ಪ ಅಂತ ಹೇಳ್ತಾನೆ. ಆ ಸೇವಕಿ ಕನ್ನಡಿಯನ್ನು ಹಿಡ್ಕೊಂಡು ನಿಂತಿರ್ತಾಳಲ್ಲ, ಆ ಕನ್ನಡಿಯನ್ನು ತೋರಿಸಿ ಹೇಳ್ತಾನೆ, ಅಪ್ಪ ನೋಡಿಲ್ಲಿ ಇಲ್ಲಿ ಒಂದು ಅಪ್ಪ, ನೀನು ನನ್ನಪ್ಪನೇ, ಆ ಕನ್ನಡಿಯಲ್ಲಿ ನಿನ್ನ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಲ್ಲ, ಅವನು ಕೂಡ ನನ್ನಪ್ಪನೇ, ನನಗೆ ಎರಡು ಅಪ್ಪ ಅಂತ ಹೇಳ್ತಾನೆ ಬಾಲವಿನಷ್ಟಕ. ಅವನಿಗೆ ಅಚ್ಚರಿ ಆಗ್ಬಿಡತ್ತೆ, ಅಟ್ ದ ಸೇಮ್ ಟೈಮ್ ಅವನಿಗೆ ಒಂದು ಅರಿವು ಕೂಡ ಆಗತ್ತೆ, ನನ್ನ ಮಗು ನನ್ನ ಹೆಂಡತಿಯ ವಿರುದ್ಧವೇ ದೂರು ಕೊಟ್ಟಿದ್ದಾನೆ ಅಂತ ಕೂಡ ಅನ್ಕೊಳ್ಳೋ ಹಾಗಿಲ್ಲ. ಅಂದರೆ ಇಲ್ಲಿ ಅಪ್ಪ ಏನು ಅನ್ಕೊಳ್ತಾನೆ, ಕನ್ನಡಿಯ ಪ್ರತಿಬಿಂಬ ನೋಡಿ ನನಗೆ ಎರಡು ಅಪ್ಪ ಅಂತ ಮಗು ಅಂದ್ಕೊಂಡಿದೆ ಅಂತ ಅನ್ಕೊಳ್ತಾನೆ. ಅಲ್ಲಿ ಮಗ ನನ್ನನ್ನು ಕೂಡ ಅಪ್ಪ ಅಂತ ಅನ್ಕೊಂಡಿದ್ದಾನೆ, ಕನ್ನಡಿಯಲ್ಲಿ ಕಂಡಾಗ ಅವನನ್ನು ಕೂಡ ಅಪ್ಪ ಅಂತ ಅನ್ಕೊಂಡಿದ್ದಾನೆ, ಇವಂದೇನು ಮಿಸ್ಟೇಕ್ ಇಲ್ಲ, ಹಾಗೆ ನನ್ನ ಹೆಂಡತಿಯದು ಕೂಡ ಏನೂ ಮಿಸ್ಟೇಕ್ ಇಲ್ಲ, ಈಗ ಅನುಮಾನ ಎಲ್ಲ ಕ್ಲಿಯರ್ ಆಯಿತು, ಅವಳ ಮೇಲೂ ಏನೂ ನನಗೆ ಅನುಮಾನ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಅಲ್ಲಿಗೆ ಎಲ್ಲದು ಕೂಡ ಸಮಾಪ್ತಿ ಆಯಿತು, ಎಲ್ಲ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗುತ್ತೆ. ಇದು ಬಾಲವಿನಷ್ಟಕನ ಕತೆ ಆಗಿದೆ ಸ್ನೇಹಿತರೆ. ಈ ಕತೆಯ ಒಂದು ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತೀವಿ, ಆ ವ್ಯಕ್ತಿಯಿಂದ ಏನು ಮಾಡೋಕ್ಕಾಗಲ್ಲ, ಆ ವ್ಯಕ್ತಿಯಿಂದ ಏನು ಉಪಯೋಗ ಇಲ್ಲ ಅಂತ ಅವ್ರ ಬಗ್ಗೆ ಅಸಡ್ಡೆ ತೋರಿಸ್ಬಿಡ್ತೀವಿ. ಅವ್ರ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವುದ್ರಿಂದಲೂ ಉಪಯೋಗ ಇಲ್ಲ ಅಂತ ಅವ್ರ ಬಗ್ಗೆ ಅಂದ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಸಮಯದಲ್ಲಿ ಅಂತಹ ವ್ಯಕ್ತಿಗಳಿಂದಲೇ ಸಾಕಷ್ಟು ಸಾಧನೆಗಳಾಗಿರೋದು ಉಂಟು. ಏ ಅವರು ವಿಶೇಷ ಚೇತನರು, ಅವರಿಂದ ಏನೂ ಆಗಲ್ಲ ಬಿಡು ಅಂತ ಅಸಡ್ಡೆ ಮಾಡಿಬಿಟ್ಟಿರ್ತೀವಿ. ಆದರೆ ಆ ವಿಶೇಷ ಚೇತನರಿಂದಲೇ ಸಾಕಷ್ಟು ಸಾಧನೆಗಳಾಗಿರೋದು ಉಂಟು. ಇಲ್ಲಿ ಕೂಡ ಬಾಲವಿನಷ್ಟಕ ಸಣಕಲು ದೇಹ ಇಟ್ಕೊಂಡು ಒಣಕಲು ದೇಹ ಇಟ್ಕೊಂಡು ಇವತ್ತು ನಾಳೆ ಅನ್ನೋ ಹಾಗಿರ್ತಾನೆ. ಆ ರೀತಿಯಲ್ಲಿ ಇದ್ದಂತಹ ಹುಡುಗ ತನ್ನ ಸಮಸ್ಯೆ ಅಂತ ಬಂದಾಗ ತುಂಬ ಜಾಣ್ತನದಿಂದ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾನೆ. ಹಾಗೆ ಸ್ನೇಹಿತರೆ, ಸಮಸ್ಯೆ ಅಂತ ಬಂದಾಗ ಅದು ಯಾರೇ ಆಗಲಿ, ಇಲ್ಲಿ ದುರ್ಬಲರು ಪ್ರಬಲರು ಅಂತ ಇರೋದಿಲ್ಲ. ಆ ಸಮಸ್ಯೆ ಬಂದಾಗ ಜಾಣ್ತನದಿಂದ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳುವಂತಹ ಕೆಪಾಸಿಟಿ ಅವರಿಗಿದ್ದೇ ಇರುತ್ತೆ. ಇಲ್ಲಿ ಯಾರು ಮೇಲು ಯಾರು ಕೀಳು ಅನ್ನುವಂತಹ ಒಂದು ಪ್ರಮೇಯನೇ ಬರೋದಿಲ್ಲ. ನಾನು ತುಂಬ ಬಲವಾದವನು, ನನಗಿಷ್ಟೊಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಏನು ಮಾಡೋಕ್ಕಾಗಲ್ಲ, ಅವರಿಂದ ಏನು ಸಾಧ್ಯನೆ ಆಗಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಟ್ ದ ಸೇಮ್ ಟೈಮ್ ಅವರ ಒಂದು ಬುದ್ಧಿವಂತಿಕೆ ಅಲ್ಲಿ ಬೇರೆ ಥರ ಸೈಲೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ. ತಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವೂ ಕೂಡ ಬದಲಾವಣೆಯನ್ನು ತರುವಂತಹ ಒಂದು ಶಕ್ತಿ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ, ಖಂಡಿತ ಅಲ್ವಾ? ಇಲ್ಲಿ ಕೂಡ ಬಾಲವಿನಷ್ಟಕ ಅದೇ ಕೆಲಸ ಮಾಡಿದ್ದು. ಇಲ್ಲಿ ಅವ್ರು ಯಾರಿಗೂ ಏನೂ ಸಮಸ್ಯೆ ಇರಲಿಲ್ಲ, ಯಾರಿಂದಲೂ ಏನೂ ಸಮಸ್ಯೆ ಇರಲಿಲ್ಲ ಅವರ ತಾಯಿಗೆ. ಆದರೆ ಕೊನೆ ಕೊನೆಗೆ ಅವಳಿಗೆ ಜೀವನನೇ ಬೇಡ ಅನಿಸ್ಬಿಡ್ತು. ಆ ರೀತಿಯಲ್ಲಿ ಆ ಒಂದು ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿತ್ತು. ಅದೇ ರೀತಿ ಆ ಸಣ್ಣ ಸಮಸ್ಯೆಯನ್ನು ತುಂಬ ಸುಲಭವಾಗಿ ಬಗೆಹರಿಸ್ತಾ ಬಾಲವಿನಷ್ಟಕ. ಸೊ ಯಾರನ್ನೇ ಆಗಲಿ ಯಾವುದೇ ಸಮಯದಲ್ಲಿ ಈತ ದುರ್ಬಲ, ಈತ ಅಶಕ್ತ, ಈತನಿಂದ ಏನು ಕೆಲಸ ಆಗಲ್ಲ ಅಂತ ಅಸಡ್ಡೆ ಮಾಡದೆ, ಎಲ್ಲರಿಗೂ ಕೂಡ ಅವರದೇ ಆದಂತಹ ಒಂದು ಶಕ್ತಿ ಯುಕ್ತಿ ಇರತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಂದಾಗೆ ಸ್ನೇಹಿತರೆ, ಈ ದಿನ ತಿಳಿಸಿಕೊಟ್ಟಂತಹ ಬಾಲ ವಿನಷ್ಟಕನ ಕತೆ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
6: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
5: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
7: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಬಿಂದಾಸ್ ಆಗಿ ನಡೆಸ್ಕೊಡೋದಕ್ಕೆ ನಾನು ಬಂದಿದ್ದೀನಿ, RJ ರಕ್ಷಿತಾ ಹೊಳ್ಳ. ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ RJ ರಕ್ಷಿತಾ ಹೊಳ್ಳ ಅಂದರೆ ನಾನು ಬಂದಾಯ್ತು. ಏನು ಟಾಪಿಕ್ಕು ಇವತ್ತು, ಏನಪ್ಪ ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ, ಏನ್ ಟಾಸ್ಕ್ ಕೊಡ್ತಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದಲ್ವಾ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಅಕ್ಷರಗಳ ಆಟ ಇರುತ್ತೆ. ಅಕ್ಷರಗಳ ಆಟನ ಏನದು ಅಂತ ಕೇಳಿದ್ರೆ, ನಾನೊಂದು ಅಕ್ಷರವನ್ನ ಹೇಳ್ತೀನಿ, ಆ ಅಕ್ಷರದಿಂದ ಆರಂಭ ಆಗೋ ನಟ ಅಥವಾ ನಟಿಯ ಹೆಸರು, ಸಿನಿಮಾದ ಹೆಸರು, ಹಾಗೆ ಅದೇ ಅಕ್ಷರದಿಂದ ಆರಂಭವಾಗುವಂತಹ ಹಾಡನ್ನು ಹಾಡಬೇಕು. ಸೊ ಹಾಗೆ ಟಾಪಿಕ್ ಎಲ್ರಿಗೂ ಗೊತ್ತಾಯ್ತಲ್ವಾ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಏನು ಮಾಡಬೇಕು ಹೇಳಿ, ನಿಮ್ಮ ಫೋನ್ನ ತೊಗೊಂಡು 9686609629 ಈ ಸಂಖ್ಯೆಗೆ ಕರೆ ಮಾಡಬೇಕು, ನನ್ನ ಜೊತೆ ಮಾತಾಡಿ ಬಿಂದಾಸಾಗಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬೇಕು. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ, ಓಕೆ, ಕರೆ ಕಟ್ ಆಗಿದೆ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ, ನಿಮ್ಮ ಧ್ವನಿ ಯಾಕೋ ಬ್ರೇಕ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ವಲ್ಲ. ಹಲೋ,
8: ಹಲೋ
7: ಮೇಡಮ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ, ದಯವಿಟ್ಟು ನೆಟ್ವರ್ಕ್ ಸರಿಯಾಗಿ ಸಿಗುವ ಸ್ಥಳಕ್ಕೆ ಬಂದು ಮಾತಾಡಿ. ಓಕೆ, ಇವಾಗ ಕೇಳಿಸ್ತಾ ಇದೆ. ಕಲ್ಪನಾ ಅವರು ಹೇಗಿದ್ದೀರಾ?
8: ಆರಾಮಿದ್ದೀನಿ ಮೇಡಮ್.
7: ತಿಂಡಿ ಆಯ್ತಾ?
8: ತಿಂಡಿ ಆಯ್ತು, ಮನೇಲಿ ಗೆಸ್ಟ್ ಇದ್ರ ಅವ್ರಿಗೆ ಟಿವಿ ಹಾಕ್ ಕೊಟ್ಟಿರ್ತೀನಿ, ಹಂಗಾಗ ಅದು ಈ ಕಡೆ ಬಂದಿದ್ದಾಯ್ತು ನೆಟ್ವರ್ಕ್ ಇದೆ ಕಡೆ.
7: ಓಕೆ ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಕಲ್ಪನಾ?
8: ಹಾ ಮೇಡಮ್, ಗೊತ್ತಾಯ್ತು ಗೊತ್ತಾಯ್ತು, ಅಕ್ಷರಗಳದ್ದು.
7: ಹೌದು, ರೆಡಿ ಇದ್ದೀರಾ? ಫಸ್ಟ್ ಕಾಲರ್ ರೆಡಿ ಇದ್ದೀರಾ? ಆ ಅಕ್ಷರದಿಂದನೇ ಆರಂಭ ಮಾಡೋಣ. ಆ ಅಕ್ಷರದಿಂದ ಆರಂಭವಾಗುವಂತಹ ನಟ ಅಥವಾ ನಟಿಯ ಹೆಸರು?
8: ಅನಂತನಾಗ್ ಮೇಡಮ್.
7: ಅನಂತನಾಗ್, ಓಕೆ. ಸಿನಿಮಾ ಹೆಸರು?
8: ಆನಂದ.
7: ಆನಂದ,
8: ಶಿವರಾಜ್ ಕುಮಾರ್.
7: ಹೌದು ಹೌದು, ಓಕೆ. ಹಾಡು?
8: ಹಾಡು ಆನಂದ.

0: ಥ್ಯಾಂಕ್
1: ಫಸ್ಟ್ ಕಾಲರ್. ಓಕೆ, ಧನ್ಯವಾದಗಳು ಕಲ್ಪನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ತುಂಬಾ ತುಂಬಾ ಧನ್ಯವಾದ.
1: ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಸಿನಿಮಾ ಹೆಸರು, ನಟ ನಟಿಯ ಹೆಸರು, ಹಾಗೆ ಹಾಡನ್ನು ಕೂಡ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ, ಹಾಗೆ ಅವರು ಯಾವ ರೀತಿ ಗೇಮ್ನ ಆಡ್ತಾರೆ ಅಂತ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್ ಶುಭೋದಯ.
1: ನಮಸ್ತೆ ಉಮಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀವಪ್ಪ, ನೀವು?
1: ನಾವು ಕೂಡ ಆರಾಮಿದ್ದೀವಿ. ತಿಂಡಿ ಆಯ್ತಾ?
2: ಇಲ್ಲಮ್ಮ, ಆಗ್ಬೇಕು, ಶಾವಿಗೆ ಬಾ.
1: ಓಕೆ, ಸೊ ಹಾಗೆ ನಮ್ದು ಇವತ್ತು ಏನಾಯ್ತು, ಇವತ್ತು ನಮ್ದು ಚಿತ್ರಾನ್ನ.
2: ಓಕೆ,
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಿದೆ ಅಲ್ವಾ?
2: ಗೊತ್ತಾಯ್ತಮ್ಮ, ಗೊತ್ತಾಯ್ತು, ನಮ್ ತಂಗಿ ಮಾಡಿದ್ಲು ಫಸ್ಟ್ ಕಾಲ.
1: ಓಕೆ, ಸೊ ಹಾಗೆ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ಶಾ, ಶಾ ಅಕ್ಷರದಿಂದ ಆರಂಭವಾಗುವಂತ ನಾಟ ಅಥವಾ ನಟಿಯ ಹೆಸರು.
2: ಶಾ.
1: ಹಾ ಹೌದು, ಶರತ್ ಬಾಬು. ಓಕೆ, ಸಿನಿಮಾ ಹೆಸರು?
2: ಶಂಕನಾದ.
1: ಶಂಕನಾದ. ಹಾಡು? ಶಾ ಇಂದ ಆರಂಭವಾಗುವ ಹಾಡು. ಪಿಕ್ಚರ್ ತುಂಬಾ ಹಾಡುಗಳಿದಾವೆ. ದೇವರನ್ನ ನೆನ್ಪ್ ಮಾಡ್ಕೊಂಡ್ರೆ, ಒಂದು ದೇವಿನ ನೆನ್ಪ್ ಮಾಡ್ಕೊಂಡ್ರೆ ಹಾಡು ನೆನ್ಪಾಗುತ್ತೆ.
2: ಶರಪಂಜರ ಬಂಧನದಲ್ಲಿ ಇರುವ ಶರಪಂಜರ ಇದೆಯಾ ಇಲ್ಲೋ ಗೊತ್ತಿಲ್ಲ.
1: ಇಲ್ಲ, ಈ ಹಾಡಿಲ್ಲ ಮ್ಯಾಮ್. ಓಕೆ, ದೇವರನ್ನ ನೆನ್ಪ್ ಮಾಡ್ಕೊಳ್ಳಿ, ಒಂದು ದೇವಿಯನ್ನ ನೆನ್ಪ್ ಮಾಡ್ಕೊಳ್ಳಿ.
2: ಶಾರದಾ ದೇವಿದು
1: ಸಿನಿಮಾ ಹಾಡಿದೆ, ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಒಂದು ಚಿತ್ರದಲ್ಲಿ ಹಾಡಿದೆ. ಹಾಗೆ ಶಿವನ ಹಾಡುಗಳಿದೆ.
2: ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯ.

0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಎಸ್, ಉಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ ಮಹೇಶ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
2: ಇಲ್ಲ ಮೇಡಮ್, ಆಗಿಲ್ಲ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮಹೇಶ್ ಸರ್?
2: ಗೊತ್ತಾಯ್ತು ಮೇಡಮ್.
1: ಅಕ್ಷರ ಕೊಡ್ತೀನಿ, ಅಕ್ಷರಕ್ಕೆ ನಟ ನಟಿಯ ಹೆಸರು, ಸಿನಿಮಾ, ಹಾಗೆ ಹಾಡನ್ನ ಹೇಳ್ಬೇಕು.
2: ಸರಿ ಮೇಡಮ್.
1: ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ
2: ರವಿಚಂದ್ರನ್ ಮೇಡಮ್.
1: ರವಿಚಂದ್ರನ್, ಓಕೆ. ಸಿನಿಮಾ ಹೆಸರು, ಸಿನಿಮಾ ಹೆಸರು ರಾಯಿಂದ
2: ರವಿಚಂದ್ರ ಅಂತ ಫಿಲಂ ಇದೆ ಮೇಡಮ್.
1: ಓಕೆ, ಸೊ ಹಾಗೆ ಹಾಡು ರಾ ಅಕ್ಷರದಿಂದ.
2: ಜಂಬ ಬೇಡ ಜಂಬ, ಜಂಬ ಗಿಂಬ ಬೇಡ ರಂಬ, ನೂರು ಕಾಸಿನ ಕುದುರೆ ಏರಿ ಬಂದ ಉಚಿದ್ರೆ, ಜಂಬ ಮಾಡಬೇಡಮ್ಮ ಭೂಮಿ ಮೇಲೆ ನಡೆಯಮ್ಮ, ಹಸೂರು ಹುಟ್ಟುದು ಕೋಳಿ ಕೂಗಿನಿಂದಲ್ಲ, ಇಲೋ ಕಚ್ಚದು ಅಜ್ಜಿ ಬೆಂಕಿಯಿಂದಲ್ಲ, ಇದು ಯಾಕೋ ಇನ್ನೂ ಗೊತ್ತಿಲ್ಲ. ರಂಬ ಬೇಡ ಜಂಬ, ಜಂಬ ಗಿಂಬ ಬೇಡ ರಂಬ. ಈ ಸಾಂಗ್.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು. ಮಹೇಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
3: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ.
1: ಚೆನ್ನಾಗಿದ್ದೀರಾ?
3: ನಮ್ದು
1: ಚಿತ್ರನ.
3: ಹೌದಾ?
1: ಓಕೆ, ಮೀನಾ ಮ್ಯಾಮ್ ರೆಡಿ ಇದ್ದೀರಾ?
3: ರೆಡಿ ಇದ್ದೀವಿ.
1: ಮಾ ಇಂದ ನಿಮ್ಗೆ ಕೊಡ್ತಾ ಇರೋ ಅಕ್ಷರ, ಮಾಯಿಂದ ಆರಂಭವಾಗುವಂತಹ ನಟ ಅಥವಾ ನಟಿಯ ಹೆಸರು.
3: ಮಹಾಲಕ್ಷ್ಮಿ.
1: ಮಹಾಲಕ್ಷ್ಮಿ. ಸಿನಿಮಾ
3: ಮಮಕಾರ ಅಂತ. ಮಾಂಗಲ್ಯ ಭಾಗ್ಯ.
1: ಮಾಂಗಲ್ಯ ಭಾಗ್ಯ. ಓಕೆ, ಹಾಡು
3: ಹಾಡಾ?

0: ಒಳ್ಳೆವು.
1: ಓಕೆ ಮೀನಾ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಎಸ್, ಮೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್, ನಾನು ಕನ್ನಡ.
1: ಯಾರು?
2: ರೇಖಾ ಗಣೇಶ್.
1: ಓಕೆ ರೇಖಾ ಗಣೇಶ್ ಅವರು, ಹೇಗಿದ್ದೀರಾ?
2: ಹಾ ಮ್ಯಾಮ್, ಫೌನ್. ನೀವು ಹೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ರೇಖಾ ಮ್ಯಾಮ್?
2: ಆಯ್ತು ಮೇಡಮ್, ನಿಮ್ದು ಆಯ್ತಾ?
1: ನಮ್ದು ಕೂಡ ಆಯ್ತು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇಲ್ಲ ಮೇಡಮ್, ಗೊತ್ತಾಗಿಲ್ಲ, ಸ್ವಲ್ಪ ಹೇಳ್ತೀರಾ?
1: ಆಗಿಲ್ಲ. ಓಕೆ, ನಾನೊಂದು ಅಕ್ಷರನ್ನ ಕೊಡ್ತೇನೆ, ಆ ಅಕ್ಷರದಿಂದ ಆರಂಭವಾಗುವಂತಹ ನಟ ಅಥವಾ ನಟಿಯ ಹೆಸರು, ಸಿನಿಮಾ ಹೆಸರು, ಹಾಗೆ ಅದೇ ಅಕ್ಷರದಿಂದ ಆರಂಭವಾಗುವ ಹಾಡನ್ನ ಹಾಡಬೇಕು.
2: ಪ್ರಯತ್ನ ಮಾಡ್ತೀನಿ ಮೇಡಮ್.
1: ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ರ. ರಾ ಇಂದ ಸಿನಿಮಾ ನಟ ಅಥವಾ ನಟಿಯ ಹೆಸರು ಮೊದಲಿಗೆ?
2: ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್.
1: ಸೂಪರ್. ಹಾಗೆ ಸಿನಿಮಾ?
2: ಸಿನಿಮಾ ಬಂಗಾರದ ಮನುಷ್ಯ.
1: ರಾ ಇಂದಲೇ ಬರಬೇಕು?
2: ರಾ ಇಂದಲೇ ಬರಬೇಕಾ?
1: ಹೌದು.
2: ಅಲ್ಲ ಮೇಡಮ್, ಗೊತ್ತಾಗ್ತಿಲ್ಲ ನನಗೆ,
1: ತುಂಬಾ ಸಿನಿಮಾಗಳಿದೆ
2: ಮೇಡಮ್. ಹಂಗಾದ್ರೆ ಮಂತ್ರಾಲಯ ಮಹಾತ್ಮೆ ಅಂತ ಹೇಳಲ್ಲ, ನಮ್ಮ ಮನೆಯವ್ರು ಹೇಳ್ಕೊಡ್ತಾ ಇದ್ದಾರೆ.
1: ಸಿನಿಮಾ ಹೆಸರು ಹೇಳ್ಬೇಕು ಮ್ಯಾಮ್? ರಾ ಇಂದ
2: ರಾಘವೇಂದ್ರ ಮಹಾತ್ಮೆ.
1: ರಾಘವೇಂದ್ರ ಮಹಾತ್ಮೆ. ಓಕೆ, ಹಾಡು?
2: ಹಾಡು ಒಂದ್ ಸೆಕೆಂಡ್ ಮೇಡಮ್, ನಮ್ಮ ಮನೆಯವ್ರಿಗೆ ಕೇಳ್ತೀನಿ. ಯಾವ ಹಾಡ್ರಿ? If you don't mind, madam.
1: ಗೊತ್ತಾಗ್ತಿಲ್ವಾ?
2: ಒಟ್ಟು ರಾಘೇಂದ್ರ ಸ್ವಾಮಿ ಒಂದು ಹಾಡು ಹಾಡ್ಲಾ?
1: ರಾಯಿಂದಲೇ ಬರ್ಬೇಕು.
2: ಓಕೆ ಮ್ಯಾಮ್, ಹೇಳ್ತೀನಿ.
1: ಓಕೆ.
2: ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಮೇಡಮ್ ಇಷ್ಟೇ ಸಾಕು ಬಿಡಿ ಮೇಡಮ್.
1: ಓಕೆ, ಅಂತೋ ಕಾಪಿ ಹೊಡೆದು ಹಂಗೋ ಹಿಂಗೋ ಆನ್ಸರ್ ಮಾಡಿದ್ವಿ.
2: ಓ ಮೇಡಮ್, ನನ್ನ ಮನೆಯ ಪಾಪ ನನಗೆ ಸಪೋರ್ಟ್ ಮಾಡ್ತಿರ್ತಾರೆ, ಹೇಳ್ಕೊಡ್ತಿರ್ತಾರೆ, ಹಾಗಾಗಿ.
1: ಓಕೆ ಸೂಪರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್.
1: ಎಸ್ ಸರಿ, ಅವರು ಕರೆ ಮಾಡಿದ್ರು, ಹಾಗೆ ಆನ್ಸರ್ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವ್ರ ಯಜಮಾನ್ರನ್ನ ಕೇಳ್ಕೊಂಡು ಆನ್ಸರ್ ಮಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶಾಂತಿನಿ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್.
3: ತುಂಬಾ ದಿವಸ ಆಗಿತ್ತು ನಿಮ್ ಜೊತೆ ಮಾತಾಡಿದ್ರೆ.
1: ಹೌದಾ?
3: ಹೌದು.
1: ಓಕೆ, ಸೊ ತಿಂಡಿ ಆಯ್ತಾ?
3: ತಿಂಡಿ ಮಾಡಿಟ್ಟಿದೀನಿ, ಚಿತ್ರಾನ್ನ ತಿನ್ಕೋಬೇಕು. ಅಂದ್ರೆ ನೀವು ಬಿಳಿ ಹೋಳಿಗೆ ಮಾಡ್ತೀರಾ?
1: ಇಲ್ಲ.
3: ಬಿಳಿ ಹೋಳಿಗೆ ಸಿಕ್ಕನ್ನ ಚಿತ್ರಾನ್ನ.
1: ಓಕೆ ಓಕೆ, ಸೊ ಡಬಲ್ ಧಮಾಕ ಇವತ್ತು.
3: ಎಸ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ, ಅಕ್ಷರಗಳ ಆಟ.
1: ಅಕ್ಷರಗಳ ಆಟ. ನಾನ್ ನಿಮ್ಗೆ ಕೊಡ್ತಾ ಇರೋ ಅಕ್ಷರ ಬ.
3: ಯಾವ್ದು ಮೇಡಮ್?
1: ಬಾ ಬಾ.
3: ಭಾರತಿ.
1: ಓಕೆ ಭಾರತಿ.
3: ಸಿನಿಮಾ ಬಂಗಾರವಾಯಿತು.
1: ಬದುಕು ಬಂಗಾರ ಆಯ್ತು. ಹಾಡು?
3: ಹಾಡಾ? ಬರೆದೆ ನೀ.

0: ಪರದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಓಕೆ ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ
0: ಪಾರ್ಟಿಸಿಪೇಟ್ ಮಾಡಿದ್ವಿ.
1: ಧನ್ಯವಾದಗಳು. ಎಸ್, ಶಾಂತಿನಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ ಬಸವರಾಜ್ ಸರ್, ಹೇಗಿದ್ದೀರಾ?
2: ನಾನು
1: ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ಇಡ್ಲಿ ಮಾಡಿದ್ರು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್.
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ಕ. ಕ ಅಕ್ಷರದಿಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು.
2: ಕುರಿ ಪ್ರತಾಪ್.
1: ಕುರಿ ಪ್ರತಾಪ್. ಓಕೆ, ಸಿನಿಮಾ?
2: ಸಿನಿಮಾ ಕಾಳಿಂಗ.
1: ಕಾಳಿಂಗ. ಕಾಳಿಂಗ ಯಾವ ಸರ್ ಸಿನಿಮಾ?
2: ಶಂಕರ್ ರಾಜಂದು ಮೇಡಮ್ ಇದು.
1: ಓಕೆ ಓಕೆ, ಹಾಗೇನೆ ಹಾಡು. ಕಾಯಿಂದ ಆರಂಭವಾಗುವ ಹಾಡು.
2: ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಹೋ ಜೀವನದಿ ಈ ಕಾವೇರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ನೀಡುವ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಹಲೋ ಮೇಡಮ್.
1: ಓಕೆ, ಸೊ ಹಾಗೆ ಕಾಳಿಂಗ ಸಿನಿಮಾದಲ್ಲಿ ಅಭಿನಯಿಸಿರೋದು ಶಂಕರ್ ನಾಗ್ ಅಂತ ಹೇಳಿದ್ರೆ, ಆಕ್ಚುಲಿ ವಿಷ್ಣುವರ್ಧನ್ ಅವರು ಹಾಗೆ ಆರತಿ ಅವರು ನಟಿಸಿದ್ದಾರೆ ಸರ್. ಓಕೆ, ಕಾಳಿಂಗ. ಕಾಳಿಂಗ ಹೇಳಿದ್ದಲ್ವಾ ನೀವು? ಓಕೆ ಓಕೆ, ಕಾಳಿಂಗದಲ್ಲಿ ಅಭಿನಯಿಸಿರೋದು ವಿಷ್ಣುವರ್ಧನ್ ಸರ್. ಧನ್ಯವಾದಗಳು ಕರೆ ಮಾಡಿದ. ಓಕೆ, ಬಸವರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗಿನೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
3: ಆರಾಮಿದ್ದೀರಿ? ತಾವು ಕೂಡ ಆರಾಮಿದ್ದೀರಿ?
1: ನಾವು ಕೂಡ ಆರಾಮಿದ್ದೀವಿ ಮ್ಯಾಮ್.
3: ನನಗೆ ಅಕ್ಷರ ಸರಳವಾಗಿ ಕೊಡೋರಿ ಮೇಡಮ್.
1: ಸರಳವಾಗಿ ಕೊಡೋಣವಾ?
3: ನಷ್ಟ ಆಯ್ತು ರೀ.
1: ನಷ್ಟ ಆಯ್ತು. ನಿಮ್ದು ಆಯ್ತಾ?
3: ನಿಮ್ದು ಕೂಡ ಆಯ್ತು ರೀ.
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಅಕ್ಷರ ದ. ದಿಂದ ಆರಂಭವಾಗುವಂತಹ ನಟ ಅಥವಾ ನಟಿಯ ಹೆಸರು.
3: ದ ಅಂದ್ರೆ ಬಹಳ ಡೇಂಜರ್ ಅದು.
1: ಯಾಕ್ರಿ?
3: ಅಲ್ಲೇನು ಸಿಗಂಗೆ ಇಲ್ರಿ.
1: ಸಿಗತ್ರಿ, ತುಂಬಾ ಸಿಗತ್ರಿ.
3: ದ್ರಾಕ್ಷಾಯಣಿ ಹೆಸರು.
1: ದ್ರಾಕ್ಷಾಯಣಿ ಯಾರಿದ್ದಾರೆ? ದ್ರಾಕ್ಷಾಯಣಿ ಅಂತ ಯಾವ ಮೂವಿಯಲ್ಲಿ ಅಭಿನಯಿಸಿದ್ದಾರೆ?
3: ದ್ರಾಕ್ಷಾಯಣಿ ಒಂದ್ ಯಾವ್ದೋ ಒಂದ್ ಫಿಲ್ಮ್ ಅದಾರೀ ಮೇಡಮ್. ನಾನು ಕೇಳಿನ ಅವ್ರ ಹೆಸರು, ಆದ್ರೆ ಈಗ ನೆನಪಿ ಬರ್ತಾ ಇಲ್ಲ.
1: ನಾನು ಹೆಸರು ಕೇಳಿದೀನ್ರಿ, ಆದ್ರೆ ಅವ್ರು ಮೂವಿ ಯಾವ ಸಿನಿಮಾದಲ್ಲಿ ಅಭಿನಯಿಸಿದಾರ್ರಿ?
3: ನೆನ್ಪಿಗ್ ಬರ್ತಾ ಇಲ್ಲ ಮೇಡಮ್.
1: ನೆನ್ಪಿಗ್ ಬರ್ತಾ ಇಲ್ಲ. ನೆನ್ಪಿರೋರ್ನ ಯಾರನಾರ ಹೇಳ್ರಿ.
3: ಸಾರಿ.
1: ಹೀರೋ ಇದಾರ್ರಿ?
3: ಹೀರೋ ದಾದಾ, ವಿಷ್ಣು ದಾದಾ ಅವ್ರ
1: ಅಲ್ರಿ.
3: ಹೀರೋ ಇದ್ದಾರಿ?
1: ಹೌದ್ರಿ.
3: ಧರ್ಮೇಂದ್ರ ಹಿಂದಿ ಹೀರೋ ಅದಾರು. ಕನ್ನಡದವ್ರು ಯಾರದಾರಿ ಮೇಡಮ್?
1: ದಾ ಇಂದ ಇದಾರ್ರಿ. ನೆನ್ಪ್ ಮಾಡ್ಕೊಳ್ರಿ, ಸುದೀಪ್ ನೆನ್ಪ್ ಮಾಡ್ಕೊಳ್ರಿ, ಅವಾಗ ನೆನ್ಪಾಗ್ತಾರೆ.
3: ಏನ್ ನೆನ್ಪ್ ಮಾಡ್ಕೊಳ್ರಿ?
1: ಸುದೀಪ್. ಸುದೀಪ್
3: ಸುದೀಪ್
1: ಆ ಟೈಮಲ್ಲಿ ಅವ್ರ ಜೊತೆಗೆ ಚೆನ್ನಾಗಿ ಅಭಿನಯಿಸ್ತಾ ಇದ್ದವರು. ಆ ಒಂದು ಕಾಂಪಿಟೇಷನ್ ಇತ್ತು ಅವ್ರಿಬ್ರು ಮಧ್ಯ, ತುಂಬಾ ಚೆನ್ನಾಗಿ ಸಿನಿಮಾಗಳು ಬರ್ತಾ ಇತ್ತು.
3: ಸುದೀಪ್
1: ದಾದಾ ಗೊತ್ತಾಗ್ತಿಲ್ವಾ?
3: ಇಲ್ಲ ಮೇಡಮ್, ಮತ್ತ ನಕ್ಷೆ ಕೊಡೋರಿ. ಇದನ್ ಮತ್ತೆ ಯಾರಿಗಾದ್ರೂ ಹೇಳಕ್ಕೆ
1: ಇಲ್ರಿ, ಹಂಗ್ ಮಾಡಕ್ ಇಲ್ರಿ. ನಾವು
3: ಅಕ್ಷರ್ರಿ ನಾವು ಪೇನ್ ಆದೇವ್ರಿ.
1: ಓಕೆ, ಗೊತ್ತಾದ್ರೆ ಮೆಸೇಜ್ ಮಾಡಿ ತಿಳಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ ಸೌಮ್ಯ ಅವರು ಕರೆ ಮಾಡಿದ್ರು. ಸೊ ಹಾಗೆ ಗೊತ್ತಾಗ್ತಿಲ್ರಿ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
4: ಹಲೋ, ಗುಡ್ ಮಾರ್ನಿಂಗ್ ರಕ್ಷಿತಾ.
1: ಗುಡ್ ಮಾರ್ನಿಂಗ್ ಶುಭಾ ಮ್ಯಾಮ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀವಪ್ಪ.
1: ತಿಂಡಿ ಆಯ್ತಾ?
4: ಓ, ತಿಂಡಿ ಆಯ್ತು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್
4: ಮೆದುಳಿಗೆ ಬಾಯಿಗೆ ಒಳ್ಳೆ ಕೆಲಸ ಕೊಡ್ತೀರಾ, ತುಂಬಾ ಖುಷಿ ಆಗುತ್ತೆ. ಪ್ರೋಗ್ರಾಮ್ಗೋಸ್ಕರ ಕಾಯ್ಕೊಂಡು ಕೂತಿರ್ತೀವಿ.
1: ಸರ್, ರೆಡಿ ಇದ್ದೀರಾ ನೀವು?
4: ರೆಡಿ ಇದ್ದೀನಿ.
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಅಕ್ಷರ ಪ. ಪಾಯಿಂದ ಆರಂಭ ಆಗುವ ನಟ ಅಥವಾ ನಟಿಯ ಹೆಸರು?
4: ಪಾರ್ವತಿ ಹೆಸರು.
1: ಪಾರ್ವತಿ. ಪಾರ್ವತಿ ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ?
4: ಪಾರ್ವತಿ ಅಂದ್ರೆ ಹೆಸರು ಹೇಳಿದೆ ಅಷ್ಟೇ.
1: ಸಿನಿಮಾದಲ್ಲಿ ನಟಿಸಿರುವವರು ಇರಬೇಕು ಮ್ಯಾಮ್. ನಟ ಅಥವಾ ನಟಿಯ ಹೆಸರು? ಎಲ್ಲ ಬರುತ್ತೆ.
4: ಪಂಕಜ.
1: ಪಂಕಜ. ಪಂಕಜ್ ಇದಾರೆ. ಪಂಕಜ ಗೊತ್ತಿಲ್ಲ. ಪಂಕಜ್ ಅಂತ ನಟ ಇದಾರೆ. ಓಕೆ. ಸಿನಿಮಾ ಹೆಸರು?
4: ಪಂಕಜ್ ನಟ. ಪಾರ್ವತಿ ಕಲ್ಯಾಣ.
1: ಪಾರ್ವತಿ ಕಲ್ಯಾಣ. ಹಾಡು ಪಾಯಿಂದ?

0: ಪಾರ್ವತಿ ಪರ ಶಿವನ ಪ್ರಣಯ ಪ್ರಸಂಗ. ಇಷ್ಟೇ ಗೊತ್ತಿರೋದು.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಅವಕಾಶ ಕೊಟ್ಟಾಕಿ ಧನ್ಯವಾದಗಳು.
1: ಧನ್ಯವಾದಗಳು. ಎಸ್ ಶುಭ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಓಕೆ, ಹೇಗಿದ್ದೀರಾ ಸರ್?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಗೊತ್ತಾಯ್ತು ಮೇಡಮ್.
1: ಓಕೆ, ಸೊ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ಆಗ್ಲೇ ದಾ ಅಕ್ಷರ ಕೇಳಿದೆ ಒಬ್ರಿಗೆ, ಅವರಿಗೆ ಗೊತ್ತಾಗಿರ್ಲಿಲ್ಲ. ಸೊ ನಿಮ್ಗೆ ಕೊಡ್ತಾ ಇದ್ದೀನಿ. ದಾ ಅಕ್ಷರದಿಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು?
2: ಧನಂಜಯ ಇದೆ, ಇಲ್ಲಾದ್ರೆ ದಿನೇಶ್ ಇದೆ ಮೇಡಮ್.
1: ಧನಂಜಯ. ಓಕೆ, ಸಿನಿಮಾ ಹೆಸರು?
2: ಸಿನಿಮಾ ಹೆಸರು ಮೇಡಮ್, ದಾರಿ ತಪ್ಪಿದ ಮಗ.
1: ದಾರಿ ತಪ್ಪಿದ ಮಗ. ದಾಯಿಂದ ಆರಂಭವಾಗುವ ಹಾಡು?
2: ದಾಯಿಂದನಾ ಮೇಡಮ್?
1: ಹೌದು.
2: ಸರಿ ಮೇಡಮ್, ಆಯ್ತು ಮೇಡಮ್. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ದೇವ್ರೇ ಇಲ್ವಲ್ಲ, ಈ ಲೋಕ ಹೀಗೆ ತಕೋ, ಏ ದೇವ ನೀನೇ ತಕೋ. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ದೇವ್ರೇ ಇಲ್ವಲ್ಲ, ಈ ಲೋಕ ಹೀಗೆ ತಕೋ, ಏ ದೇವ ನೀನೇ ತಕೋ. ಹೀಗಿತ್ತ ಮೇಡಮ್?
1: ಯಾವ ಸಿನಿಮಾದ ಹಾಡು ಸರ್ ಇದು
2: ಮೇಡಮ್? ಇದು ಇದು ವಿಷ್ಣುವರ್ಧನ್ ಮೇಡಮ್. ಇದು
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
3: ಹಲೋ, ನಮಸ್ತೆ. ಶ್ವೇತಾ?
1: ಶ್ವೇತಾ ಅಲ್ಲ,
3: ರಕ್ಷಿತಾ.
1: ಓಕೆ, ಬಿನಾ ಮ್ಯಾಮ್ ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಪ್ಪ, ನೀನು ಸ್ವಲ್ಪ ಕೋಲ್ಡ್ ಇದೆ ಅಷ್ಟೇ ನೀನು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಬಿನಾ ಮ್ಯಾಮ್?
3: ಹೌದಪ್ಪ, ಗೊತ್ತಾಗಿದೆ, ಹೇಳಿ.
1: ಓಕೆ, ರೆಡಿ ಇದ್ದೀರಾ? ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ಸ. ಸ ಅಕ್ಷರದಿಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು?
3: ಸತೀಶ್. ಸತೀಶ್. ಓಕೆ,
1: ಹೌದು, ನೀನಾಸಂ ಸತೀಶ್. ಸಿನಿಮಾ ಹೆಸರು? ತುಂಬಾ ಸಿನಿಮಾಗಳಿದೆ, ವಿಷ್ಣುವರ್ಧನ್ ಅವ್ರದಿರ್ಬೋದು, ರಾಜ್ಕುಮಾರ್ ಅವ್ರದಿರ್ಬೋದು.
3: ಸಂಗೀತ ಸಂಗೀತ ಅಂತ ಒಂದು ಫಿಲಮ್ ಇದೆ.
1: ಸಂಗೀತ ಅಂತಲ್ಲ,
3: ಅದು ಟೈಟಲ್ ಸಂಗೀತ, ಸಂಗೀತ ಅಂತ ಅದು ಫಿಲಮ್ ಹೆಸರು, ಸಂಗೀತ ಅಂತಾನೆ.
1: ಓಕೆ, ಹಾಗೇನೇ ಹಾಡು.
3: ಸಂತೋಷ ಅಹಾ ಅಹಾ ಸಂಗೀತ, ಓಹೋ ಓಹೋ, ರಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿನ ಸುಮಯ ಹುಲ್ಲಿ ಚಿನ್ನಿ ಮೈ ತುಂಬಿರೆ.
1: ಸೂಪರ್, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು. ಎಸ್ ಸಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹುಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಅಕ್ಷರಗಳ ಆಟನ ಆಡ್ತಾ ಇದ್ವಿ. ಸೊ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಉತ್ತರಗಳನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡ್ಸೋಣ. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
8: ಹಲೋ, ನಮಸ್ತೆ ಮೇಡಮ್.
7: ನಮಸ್ತೆ,
8: ರಕ್ಷಿತಾ ಉಳ್ಳವರ?
7: ಹೌದು, ಭೀಮನಗೌಡ ಪಾಟೀಲ್ ಸರ್. ಹೇಗಿದ್ದೀರಾ
8: ಮೇಡಮ್? ಚೆನ್ನಾಗಿದೆ ಮೇಡಮ್. ಬೆಳಗಿನ ಶುಭೋದಯ ತಮಗೂ.
7: ನಿಮ್ಗೂ ಕೂಡ ಬೆಳಗಿನ ಶುಭೋದಯ.
8: ಮಳೆ ಆಗ್ತದ್ರಿ ಮೇಡಮ್? ಕಡೆಗೆ
7: ಮಳೆ ಆಗಾಗ ಆಗ್ತಾ ಇದೆ ಸರ್.
8: ಮೇಡಮ್, ನಮ್ ಕಡೆ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಇಲ್ಲ ಮೇಡಮ್. ಮಾಡಾಗ ಕವಿದ ವಾತಾವರಣ, ಬಿರುಗಾಳಿ ಬೀಸ್ತಾ ಇದೆ.
7: ಓಕೆ.
8: ಎಲ್ಲಾ ರೈತರು ಮಳೆಗಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗನೆ ಮಳೆ ಬರಬೇಕಂತೇಳಿ ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ ಮೇಡಮ್.
7: ಓಕೆ, ಖಂಡಿತ ಜೋರಾಗಿ ಹಾಗೆ ಮಳೆ ಬಂದ್ಬಿಡ್ಲಿ.
8: ಓಕೆ ಮೇಡಮ್.
7: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
8: ಟಾಪಿಕ್ ಮೇಡಮ್, ಈಗ ತಾನೇ ನಾನು ಅಲ್ಲಿ ವರೆಗೆ ಹೋಗಿದ್ದೆ, ಈಗ ತಾನೇ ಬಂದು ಆನ್ ಮಾಡಿದೆ.
7: ಓಕೆ ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಾನೊಂದು ಅಕ್ಷರ ಕೊಡ್ತೀನಿ, ಆ ಅಕ್ಷರದಿಂದ ಆರಂಭ ಆಗುವಂತಹ ನಟ ಅಥವಾ ನಟಿಯ ಹೆಸರು, ಸಿನಿಮಾದ ಹೆಸರು, ಹಾಗೆ ಹಾಡನ್ನ ಹಾಡಬೇಕು. ಓಕೆ, ರೆಡಿ ಇದ್ದೀರಾ?
8: ಓಕೆ ಮೇಡಮ್, ಪ್ರಯತ್ನ ಮಾಡಿ.
7: ನಾನು ನಿಮಗೆ ಕೊಡ್ತಾ ಇರುವಂತಹ ಅಕ್ಷರ ಆ, ಸಣ್ಣ ಅಲ್ಲ ದೊಡ್ಡ.
8: ದೊಡ್ಡ ಆರಿ.
7: ಆಕಾಶ ಆ.
8: ಆ
7: ಹಾ, ಆ ಅಕ್ಷರದಿಂದ ಆರಂಭವಾಗುವಂತಹ ನಟ ಅಥವಾ ನಟಿಯ ಹೆಸರು.
8: ನಟ ಅಲ್ಲ, ನಟಿಯರ ಅಕ್ಷರ ಹೇಳ್ಬೋದ್ರಿ?
7: ಹೌದು,
8: ಸಿನಿಮಾ ಹೆಸರನ್ನು ಹೇಳ್ಬೋದ್ರಿ?
7: ಏನ್ರಿ?
8: ಸಿನಿಮಾದ ಹೆಸರು ಹೇಳ್ಬೋದಾ?
7: ಸಿನಿಮಾ ಹೆಸರು ಹೇಳ್ಬೇಕು, ನಟ ನಟಿಯ ಹೆಸರನ್ನು ಕೂಡ ಹೇಳ್ಬೇಕು.
8: ದೊಡ್ಡ ರೀ?
7: ಹೌದ್ರಿ.
8: ದೊಡ್ಡದಲ್ಲಿ
7: ನಟಿ ಇದ್ದಾರ್ರಿ?
8: ನಟಿ ಇದ್ದಾರೆ.
7: ಹೌದ್ರಿ.
8: ಏನು ಗೊತ್ತಾಗ್ತಿಲ್ಲ ಮೇಡಮ್.
7: ಗೊತ್ತಾಗ್ತಿಲ್ವಾ?
8: ಇದು ಸಿನಿಮಾದ ಹೆಸರು ಹೇಳಂದ್ರೆ ಹೇಳ್ತೀನಿ ಮೇಡಮ್.
7: ಓಕೆ ಹೇಳ್ರಿ.
8: ಆಕಾಶ್ ಮೇಡಮ್.
7: ಆಕಾಶ್, ಓಕೆ. ನಟಿ ಆಕ್ಚುಲಿ ವಿಷ್ಣುವರ್ಧನ್ ಅವ್ರ ಜೊತೆ ಎಲ್ಲ ತುಂಬಾ ನಟಿಸಿರುವಂತಹ ನಟಿಯ ಹೆಸರು ಇದೆ ಸರ್.
8: ಭಾರತಿ
7: ಅಲ್ಲ, ಹತ್ರ ಹತ್ರ ಇದ್ದೀರಾ, ಆ ಇಂದ ಆರಂಭ ಆಗುತ್ತೆ.
8: ಅರ್ಚನಾ?
7: ಅರ್ಚನಾ ಅಲ್ಲ. ಓಕೆ, ಹಾಡು
8: ಆಡೋ ಹಾಲಿಂದಾನೆ ಬರ್ಬೇಕು ಮೇಡಮ್.
7: ಹೌದ್ರಿ.
8: ಆರಂಭ ಪ್ರೇಮದ ಆರಂಭ ಏನೋ ಇದೆ ಮೇಡಮ್ ಗೀತೆ.
7: ಓಕೆ.
8: ಆಕಾಶದಿಂದ ದರಗಿಳಿದರಂಬೆ ಇವಳಿ ಇವಳಿ ಚಂದನದ ಗೊಂಬೆ. ಆಕಾಶದಿಂದ ದರಗಿಳಿದ ಗೊಂಬೆ ಇವಳಿ ಇವಳಿ ಚಂದನದ ಗೊಂಬೆ. ಧನ್ಯವಾದ ಮೇಡಮ್.
7: ಓಕೆ ಸೂಪರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
8: ಓಕೆ ಮೇಡಮ್, ಧನ್ಯವಾದಗಳು.
7: ಓಕೆ, ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಆದ್ರೆ ನಟ ಅಥವಾ ನಟಿಯ ಹೆಸರು ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ನೀವು ಮೆಸೇಜ್ ಮಾಡಿ ಕೂಡ ಉತ್ತರವನ್ನ ತಿಳಿಸಬಹುದಾಗಿದೆ. ಆ ಅಕ್ಷರದಿಂದ ಆರಂಭ ಆಗುವಂತಹ ನಟ ಅಥವಾ ನಟಿ ಯಾರಿದ್ದಾರೆ ಅಂತ ಹೇಳಿ ಮೆಸೇಜ್.

0: ಬನ್ಮತನು ವೀರರಲ್ಲಿ ವೀರ ವೀರ ವೀರ ಬಂದ ನಮ್ಮ ಶೂರ ಶೂರ ಶೂರ ಅಮ್ಮೀರ ಯಾರಿವನು ಹೇ ಯಾರಿವನು ಯಾರಿವನು ಈ ಮನ್ಮಥನು. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು. ಸುಧಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ,
2: ದ ಪರ್ಸನ್ ಯು ಆರ್ ಸ್ಪೀಕಿಂಗ್.
1: ಓಕೆ, ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ, ನಮಸ್ತೆ ರೀ, ಹೆಂಗಿದ್ದೀರಿ?
3: ಆರಾಮದೇರಿ ಮೇಡಮ್, ನೀವು ಆರಾಮದಿರಿ?
1: ನಾವು ಆರಾಮಿದೀವ್ರಿ.
3: ನಾಷ್ಟಾ ರೀ ಮೇಡಮ್?
1: ನಮ್ದು ನಾಷ್ಟಾ ಇವತ್ತು ಚಿತ್ರಾನ್ನ ಐತ್ರಿ, ನಿಮ್ದೇನಾಯ್ತ್ರಿ?
3: ನಮ್ದು ಇನ್ನು ನಾಷ್ಟಾ ಇಲ್ರಿ ಮೇಡಮ್, ಕೂತಿದ್ರೆ ಕಾರ್ಯಕ್ರಮ ಕೇಳ್ಕೊತ ಕಾರ್ಯಕ್ರಮ ಕೇಳಿಂದ ಹಾಗೆ ಮಾಡ್ಬೇಕಂತ ಗೊತ್ತೇ ನೋಡ್ರಿ ಮೇಡಮ್.
1: ಹೌದೇನ್ರಿ?
3: ಹೌದ್ರಿ.
1: ಓಕೆ, ಹಾಗೆ ರೆಡಿ ಇದೀರಲ್ಲೇನ್ರಿ?
3: ಹಾ ರೆಡಿ ರೀ ಮೇಡಮ್, ಕೊಡ್ರಿ ನೋಡೋಣ, ಯಾವಾಗ ಪ್ರಯತ್ನ ಮಾಡೋಣ್ರಿ ನಾವು.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರುವಂತ ಅಕ್ಷರ
3: ಊರಿ,
1: ಊಯಿಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು.
3: ಊರ್ಮಿಳಾ ರೀ ಮೇಡಮ್.
1: ಊರ್ಮಿಳಾ. ಓಕೆ, ಸಿನಿಮಾ.
3: ಸಿನಿಮಾ ಊರಿಗೆ ಉಪಕಾರಿ.
1: ಊರಿಗೆ ಉಪಕಾರಿ. ಹಾಡು.
3: ಹಾಡು ರೀ?
1: ಹೌದ್ರಿ.
3: ಊರ್ದಾಗ ಏನ ಮೇಡಮ್, ಯಾವ ನೆನಪಾಗಲ್ಲರಿ ಮೇಡಮ್, ಎಲ್ಲ ನೆನಪಾಯ್ತ್ರಿ. ಇದೊಂದು
1: ನೆನ್ಪ್ ಮಾಡ್ಕೊಳ್ರಿ.
3: ಊದಾಗ ಊದಾಗ ಯಾವ ಬರಂಗ್ ಕಾಣಿಸ್ತಾನ ಮೇಡಮ್, ಬೇರೆ ಹೂದಾಗ ಹಾಡ್ಬೋದೇನ್ರಿ?
1: ಇಲ್ರಿ, ಊದಲ್ಲೇ ಹೇಳ್ಬೇಕು, ಹಾಡಿದವ್ರಿ
3: ಅದಾವ್ರಿ, ನಮ್ಗೆ ನೆನಪಾಗಲ್ಲರಿ ಮೇಡಮ್, ಸುಳು ಕೊಡ್ರಿ ನಿಮ್ ಕಡೆ ಅಂದ್ರಿ.
1: ಓಕೆ, ಮೆಸೇಜ್ ಮಾಡಿ ತಿಳಿಸ್ರಿ, ಹಾಡು ಗೊತ್ತಾಗಿಲ್ಲ.
3: ಮೆಸೇಜ್ ಬರೋದ್ರಿ ನಮ್ಗ ನಡೀತಾರ ಮೇಡಮ್. ಹೂ ಹೂ ಹೂ ಹೂ ರೀ ಮೇಡಮ್.
1: ಹೂ ಅಲ್ರಿ, ಹೂ ಹೂಯಿಂದ ಇದಾವ್ರಿ ಹಾಡು.
3: ಹಾ
1: ಊಟ. ಹೂ ಹೂಯಿಂದ
3: ಊಟದ ಊರಿ.
1: ಹೌದ್ರಿ.
3: ಊರೆಲ್ಲ ಆಯ್ತಲ್ರಿ ಮೇಡಮ್, ಮತ್ತೆ ನೋಡ್ರಿ
1: ಬರ್ತಾರ. ಧನ್ಯವಾದಗಳು, ಮಾಡಿದ್ದಕ್ಕೆ. ಉತ್ತರ ಗೊತ್ತಾದ್ರೆ ಮೆಸೇಜ್ ಮಾಡಿ ಕೂಡ ತಿಳಿಸಬಹುದು. ಓಕೆ, ನವಾಸ್ ಅವರು ಕರೆ ಮಾಡಿದ್ರು, ಹಾಗೆ ಸಿನಿಮಾ ಹೆಸರು ನಟ ನಟಿಯ ಹೆಸರೆಲ್ಲ ಹೇಳ್ತಾ ಇದ್ರು, ಆದರೆ ಹಾಡು ಯಾವುದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸಬಹುದು, ಹೂಯಿಂದ ಯಾವುದಾದ್ರೂ ಹಾಡಿದೆಯಾ, ಯಾವ್ಯಾವ ಹಾಡಿದೆ ಅಂತ ಹೇಳಿ ತಿಳಿಸಬಹುದು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ
4: ಹಲೋ
1: ಹಲೋ.
4: ಹಾ ನಮಸ್ತೆ
1: ವೇದಾ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಓಕೆ, ಸೊ ರೆಡಿ ಇದ್ದೀರಾ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಹೌದಾ, ಇವಾಗ ಕೇಳಿಸ್ತಿದ್ಯಾ? ಓಕೆ, ನಾ ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ನಾ ನಾ ಇಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು. ಏನು?
4: ನರಸಿಂಹರಾಜು.
1: ನರಸಿಂಹರಾಜು. ಓಕೆ ಸೂಪರ್. ಸಿನಿಮಾ?
4: ಸಿಂಹದೇವ.
1: ಹೌದು, ನಾಯಿಂದಲೇ ಆರಂಭ.
4: ಯಾವುದು? ನಾಯಿಂದಲೇ ಹೇಳಬೇಕಾ?
1: ಹೌದು, ನಾಯಿಂದಲೇ ಹೇಳಬೇಕು.
4: ನಿನಗಾಗಿ.
1: ನಿನಗಾಗಿ. ಓಕೆ, ಸೊ ಹಾಗೆ ಹಾಡು.
4: ಹಾಡು ನಿನಗಾಗಿ ಓಡೋಡಿ ತಂದೆ ನಾನು, ನಿನಗಾಗಿ ಓಡೋಡಿ ಬಂದೆ, ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ, ನೀನು ನಿನಗಾಗಿ ಓಡೋಡಿ ಬಂದೆ.
1: ಓಕೆ ಸೂಪರ್ ವೇದಾ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಧನ್ಯವಾದಗಳು.
1: ಓಕೆ, ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ನಮಸ್ತೆ.
5: ಗುಡ್ ಮಾರ್ನಿಂಗ್ ಮೇಡಮ್. ರಕ್ಷಿತಾ ಮೇಡಮ್.
1: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಹೇಗಿದ್ದೀರಾ?
5: ಫೈನ್ ಮೇಡಮ್.
1: ಓಕೆ, ತಿಂಡಿ ಆಯ್ತಾ?
5: ಪಿಕ್ಚರ್ ರೈಸ್ ಗೊತ್ತಿದ್ರಿ ಅಲ್ಲ?
1: ಏನ್ ಸರ್?
5: ಪಿಕ್ಚರ್ ರೈಸ್.
1: ಹೌದ್ ಸರ್. ಓಕೆ, ಹಾಗೆ ರೆಡಿ ಇದ್ದೀರಾ?
5: ರೆಡಿ ರೆಡಿ.
1: ಓಕೆ, ನಾನು ನಿಮಗೆ ಕೊಡ್ತಾ ಇರುವ ಅಕ್ಷರ ತ. ತಾಯಿಂದ ಆರಂಭವಾಗುವ ನಟಿ ಅಥವಾ ನಟನ ಹೆಸರು.
5: ತಮನ್ನಾ ಭಾಟಿಯಾ.
1: ತಮನ್ನಾ ಭಾಟಿಯಾ. ಹಾಗೆ ಸಿನಿಮಾ?
5: ತದಿಂದ ಅಲ್ಲ.
1: ಹೌದು.
5: ತವರು ಮನೆ ಉಡುಗೊರೆ.
1: ತವರು ಮನೆ ಉಡುಗೊರೆ. ಯಾವ್ದದ್ ಸರ್? ಯಾರು ಯಾರು ನಟಿಸಿರೋ ಸಿನಿಮಾ ಸರ್?
5: ಮಾನಸಿ ಅಲ್ಲ.
1: ಓಕೆ, ಹಾಗೆ ಹಾಡು.
5: ಹಾಡು

0: ತಾಯಿಯಿಂದ ಆರಂಭವಾಗುವ ಹಾಡು. ಸ್ವಲ್ಪ ಜೋರಾಗಿ ಹಾಡಿ ಸರ್.
1: ತರ ತರ ಅಂತ ಸಾಂಗ್ತಾರ ಮೇಡಮ್?
0: ಹೌದು ಹೌದು, ಹಾಡಿದೆ ಹಾಡಿ ಸರ್.
1: ತರ ತರ ಹಿಡಿಸಿದೆ,
0: ಧನ್ಯವಾದಗಳು. ಎಸ್ ಸರ್, ರಾಘವೇಂದ್ರ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಹಾಗೇನೆ ಕಾರ್ಯಕ್ರಮವನ್ನ ಕೂಡ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಚಂದ್ರಶೇಖರ್ ಸರ್, ಹೇಗಿದ್ದೀರಾ?
2: ನಾನು
0: ಕೂಡ ಚೆನ್ನಾಗಿದ್ದೀನಿ ಸರ್. ಆಯ್ತು,
2: ನಿಮ್ದೆ
0: ತಿಂಡಿ ತಿಂದ್ರಿ?
2: ನಾನು ಟೊಮೆಟೊ ಬಾತು. ನೀವೇನ್ ತಿಂದ್ರೆ?
0: ನಮ್ದು ಚಿತ್ರಾನ್ನ ಆಯ್ತು ಸರ್.
2: ಚಿತ್ರಾನ್ನ ಬಣ್ಣದನ್ನ ಅಂತಾರೆ ನಮ್ ಕಡೆ, ಕೆಲವರು ಬಣ್ಣದನ್ನ ಅಂತಾರೆ. ಹುಡುಗರು ಬಣ್ಣದನ್ನ ಅಂತಾರೆ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗ್ಲಿಲ್ಲ.
0: ಓಕೆ, ನಾನು ಒಂದು ಅಕ್ಷರನ ಕೊಡ್ತೀನಿ, ಆ ಅಕ್ಷರದಿಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು, ಸಿನಿಮಾ ಹಾಗೆ ಹಾಡಿನ ಹೆಸರನ್ನ, ಹಾಡನ್ನ ಹಾಡಬೇಕು.
2: ಪರಿಚಯ ಮಾಡ್ಕೊಡ್ತೇನೆ.
0: ಓಕೆ, ಪರಿಚಯ ಮಾಡ್ಕೊಳ್ಳಿ.
2: ನನ್ನ ಹೆಸರು ಸಿದ್ದ ಚಂದ್ರಶೇಖರ್, ಅತ್ತಿ ದೇವನಹಳ್ಳಿ, ಹೊಳೆಸ್ಪರ್ ತಾಲೂಕು, ಹಾಸನ ಜಿಲ್ಲೆ, 573 211 ಕರ್ನಾಟಕ ರಾಜ್ಯ.
0: ಓಕೆ, ಭಾರತ ದೇಶ ಅದು ಹೇಳ್ಬಿಡಿ,
2: ಸೇರ್ಕೊಬಿಡಿ ಸೇರ್ಸ್ಕೊಬಿಡಿ
0: ಸೇರ್ಸ್ಬಿಡಿ.
2: ಯಾಕೆ ಅಂದ್ರೆ ಅದು ಇಂಟರ್ನ್ಯಾಷನಲ್ ಎಲ್ಲ ಕಲ್ತಾ ಇದ್ರಲ್ಲ ಇಡೀ ವರ್ಲ್ಡ್ ಅಲ್ಲಿ, ಅದರಿಂದ ಅನುಕೂಲ ಆಗುತ್ತೆ.
0: ಓಕೆ, ಹಾಗೆ ನಾ ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ಚ, ಚಾಯಿಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು.
2: ಚರಣರಾಜ್.
0: ಚರಣರಾಜ್. ಸಿನಿಮಾ?
2: ಚಂದನದ ಗೊಂಬೆ.
0: ಚಂದನದ ಗೊಂಬೆ. ಹಾಡು?
2: ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಗೆ ತಂದ ತಣ್ಣರ ರಾತ್ರಿ, ದಿಂಬು ಹಾಸಿಗೆ, ಇದು ಬರಲ್ಲ ಅದು.
0: ಓಕೆ ಓಕೆ, ಧನ್ಯವಾದಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಹಲೋ, ರಕ್ಷಿತಾ.
0: ನಮಸ್ತೆ ಶೋಭಾ ಮಂಜುನಾಥ್.
3: ಗುಡ್ ಮಾರ್ನಿಂಗ್. ಹೌದು,
0: ಗುಡ್ ಮಾರ್ನಿಂಗ್ ಮ್ಯಾಮ್.
3: ಆರಾಮಿದ್ದೀರಾ?
0: ಏನ್ ಮ್ಯಾಮ್,
3: ಹೇಗಿದ್ದೀರಾ? ಆರಾಮಿದ್ದೀರಾ?
0: ನಾನ್ ಆರಾಮಿದ್ದೀನಿ, ನೀವ್ ಆರಾಮಿದ್ದೀರಾ?
3: ಓ, ಆರಾಮಿದ್ಯಪ್ಪ. ಮತ್ತೆ ಇವತ್ತು ಸ್ಪೆಷಲ್?
0: ಅಕ್ಷರಗಳ ಆಟ.
3: ಓಕೆ ಓಕೆ, ಯಾವಾಗ ಬಂದಿದೆ ನನಗೆ?
0: ನಾನು ನಿಮ್ಗೆ ಕೊಡ್ತಾ ಇರೋ ಅಕ್ಷರ ಹ, ಹ ಇಂದ ಆರಂಭವಾಗುವಂತಹ ನಟ ಅಥವಾ ನಟಿಯ ಹೆಸರು.
3: ಹಾಡ್ ಹೇಳಂಗಿಲ್ಲ
0: ಫಸ್ಟ್, ನಟ ಅಥವಾ ನಟಿಯ ಹೆಸರು ಹೇಳ್ಬೇಕು.
3: ನಟಿಯ? ಹರ್ಷಿತ್. ಹರ್ಷಿತ್ ಬರಲ್ಲ,
0: ತುಂಬಾ ಜನ ಇದ್ದಾರೆ.
3: ಹರ್ಷ.
0: ಹರ್ಷ ಇಲ್ಲ.
3: ಹರ್ಷ ಇಲ್ಲ. ಇಲ್ಲ, ಹರ್ಷಿಣಿ.
0: ಹರ್ಷಿಣಿ. ಹರ್ಷಿತಾ ಪುಣಚ ಅವರು ಇದ್ದಾರೆ.
3: ಹರ್ಷಿತಾ ಪುಣಚ, ಕರೆಕ್ಟ್.
0: ಸಿನಿಮಾ ಹೆಸರು?
3: ಹಾಲು ಜೇನು.
0: ಹಾಲು ಜೇನು. ಹಾಡು?
3: ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ನೀನಗುತ್ತಿರು ಸುಖವಾಗಿ ಆನಂದದ ಹೊನಲಾಗಿರು ಬಾಳೆ ಸವಿಗಾನ. ಹಾಲು ಜೇನು ಒಂದಾದ ಹಾಗೆ ನನ್ನ ನನ್ನ ಜೀವನ. ಓಕೆ
0: ಓಕೆ, ಧನ್ಯವಾದಗಳು ಮ್ಯಾಮ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಶೋಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
4: ಹಲೋ, ರಕ್ಷಿತಾ ಮೇಡಮ್.
0: ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಾ?
4: ಸೂಪರ್ ಆಗಿದ್ದೀನಿ.
0: ಓಕೆ, ಇವತ್ತಿನ ಏನ್ ಸರ್?
4: ಕಾಫಿ ಕುಡಿದ್ರ?
0: ಕಾಫಿ ಕುಡಿದ್ವಿ, ತಿಂಡಿನೂ ತಿಂದ್ವಿ. ನಿಮ್ದಾಯ್ತಾ? ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಹೆಸರು ಹೇಳ್ಬೇಕು. ನಾನು ಅಕ್ಷರ ಕೊಡ್ತೀನಿ, ಅದಕ್ಕೆ ಸಿನಿಮಾ ಹೆಸರು, ನಟ ಅಥವಾ ನಟಿಯ ಹೆಸರು, ಹಾಡನ್ನ ಹಾಡ್ಬೇಕು. ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತ ಅಕ್ಷರ ಜ, ಜಾಯಿಂದ ಆರಂಭವಾಗುವ ನಟಿ ಅಥವಾ ನಟನ ಹೆಸರು.
4: ಹೌದು.
0: ತುಂಬಾ ಅದ್ಭುತ ನಟಿ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲೇನೆ. ಜಾ ಇಂದ ಆರಂಭ ಆಗುತ್ತೆ. ಹೌದು, ನೆನಪಾಗ್ತಿಲ್ವಾ?
4: ನಟ ಹೇಳ್ಬೇಕಾ?
0: ನಟ ಅಥವಾ ನಟಿಯ ಹೆಸರನ್ನ ಹೇಳ್ಬೇಕು ಸರ್.
4: ಜಯಂತಿ.
0: ಜಯಂತಿ, ಓಕೆ. ಸಿನಿಮಾ ಹೆಸರು?
4: ಜೋಡಿ.
0: ಏನು?
4: ಜನವಾದ ಜೋಡಿ.
0: ಜನವಾದ ಜೋಡಿ ಸಿನಿಮಾ. ಓಕೆ. ಹಾಡು?
4: ಹಾಡು ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮ ಅನುಬಂಧ, ಜನ್ಮ ಜನ್ಮದ ಅನುಬಂಧ.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಸ್, ವಿಶ್ವನಾಥ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
10: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
0: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ST ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
10: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ July 12 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: Yes, welcome back to Radio Shivamogga 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಕೇಳುವಂತಹ ಅಕ್ಷರಗಳಿಗೆ ನೀವು ಸಿನಿಮಾ ಹೆಸರು, ನಟ ನಟಿಯ ಹೆಸರು, ಹಾಗೇನೆ ಹಾಡನ್ನು ಹಾಡಬೇಕು ಅಂತ ಹೇಳಿ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದಾಗಿದೆ. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279 ಈ ಸಂಖ್ಯೆಗೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ
1: ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್, ನಾನು ಬ್ರಹ್ಮಾನಂದ ಹಾಡೆ, ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
1: ಫೈನ್ ಮೇಡಮ್. ತಿಂಡಿ ಆಯ್ತಾ?
0: ತಿಂಡಿ ಆಯ್ತು. ನಿಮ್ದು ಆಯ್ತಾ?
1: ಹಾ, ನಮ್ದು ಇಡ್ಲಿ ವಡಾ. ನಿಮ್ದು?
0: ನಮ್ದು ಇವತ್ತು ಚಿತ್ರಾನ್ನ.
1: ಇಡ್ಲಿ ವಡಾ ಸಾಂಬಾರ್ ಚಟ್ನಿ. ನಿಮ್ದು? ಚಿತ್ರಾನ್ನ.
0: ಹೌದು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಬ್ರಹ್ಮಾನಂದ ಸರ್?
1: ಹೌದು ಹೌದು ಮೇಡಮ್, ಕೇಳಿ ಮೇಡಮ್, ಕೇಳಿ.
0: ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಅಕ್ಷರ ವಾ. ವಾ ಅಕ್ಷರದಿಂದ ಆರಂಭ ಆಗುವಂತಹ ನಟ ಅಥವಾ ನಟಿಯ ಹೆಸರು.
1: ವಾದಿರಾಜ್.
0: ವಾದಿರಾಜ್. ಸಿನಿಮಾ
1: ಮೇಡಮ್?
0: ಸಿನಿಮಾ. ಸಿನಿಮಾ ಹೆಸರು?
1: ಸಿನಿಮಾ ಹೆಸರ? ಇದು ವೈಕುಂಠ ಅಂತ ಇದೆಯಾ ಮೇಡಮ್?
0: ವೈಕುಂಠ ಅಂತ ಇಲ್ಲ ಸರ್.
1: ವಾನಲ್ಲ ಹೇಳ್ಬೇಕಾ?
0: ವಾ ವಾ ವಿ ವಿ ಎಲ್ಲೋದು ಆಗುತ್ತೆ ಸರ್.
1: ಯಾವ್ದು ನೆನ್ಪಾಗ್ತಿಲ್ಲಲ್ಲ ವಾನಲ್ಲಿ.
0: ನೆನಪಾಗ್ತಿಲ್ಲ.
1: ಒಂದೇ ಇದು ಒಂದೇ ಮಾತರಂ ಅಂತೇನ ಇದೆಯಲ್ಲ ಮೇಡಮ್?
0: ಒಂದೇ ಮಾತರಂ ಯಾರ ಅಭಿನಯಿಸಿರೋದು ಸರ್?
1: ನೆನಪಾಗ್ತಿಲ್ಲ ಒಟ್ಟಿದೆ ಫಿಲಮ್.
0: ಓಕೆ.
1: ಓ ಆಗತ್ತಾ ಮೇಡಮ್?
0: ಓ ಆಗಲ್ಲ. ವಾನೆ.
1: ವಾನೇನಾ?
0: ಹೌದು.
1: ಯಾವ್ದು ನೆನಪಾಗ್ತಿಲ್ಲ ವಾನಲ್ಲಿ.
0: ಪುನೀತ್ ರಾಜ್ಕುಮಾರ್ ಅವರ ಮೂವಿ ಇದೆ, ವಿಷ್ಣುವರ್ಧನ್ ಅವರ ಸಿನಿಮಾಗಳಿದೆ.
1: ಹೌದು ಮೇಡಮ್, ಹೌದು ಹೌದು ಹೌದು. ವಾಯುಪುತ್ರ.
0: ವಾಯುಪುತ್ರ. ಓಕೆ. ಹಾಗೆ ಹಾಡು.
1: ಹಾಡು ಯಾವ್ದು ಬೇಕು ಮೇಡಮ್?
0: ವಾಯಿಂದ.
1: ವಾಯಿಂದ. ವಾರ ಬಂತು ನಮ್ಮ ಇವತ್ತು ಗುರುವಾರನೇ.
0: ಹೌದು.
1: ಹಂಗಾದ್ರೆ ಆಯ್ನ ನೆನೆಸ್ಕೊಂಡು ಗುರುವಾರದ ಹಾಡೇ ಹೇಳ್ಬಿಡ್ತೀನಿ. ಪರವಾಗಿಲ್ಲ, ಹೇಳ್ಬೋದಲ್ಲ?
0: ಹೇಳ್ಬೋದು ಹೇಳ್ಬೋದು, ಹೇಳಿ.
1: ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನಿನಗೆಮ್ಮ, ಗುರುರಾಯರ ನಿನಗೆಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನಿನಗೆಮ್ಮ, ಗುರುರಾಯರ ನಿನಗೆಮ್ಮ. ಆಯ್ತು ಮೇಡಮ್.
0: ಓಕೆ, ಧನ್ಯವಾದಗಳು ಬ್ರಹ್ಮಾನಂದ ಸರ್, ಚೆನ್ನಾಗಿ
1: ಪಾಠಿಸ್ತಾರೆ. ಇವತ್ತು ಒಳ್ಳೆ ವಿಶೇಷವಾದ ಟಿಪ್ಸ್ ತಂದಿದ್ದೀರಾ, ಸಂತೋಷ ಅನಿಸ್ತು.
0: ಓಕೆ,
1: ಯಾಕಂದ್ರೆ ಇದು ನಮ್ಮನ್ನ ನೇರವಾಗಿ ಓರೆಗೆ ಹಚ್ಚಕ್ಕಂತ ಕೆಲಸ ಇದು.
0: ಹೌದು ಹೌದು,
1: ರಿಯಲ್ ಎಕ್ಸಾಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್
0: ಯು. ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಹಾಗೇನೆ ಎಲ್ಲರೂ ಕೂಡ ಮೆಸೇಜ್ ಮಾಡೋದ್ರ ಮೂಲಕ ಕೂಡ ಉತ್ತರಗಳನ್ನ ತಿಳಿಸ್ತಾ ಇದ್ದೀರಾ. ಮುರಳೀಧರ್ ಅವರಿರ್ಬೋದು, ಹಾಗೇನೆ ಸುಧಾ ವೆಂಕಟೇಶ್ ಅವರಿರ್ಬೋದು, ಹಾಗೆ ಬೀನಾ ವಸಂತರಾವ್ ಅವರು, ಭೀಮನಗೌಡ ಪಾಟೀಲ್ ಅವರು, ಮೀನಾ ಅವರು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಹಾಗೆ ವಾಸುಕಿ ಅವರು ಕೂಡ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
2: ತಿಂಡಿ ಆಯ್ತು. ಇನ್ನೊಂದು ವಿಷಯ ಮೇಡಮ್, ಇವತ್ತು ಶಾಂತಾ ಶ್ರೀರಾಮ್ಪುರ ಅವರ ಅಜ್ಜಿ ತಿಳ್ಕೊಂಡಿದ್ದಾರೆ ಮೇಡಮ್ ಇವತ್ತು.
0: ಓಕೆ.
2: ಫೋನ್ ಮಾಡಿದ್ವಾ ಕಾಣಿಸ್ತೇವೆ ಮೋಸ್ಟ್ಲಿ ಅವರು.
0: ಹೌದು ಹೌದು.
2: ಅದೇ ನಮ್ಮ ಸ್ಟೇಟಸ್ ಅಲ್ಲೇ ನೋಡಿದ್ವಿ, ನಿನ್ನೆ ನೋಡಿದ್ವಿ ಮೇಡಮ್, ಹಾಗಾಗಿ ಅದು.
0: ಓಕೆ. ಸೋ ಅವರ ಒಂದು ಆತ್ಮಕ್ಕೆ ಸದ್ಗತಿ ಸಿಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು.
0: ನಾನು ನಿಮ್ಗೆ ಕೊಡ್ತಾ ಇರುವಂತಹ ಅಕ್ಷರ ಗ. ಗ ಇಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು. ಹೌದು.
2: ಗಂಗಾಧರ್.
0: ಗಂಗಾಧರ್ ಯಾರು ಸರ್? ಹಾಗೇನೆ ಸಿನಿಮಾ ಹೆಸರು.
2: ಸಿನಿಮಾ ಹೆಸರು ಗಂಡ ಬೇರುಂಡ.
0: ಓಕೆ, ಗಂಡ ಬೇರುಂಡ. ಹಾಗೆ ಹಾಡು.
2: ಹಾಡು ಗಂಗೆ ಬಾರೆ ತುಂಗೆ ಬಾರೆ ಬರೆ ನೀರೇ ದಹಾತೀರೇ ಗಂಗೆ ಬಾರೆ ತುಂಗೆ ಬಾರೆ ಬರೆ ನೀರೇ ದಹಾತೀರೇ ಯಾವನಪ್ಪ ಯಾವನಪ್ಪ ನೀರು ಕೇಳನು ಒಂಟಿ ಬಾವಿ ಊರಿನಲ್ಲಿ ದಾನನು ಯಾವನ ಅಪ್ಪಾಯ ಅವನಪ್ಪ ನೀರು ಕೇಳೋನು ಒಂಟಿ ಊರಿ ಬಾವಿ ಒಂಟಿ ಬಾವಿ ಊರಿನಲ್ಲಿದ ನಾನು ಗಂಗೆ ಬಾರೆ ತುಂಗೆ ಬಾರೆ ಬರೇ ನೀರೇ ದಹ ತೀರೇ ಸಾಕ್ಷಿ ಮೇಡಮ್ ಮುಂದೆ ಬರ್ತಾ ಇಲ್ಲ.
0: ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಸತೀಶ್ ಅವರು ಕರೆ ಮಾಡಿದ್ರು ಹಾಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ
3: ಹಾಯ್ ರಕ್ಷಿತಾ.
0: ಹಲೋ ಮೋನಿಕಾ ಮ್ಯಾಮ್ ಹೇಗಿದ್ದೀರಾ?
3: ಆಯ್ತಪ್ಪ ತಿಂಡಿ ಏನ್ ಚೆನ್ನಾಗಿದ್ದೀನಿ.
0: ನಿಮ್ದಾಯ್ತಾ?
3: ಆಯ್ತು.
0: ಸೊ ಹಾಗೆ ಗೊತ್ತಾಗಿದೆಯಾ ಇವತ್ತಿನ ಟಾಪಿಕ್?
3: ಸ್ವಲ್ಪ ಟಫ್ ಅನ್ನಿಸ್ತಿದೆ, ಟ್ರೈ ಮಾಡ್ತೀನಿ.
0: ಓಕೆ, ನಾನು ನಿಮಗೆ ಕೊಡ್ತಾ ಇರುವಂತಹ ಅಕ್ಷರ ಲ. ಲ ಇಂದ ಆರಂಭವಾಗುವ ನಟ ಅಥವಾ ನಟಿಯ ಹೆಸರು.
3: ಲ ಇಂದ ಯಾರಪ್ಪ ಇದಾರೆ? ಲೀಲಾವತಿ.
0: ಲೀಲಾವತಿ. ಓಕೆ. ಸಿನಿಮಾ?
3: ಸಿನಿಮಾ ಲಕ್ಷ್ಮೀ ಕಟಾಕ್ಷ.
0: ಲಕ್ಷ್ಮೀ ಕಟಾಕ್ಷ. ಹಾಡು?
3: ಹಾಡು ಲ ಇಂದನಾ?
0: ಹೌದು.
3: ಓಕೆ. ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಶ್ರೀಚಕ್ರಧಾರಿಗೆ ಶಿರಭಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಶ್ರೀಚ

0: ರಕ್ಷಿತ ಪಾಸ್ ಮಾಡಿಸ್ಬಿಟ್ರಿ. ಫೇಲ್ ಆಗ್ತೀನ ಕೆಲವರ ತಡವರ್ಸದ್ ನೋಡಿ ನಾ ಫೇಲ್ ಆಗ್ಬಿಡ್ಬೋದು ಅನ್ಕೊತೀನಿ.
1: ಇಲ್ಲ ಪಾಸ್ ಆಗಿದ್ದೀರಾ ನೀವು. ಥ್ಯಾಂಕ್ ಯು ಮೋನಿಕಾ ಮಿಸ್. ಮೋನಿಕಾ ಅವರು ಕರೆ ಮಾಡಿದ್ರು ಹಾಸನದಿಂದ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಹಾಗೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ನಟ ನಟಿಯ ಹೆಸರು, ಸಿನಿಮಾ ಹೆಸರು, ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ನಮ್ಮ ಸಂಖ್ಯೆ 9606962729 ಈ ಸಂಖ್ಯೆಗೆ ತಿಳಿಸ್ಕೊಡ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಸೊ ಹಾಗೆ ಎಲ್ಲರೂ ಕರೆ ಮಾಡಿ ಉತ್ತರ ಕೊಟ್ಟಿದ್ದೀರಾ, ಹಾಗೆ ಕೆಲವರು ಮೆಸೇಜ್ ಮೂಲಕ ಕೂಡ ಉತ್ತರವನ್ನು ತಿಳಿಸಿದ್ದೀರಾ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಧನ್ಯವಾದ ಹೇಳ್ತಾ ಟಾಟಾ ಬಾಯ್ ಹೇಳ್ತಾ ಮುಂದಿನ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್. ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
9: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
8: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686-09-26279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಗುಂಪಿಗೆ ಸೇರದ ಪದ ಅಂತ ಹೇಳಿ ಕಥೆಯನ್ನ ಕೇಳಲಿಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಮ್ಮೆ ನಮ್ಮ ಕನ್ನಡ ಪರೀಕ್ಷೆಯಲ್ಲಿ ಕವಯಿತ್ರಿ ಈ ಚತುರ್ಶಬ್ದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಲು ಹೇಳಲಾಗಿತ್ತು. ವಿದ್ಯಾರ್ಥಿಗಳೆಲ್ಲ ಮುಂಗಾರು ಮಳೆಯ ಗಣೇಶನಂತೆ ಪರ ಪರ ಪರ ಅಂತ ತಲೆ ಕೆಡಿಸ್ಕೊಂಡು ಗಾಯ ಮಾಡಿಕೊಂಡ್ರು. ಉತ್ತರ ಮಾತ್ರ ಹೊಳಿಲಿಲ್ಲ. ಒಮ್ಮೆ ಒಂದು ಪದ ಸರಿ ಅನ್ಸಿದ್ರೆ ಮತ್ತೊಮ್ಮೆ ಇನ್ನೊಂದು. ಅವಳಿ ಸಹೋದರರಲ್ಲಿ ಒಬ್ಬಳನ್ನ ಮದುವೆಯಾಗಿ ತನ್ನ ಪತ್ನಿಯನ್ನ ಗುರುತಿಸಲಾಗದೆ ಪರದಾಡುವ ಹೊಸ ಮದುಮಗನಂತಾದೆವು. ಅದೇ ಪ್ರಶ್ನೆಯನ್ನ ಮನದೊಳಗೆ ಜಗ್ಗಾಡುತ್ತಾ ಸ್ಟ್ರಕ್ ಆದ ಗಾಡಿ ಮುಂದಕ್ಕೆ ಓಡಿಸಲಾಗದೆ ಮುಲುಕುತ್ತಾ, ನಂತರವೂ ಸರಿಯಾಗಿ ಪಿಕಪ್ ತೆಗೆದುಕೊಳ್ಳದೆ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯದ ಅಭಾವ ತಲೆದೂರಿತು. ಅದುವರೆಗೂ ಕೇವಲ ಹೂವು, ಹಣ್ಣು, ಪ್ರಾಣಿ, ಪಕ್ಷಿಗಳ ಗುರುತಿಸುತ್ತಿದ್ದ ನಮಗೆ ಈ ಫೀಮೇಲ್ ಕವಿಯ ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸೋದು ಕ್ಲಿಷ್ಟವೆನಿಸಿತು. ಕವಿ ಎಂಬ ಪದದ ಸ್ತ್ರೀಲಿಂಗ ಬರೆಯಲು ಹೇಳಿದ್ದರೆ ಸಲೀಸಾಗಿ ಕವಯತ್ರಿ ಎಂದು ಬರೆದು ಬಿಡಬಹುದಿತ್ತು. ಚಾಯ್ಸ್ ನೀಡಿ ಕಿಚಾಯಿಸಲ್ಪಟ್ಟ ನಮ್ಮ ಮಂದ ಬುದ್ಧಿ ಮತ್ತು ಮಂಕಾಗಿ ಮಕಾಡೆಯಾಗಿತ್ತು. ಮತ್ತೊಂದು ಪ್ರಕರಣದಲ್ಲಿ ಕಾಗದ, ಪತ್ರ, ದೂರವಾಣಿ, ಓಲೆ, ಇವುಗಳಲ್ಲಿ ಓಲೆ ಎಂಬುದು ಕಿವಿಗೇರಿಸುವ ಆಭರಣ, ಉಳಿದವು ಸಮೂಹ ಮಾಧ್ಯಮಗಳು ಎಂಬ ತರ್ಕ ನಮ್ಮದು. ದೂರವಾಣಿ ಗುಂಪಿಗೆ ಸೇರದ ಪದವಾಗಿ ಹೊರಬರುವುದು ನಮ್ಮ ಎಳಸು ಮೆದುಳಿಗೆ ಎಟುಕದ ಸಂಗತಿಯಾಗಿತ್ತು. ಗುರುಗಳು ಸಮಾನಾರ್ಥಕ ಪದಗಳ ಬಗ್ಗೆ ವಿವರಿಸಿ ಓಲೆಯ ಸಮೂಹ ಸನ್ನಿಗೊಳಗಾಗಿದ್ದ ನಮ್ಮನ್ನ ಓಲೈಸಿ ತಿಳುವಳಿಕೆಯನ್ನ ಶಾರ್ಪುಗೊಳಿಸಿ ವಿಷಯವನ್ನ ನೇರ್ಪುಗೊಳಿಸುವಷ್ಟರಲ್ಲಿ ಹೈರಾಣಾಗಿ ಹೋಗಿದ್ರು. ಚಾಯ್ಸ್ ಹೆಚ್ಚಾದಷ್ಟು ಆಯ್ಕೆ ಕಠಿಣ. ಅದು ಸೀರೆ ಇರಬಹುದು ಅಥವಾ ನೀರೇ ಇರಬಹುದು. ಗುಂಪಿನಲ್ಲಿ ಕಾಣುವ ಎಲ್ಲಾ ಸೀರೆಗಳು ಸುಂದರ ಎನಿಸಿದ್ರು, ಅದರಲ್ಲಿ ಒಂದನ್ನ ಆಯ್ಕೆ ಮಾಡುವಾಗ ಏನಾದರೊಂದು ಐಬು ಗೋಚರಿಸೋದು. ಪರರ ಕೈಯಲ್ಲಿರುವ ಸೀರೆಯೇ ಹೆಚ್ಚು ಸುಂದರವೆನಿಸಿ ಅದಕ್ಕೆ ಪೈಪೋಟಿ ಹೆಚ್ಚುವುದು. ಹೀಗೆ ಕೆಲ ತಿಂಗಳ ಹಿಂದೆ ಮೈಸೂರು ರೇಷ್ಮೆ ವಾರ್ಷಿಕ ಮೆಗಾ ಸೇಲ್ನಲ್ಲಿ ಸೀರೆಗಾಗಿ ನೀರಯ್ಯರು ಪರಸ್ಪರ ಜುಟ್ಟು ಹಿಡಿದು ಗುದ್ದಾಡಿದ್ದು ಭಾರೀ ವೈರಲ್ ಆಗಿತ್ತು. ಹೆಂಗಳೆಯರ ಈ ತೀಕ್ಷ್ಣ ಸಂಘರ್ಷವನ್ನ ಕಂಡು ಇದು ಮೈಸೂರು ರೇಷ್ಮೆಯ ಹಿರಿಮೆಯೇ ಇಲ್ಲ ನಾರಿಯರ ಅನಾಗರಿಕತೆಯ ಗರಿಮೆಯೋ ಎಂದು ತಜ್ಞರು ತಲೆಕೆಡಿಸಿಕೊಂಡಿದ್ರು. ಇನ್ನು ನೀರೆಯರಿಗಾಗಿ ಪುರುಷರ ಮಧ್ಯೆ ಪೈಪೋಟಿ ಬಿದ್ದು ಯುದ್ಧಗಳೇ ನಡೆದು ಹೋಗಿರೋದನ್ನ ನಮ್ಮ ಪುರಾಣಗಳು ಹೇಳುತ್ತವೆ. ವಸ್ತುಗಳು, ವ್ಯಕ್ತಿಗಳು ಗುಣಲಕ್ಷಣ, ರುಚಿ, ಅಭಿರುಚಿ, ಆಚಾರ ವಿಚಾರಗಳಿಗೆ ತಕ್ಕಂತೆ ವಿಂಗಡಿಸಿ ಅದರಲ್ಲಿ ಸ್ವಲ್ಪ ಭಿನ್ನವಾಗಿದ್ದನ್ನು ಅಟ್ಟಕ್ಕೇರಿಸುವ ಇಲ್ಲವೇ ಮೂಲೆ ಗುಂಪು ಮಾಡುವ ಪ್ರಕ್ರಿಯೆ ಪರಂಪರೆಯಿಂದಲೂ ನಡೆದು ಬಂದಿದೆ. ಬೀಗರೂಟಗಳಲ್ಲಿ ಭರ್ಜರಿ ಬಾಡೂಟದ ಆತಿಥ್ಯವಿದ್ದಾಗ ಗುಂಪಿಗೆ ಸೇರದ ಶಾಖಾಹಾರಿಗಳಿಗೆ ಪಕ್ಕದಲ್ಲಿ ಬ್ಯಾಡ್ ಊಟದ ವ್ಯವಸ್ಥೆ ಇರುತ್ತದೆ. ಬಾಡೂಟ ಸೆಕ್ಷನ್ನಿಂದಲೇ ಇಡ್ಲಿ, ಅನ್ನ, ರಸಂ, ಫಿರಣಿ, ಸೌತೆಕಾಯಿಗಳು ವಲಸೆ ಬರುತ್ತವೆ. ಉಳಿದಂತೆ ವೆಜಿಟೇರಿಯನ್ ಸೆಕ್ಷನ್ನಲ್ಲಿ ಒಂದು ಪಲಾವ್, ಉಪ್ಪಿನಕಾಯಿ ಇದ್ರೆ ಅದೇ ಹೆಚ್ಚು. ಅದನ್ನ ಬಡಿಸುವವರು, ಉಪಚರಿಸುವವರು ಕಾಣಸಿಗರು. ಹೋಸ್ಟ್ಗಳೆಲ್ಲ ಬಾಡೂಟ ಕ್ರೌಡ್ನಲ್ಲಿ ಕಳೆದು ಹೋಗಿರುತ್ತಾರೆ. ಗುಂಪಿಗೆ ಸೇರದ ಆಡ್ ಅತಿಥಿಗಳಲ್ಲಿ ಬ್ಯಾಡ್ ಆತಿಥ್ಯ. ನಮ್ಮ ದೇಹವು ಕೂಡ ಫಾರಿನ್ ಬಾಡಿಗಳು. ಬ್ಯಾಕ್ಟೀರಿಯಾ, ವೈರಸ್ಗಳು ಅತಿಕ್ರಮಿಸಿದಾಗಿ ಅವುಗಳನ್ನ ತಿರಸ್ಕರಿಸಿ ಹೊರದಬ್ಬೋದನ್ನ ಕರಗತ ಮಾಡಿಕೊಂಡಿದೆ. ಅದು ನನ್ನ ತಾಪಮಾನ ಏರಿಸಿ ಒಂದೆರಡು ದಿನಗಳಲ್ಲೇ ಅನಾಮಿಕ ಆಗಂತುಕನಿಗೆ ಗೇಟ್ ಪಾಸ್ ಕೊಡುವುದು. ಹೀಗೆ ವ್ಯಾಪಾರಕ್ಕೆಂದು ಪರದೇಶದಿಂದ ಬಂದು ನಮ್ಮ ನೆಲದಲ್ಲಿ ತಳ ಊರಿ ದಬ್ಬಾಳಿಕೆ ನಡೆಸಿದ ಪಾಶ್ಚಾತ್ಯರನ್ನ ಹೊರದಬ್ಬಲು ಮಾತ್ರ ನಮಗೆ ಶತಮಾನಗಳೇ ಬೇಕಾಯಿತು ನೋಡಿ. ಹೋರಾಟ, ಸತ್ಯಾಗ್ರಹ ಎನ್ನುತ್ತಾ ದಂಡಿಯಾಗಿ ಮಾರ್ಚ್ ಮಾಡಿದ ನಂತರವೇ ಅವರ ದಂಡಯಾತ್ರೆ ನಮ್ಮ ಗಡಿಯನ್ನ ದಾಟಿತು. ಹೋಗುವ ಮೊದಲು ಆ ಫಾರಿನ್ ಬಾಡಿಗಳು ಬಿಟ್ಟು ಹೋದ ಕೆಲವು ವಿದೇಶಿ ಸಂಸ್ಕೃತಿಗಳು ಇನ್ನೂ ವಿಜೃಂಭಿಸುತ್ತಾ ಸ್ವದೇಶಿ ಸಂಸ್ಕೃತಿಯನ್ನೇ ಧಿಕ್ಕರಿಸಿ ಗುಂಪಿನಿಂದ ಆಚೆ ತಳ್ಳುತ್ತಿರುವುದು ಮಾತ್ರ ಸುಳ್ಳಲ್ಲ. ಇನ್ನೂ ರೆಸ್ಟೋರೆಂಟ್, ಬಾರ್, ಕ್ಲಬ್ಬು, ಪಬ್ಬುಗಳಲ್ಲಿ ಕೂಲ್ ಡ್ರಿಂಕ್ಸ್ ಮುಂದಿರಿಸಿಕೊಂಡು ಮಂದಿಯನ್ನ ಪಬ್ ಕಲ್ಚರ್ ತಿಳಿಯದ ಆಡ್ಮ್ಯಾನ್ಗಳೆಂದು ಅವಹೇಳನ ಮಾಡಿ ಇವರ ಮುಂದೆ ಫುಲ್ ಟೈಟ್ ಆಗುವವರು ತೇಲುತ್ತಾ ನರ್ತಿಸುತ್ತಾ ತಾವೇ ಔಟ್ ಆಗುವುದಿದೆ. ಈ ರೀತಿ ನಮ್ಮ ಜೀವನ ನಡೀತಾ ಇದೆ. ಇದೊಂದು ವಿಭಿನ್ನವಾಗಿರುವಂತಹ ವಿಷಯಗಳನ್ನ ತಿಳಿಸುವಂತಹ ಕಥೆಯಾಗಿತ್ತು. ಗುಂಪಿಗೆ ಸೇರದ ಪದ ಅಂತ ಹೇಳಿ ಈ ಒಂದು ಕಥೆ ವಿಭಿನ್ನವಾಗಿತ್ತು, ಹಾಗೆ ಒಂದು ರೀತಿ ಚೆನ್ನಾಗಿತ್ತಲ್ವಾ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೆಳಕುದೇ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಆಗ್ಲೇ ನಿಮಗಾಗಿ ಒಂದು ಕಥೆಯನ್ನ ಹೇಳ್ತಾ ಇದ್ದೆ, ಅದೇ ರೀತಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ತುತ್ತೂರಿ ಕೃಷ್ಣ ಅಂತ ಹೇಳಿ ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ನಮ್ಮ ಸೊಸೆ ಸಾವಿತ್ರಿ ತಾಯಿ ಇಲ್ಲದ ಹುಡುಗಿಯಾದ ಕಾರಣ ಅವಳ ಹೆರಿಗೆ ಬಾಣಂತನದ ಜವಾಬ್ದಾರಿ ನನ್ನ ಪತ್ನಿ ವಿಶಾಲು ಮೇಲೆ ಬಿತ್ತು. ಒಂದು ಶುಭ ದಿನ ಸಾವಿತ್ರಿ ಮುದ್ದಾದ ಗಂಡು ಮಗುವಿಗೆ ಸಹಜ ಹೆರಿಗೆಯಲ್ಲಿ ಜನ್ಮ ಕೊಟ್ಟಾಗ ವಿಶಾಲು ತಾನೇ ಮೈ ಇಳಿಸಿಕೊಂಡವಳಂತೆ ಬೀಗುತ್ತಿದ್ಲು. ಕೆಂಪು ಕೆಂಪಾಗಿ ಗುಂಡು ಗುಂಡಗಿದ್ದ ಮಗುವನ್ನ ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು. ಮುದ್ದು ಕೃಷ್ಣನಂತಿದ್ದ ಅವನಿಗೆ ನನ್ನವಳ ಪಾರುಪತ್ಯದಲ್ಲಿ ಕೃಷ್ಣ ಎಂದೇ ನಾಮಕರಣವೂ ಮಾಡಲಾಯಿತು. ಸ್ವಲ್ಪವೂ ಗಲಾಟೆ ಮಾಡದೆ ಜಾಣ ಮಗುವಾಗಿದ್ದ ಕೃಷ್ಣ ಹುಟ್ಟುತ್ತಲೇ ತನ್ನ ಹೆಬ್ಬೆರಳನ್ನ ಚೀಪುವ ಚಟದೊಂದಿಗೆ ಧರೆಗಿಳಿದಿದ್ದ. ಅವನು ನಿದ್ರಿಸುವಾಗಲೂ ಬಾಯಲ್ಲಿರುತ್ತಿದ್ದ ಬೆರಳನ್ನ ತೆಗೆದ್ರೆ ಜೋರಾಗಿ ಅಳುತ್ತಿದ್ದ. ಇದನ್ನ ಹೇಗಾದ್ರೂ ಬಿಡಿಸಿಯೇ ತೀರಬೇಕೆಂದು ಸಾವಿತ್ರಿ ಪಣತೊಟ್ಟಿದ್ಲು. ಇರ್ಲಿ ಬಿಡಮ್ಮ, ದೊಡ್ಡವನಾಗ್ತಾ ಅವನೇ ಬಿಡ್ತಾನೆ ಎಂದು ನಾನು ಸಮಾಧಾನ ಮಾಡಿದೆ. ಇಲ್ಲ ಮಾವ, ಅವನ ಹಲ್ಲು ಮುಂದೆ ಬರುತ್ತೆ, ಕೈ ಬೆರಳಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸವಾಗುತ್ತೆ ಎನ್ನುತ್ತಾ ವೈದ್ಯರಿಗಿಂತ ಹೆಚ್ಚಾಗಿ ಭಾಷಣ ಮಾಡ್ತಿದ್ಲು. ಚೀಪುವ ಚಟ ಬಿಡಿಸಲು ಮಾಡಿದ ಎಷ್ಟೋ ಪ್ರಯತ್ನಗಳು ವ್ಯರ್ಥವಾದ್ವು. ಯಾರೋ ಪುಣ್ಯಾತ್ಮರು ಬೇವಿನ ಸೊಪ್ಪು ಅರೆದು ರಸವನ್ನ ಮಗುವಿನ ಬೆರಳಿಗೆ ಹಚ್ಚಿ ಎಂದು ಮಹಾನ್ ಐಡಿಯಾ ಕೊಟ್ರು. ಅದರ ಪ್ರಯೋಗವೂ ನಡೆಯಿತು. ಒಂದೆರಡು ಬಾರಿ ಕಹಿಯಾದ ಬೆರಳನ್ನ ಚೀಪಿದ ಕುಲಪುತ್ರನ ಮುಖ ಸಿಂಗರಿಸಿದ. ಆ ರಸದ ಕಹಿಗಿಂತ ಚೀಪುವ ಸವಿಯೇ ಚೆನ್ನಾಗಿತ್ತೇನೋ. ಕ್ರಮೇಣ ಕಹಿ ಬೆರಳನ್ನೇ ಚೀಪಲಾರಂಭಿಸಿದ. ನಾನು ನನ್ನವಳ ಕೆಟ್ಟ ಅಡುಗೆಗೆ ಅಭ್ಯಾಸವಾದಂತೆ ಎಲ್ಲ ಉಪಾಯಗಳು ಫ್ಲಾಪ್ ಆದ್ರೂ ನನ್ನ ಸೊಸೆ ಜಿದ್ದಿಗೆ ಬಿದ್ದವಳಂತೆ ಪರ್ಯಾಯ ಉಪಾಯದ ಹುಡುಕಾಟ ಆರಂಭಿಸಿದ್ಲು. ಮಹನೀಯರೊಬ್ಬರು ಮಗುವಿನ ಬೆರಳನ್ನ ಗಂಧದ ಗಡ್ಡಿಯಿಂದ ಸುಟ್ಟು ಬಿಡಿ, ಚೀಪಿದರೆ ಉರಿಯುತ್ತದೆ, ಕ್ರಮೇಣ ಅವನೇ ಬಿಡ್ತಾನೆ ಎಂದು ಪ್ರಳಯಾಂತಕ ಐಡಿಯಾ ಕೊಟ್ರು. ಈ ಹೊಸ ಐಡಿಯಾ ಫಲಿಸುತ್ತದೆ ಎನಿಸಿದ್ರೂ ಬೆರಳು ಸುಡುವ ಮನಸ್ಸು ಯಾರಿಗೂ ಇರಲಿಲ್ಲ. ಕೊನೆಗೆ ವಿಶಾಲುವಿನ ಸಾರಥ್ಯದಲ್ಲಿ ಕೆಲಸದ ನಿಂಗಿಯಿಂದ ಬೆರಳು ಸುಡಿಸಿದ್ರು. ಎಂದೂ ಅಷ್ಟು ಜೋರಾಗಿ ಅಳದ ಮಗು ಮೂರು ಬೀದಿ ಕೇಳುವಂತೆ ಕಿರುಚಿತು. ಸುಟ್ಟ ಜಾಗದಲ್ಲಿ ಬೊಬ್ಬೆ ಬಂತು. ಇಡೀ ದಿನ ಅವನ ರಾಮಾಯಣ ನಿಲ್ಲಲೇ ಇಲ್ಲ. ನನಗಂತೂ ರೇಗಿ ಹೋಯಿತು. ಅವನು ಬೆರಳು ಚೀಪಿದ್ರೆ ನಿಮ್ಮ ಗಂಟೇನು ಹೋಗ್ತಿತ್ತು, ಎಷ್ಟು ಗೋಳಾಡ್ತಿದ್ದಾನೆ ನೋಡಿ ಎಂದು ಬೈದು ಮಲಗಿದೆ. ಬೆಳಿಗ್ಗೆ ಹೊತ್ತಿಗೆ ಮುದ್ದು ಕೃಷ್ಣ ಸದ್ದಿಲ್ಲದೆ ಮಲಗಿದ್ದ. ಬೊಬ್ಬೆ ಹೇಗಿದೆಯೋ ನೋಡೋಣ ಎಂದು ಇಣುಕಿದ್ರೆ ಬೆರಳು ಚೂಪು ತಸ್ಸುಖವಾಗಿ ಮಲಗಿದ್ದ. ಎಲ್ಲಾ ಇವನ, ಇವನಿಗೆ ಉರಿ ಆಗ್ತಿಲ್ವಾ ಎಂದು ತಲೆ ಕೆಡಿಸ್ಕೊಂಡೆ. ಕೂಡ್ಲೆ ಅಲ್ಲಿಗೆ ಪ್ರತ್ಯಕ್ಷಳಾದ ವಿಶಾಲು ಒಗಟು ಬಿಡಿಸಿದ್ಲು. ಬೆರಳಿನ ಮಧ್ಯಭಾಗದಲ್ಲಿ ಸುಟ್ಟು ಬೊಬ್ಬೆ ಆಗಿದೆ, ಆದ್ರೆ ಅವನು ತುದಿ ಚೀಪ್ತಿದ್ದಾನೆ ಎಂದ. ಅವನ ಜಾಣ್ಮೆಗೆ ತಲೆ ತೂಗಿದೆ. ಕೃಷ್ಣನಿಗೆ 2 ವರ್ಷವಾದ್ರೂ ಅವನು ಬೆರಳು ಚೀಪುವ ಅಭ್ಯಾಸ ಬಿಟ್ಟಿರಲಿಲ್ಲ. ಜಿದ್ದಿಗೆ ಬಿದ್ದವರೆಲ್ಲ ಸೋಲಿಗೆ ಶರಣಾದ್ರು. ಕುಡಿತದ ಚಟ ಬಿಡಿಸುವುದಕ್ಕಿಂತ ಇದು ಕಷ್ಟ, ವಿಶಾಲು ಘೋಷಿಸಿದ್ಲು. ನಾನಂತೂ ನನ್ನ ಮೊಮ್ಮಗ ಇವರನ್ನ ಕುಣಿಸ್ತಾ ಇರೋದನ್ನ ಕಂಡು ಒಳಗೊಳಗೆ ಖುಷಿ ಪಡ್ತಿದ್ದೆ. ಕೊನೆಗೆ ಎಲ್ಲಾ ಪ್ರಯತ್ನಗಳು ವಿಫಲವಾಗಿ ಎಲ್ಲರೂ ಕೈಚೆಲ್ಲಿ ಕುಳಿತರು. ಮುದ್ದು ಕೃಷ್ಣನಿಗೆ 3 ವರ್ಷ ತುಂಬಿ ಶಾಲೆಗೆ ಸೇರಿದ. ಆಶ್ಚರ್ಯವೆಂದ್ರೆ ಒಂದೇ ತಿಂಗಳಲ್ಲಿ ಚೀಪುವ ಅಭ್ಯಾಸ ಬಿಟ್ಟ. ಇದೇನಿದು ಪವಾಡ, ಅವರ ಮ್ಯಾಮ್ ಏನಾದ್ರೂ ಮ್ಯಾಜಿಕ್ ಮಾಡಿದ್ರಾ ಎನಿಸಿತು. ನಿಮ್ಮಿಂದಾಗದ ಕೆಲಸವನ್ನ ಮಾಡಿದ ಮಹಾತಾಯಿ ಬಿಡಿಯಾಕೆ ಎಂದು ಬಾಯಿ ತುಂಬಾ ಅವರನ್ನ ಹೊಗಳಿದೆ. ವಿಶಾಲು ಇದರ ರಹಸ್ಯ ಭೇದಿಸಲು ಹೊರಟಾಗ ಗುಟ್ಟು ರಟ್ಟಾಯಿತು. ಅವನ ಶಾಲೆಗೆ ಹೋದ ಕೂಡ್ಲೇ ಮಕ್ಕಳೆಲ್ಲ ತುತ್ತೂರಿ ಬಂದ, ತುತ್ತೂರಿ ಬಂದ ಅಂತಿದ್ರಂತೆ. ಇದರಿಂದ ಅವಮಾನವಾಗಿ ನಮ್ಮ ಚೆಲ್ವು ಮರಿ ಹುಟ್ಟಿದ ಅರಭ್ಯಾಸ ಸಂಗಾತಿಯಾಗಿದ್ದ ಚಟವನ್ನ ಬಿಟ್ಟೇ ಬಿಟ್ಟ. ಇವರಿಬ್ಬರು ಸತತವಾಗಿ 3 ವರ್ಷ ಕಸರತ್ತು ಮಾಡಿಯೂ ಬಗೆಹರಿಸದ ಸಮಸ್ಯೆಯನ್ನ 3 ವರ್ಷದ ಪುಟಾಣಿಗಳು 3 ದಿನಗಳಲ್ಲಿ ಬಗೆಹರಿಸಿದ್ವು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ. ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಹಾಗೆ ನಿಮಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಥೆಯ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಾಯ್. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
5: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
6: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ST ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
5: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ July 12 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
3: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
2: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.

0: ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಅಧ್ಯಾಯದ ಹೆಸರು ಡಾಕ್ಟರ್ ಅಂಬೇಡ್ಕರ್ ರಾಜೀನಾಮೆ ಪತ್ರ ಮುಂದುವರೆದ ಭಾಗ. ಸೆಪ್ಟೆಂಬರ್ 27ರಂದು ಅವರಿಂದ ರಾಜೀನಾಮೆ ಪತ್ರ ಬಂತು. ಸಚಿವ ಸಂಪುಟದಲ್ಲಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಬಹಳ ಹಿಂದಿನಿಂದಲೂ ಆಲೋಚಿಸುತ್ತಿದ್ದೆ. ಸಂಸತ್ತಿನ ಪ್ರಸಕ್ತ ಅಧಿವೇಶನದ ಅವಧಿಯು ಮುಗಿಯುವುದಕ್ಕೂ ಮುಂಚೆಯೇ ಹಿಂದೂ ಸಂಹಿತೆ ವಿಧೇಯಕವನ್ನು ಜಾರಿಗೆ ತರುವ ಸಾಧ್ಯತೆ ಉಂಟೆಂಬ ಒಂದೇ ನಂಬಿಕೆ ರಾಜೀನಾಮೆ ನೀಡುವ ನನ್ನ ಆಶಯವನ್ನು ತಡೆಹಿಡಿದಿತ್ತು. ವಿಧೇಯಕವನ್ನು ಭಾಗ ಮಾಡಿ ವಿವಾಹ ಮತ್ತು ವಿಚ್ಛೇದನಕ್ಕೆ ಅದನ್ನು ಸೀಮಿತಗೊಳಿಸಲು ಕೂಡ ಒಪ್ಪಿಕೊಂಡಿದ್ದೆ. ನಮ್ಮ ಶ್ರಮಕ್ಕೆ ಇಷ್ಟಾದರೂ ಫಲ ಸಿಗಲಿ ಎಂಬ ಅಗಾಧ ನಂಬಿಕೆಯಿಂದ ಒಪ್ಪಿಕೊಂಡಿದ್ದೆ. ವಿಧೇಯಕದ ಈ ಭಾಗವನ್ನು ಕೂಡ ತಲೆ ಎತ್ತದಂತೆ ಮಾಡಲಾಗಿದೆ. ನಿಮ್ಮ ಸಚಿವ ಸಂಪುಟದಲ್ಲಿ ಸದಸ್ಯನಾಗಿ ನಾನು ಮುಂದುವರಿಯುವುದರಲ್ಲಿ ಯಾವ ಅರ್ಥವೂ ಇಲ್ಲವೆಂದು ಕಾಣುತ್ತದೆ. ನನ್ನ ರಾಜೀನಾಮೆಯು ಕೂಡಲೇ ಜಾರಿಗೆ ಬರಬೇಕೆಂದು ಆಶಿಸುತ್ತೇನೆ. ನನ್ನ ಹೆಸರಿನಲ್ಲಿ ಕೆಲವೊಂದು ಮಸೂದೆಗಳು, ಸೂಚನೆಗಳು ಇವೆ. ಅವಿನ್ನೂ ಮುಗಿದಿಲ್ಲ ಎನ್ನುವ ಸಂಗತಿಯು ನೀವು ನನ್ನ ರಾಜೀನಾಮೆಯನ್ನು ಅಂಗೀಕರಿಸಲು ಅಡ್ಡ ಬರಬಹುದು. ನಿಮ್ಮ ಸಚಿವ ಸಂಪುಟದ ಯಾರೇ ಇತರ ಸಚಿವರಿಂದ ಈ ಮಸೂದೆಗಳು, ಸೂಚನೆಗಳ ಮಂಡನೆ ಆಗುವಂತೆ ಮಾಡಬಹುದಾದರೂ ನನ್ನ ಅನುಪಸ್ಥಿತಿ ಕಾಣಿಸಬಾರದೆಂಬುದು ನನ್ನ ಭಾವನೆ. ಆದರೂ ನನ್ನ ರಾಜೀನಾಮೆ ಜಾರಿಗೆ ಬರುವುದಕ್ಕೂ ಮೊದಲು ಅವುಗಳನ್ನು ನಾನು ಮಂಡಿಸಬೇಕೆಂದು ನೀವು ಇಚ್ಛಿಸಿದರೆ ಅವುಗಳು ಮುಗಿಯುವ ತನಕ ಮಾತ್ರವೇ ಉಳಿಯಲು ಸಿದ್ಧನಿದ್ದೇನೆ. ಏಕೆಂದರೆ ನಿಮಗೆ ಮತ್ತು ಸಚಿವ ಸಂಪುಟಕ್ಕೆ ನಾನು ತೋರಬೇಕಾದ ಸೌಜನ್ಯತೆಯಿಂದ ವಿಮುಖನಾಗಲು ನಾನು ಇಷ್ಟಪಡುವುದಿಲ್ಲ. ಅಂತಹ ಸಂದರ್ಭ ಬಂದರೆ ನನ್ನ ಹೆಸರಿನಲ್ಲಿರುವ ಮಸೂದೆಗಳಿಗೆ ಮತ್ತು ಸೂಚನೆಗಳಿಗೆ ಬೇರೆಯವುಗಳಿಗಿಂತಲೂ ಆದ್ಯತೆ ಕೊಡಬೇಕೆಂದು ಕೋರುತ್ತೇನೆ. ಅದೇ ದಿನದಂದು, ಎಂದರೆ ಸೆಪ್ಟೆಂಬರ್ 27ರಂದು ನಾನು ಕೊಟ್ಟ ಉತ್ತರ ಹೀಗಿದೆ. ಸೆಪ್ಟೆಂಬರ್ 27ರ ನಿಮ್ಮ ಪತ್ರ ತಲುಪಿದೆ. ನಿಮ್ಮ ರಾಜೀನಾಮೆಯ ಸುದ್ದಿ 2 ದಿನಗಳ ಹಿಂದೆ ಪತ್ರಿಕೆಗಳಲ್ಲಿ ಬಂದಿದೆ. ನನಗೆ ದಿಗ್ಭ್ರಮೆ ಆಯಿತು. ಅಧಿವೇಶನದ ಪ್ರಾರಂಭದಲ್ಲಿ ನೀವು ನಿಮ್ಮ ಅನಾರೋಗ್ಯದ ಬಗ್ಗೆ ನನಗೆ ಹೇಳಿದಿರಿ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲವೆಂದು ನನಗೂ ಗೊತ್ತಿತ್ತು. ನಿಮ್ಮ ಅನಾರೋಗ್ಯದ ದೃಷ್ಟಿಯಿಂದ ಹಾಗೂ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಲು ನೀವು ಇಚ್ಛಿಸಿದ್ದರಿಂದ ಸಚಿವ ಸಂಪುಟದಲ್ಲಿ ಉಳಿಯುವಂತೆ ನಾನು ನಿಮಗೆ ಒತ್ತಾಯ ಮಾಡಲಿಲ್ಲ. ಈ ವರ್ಷಗಳಲ್ಲಿ ನಾವು ಸಚಿವ ಸಂಪುಟದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ಕಾಲದಲ್ಲಿ ನಮ್ಮ ಗೆಳೆತನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬಯಸುತ್ತೇನೆ. ಕೆಲವೊಮ್ಮೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಆದರೆ ಅದು ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸುವುದಕ್ಕೆ ಅಡ್ಡ ಬಂದಿಲ್ಲ. ನೀವು ಹೊರಹೋಗುತ್ತಿರುವುದಕ್ಕೆ ನಿಜಕ್ಕೂ ವ್ಯಥೆಪಡುತ್ತಿದ್ದೇನೆ. ಹಿಂದೂ ಸಂಹಿತೆ ಮಸೂದೆಯು ಈ ಅಧಿವೇಶನದಲ್ಲಿ ಅಂಗೀಕೃತ ಆಗದಿರುವ ಹಾಗೂ ಕೊನೆಗೆ ಅದರ ವಿವಾಹ ಮತ್ತು ವಿಚ್ಛೇದನ ಭಾಗವನ್ನು ಕೂಡ ಮುಂದೂಡಿದ ಸಂಗತಿಯಿಂದ ನಿಮಗೆ ಭಾರಿ ನಿರಾಶೆ ಆಗಿರುವುದನ್ನು ನಾನು ನಿಜಕ್ಕೂ ಅರ್ಥ ಮಾಡಿಕೊಳ್ಳಬಲ್ಲೆ. ಅದರ ಬಗ್ಗೆ ನೀವು ಎಷ್ಟೊಂದು ಶ್ರಮಪಟ್ಟಿದ್ದೀರಿ, ಅದರ ಬಗ್ಗೆ ನೀವು ಎಷ್ಟೊಂದು ಆಸಕ್ತಿಯಿಂದಿದ್ದೀರಿ ಎನ್ನುವುದು

ನನಗೆ ಚೆನ್ನಾಗಿ ಗೊತ್ತಿದೆ. ಈ ಮಸೂದೆಗೆ ನಾನು ನಿಕಟವಾಗಿ ಸಂಬಂಧ ಪಡೆದಿದ್ದರೂ ಅದರ ಅವಶ್ಯಕತೆ ಇದೆ ಎಂದು ನನಗೆ ಬಹಳ ಹಿಂದಿನಿಂದಲೂ ಮನವರಿಕೆ ಆಗಿತ್ತು. ಅದು ಅಂಗೀಕೃತ ಆಗಬೇಕೆಂದು ನಾನೂ ಕಾತುರದಿದ್ದೆ. ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದ್ದೆ. ಆದರೆ ವಿಧಿಯ ಆಟ ಮತ್ತು ಸಂಸತ್ತಿನ ನಿಯಮಗಳು ನಮ್ಮ ವಿರುದ್ಧವೇ ಇದ್ದವು. ಈ ಅಧಿವೇಶನದಲ್ಲಿ ಅದು ಅಂಗೀಕೃತವಾಗುವಂತೆ ನಮ್ಮಿಂದೇನೂ ಮಾಡಲು ಸಾಧ್ಯವಿಲ್ಲವೆಂದು ನನಗೆ ಸ್ಪಷ್ಟವಾಗಿ ತೋರುತ್ತಿದೆ. ವೈಯಕ್ತಿಕವಾಗಿ ಈ ಪ್ರಯತ್ನವನ್ನು ನಾನು ಬಿಟ್ಟುಕೊಡುವುದಿಲ್ಲ, ಏಕೆಂದರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಸಾಧಿಸಲು ಉದ್ದೇಶಿಸುವ ಯಾವುದೇ ಪ್ರಗತಿಗೂ ಇದಕ್ಕೂ ನಿಕಟ ಸಂಬಂಧ ಇದೆ ಎಂದು ನಾನು ಭಾವಿಸಿದ್ದೇನೆ. ನಿಮ್ಮ ರಾಜೀನಾಮೆಯು ಕೂಡಲೇ ಜಾರಿಗೆ ಬರಬೇಕೆಂದು ನೀವು ಅಪೇಕ್ಷಿಸಿದ್ದೀರಿ. ಆದರೆ ನಿಮ್ಮ ಹೆಸರಿನಲ್ಲಿರುವ ಕೇಂದ್ರ ಮಸೂದೆಗಳ ಮತ್ತು ಸೂಚನೆಗಳ ಕಾರ್ಯಕಲಾಪಗಳು ಮುಗಿಯುವವರೆಗೂ ನೀವು ಇರುವುದಾಗಿ ಸಲಹೆ ಮಾಡಿದ್ದೀರಿ. ತುಂಬಾ ಸಂತೋಷ. ಈ ವಿಷಯದ ಬಗ್ಗೆ ಗಮನ ಕೊಡುತ್ತೇನೆ. ಹೇಗೆ ಆದರೂ ಈ ಅಧಿವೇಶನವು ಅಕ್ಟೋಬರ್ 6 ತನಕ ಮಾತ್ರವೇ ನಡೆಯಲಿದೆ. ಎಂದರೆ ಈ ದಿನದಿಂದ 1 ವಾರಕ್ಕಿಂತ ಸ್ವಲ್ಪ ಹೆಚ್ಚು. ಕೆಲವೇ ದಿನಗಳಲ್ಲಿ ಆದ್ಯತೆಗಳಿಗೆ ಅಷ್ಟೊಂದು ಅವಕಾಶ ಇಲ್ಲ. ಸಾಧ್ಯವಾದಷ್ಟು ಬೇಗನೆ ನಿಮ್ಮ ಮಸೂದೆಗಳ ಮತ್ತು ಸೂಚನೆಗಳ ಮಂಡನೆ ಆಗಲು ಪ್ರಯತ್ನ ಮಾಡೋಣ. ಆದ್ದರಿಂದ ಈ ಅಧಿವೇಶನದ ಕೊನೆಯ ತನಕ ನೀವು ಇರುವಿರೆಂಬ ನಂಬಿಕೆ ನನಗಿದೆ. ಎಲ್ಲ ಶುಭಾಶಯಗಳೊಂದಿಗೆ. ಈ ಪತ್ರಕ್ಕೆ ಅಕ್ಟೋಬರ್ 1 ಅವರ ಉತ್ತರ ಹೀಗಿದೆ. 1951 ಸೆಪ್ಟೆಂಬರ್ 28 ದಿನಾಂಕದ ತಮ್ಮ ಪತ್ರ ತಲುಪಿದೆ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸುವುದಾಗಿ ತಾವು ನನಗೆ ಅದರಲ್ಲಿ ತಿಳಿಸಿದ್ದೀರಿ. ಈ ಅಧಿವೇಶನದ ಕೊನೆಯವರೆಗೆ ಸ್ಥಾನದಲ್ಲಿ ನಾನು ಮುಂದುವರೆಯಲು ತಾವು ಅಪೇಕ್ಷೆ ಪಟ್ಟಿದ್ದೀರಿ. ಈ ವಿಷಯದಲ್ಲಿ ತಮ್ಮ ಅಪೇಕ್ಷೆಯಂತೆ ನಡೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ. ನಿವೃತ್ತರಾಗಲಿರುವ ಸಚಿವರು ವಾಡಿಕೆಯಂತೆ ಮಾಡುವ ಹಾಗೆಯೇ 1951 ಅಕ್ಟೋಬರ್ 6 ಸಂಸತ್ತಿನಲ್ಲಿ ಹೇಳಿಕೆ ನೀಡಲು ನಾನು ಉದ್ದೇಶಿಸಿರುವುದನ್ನು ಸಹ ತಮಗೆ ತಿಳಿಸಬಯಸುತ್ತೇನೆ. ಈ ಪತ್ರಕ್ಕೆ ಅಕ್ಟೋಬರ್ 3 ನನ್ನ ಉತ್ತರ ಹೀಗಿದೆ. ಖಂಡಿತವಾಗಿಯೂ ನೀವು ಅಧಿವೇಶನದ ಕೊನೆಯ ದಿನದಂದು ಸದನದಲ್ಲಿ ಹೇಳಿಕೆ ನೀಡಬಹುದು. ಆದರೆ ಕೊನೆಯ ದಿನ ಯಾವುದಾಗುತ್ತದೆಂದು ಇನ್ನೂ ನನಗೆ ಗೊತ್ತಿಲ್ಲ. ಅದು ಬಹುತೇಕ ಅಕ್ಟೋಬರ್ 6 ಅಲ್ಲವೆಂದು ತೋರುತ್ತದೆ. ನಿಮ್ಮ ಹೇಳಿಕೆಯಾದ ಮೇಲೆ ನಾನು ಕೂಡ ಕೆಲವೊಂದು ಹೇಳಿಕೆ ನೀಡುವ ಸಂಭವ ಇದೆ. ನೀವು ಮಾಡಬಯಸಿರುವ ಹೇಳಿಕೆಯ ಒಂದು ಪ್ರತಿಯನ್ನು ನನಗೆ ಕಳುಹಿಸಿದರೆ ತುಂಬಾ ಅಭಾರಿಯಾಗಿರುತ್ತೇನೆ. ಅಕ್ಟೋಬರ್ 4 ಅಂಬೇಡ್ಕರ್ ಅವರ ಪತ್ರ ಹೀಗಿದೆ. 1951 ಅಕ್ಟೋಬರ್ 3 ತಮ್ಮ ಪತ್ರ ಸಂಖ್ಯೆ ತಲುಪಿದೆ. ಅಧಿವೇಶನದ ಕೊನೆಯ ದಿನದಂದು ಸದನದಲ್ಲಿ ನಾನು ಹೇಳಿಕೆ ನೀಡಬೇಕೆಂದು ತಾವು ಹೇಳಿದ್ದೀರಿ. ಆದರೆ 6 ಅಧಿವೇಶನದ ಕೊನೆಯ ದಿನ ಅಲ್ಲದಿದ್ದರೆ 6 ನನ್ನ ಹೇಳಿಕೆ ನೀಡಬಾರದೆಂದು ಅರ್ಥವೇ? ಯಾವ ದಿನದಿಂದ ನಾನು ಹೇಳಿಕೆ ನೀಡಬೇಕೆಂಬ ಸ್ಪಷ್ಟ ಕಲ್ಪನೆ ನನ್ನಲ್ಲಿರಬೇಕೆಂದುಕೊಂಡಿದ್ದೇನೆ. ಏಕೆಂದರೆ ಉಪಸಭಾಪತಿಗಳಿಗೆ ತಿಳಿಸಬೇಕಾಗುತ್ತದೆ. ನನ್ನದಾದ ಮೇಲೆ ತಮ್ಮ ಹೇಳಿಕೆ ನೀಡಲು ತಾವು ಅಪೇಕ್ಷಿಸಿದ್ದೀರೆಂದು ನನಗೆ ಕಂಡುಬಂದಿದೆ. ತಾವು ಪ್ರಸ್ತಾಪಿಸಿರುವಂತೆ ಹೇಳಿಕೆ ನೀಡುವುದು ಸಂಪ್ರದಾಯ ಅಲ್ಲ. ಕಾರ್ಯಕಲಾಪ ನಿಯಮಗಳಂತೆ ನಿಮಗೆ ಒದಗುವ ಯಾವುದೇ ಹಕ್ಕನ್ನು ಚಲಾಯಿಸಲು ತಾವು ಸ್ವತಂತ್ರರು. ನನ್ನದಾದ ಮೇಲೆ ತಾವು ಹೇಳಲು ನಾನು ಯಾವ ತಕರಾರನ್ನೂ ಎತ್ತುವುದಿಲ್ಲ. ನನ್ನ ಹೇಳಿಕೆಯ ಒಂದು ಪ್ರತಿಯನ್ನು ಕೇಳಿರುವುದಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ, ತಮಗೇ ಗೊತ್ತಿರುವಂತೆ ನನ್ನ ಭಾಷಣಗಳನ್ನು ಅಥವಾ ಹೇಳಿಕೆಯನ್ನು ಬರೆಯುವ ಅಭ್ಯಾಸ ನನಗಿಲ್ಲ. ನನ್ನ ಹೇಳಿಕೆಯ ಪಾಠವನ್ನು ಈವರೆಗೂ ನಾನು ಬರೆದಿಲ್ಲ. ಸಕಾಲದಲ್ಲಿ ನನ್ನ ಹೇಳಿಕೆಯನ್ನು ಬರೆಯಲು ನನಗೆ ಸಮಯಾವಕಾಶ ಸಿಕ್ಕರೆ ಅದರ ಒಂದು ಪ್ರತಿಯನ್ನು ಸಂತೋಷದಿಂದ ತಮಗೆ ಕಳುಹಿಸುತ್ತೇನೆ. ಎಷ್ಟು ಬೇಗ ಎಂಬುದನ್ನು ಬಹುಶಃ ಹೇಳಲು ನನಗೆ ಸಾಧ್ಯವಾಗುತ್ತಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾನು ಬರೆದ ಪತ್ರ ದಿನಾಂಕ 4 ಹೀಗಿದೆ. ಅಕ್ಟೋಬರ್ 4 ನಿಮ್ಮ ಪತ್ರ ತಲುಪಿದೆ. ಅಧಿವೇಶನವು ಕೊನೆ ಪಕ್ಷ ಅಕ್ಟೋಬರ್ 11 ತನಕವೂ ನಡೆಯಲಿದೆ ಎಂಬುದು ನನಗೆ ಸ್ಪಷ್ಟವಾಗಿದೆ. ಸದನಕ್ಕೂ ಹಾಗೆಂದು ತಿಳಿಸಿದ್ದೇನೆ. ಅದು ನಿಮಗೆ ಸರಿ ಹೊಂದಿದರೆ ಆ ದಿನ ನೀವು ಹೇಳಿಕೆ ನೀಡಬಹುದು. ನಾನು ಹೇಳಿಕೆ ನೀಡುವುದಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ
ಈ ಬಗ್ಗೆ ಖಚಿತವಾಗಿ ನಿರ್ಧಾರ ಮಾಡಿಲ್ಲ. ಬಹುಶಃ ಆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನಾಡಬೇಕೆಂದಿದ್ದೇನೆ. ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ರ ಅದೇ ಅಕ್ಟೋಬರ್ 4 ದಿನಾಂಕದ್ದು. ಹೀಗಿದೆ ತಮ್ಮ ಪತ್ರ ಸಂಖ್ಯೆ 3373 PM ದಿನಾಂಕ 4 ಅಕ್ಟೋಬರ್ ರಲ್ಲಿ ಸಲಹೆ ಮಾಡಿರುವಂತೆ ನಿಮ್ಮ ಪ್ರಸ್ತಾಪವನ್ನು ಒಪ್ಪುತ್ತೇನೆ. ಅಕ್ಟೋಬರ್ 11 ಸಂಸತ್ತಿನಲ್ಲಿ ನನ್ನ ಹೇಳಿಕೆ ನೀಡುತ್ತೇನೆ. ಡೆಪ್ಯೂಟಿ ಸ್ಪೀಕರ್ ರೊಂದಿಗೆ ಮಾತನಾಡಿದ್ದೇನೆ. ಆ ದಿನ ನನ್ನ ಹೆಸರಿನಲ್ಲಿರುವ ಕಲಾಪವು ಎಂದರೆ ಪುನರ್ ವಿಂಗಡಣೆಗೆ ಸಂಬಂಧಿಸಿದ ಕಾರ್ಯಕಲಾಪವು ಮುಗಿದ ಮೇಲೆ ನನ್ನ ಹೇಳಿಕೆ ನೀಡಲು ನನಗೆ ಅವಕಾಶ ಕೊಡಲು ಅವರು ಒಪ್ಪಿಕೊಂಡಿದ್ದಾರೆ. ಇದೇ ಕೊನೆಯ ಪತ್ರ ಸರ್. ಶ್ರೀಕಾಮತ್, ಸದನದಲ್ಲಿ ಈಗ ಉಪಸ್ಥಿತರಿರುವ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಿನ್ನೆ ಅವರ ಮತ್ತು ಪ್ರಧಾನಮಂತ್ರಿಯವರ ನಡುವಣ ಪತ್ರ ವ್ಯವಹಾರವನ್ನು ಸದನದಲ್ಲಿ ಓದಲಾಗುತ್ತದೆ ಎಂದು ತಿಳಿಸಲಾಗಿತ್ತೇ ಎಂಬುದನ್ನು ನಾವು ಚರ್ಚೆ ಮುಂದುವರಿಸುವುದಕ್ಕೆ ಮುಂಚೆ ಕೇಳಲು ತಮ್ಮ ಅನುಮತಿ ಕೋರುತ್ತೇನೆ. ಅವರ ಪತ್ರ ವ್ಯವಹಾರವನ್ನು ಓದಲಾಗುತ್ತದೆ ಎಂದು ಅವರಿಗೆ ತಿಳಿಸುವುದು ನ್ಯಾಯೋಚಿತ. ಸಚಿವರಿಗೆ ತೋರಿಸಬೇಕಾದ ಸೌಜನ್ಯದ ದೃಷ್ಟಿಯಿಂದಲೂ ಕೂಡ ಅದು ಅಗತ್ಯ. ಅವರಿಗೆ ತಿಳಿಸಿರದಿದ್ದರೆ ಅವರಿಗೆ ಏಕೆ ತಿಳಿಸಲಿಲ್ಲ ಎನ್ನುವುದು ಈ ಸದನಕ್ಕೆ ಗೊತ್ತಾಗಬೇಕು. ಅವರಿಗೆ ತಿಳಿಸಲಾಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ತನಗೆ ತಿಳಿಸಲಾಗಿತ್ತು ಅಥವಾ ಇಲ್ಲ ಎನ್ನುವುದನ್ನು ಅವರೂ ಹೇಳಬೇಕು. ಮಾನ್ಯ ಉಪಸಭಾಪತಿಗಳು, ಅದೆಲ್ಲ ಮೂಲತಃ ನನಗೆ ಸಂಬಂಧಪಟ್ಟಿದ್ದಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಕ್ತಾರರು ಕೆಲವು ಪತ್ರಗಳನ್ನು ಓದ ಬಯಸಿದರು. ಸಹಜವಾಗಿಯೇ ಅವಕಾಶ ಕೊಟ್ಟೆ. ಅಲ್ಲದೆ ಅಂಬೇಡ್ಕರ್ ಅವರಿಗೆ ಅವರ ಹೇಳಿಕೆಯನ್ನು ಕೊಡಲು 6 ಗಂಟೆಯನ್ನು ನಿಗದಿ ಮಾಡಿದ್ದೆ. ಆ ಸಮಯದಲ್ಲಿ ಅವರ ಆಸನದಲ್ಲಿ ಉಪಸ್ಥಿತರಿರಲಿಲ್ಲ. ಆಗ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಸುಸಂಗತ ವಿಷಯಗಳನ್ನು ಮತ್ತು ಈ ಪತ್ರಗಳನ್ನು ಓದಲಾಯಿತು. ಅದು ನಿರೀಕ್ಷಿತ. ಆದ್ದರಿಂದ ಯಾವ ವಿಶೇಷ ನೋಟಿಸು ಕೊಡುವ ಅಗತ್ಯವಿಲ್ಲ. ಶ್ರೀಕಾಮತ್, ಆದರೆ ಪತ್ರ ವ್ಯವಹಾರದ ಆ ಇನ್ನೊಬ್ಬರಿಗೆ ತಿಳಿಸಲಾಗಿತ್ತೆ? ಮಾನ್ಯ ಡೆಪ್ಯೂಟಿ ಸ್ಪೀಕರ್, ಸದನದಲ್ಲಿ ಇಲ್ಲದರಲ್ಲೂ ಅವರು ಇಚ್ಛೆಪಟ್ಟಾಗ ಏನನ್ನು ಮಾಡೋದಕ್ಕೆ ಆಗುತ್ತದೆ? ಶ್ರೀಕಾಮತ್, ರಾಜೀನಾಮೆ ನೀಡಿದ್ದೇನೆಂದು ಹೇಳುತ್ತಾ ಅವರು ಕೊಠಡಿಯಿಂದ ಹೊರಟು ಹೋದರು. ಮಾಜಿ ಸಚಿವರಾಗಿ ಹೇಳಿಕೆ ನೀಡಲು ಅವರಿಗೆ ಅನುಮತಿ ಕೊಡುತ್ತಿದ್ದೀರಾ? ಪತ್ರ ವ್ಯವಹಾರವನ್ನು 6 ಗಂಟೆಗೆ ಓದಲಾಗುತ್ತದೆಂದು ಅವರಿಗೆ ತಿಳಿಸಿರಲಿಲ್ಲವೆಂದು ನನ್ನ ಅನಿಸಿಕೆ. ಮಾನ್ಯ ಉಪಸಭಾಪತಿಗಳು, ಸಚಿವರಾಗಿ ಅಲ್ಲ, ಸಚಿವ ಸ್ಥಾನದಲ್ಲಿ ಇದ್ದಾಗ ಅಲ್ಲ, ರಾಜೀನಾಮೆ ಕೊಟ್ಟ ಮೇಲೆಯೇ ಹೇಳಿಕೆ ನೀಡಲಾಗುತ್ತದೆ. ಸಮಯ ಯಾವುದಾದರೂ ಆಗಿರಬಹುದು, ರಾಜೀನಾಮೆಯ ನಂತರ 1 ನಿಮಿಷವೂ ಸಚಿವರಾಗಿರುವುದಿಲ್ಲ. ಮಾಜಿ ಸಚಿವ ಮಾತ್ರ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸದಸ್ಯರು ಸಭಾಪತಿಗಳ ಸಮ್ಮತಿ ಪಡೆದು ತನ್ನ ರಾಜೀನಾಮೆಗೆ ವಿವರಣೆಯನ್ನು ವೈಯಕ್ತಿಕ ಹೇಳಿಕೆಯಂತೆ ಕೊಡುತ್ತಾರೆ. ರಾಜೀನಾಮೆ ಕೊಟ್ಟ ಕ್ಷಣವೇ ಪ್ರಧಾನಮಂತ್ರಿಯವರು ಅದನ್ನು ಅಂಗೀಕರಿಸಿದ ಕ್ಷಣವೇ ನಿಯಮಗಳೇನೆ ಇರಬಹುದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಅವರು ರಾಜೀನಾಮೆ ಕೊಟ್ಟಾಗ ಹೇಳಿಕೆ ಕೊಡಬಯಸಿದರೆ ಸಚಿವರಾಗಿ ಹೇಳಿಕೆ ಕೊಡುವುದಿಲ್ಲ. ಆ ಸಮಯದಲ್ಲಿ ಅವರು ಮಾಜಿ ಸಚಿವರು ಅಷ್ಟೇ. ಯಾವುದೇ ಹಠಾತ್ ಪರಿಸ್ಥಿತಿ ನನ್ನ ಮೇಲೆ ಬೀಳಲು ಅವಕಾಶ ಕೊಡುವುದಿಲ್ಲ. ಯಾರೇ ಸದಸ್ಯರು ಯಾವುದೇ ಪ್ರಶ್ನೆಯನ್ನು ಎತ್ತ ಬಯಸಿದರೆ ನನ್ನ ಕೊಠಡಿಯಲ್ಲಿ ಅವರು ನನ್ನೊಂದಿಗೆ ಮಾತನಾಡಿದರೆ ಅಥವಾ ಮುಂಚೆಯೇ ತಿಳಿಸಿದ್ದರೆ ಆ ವಿಷಯಗಳನ್ನು ಪರಿಶೀಲಿಸುತ್ತಿದ್ದೆ. ಇದನ್ನು ಮುಂದುವರಿಸದಿರೋಣ. ಶ್ರೀಕಾಮತ್, ಪತ್ರ ವ್ಯವಹಾರವನ್ನು ಓದುತ್ತಿದ್ದಾಗ ಈ ಹಠಾತ್ ಪರಿಸ್ಥಿತಿ ಉದ್ಭವವಾಯಿತೆಂದು ಪುನಃ ಹೇಳ ಬಯಸುತ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಅವರು ಈ ದಿನ ಉಪಸ್ಥಿತರಿದ್ದಾರೆ. ನಿನ್ನೆ ಓದಿದ ಪತ್ರ ವ್ಯವಹಾರದ ಬಗ್ಗೆ ಅವರು ಹೇಳಿಕೆ ನೀಡ ಬಯಸಿದರೆ ಅವರಿಗೆ ತಾವು ಅನುಮತಿ ಕೊಡುತ್ತೀರಾ? ಮಾನ್ಯ ಉಪಸಭಾಪತಿಗಳು, ತಾನೇನು ಮಾಡಬೇಕೆಂಬುದು ಮಾನ್ಯ ಸದಸ್ಯರಿಗೆ ಚೆನ್ನಾಗಿ ಗೊತ್ತಿದೆ ಎಂಬುದು ನನಗೂ ಗೊತ್ತಿದೆ. ಇಲ್ಲಿ ಊಹಾಪೋಹದ ಪ್ರಸ್ತಾಪಗಳಿಗೆ ನಾನು ಉತ್ತರ ಕೊಡಲಾರೆ ಎಂದಷ್ಟೇ ಹೇಳಬಲ್ಲೆ. ಆದ್ದರಿಂದ ಮಾನ್ಯ ಸದಸ್ಯರು ಯಾವುದನ್ನಾದರೂ ಕೈಗೊಳ್ಳ ಬಯಸಿದರೆ, ಹೇಳಿಕೆಯನ್ನು ನೀಡಲು ಅಂಥದ್ದೇ ಇನ್ನೇನನ್ನು ಬಯಸಿದರೆ ಅಥವಾ ಕಾತುರದಿಂದಿದ್ದರೆ ನಾನದನ್ನು ಪರಿಶೀಲಿಸುತ್ತೇನೆ. ಡಾಕ್ಟರ್ ಅಂಬೇಡ್ಕರ್, ಬಾಂಬೆ. ತಮ್ಮ ಅನುಮತಿ ಕೋರಿ 2 ಮಾತುಗಳನ್ನಷ್ಟೇ ಹೇಳ ಬಯಸುತ್ತೇನೆ. ನಾನು ಕೊಠಡಿಯಿಂದ ಹೊರಟು ಹೋದಾಗ 6 ಗಂಟೆಗೆ ನಾನು ಹೇಳಿಕೆ ನೀಡಲು ಸಿದ್ಧನಿಲ್ಲವೆಂಬ ಭಾವನೆ ಈ ಸದನಕ್ಕೆ ಹಾಗೂ ತಮಗೆ ಬಂದಿದೆಯೆಂದು ನನಗೆ ನಿಜಕ್ಕೂ ಅನಿಸಿತ್ತು. ಅದನ್ನೇ ನಿಶ್ಚಯಿಸಿಕೊಂಡಿದ್ದೇನೆಂದು ಅನಿಸುತ್ತದೆ.
ಈಗ ಆ ಅವಕಾಶವನ್ನು ಕೇಳುವುದೂ ಇಲ್ಲ. 6 ಗಂಟೆಗೆ ನಾನು ಹೇಳಿಕೆ ನೀಡಬೇಕೆಂದು ತಾವು ಮಾಡಿದ ಆದೇಶವನ್ನು ನಾನು ಪಾಲಿಸುವುದಿಲ್ಲವೆಂಬುದು ಚೆನ್ನಾಗಿ ಗೊತ್ತಿದ್ದರೂ 6 ಗಂಟೆಯಲ್ಲಿ ಪ್ರಧಾನಮಂತ್ರಿಯವರು ಪತ್ರ ವ್ಯವಹಾರವನ್ನು ಓದಿದ್ದರಿಂದ ನನ್ನ ಮನಸ್ಸಿಗೆ ನೋವುಂಟಾಗಿದೆ ಎಂದು ಹೇಳುವುದೂ ಇಲ್ಲ. ನನಗೆ ತಿಳಿಸದೆಯೇ ಪತ್ರ ವ್ಯವಹಾರವನ್ನು ಪ್ರಧಾನಮಂತ್ರಿಯವರು ಓದಿದ್ದು ಸಮರ್ಥನೀಯವೇ ಅಥವಾ ಅಲ್ಲವೇ ಎಂಬುದನ್ನು ತಮಗೇ ಬಿಡುತ್ತೇನೆ. ಅದನ್ನು ತಮಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಬಿಟ್ಟಿದ್ದೇನೆ. ಏಕೆಂದರೆ ಪತ್ರ ವ್ಯವಹಾರದಿಂದ ಉಂಟಾಗಿರುವ ಯಾವುದೇ ತಪ್ಪು ಭಾವನೆಯನ್ನು ಸರಿಪಡಿಸಲು ನನಗೆ ಇತರ ಮಾರ್ಗಗಳು ಮುಕ್ತವಾಗಿವೆ ಎಂದು ನನಗೆ ಗೊತ್ತಿದೆ. ಮಾನ್ಯ ಉಪಸಭಾಪತಿಗಳು, ಮನಸ್ಸು ಬದಲಾಯಿಸಿಕೊಳ್ಳುವುದು ಮಾನ್ಯ ಸದಸ್ಯರಿಗೆ ಸೇರಿದ್ದು. 6 ಗಂಟೆಯನ್ನು ನಿಗದಿ ಮಾಡಿದ್ದೆ. ಸರಿಯಾಗಿ 6 ಗಂಟೆ ಆಗಿತ್ತು. ಆದರೆ ಮಾನ್ಯ ಸದಸ್ಯರು ಇದ್ದರೋ ಇಲ್ಲವೋ ನೋಡಿದೆ. ಅವರು ಅವರ ಆಸನದಲ್ಲಿ 6 ಗಂಟೆಯಲ್ಲಿ ಇರಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಕೇಳುವ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಂಬೇಡ್ಕರ್ ಓದು ಸರಣಿಯ ಈ ಓದಿನ ಸರಣಿಯನ್ನು ತಾವು ಕೇಳಿ ತಮ್ಮ ಗೆಳೆಯರ ಬಳಗಕ್ಕೂ ಕೇಳಿಸಿ. ಧನ್ಯವಾದಗಳು. ನಮಸ್ಕಾರ.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು, ನಾವು ಆರೋಗ್ಯದಾಯಕವಿರಬೇಕು ಅಂದರೆ ನಾವು ಸೇವನೆ ಮಾಡುವಂತಹ ಆಹಾರ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಪೌಷ್ಟಿಕಾಂಶಯುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ ಅಂತಲೇ ಹೇಳ್ಬೋದು. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರೋಗ್ಯದಾಯಕ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಸುಮಾ ನಟರಾಜ್ ಅವರಿದ್ದಾರೆ. ಸ್ನೇಹಿತರೆ, ಚವಳೆಕಾಯಿಯಿಂದ ಮಾಡುವಂತಹ ಚಟ್ನಿ ಬಗ್ಗೆ, ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಸುಮಾ ನಟರಾಜ್ ಅವರು ತಿಳಿಸಿಕೊಡುವಂತಹ ರೆಸಿಪಿಗಳ ಬಗ್ಗೆ ತಿಳಿಯೋಣ. ಸುಮಾ ನಟರಾಜ್ ಮೇಡಮ್, ನಮಸ್ತೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಶಿವಮೊಗ್ಗದಿಂದ ಸುಮಾ ನಟರಾಜ್ ಅಂತ ಮಾತಾಡ್ತಾ ಇರೋದು. ಇವತ್ತು ನಾನು ಹೇಳ್ಕೊಡ್ತಾ ಇರೋಂಥ ರೆಸಿಪಿ, ಟೊಮಟೊ ಕಾಯಿ ಮತ್ತು ಚವಳೆಕಾಯಿ ಬಳಸಿ ಒಂದು ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಚವಳೆಕಾಯಿ, ಟೊಮಟೊ ಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಸಕ್ಕರೆ ಒಂಚೂರು,

0: ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ ಸಾಮಾನುಗಳು. ಅದು ಮಾಡೋಂಥ ವಿಧಾನಗಳು, ಟೊಮೆಟೊ ಕಾಯಿ ಮತ್ತು ಜವಳೆಕಾಯಿ ಎರಡನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಮಾಡಿಕೊಂಡು ತಣ್ಣಗೆ ಹಾಕ್ಬಿಡ್ಬೇಕು, ಫುಲ್ ಮೆತ್ತಗಾಗಬೇಕು, ಸ್ಮ್ಯಾಶಷ್ಟು ಮೆತ್ತಗಾಗಬೇಕು. ಅಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೋಕೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ಒಂಚೂರು ಸಕ್ಕರೆ, ಟೊಮೆಟೊಕಾಯಿ, ಅದು ಫ್ರೈ ಮಾಡಿರೋ ಟೊಮೆಟೊಕಾಯಿ ಮತ್ತು ಜವಳೆಕಾಯಿ ಎರಡನ್ನು ಎಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಒಗ್ಗರಣೆ ಒಂದು ಕೊಟ್ಕೋಬೇಕು. ಒಗ್ಗರಣೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಜವಳೆಕಾಯಿ ಚಟ್ನಿ ರೆಡಿಯಾಗುತ್ತೆ. ಸವಿಯಲು ಭಾಳ ರುಚಿ ಇರುತ್ತೆ ಇದು, ಸವಿಯಲು ತುಂಬ ತುಂಬ ಚೆನ್ನಾಗಿರುತ್ತೆ.
1: ಜವಳೆಕಾಯಿ ಪಲ್ಯ ತಿಂದು ಬೇಜಾರಾದವ್ರಿಗೆ ಜವಳೆಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ರೊಟ್ಟಿ, ಚಪಾತಿ, ಪೂರಿಗೆ ಎಲ್ಲದಕ್ಕೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ ಜವಳೆಕಾಯಿ ಚಟ್ನಿ. ನೀವು ಕೂಡ ಟ್ರೈ ಮಾಡಿ ಜವಳೆಕಾಯಿ ಚಟ್ನಿ ಯಾವ ರೀತಿ ಇತ್ತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಸುಮಾ ನಟರಾಜ್ ಅವರೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಚಂದ್ರ, ನಿನ್ನ ಕನಸಿಗೆ ಬಂದರೆ ಸೇರಿಸ್ಬೇಡ, ನಾನು ಮಾಸ ಹೋಗ್ತೀನಿ ಜೀವನ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಿಗೆ ಗೊತ್ತಾಗಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನ್ ಅಲ್ಲ, ನೀನು ಮಮತಾಜ್ ಅಲ್ಲ, ಆದರೂ ನಮ್ಮ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
0: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
4: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096729. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸುಮಾ ನಟರಾಜ್ ಅವರು ಜವಳಕಾಯನ್ನು ಬಳಸಿ ಕೂಡ ಚಟ್ನಿ ಮಾಡ್ಬೋದು ಅನ್ನೋದನ್ನು ತುಂಬ ಸೊಗಸಾಗಿ ತಿಳಿಸ್ಕೊಟ್ರು. ಸಾಮಾನ್ಯವಾಗಿ ಜವಳಕಾಯಿಂದ ನಾವು ಪಲ್ಯನ ಮಾಡೇ ಮಾಡಿರ್ತೀವಿ, ಜವಳಕಾಯಿಂದ ಚಟ್ನಿ ಕೂಡ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದರು ಸುಮಾ ನಟರಾಜ್ ಅವರು. ಹಾಗೆ ನುಗ್ಗೆ ಸೊಪ್ಪಿಂದ ಒಂದು ವಿಶೇಷವಾಗಿ ರೆಸಿಪಿಯನ್ನು ತಿಳಿಸಿದ್ದಾರೆ, ಅದ್ರ ಬಗ್ಗೆ ನಮ್ಮ ಸುಮಾ ನಟರಾಜ್ ಮೇಡಮ್ ಅವರಿಂದಲೇ ತಿಳಿಯೋಣ.
6: ನಾನು ಇವತ್ತು ಹೇಳ್ಕೊಡ್ತಾರೋದನ್ನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನುಗ್ಗೆ ಸೊಪ್ಪು ತಗೊಂಡು ಎಲ್ಲ ಚೆನ್ನಾಗೇ ಬಿಡಿಸ್ಕೊಂಡು ಸೊಪ್ಪನ್ನೆಲ್ಲ ಅದನ್ನೇನು ಮಾಡಬೇಕಂದ್ರೆ ಕ್ಲೀನಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ 1 ಗಂಟೆ 2 ಗಂಟೆ ಆರಾಕ್ಬಿಡಬೇಕು. ಅದು ನೀರಿನ ಅಂಶ ಎಲ್ಲ ಹೋಗಬೇಕು, ಆ ಥರ ಆರಾಕಿ ಆಮೇಲೆ ಏನು ಮಾಡಬೇಕು, ಒಂದು ಬಾಂಡ್ಲಿಗೆ ಆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತೆ ಕಪ್ಪಾಗಂಗಲ್ಲ, ಚೆನ್ನಾಗಿ ಕೈಯಿಂದ ಮುಟ್ಟಿದ್ರೆ ಪುಡಿ ಪುಡಿ ಆಗಂಗೆ ಫ್ರೈ ಮಾಡಬೇಕು. ಆಮೇಲೆ ಇನ್ನೊಂದು ಬಾಂಡ್ಲಿ ತೊಗೊಂಡ್ಬಿಟ್ಟು ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆಹಣ್ಣು ಮತ್ತು ಒಣಕೊಬ್ಬರಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಶೇಂಗಾ ಬೀಜ, ಕಡಲೆಬೇಳೆ ಕೆಂಪಾಗಿ ಅದು ಪಟ್ಪಟ್ಟಂದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಾದ ಮೇಲೆ ಕೊಬ್ಬರಿ ಹಾಕೋಬೇಕು, ಒಂದೆರಡು ಸುತ್ತು ಹುರ್ಕೋಬೇಕು. ನೆಕ್ಸ್ಟ್ ಹುಣಸೆಹಣ್ಣು ಅಷ್ಟೇ, ಒಂದು ಸುತ್ತು ಹುರ್ಕೋಬೇಕು. ಅದೆಲ್ಲ ಏನು ಮಾಡಬೇಕು ಅಂದರೆ ತಣ್ಣಗೆ ಹಾಕ್ಬಿಡ್ಬೇಕು. ಅದಕ್ಕೆ ಉಪ್ಪು, ಖಾರದ ಪುಡಿ ಬೇಕಾದರೆ ಖಾರದ ಪುಡಿ ಹಾಕ್ಬೋದು, ಇಲ್ಲ ಫ್ರೈ ಮಾಡೋಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಅಷ್ಟನ್ನು ಎಲ್ಲ ಪುಡಿ ಮಾಡ್ಕೊಂಡು ಕ್ಲೀನಾಗಿ ಹುಣ್ಣು ಪುಡಿ ಮಾಡಿಟ್ಕೊಂಡ್ರೆ, ಸ್ಟೋರೇಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಆ ಪುಡಿ ಹಾಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರೋ ರುಚಿ ಬರುತ್ತೆ. ಅದು ಐರನ್ ಅಂಶ ಜಾಸ್ತಿ, ನುಗ್ಗೆ ಸೊಪ್ಪು ಬಳಸಿದಷ್ಟು ಭಾಳ ಒಳ್ಳೆಯದು, ಹೆಲ್ದಿಯಾಗಿರುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು.
5: ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸುಮಾ ನಟರಾಜ್ ಮೇಡಮ್. ಸ್ನೇಹಿತರೆ, ಕೇಳಿದ್ರಲ್ವಾ ನುಗ್ಗೆ ಸೊಪ್ಪಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ? ಸಹಜವಾಗಿ ನುಗ್ಗೆಕಾಯನ್ನ ಬಳಸೋದು ಉಂಟು ಸ್ನೇಹಿತರೆ. ಇತ್ತೀಚೆಗಂತೂ ನುಗ್ಗೆ ಸೊಪ್ಪಿನಿಂದ ಸಾಕಷ್ಟು ತರಾವರಿ ರೆಸಿಪಿಗಳನ್ನು ಮಾಡ್ತಾರೆ, ಹಾಗೆ ಆರೋಗ್ಯದಾಯಕವಾಗಿ ಕೂಡ ಸಾಕಷ್ಟು ಉಪಯೋಗ ಇದೆ ನುಗ್ಗೆ ಸೊಪ್ಪಿನಿಂದ. ಸ್ವಲ್ಪ ಕಹಿ ಅನ್ನೋದು ಬಿಟ್ಟರೆ ಔಷಧಿಯಾಗಿ ಹಲವು ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಲಾಗುತ್ತೆ. ನುಗ್ಗೆ ಮರದ ಪ್ರತಿಯೊಂದು ಭಾಗವೂ ಕೂಡ ಔಷಧಿಯ ಗುಣವನ್ನು ಹೊಂದಿದೆ. ಹೀಗಾಗಿ ಈ ಆಯುರ್ವೇದದಲ್ಲಿ ಔಷಧಿಗಳ ತಯಾರಿಕೆಯಲ್ಲಿ ನುಗ್ಗೆ ಮರದ ಪ್ರತಿಯೊಂದು ಭಾಗವನ್ನು ಕೂಡ ಬಳಸಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ, ಎ, ಬಿ ಕಾಂಪ್ಲೆಕ್ಸ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಕಬ್ಬಿಣ, ಮೆಗ್ನೀಷಿಯಂ, ಸೋಡಿಯಂ ಹೇರಳವಾಗಿದ್ದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಸೊ ಈ ರೀತಿಯಲ್ಲಿ 10 ಹಲವು ಬಗೆಯಲ್ಲಿ ಸಹಾಯ ಆಗತ್ತೆ ನುಗ್ಗೆಕಾಯಿ ಹಾಗೆ ನುಗ್ಗೆ ಸೊಪ್ಪು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆ ಹತ್ರ ಸಿಕ್ಕರೆ ಅಥವಾ ಎಲ್ಲಿಯಾದರೂ ಮಾರ್ಕೆಟಲ್ಲಿ ಸಿಕ್ಕರೆ ಖಂಡಿತವಾಗ್ಲೂ ಈ ರೀತಿಯ ರೆಸಿಪಿಯನ್ನು ಮಾಡ್ಕೊಳ್ಳಿ. ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ಬೋದು, ಸಾಂಬಾರ್ ಕೂಡ ಮಾಡ್ಕೊಳ್ಬೋದು, ಹಾಗೆ ಅದರೊಟ್ಟಿಗೆ ಚಟ್ನಿ ಪುಡಿಯನ್ನ ವಿಭಿನ್ನವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಬಿಸಿ ಬಿಸಿ ಅನ್ನದೊಟ್ಟಿಗೆ ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಅನ್ಸುತ್ತೆ, ಖುಷಿ ಕೊಡತ್ತೆ. ಸೊ ಆರೋಗ್ಯದ ಕಣಜ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪನ್ನ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಸುಮಾ ನಟರಾಜ್ ಮೇಡಮ್ ಅವರು, ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಪ್ರತಿನಿತ್ಯ ಊಟದ ಜೊತೆ ಜೊತೆಗೆ ಒಂದಿಷ್ಟು ಹಸಿ ತರಕಾರಿಗಳನ್ನು ಕೂಡ ಸೇವನೆ ಮಾಡೋದುಂಟು. ಈ ಸೌತೆಕಾಯಿ, ಕ್ಯಾರೆಟು, ಈ ರೀತಿಯ ಹಸಿ ತರಕಾರಿಗಳನ್ನು ಕೂಡ ನಾವು ಸೇವನೆ ಮಾಡ್ತೀವಿ. ಅಂತಹ ತರಕಾರಿಗಳಲ್ಲಿ ಪ್ರತಿದಿನ ಸೇವನೆ ಮಾಡುವಂತಹ ಒಂದು ತರಕಾರಿ ಅಂದರೆ ಅದು ಕ್ಯಾರೆಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಕ್ಯಾರೆಟ್ನಲ್ಲಿರುವ ಕೆಲವು ಪೌಷ್ಟಿಕಾಂಶಗಳು ಶರೀರವನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ. ಕ್ಯಾರೆಟ್ ಸೇವನೆಯಿಂದ ಚೈತನ್ಯ ಒದಗಿಸುತ್ತೆ ನಮ್ಮ ದೇಹಕ್ಕೆ. ಸೂರ್ಯನ ಆಲ್ಟ್ರಾವಯೊಲೆಟ್ ಕಿರಣಗಳಿಂದ ಚರ್ಮಕ್ಕೆ ಆಗುವ ತೊಂದರೆಯನ್ನು ಗಣನೀಯವಾಗಿ ನಿವಾರಿಸುತ್ತೆ. ಹಾಗೆ ಹಲವು ಬಗೆಯ ಸೋಂಕಿನಿಂದ ಶರೀರವನ್ನು ರಕ್ಷಣೆ ಮಾಡುತ್ತೆ, ಮೊಡವೆಗಳು ಬರದಂತೆ ತಡೆಯುತ್ತೆ, ಹಾಗೆ ಚಿಕ್ಕ ಪುಟ್ಟ ಗಾಯಗಳನ್ನು ಬೇಗನೆ ಗುಣಪಡಿಸುತ್ತದೆ, ಚರ್ಮವನ್ನು ಮೃದುಗೊಳಿಸಿ ಕೈಕಾಲಿನ ಮಾಂಸಖಂಡಗಳಿಗೆ ದೃಢತೆಯನ್ನೊದಗಿಸುತ್ತದೆ. ಹಾಗೆ ಅಧಿಕ ರಕ್ತದೊತ್ತಡವಿರುವವರು ಪ್ರತಿದಿನ 2 ಲೋಟ ಕ್ಯಾರೆಟ್ ರಸವನ್ನು ಕುಡಿದರೆ ಸಾಕು, ರಕ್ತದ ಒತ್ತಡ ನಿಯಂತ್ರಣದಲ್ಲಿರಿಸುತ್ತದೆ. ಕ್ಯಾರೆಟ್ನಲ್ಲಿರುವ ಫೈಟೋಕೆಮಿಕಲ್ಸ್ನಿಂದ ಪಾರ್ಶ್ವವಾಯು ಬರದಂತೆ ಪರಿಣಾಮಕಾರಿಯಾಗಿ ತಡೆಯಬಹುದು. ಚರ್ಮದ ಸುಕ್ಕನ್ನು ಹೋಗಲಾಡಿಸಿ ಸುಂದರವಾಗಿಡುತ್ತದೆ. ಹಾರ್ಮೋನ್ಸ್ ಅಸಮತೋಲನವನ್ನು ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣ ಮಾಡುತ್ತೆ ಕ್ಯಾರೆಟ್. ಈ ಔಷಧಿಯುಕ್ತ ತರಕಾರಿಯಲ್ಲಿ ಮೂತ್ರಕೋಶದ ಕಲ್ಲಾಗುವುದನ್ನು ತಡೆಯುವ ಗುಣವಿದೆ ಕ್ಯಾರೆಟ್ಗೆ. ಇದರ ಜೊತೆ ಜೊತೆಗೆ ಮೂತ್ರದ ಹಲವು ಬಗೆಯ ಸೋಂಕನ್ನು ಕೂಡ ಕಡಿಮೆ ಮಾಡುತ್ತೆ, ತಡೆಯುತ್ತದೆ. ಹಾಗೆ ಇತ್ತೀಚಿನ ಒಂದು ಸಂಶೋಧನೆ ಅಧ್ಯಯನದ ಪ್ರಕಾರ ಕ್ಯಾರೆಟ್ ಅತ್ಯಮೂಲ್ಯ ಔಷಧ ಗುಣಗಳನ್ನೊಳಗೊಂಡ ಸಸ್ಯ ಅಂತ ಸಾಬೀತಾಗಿದೆ. ಬಂಜೆತನ, ಅಸ್ತಮಾ, ಡಯಾಬಿಟೀಸ್, ಕ್ಯಾನ್ಸರ್, ಮೈಗ್ರೇನ್, ತಲೆನೋವು, ಬೊಜ್ಜು ಮತ್ತು ಸಾಮಾನ್ಯ ಶೀತಕ್ಕೂ ರಾಮಬಾಣವಾಗಿದೆ ಕ್ಯಾರೆಟ್. ಹಾಗೆ ಮತ್ತೊಂದು ಸಂಶೋಧನೆಯ ಪ್ರಕಾರ ಕ್ಯಾನ್ಸರ್ ಬಂದರೆ ಜೀವಕೋಶಗಳು ನಶಿಸುತ್ತಾ ಹೋಗುತ್ತವೆ, ಇಂತಹ ಪುನಃ ಉತ್ಪತ್ತಿ ಮಾಡಲಾಗುವುದು. ಆದರೆ ಕ್ಯಾರೆಟ್ನ ನಿಯಮಿತ ಸೇವನೆಯಿಂದ ವಿಟಮಿನ್ ಎ ಸಾಮಾನ್ಯ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ, ಜೊತೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ಇದರಲ್ಲಿರುವ ಬೀಟಾ ಕ್ಯಾರೋಟಿನ್ ಮತ್ತು ಫೈಟೋಕೆಮಿಕಲ್ ಕ್ಯಾನ್ಸರ್ ಬರುವುದನ್ನು ಗಣನೀಯವಾಗಿ ತಡೆಯುತ್ತೆ. ಹಾಗೆ ಮತ್ತೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ಕಣ್ಣಿನ ಆರೋಗ್ಯಕ್ಕೆ ರಾಮಬಾಣ ಅಂತ ಹೇಳ್ತಾರೆ ಕ್ಯಾರೆಟನ್ನು. ಕ್ಯಾರೆಟ್ ಸೇವನೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಣ್ಣಿಗೆ ಒಳ್ಳೆಯದು. ಅದರಲ್ಲಿರುವ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಕಣ್ಣಿನ ಹಲವು ಬಗೆಯ ತೊಂದರೆಗಳನ್ನು ನಿವಾರಿಸುತ್ತದೆ. ಹಾಗೆ ಕ್ಯಾರೆಟ್ನಲ್ಲಿರುವ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎಯಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ಕೂಡ ಗುಣಪಡಿಸಬಹುದು. ಇಷ್ಟೆಲ್ಲ ಉಪಯೋಗವಿರುವಂತಹ ಕ್ಯಾರೆಟನ್ನು ಮಕ್ಕಳಿಗೆ ಎಷ್ಟು ತಿನ್ನಿಸಿದ್ರೂ ಇದು ಅಜೀರ್ಣ ಆಗೋದಿಲ್ಲ ಸ್ನೇಹಿತರೆ. ಪ್ರತಿದಿನ 2 ಕ್ಯಾರೆಟನ್ನು ಮಕ್ಕಳಿಗೆ ತಿನ್ನಿಸಿದ್ರೆ ಸಾಕು, ಬುದ್ಧಿಶಕ್ತಿ ಕೂಡ ಚುರುಕಾಗತ್ತೆ ಅನ್ನುತ್ತೆ ಸಂಶೋಧನೆ. ಕ್ಯಾರೆಟ್ ಜ್ಯೂಸನ್ನು ಗೋಲ್ಡನ್ ಜ್ಯೂಸ್ ಆಫ್ ಹೀಲಿಂಗ್ ಅಂತ ಕರೀತಾರೆ. ಚಿಕ್ಕವರು, ದೊಡ್ಡವರು, ಹಿರಿಯರು ದಿನಕ್ಕೆ 2-3 ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಸೇವನೆ ಮಾಡಿದ್ರೆ ಕಾಯಿಲೆಗಳಿಂದ ದೂರವಿರಬಹುದು. ಹಾಗೆ ಉಪವಾಸ ಮಾಡಿದಾಗ ಇದರ ಜ್ಯೂಸ್ ಕುಡಿದರೆ ನಿತ್ರಾಣ ಅಂದರೆ ಸುಸ್ತಾಗೋದು ಕಡಿಮೆಯಾಗತ್ತೆ, ಜೊತೆಗೆ ಪಿತ್ತಜನಕಾಂಗವನ್ನು ಶುದ್ಧಿಗೊಳಿಸುತ್ತದೆ. ಕ್ಯಾರೆಟ್ನಲ್ಲಿರುವ ಬೀಟಾ ಕೆರೋಟಿನ್ ಚರ್ಮದ ಕ್ಯಾನ್ಸರ್ ಕಾಯಿಲೆಗಳನ್ನು ಪರಿಣಾಮಕಾರಿಯಾಗಿ ತಡೆಯುತ್ತದೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಕ್ಯಾರೆಟ್ಟಿಂದ. ಪ್ರತಿದಿನ ಕ್ಯಾರೆಟನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ಮತ್ತಷ್ಟು ವೃದ್ಧಿಗೊಳಿಸ್ಕೊಳ್ಳೋಣ. ಆರೋಗ್ಯದಾಯಕವಾದ ಬದುಕು ನಮ್ದಾಗಲಿ ಅಂತ ಹೇಳ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ಆಹಾರ, ನಮ್ಮ ಆರೋಗ್ಯ, ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಹಲೋ ಗೆಳೆಯರೇ.
3: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
6: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
5: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
6: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
5: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
7: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
1: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
8: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಚಿಕ್ಕಮಗಳೂರಿನ ಅಂಬರ್ ವ್ಯಾಲಿ ವಸತಿ ಶಾಲೆಯಲ್ಲಿ ಆಯೋಜಿಸಿದ್ದ ವಲಯ ಮಟ್ಟದ ಶಾಲಾ ಈಜು ಸ್ಪರ್ಧೆಯಲ್ಲಿ
9: ಶಿವಮೊಗ್ಗ ಕ್ರೀಡಾ ಸಂಕೀರ್ಣ ಈಜುಪಟುಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಧ್ರುವಿಕಾ 3 ಚಿನ್ನ, ಆರ್ಲಿತಿ 1 ಚಿನ್ನ 2 ಬೆಳ್ಳಿ, ಮನನ್ 1 ಚಿನ್ನ 2 ಬೆಳ್ಳಿ, ಪಿಎಸ್ ಹರ್ಷ ಕಂಚಿನ ಪದಕ ಗಳಿಸಿದ್ದಾರೆ. ಇವರಿಗೆ ಶಿವಮೊಗ್ಗ ಈಜುಕೊಳದ ತರಬೇತುದಾರ ಅಲ್ವಿನ್ ಮ್ಯಾಥ್ಯೂ ತರಬೇತಿ ನೀಡಿದ್ದರು. ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೇಖ್ಯಾ ನಾಯ್ಕ, ಅಲ್ವಿನ್ ಮ್ಯಾಥ್ಯೂ, ಕ್ರೀಡಾ ಸಂಕೀರ್ಣದ ನಿರ್ವಾಹಕ ಸಚಿನ್ ಪದಕ ಪ್ರದಾನ ಮಾಡಿದರು. ಮುಂದಿನ ವಿವರ. ಐಐಎಸ್ಸಿ ಪಶ್ಚಿಮ ಘಟ್ಟ ಕಾರ್ಯಪಡೆ 2013 ಸಲ್ಲಿಸಿದ ಶಿಫಾರಸುಗಳು ಅಧ್ಯಯನ ವರದಿಗಳಲ್ಲಿ ಜಿಲ್ಲೆಯಲ್ಲಿ ಅರಣ್ಯ ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಎಂದು ಉಲ್ಲೇಖಿಸಲಾಗಿತ್ತು. ಈಗ 13 ವರ್ಷಗಳ ಬಳಿಕ ಇದು ಮತ್ತಷ್ಟು ಗಂಭೀರವಾಗಿದೆ.

ಸೇರಿದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕಂದಾಯ, ಅರಣ್ಯ, ಪಿಆರ್ಇಡಿ ಅಧಿಕಾರಿಗಳು ಜಂಟಿಯಾಗಿ ಕ್ರಮ ಕೈಗೊಳ್ಳಬೇಕು. ಸಾಮಾಜಿಕ ಅರಣ್ಯ ವನಗಳ ಗಡಿ ಕಂದಗಳು ಭಾಗಶಃ ಮುಚ್ಚಿವೆ. ಕೆಲವೆಡೆ ನಡುತೋಪು ಕಟಾವಾಗಿಲ್ಲ, ಕಾವಲುಗಾರರು ನಾಮಫಲಕವೂ ಇಲ್ಲ. ಇದೆಲ್ಲದರ ಕಡೆಗೆ ತುರ್ತು ಗಮನ ಹರಿಸಬೇಕು. ಅರಣ್ಯ ಇಲಾಖೆ ಜೀವ ವೈವಿಧ್ಯ ಮಂಡಳಿ ಜೊತೆ ಸಮೀಕ್ಷೆ ನಡೆಸಬೇಕು. ಶಾಲಾ ವಾಹನ, ಪವಿತ್ರ ವನ, ದೇವರಕಾಡು ಯೋಜನೆಯನ್ನು ಸರ್ಕಾರ ಪುನಃ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಪರಿಸರವಾದಿ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ, ಜೀವ ವೈವಿಧ್ಯ ಮಂಡಳಿ ಮಾಜಿ ಸದಸ್ಯ ಕೆ ವೆಂಕಟೇಶ್, ಪರಿಸರ ಜಾಗೃತಿ ಟ್ರಸ್ಟ್ನ ಉಪಾಧ್ಯಕ್ಷ ಶ್ರೀಪಾದ್ ಬೆಚ್ಚುಗತ್ತಿ, ಪರ್ಯಾವರಣ ಟ್ರಸ್ಟ್ನ ಬಾಲಚಂದ್ರ ನಾಯ್ಡು ಇತರರಿದ್ದರು. ಮುಂದಿನ ವಿವರ. ಸಂಶೋಧನೆಯಲ್ಲಿ ನಾವೀನ್ಯತೆ ತರಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು, ಅತ್ಯಾಧುನಿಕ ಸಂಶೋಧನೆಗಳ ಮೂಲಕ ಕೃಷಿ ಕ್ಷೇತ್ರಕ್ಕೆ ಪುಷ್ಟಿ ನೀಡುವ ಕಾರ್ಯವನ್ನು ವಿಶ್ವವಿದ್ಯಾಲಯ ಮಾಡುತ್ತಿದೆ ಎಂದು ಇರುವಕಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಡಾ ಆರ್ಸಿ ಜಗದೀಶ್ ಹೇಳಿದರು. ಇರುವಕ್ಕಿಯಲ್ಲಿರುವ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಆವರಣದಲ್ಲಿ ಬುಧವಾರ ಆಯೋಜಿಸಿದ್ದ 10ನೇ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ವಿಶ್ವವಿದ್ಯಾಲಯ ಪ್ರಯತ್ನದ ಫಲವಾಗಿ ರೈತರ ಏಳಿಗೆಗಾಗಿ ವಿವಿಧ ಬೆಳೆಗಳ ನೂತನ 23 ತಳಿ, 58 ತಂತ್ರಜ್ಞಾನ ಹಾಗೂ 3 ಪೇಟೆಂಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ಪದವಿ ಆರಂಭಿಸಲಾಗಿದೆ. ಸುದೀರ್ಘ ಇತಿಹಾಸ ಹೊಂದಿರುವ ಇತರ ಕೃಷಿ ವಿಶ್ವವಿದ್ಯಾಲಯಗಳ ಮಟ್ಟಕ್ಕೆ ನಮ್ಮ ವಿಶ್ವವಿದ್ಯಾಲಯ ಶೈಕ್ಷಣಿಕ ಅಭಿವೃದ್ಧಿ ಸಾಧಿಸಿದೆ. ವಿದ್ಯಾರ್ಥಿಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಅಧ್ಯಯನ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಂಶೋಧನೆಗಳು ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪೂರಕವಾಗಿದೆ ಎಂದರು. ಡೀನ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಡಾ ಟಿಕೆ ನಾಗರತ್ನ ಮಾತನಾಡಿ, ಸಂಶೋಧನಾ ಸಮ್ಮೇಳನದಲ್ಲಿ 104 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪೋಸ್ಟರ್ ಪ್ರಸ್ತುತಿ ಮೂಲಕ ಹಾಗೂ 11 ಪಿಎಚ್ಡಿ ವಿದ್ಯಾರ್ಥಿಗಳು ಮೌಖಿಕ ಪ್ರಸ್ತುತಿ ಮೂಲಕ ಸಂಶೋಧನಾ ಫಲಿತಾಂಶವನ್ನು ಮುಂದೂಡಿದರು. ತಜ್ಞರ ತಂಡ ವಿದ್ಯಾರ್ಥಿಗಳಿಗೆ ಸೂಕ್ತ ಸಲಹೆ ನೀಡಿದರು ಎಂದು ತಿಳಿಸಿದರು. ಸಂಶೋಧನಾ ನಿರ್ದೇಶಕ ಡಾ ಎಸ್ ಶ್ರೀಧರ್, ವಿಸ್ತರಣಾ ನಿರ್ದೇಶಕ ಡಾ ರಾಘವೇಂದ್ರ ಮೇಸ್ತಾ, ವಿದ್ಯಾರ್ಥಿ ಕಲ್ಯಾಣ ಡೀನ್ ಡಾ ನಾರಾಯಣ ಮಾವರಕರ, ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಎಚ್ಕೆ ವೀರಣ್ಣ ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಲಯನ್ಸ್ ಕ್ಲಬ್ನ ಸ್ವಂತ ಜಾಗದಲ್ಲಿ ಆರೋಗ್ಯ ಸೇವೆ ನೀಡಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ನೂತನ ಅಧ್ಯಕ್ಷ ಶಂಕರಪ್ಪ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಎಡೆಹಳ್ಳಿ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಸೇವಾ ಕ್ಷೇತ್ರಕ್ಕಿರುವ ಮನ್ನಣೆಯನ್ನ ಅರಿತು ಕಾರ್ಯಪ್ರವೃತ್ತರಾಗಬೇಕು. ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಸಮಾಜಮುಖಿ ಕಾರ್ಯಗಳಿಗೆ ಕೈಜೋಡಿಸಬೇಕು. ಸಂಸ್ಥೆಯ ಚಟುವಟಿಕೆಯನ್ನ ಚುರುಕುಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದೆ. ಕ್ಲಬ್ನ ಜಾಗ ಕಿರಿಯದಾಗಿರುವುದರಿಂದ ಮತ್ತಷ್ಟು ಜಾಗ ಖರೀದಿಸಲಾಗುವುದು. ಸ್ವಂತ ಕಟ್ಟಡದಲ್ಲಿ ಆರೋಗ್ಯ ಸೇವೆ ನಡೆಸಲು ಉದ್ದೇಶಿಸಲಾಗಿದೆ. ಹೆಚ್ಚು ಯುವಕರ ಸೇರ್ಪಡೆಗೆ ಪ್ರಯತ್ನಿಸಲಾಗುತ್ತಿದೆ ಎಂದರು. ಬೆಳ್ಳೋಡಿ ಶಿವಕುಮಾರ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಿ ಹನುಮಂತು, ಕಿರಣ್ ಕುಮಾರ್, ನಂದೀಶ್, ಹೆಚ್ಜಿ ಮಲ್ಲಯ್ಯ, ಹೆಚ್ ಬಸಪ್ಪ, ದೇವರಾಜ್, ಎಂವಿ ರುದ್ರೇಶ್, ಎಂ ಪಾಲಾಕ್ಷಪ್ಪ, ನಾಗೇಶ್ವರ್ ರಾವ್, ಪ್ರಶಾಂತ್, ಶ್ರೀನಿವಾಸ್, ಹೆಚ್ಎನ್ ರಂಗಪ್ಪ ಇತರರಿದ್ದರು. ಮುಂದಿನ ವಿವರ. ಸರ್ಕಾರಿ ಶಾಲೆಗಳನ್ನ ಉಳಿಸುವಲ್ಲಿ ಪಾಲಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಸಿಆರ್ಪಿ ರಾಜಪ್ಪ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಅರಬಿಳಚಿ ವಡ್ಡರಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಮಕ್ಕಳಿಗೆ ದಾನಿಗಳಿಂದ ಸಮವಸ್ತ್ರ, ಶೂ, ಸಾಕ್ಸ್ ಹಾಗೂ ಕಲಿಕಾ ಸಾಮಗ್ರಿ ವಿತರಿಸಿ ಮಾತನಾಡಿ, ಶಾಲೆಗಳ ಪ್ರಗತಿಗೆ ಮಕ್ಕಳ ಪಾಲಕರು ಕೈಜೋಡಿಸಬೇಕು. ಸರ್ಕಾರಿ ಶಾಲೆ ಮಕ್ಕಳಿಗೆ ದಾನಿಗಳ ಸಹಕಾರ ಹಾಗೂ ಪ್ರೋತ್ಸಾಹ ಅಗತ್ಯ ಎಂದು ತಿಳಿಸಿದರು. ನಿವೃತ್ತ ಉಪನ್ಯಾಸಕ ಓಂಕಾರಪ್ಪ, ಎಸ್ಡಿಎಂಸಿ ಅಧ್ಯಕ್ಷೆ ಗೀತಾ, ಶಿಕ್ಷಕ ಕಾರ್ತಿಕ್, ಸಹ ಶಿಕ್ಷಕಿ ಶೋಭಾ, ಜಿ ಪ್ರೇಮಕುಮಾರಿ, ಗ್ರಾಮದ ಈಶ್ವರ್, ರೇಣುಕಮ್ಮ, ಮಂಜುನಾಥ್, ಆಕಾಶ್, ನಾಗೇಂದ್ರಪ್ಪ, ಕುಮಾರ್ ಇತರರಿದ್ದರು. ಮುಂದಿನ ವಿವರ. ಸಂಗೀತ ಸಿದ್ಧಿಯಾಗಬೇಕು ಎಂದರೆ ಅದಕ್ಕೆ ನಿರಂತರ ಶ್ರದ್ಧೆ ಇರಬೇಕು. ಕಲಿಕೆಗೆ ಗ್ರಹಿಕೆ ಬಹಳ ಮುಖ್ಯ ಎಂದು ಮೋಹನ್ ಹೆಗಡೆ ಹುಣಸೇಕೊಪ್ಪ ಹೇಳಿದರು. ಸಾಗರ ಪಟ್ಟಣದ ವಿಜಯನಗರದ ಬಡಾವಣೆಯಲ್ಲಿ ಆಯೋಜಿಸಿದ್ದ ಲಯ ಪರಂಪರಾ ಬೈಠಕ್ ಸೀರೀಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಯ ಮತ್ತು ಶ್ರುತಿ ಕೇವಲ ಸಂಗೀತ ಅಥವಾ ನೃತ್ಯಕ್ಕೆ ಸೀಮಿತವಾಗಿಲ್ಲ. ನಮ್ಮ ಉಸಿರಾಟದಲ್ಲಿ, ನಡಿಗೆಯಲ್ಲಿ ಲಯಬದ್ಧತೆ ಇರುತ್ತದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಮಾನ್ಸಾ ನಂಜುಂಡಪ್ಪ ಸ್ವಾಮಿ ಮಾತನಾಡಿ, ಮಕ್ಕಳ ಕೈಯಲ್ಲಿ ನಾವೇ ಮೊಬೈಲ್ ಫೋನ್ ಕೊಟ್ಟು ಈಗ ಪಶ್ಚಾತ್ತಾಪ ಪಡಬೇಕಾಗಿದೆ. ಮೊಬೈಲ್ ಗೀಳು ತಪ್ಪಿಸಲು ಲಲಿತ ಕಲೆಗಳ ಮೇಲೆ ಆಸಕ್ತಿ ಮೂಡಿಸುವುದು ಅತ್ಯಂತ ಉತ್ತಮ ಪರಿಹಾರ ಎಂದು ಹೇಳಿದರು. ತಬಲಾ ಶಿಕ್ಷಣ ಸಂಸ್ಥೆಯ ನಿಖಿಲ್ ವಿ ಕುಂಸಿ ಮಾತನಾಡಿ, ಸಂಗೀತ, ನೃತ್ಯ ಮುಂತಾದ ಲಲಿತ ಕಲೆಗಳ ಶಿಕ್ಷಣ ನೀಡುತ್ತಿರುವ ಸಾಗರದ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಅನ್ಯ ಕಲಾ ಪ್ರಕಾರಗಳ ಪ್ರದರ್ಶನ ಏರ್ಪಡಿಸುವ ಪರಂಪರೆ ನಿರ್ಮಿಸಿವೆ. ತಬಲಾ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಹಿರಿಯ ಮತ್ತು ಪ್ರಸಿದ್ಧ ತಬಲವಾದಕರ ಏಕವ್ಯಕ್ತಿ ಪ್ರದರ್ಶನ ಗಮನಿಸುವ ಮೂಲಕ ತಬಲಾ ವ್ಯಾಕರಣ ಮನದಟ್ಟು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ತಬಲದಲ್ಲಿ ನಿರ್ದಿಷ್ಟ ಸ್ವರ ವ್ಯಂಜನಗಳ ನುಡಿಸುವಿಕೆಯ ಸ್ಪಷ್ಟತೆಯನ್ನ ಗಮನಿಸಲು ಸಾಧ್ಯವಾಗುತ್ತದೆ ಎಂದರು. ಬೆಂಗಳೂರಿನ ಘನಶ್ಯಾಮ್ ಕೇಶವ ತಬಲಾ ಏಕವ್ಯಕ್ತಿ ಪ್ರದರ್ಶನ ನಡೆಸಿಕೊಟ್ಟರು. ಸಂವತ್ಸರ ಹಾರ್ಮೋನಿಯಂ ಸಾಥ್ ನೀಡಿದರು. ವಿದುಷಿ ವಸುಧಾ ಶರ್ಮಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ನಡೆಸಿಕೊಟ್ಟರು. ಸುವರ್ಣ ಹೆಗಡೆ ಸಮನ್ವಿತ, ಲಯಂಕುರ ಟ್ರಸ್ಟ್ನ ಸಂಸ್ಥಾಪಕ ವಿಜಯೇಂದ್ರ, ಬಿಜಿ ಮಂಜಪ್ಪ, ಚಂದ್ರಕಲಾ, ಸುಮಂಗಲ, ಮಹಬಲೇಶ್ವರ, ಸುಬ್ಬಣ್ಣ, ವಿವೇಕಾನಂದ ಇತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶರಾವತಿ ಉಪನದಿಗಳ ಉಗಮ ಪ್ರದೇಶಗಳಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ನಿರ್ಮಾಣ ಮಾಡಿದ್ದರಿಂದ ಅಮ್ಮನಘಟ್ಟ ಸಂರಕ್ಷಣೆಯಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಹೇಳಿದರು. ಹೊಸನಗರ ತಾಲೂಕಿನ ಬಟ್ಟೆಮಲ್ಲಪ್ಪ ಸಾರ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಸಾಮಾಜಿಕ ಅರಣ್ಯ ಸಂರಕ್ಷಣೆಯ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಇಒ ನಂದಕುಮಾರ್ ಮಾತನಾಡಿ, ವಿಬಿಜಿ ರಾಮ್ಜಿ ಯೋಜನೆಯಡಿ 20% ಅರಣ್ಯೀಕರಣ ಅವಕಾಶವಿದೆ. ಇಂತಹ ಯೋಜನೆ ಮೂಲಕ ಸಾಮಾಜಿಕ ಅರಣ್ಯ ಬೆಳೆಸಬಹುದು ಎಂದರು. ವೃಕ್ಷಲಕ್ಷ ಆಂದೋಲನ ಹನಿಯ ರವಿ ಮಾತನಾಡಿ, ಯಾವ ಕಾರಣಕ್ಕೂ ಸಾಮಾಜಿಕ ಅರಣ್ಯದಲ್ಲಿ ಅಕೇಶಿಯ ಬೆಳೆಸುವಂತಿಲ್ಲ, ಮಿಶ್ರ ಸಹಜ ಅರಣ್ಯಕ್ಕೆ ಅವಕಾಶವಾಗಲಿ ಎಂದು ಹೇಳಿದರು. ಕೇಶವಪುರದ ಟಿ ಮಂಜುನಾಥ್ ಮಾತನಾಡಿ, 80ರ ದಶಕದಲ್ಲಿ ಎಪಿಎಂಸಿ ವಿರೋಧಿ ಸಾಮಾಜಿಕ ಅರಣ್ಯ ಅನುವು ಮಾಡಿಕೊಟ್ಟ ಪರಿಣಾಮ ಪ್ರಸ್ತುತ ಸಹಜ ಅರಣ್ಯ ಬೆಳೆಯಲು ಅನುಕೂಲವಾಗಿದೆ ಎಂದರು. ಆಂದೋಲನದ ಸಂಚಾಲಕ ಕೆ ವೆಂಕಟೇಶ್ ಮಾತನಾಡಿ, ಪಹಣಿಯಲ್ಲಿ ಸಾಮಾಜಿಕ ಅರಣ್ಯ ನಮೂದಿಸಬೇಕು ಎಂದು ಸಲಹೆ ನೀಡಿದರು. ಮುಂದಿನ ವಿವರ. ಸಾಗರದ ನಿವೃತ್ತ ನೌಕರರ ಸಂಘದಿಂದ ಗಣಪತಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡ ವೈ ಮೋಹನ್ ಅವರನ್ನು ಸನ್ಮಾನಿಸಲಾಯಿತು. ಸಾಗರದ ಮೂಲ ನಿವಾಸಿಗಳು ಗಣಪತಿ ಆಪರೇಟಿವ್ ಬ್ಯಾಂಕ್ ಕಟ್ಟಿ ಬೆಳೆಸುವಲ್ಲಿ ನಿರಂತರವಾಗಿ ಶ್ರಮಿಸಿದ್ದಾರೆ. ಬ್ಯಾಂಕ್ ಪದಾಧಿಕಾರಿಗಳಾಗಿ ಆಯ್ಕೆಯಾದವರು ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಆರೋಗ್ಯ ಇಲಾಖೆ ನೌಕರರ ಸಂಘದ ಹಿರಿಯ ಸಲಹೆಗಾರ ಮಾಸ ನಂಜುಂಡಸ್ವಾಮಿ ಹೇಳಿದರು. ಸಾಗರದ ಕಾರ್ಯನಿರತ ಮತ್ತು ನಿವೃತ್ತ ನೌಕರರ ಸಂಘದಿಂದ ಗಣಪತಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಗೊಂಡ ವೈ ಮೋಹನ್ ಅಭಿನಂದಿಸಿ ಮಾತನಾಡಿದರು. ಎಲ್ಲರ ಪ್ರೋತ್ಸಾಹ, ದೂರದೃಷ್ಟಿ ಮತ್ತು ಶ್ರಮದ ಫಲವಾಗಿ ಗಣಪತಿ ಬ್ಯಾಂಕ್ ರಾಜ್ಯದಲ್ಲಿಯೇ ಮಾದರಿ ಬ್ಯಾಂಕ್ ಎನ್ನುವ ಪ್ರಶಂಸೆಗೆ ಪಾತ್ರವಾಗಿದೆ. ಬ್ಯಾಂಕ್ಗಳು, ಸಹಕಾರ ಸಂಸ್ಥೆಗಳು ಸಾರ್ವಜನಿಕರ ವಿಶ್ವಾಸ ಕಳೆದುಕೊಳ್ಳುತ್ತಿರುವ ಸಂಕೀರ್ಣ ಕಾಲಘಟ್ಟ ಇದಾಗಿದೆ. ಆತ್ಮವಿಶ್ವಾಸದಿಂದ ಪಾರದರ್ಶಕವಾಗಿ ಆಡಳಿತ ಮಂಡಳಿ ವಹಿವಾಟು ನಡೆಸಿಕೊಂಡು ಹೋಗಬೇಕು. ವೈ ಮೋಹನ್ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವರ ಅವಧಿಯಲ್ಲಿ ಬ್ಯಾಂಕ್ ಇನ್ನಷ್ಟು ಪ್ರಗತಿ ಸಾಧಿಸಲಿ ಎಂದರು. ಗಣಪತಿ ಬ್ಯಾಂಕ್ ಉಪಾಧ್ಯಕ್ಷ ವೈ ಮೋಹನ್ ಎಲ್ಲರ ಪ್ರೀತಿಯಿಂದ ಗಣಪತಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕರಾಗಿದ್ದಾರೆ. ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಮುಂದಿನ ವಿವರ. ಬಡತನ, ಕೌಟುಂಬಿಕ ಸಮಸ್ಯೆ ಇತ್ಯಾದಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದು ಎಂದು ಪಿಎಸ್ಐ ಪ್ರವೀಣ್ ತಿಳಿಸಿದರು. ಅವರು ಆನಂದಪುರ ಸಮೀಪದ ದಾಸಕೊಪ್ಪದ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಉಚಿತ ನೋಟ್ಬುಕ್ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಬೇಕು. ಸಮಾಜದ ಹಿರಿಯರು, ಪಾಲಕರು ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ತಮ್ಮ ಸ್ವಂತ ಹಣದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಕೊಡುಗೆ ನೀಡಿದರು. ಶಿಕ್ಷಣವು ವ್ಯಕ್ತಿಯ ಬದುಕನ್ನು ಬದಲಾಯಿಸುವ ಅತ್ಯಂತ ಶಕ್ತಿಯುತ ಸಾಧನ. ವಿದ್ಯಾರ್ಥಿಗಳು ನಿರಂತರ ಪರಿಶ್ರಮ, ಆತ್ಮವಿಶ್ವಾಸ ಹಾಗೂ ಶಿಸ್ತಿನಿಂದ ಉನ್ನತ ಗುರಿ ಸಾಧಿಸಬಹುದು ಎಂದು ಹೇಳಿದರು. ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅನಗತ್ಯವಾಗಿ ಸಮಯ ಕಳೆಯುವುದನ್ನು ಬಿಡಬೇಕು ಎಂದರು. ಪಾಂಡುರಂಗ ಯುವಕರ ಸಂಘದ ಅಧ್ಯಕ್ಷ ನಾಗರಾಜ್, ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿದ್ದಾರೂಢ, ದಲಿತ ಸಂಘದ ಸಮಿತಿ ಅಧ್ಯಕ್ಷ ಅಕ್ಷಯ್, ಪ್ರಮುಖರಾದ ಸುರೇಶ್, ಕೃಷ್ಣಮೂರ್ತಿ, ಸುಬ್ರಹ್ಮಣ್ಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಕೃಷ್ಣರಾಜೇಂದ್ರ ಜಲಶುದ್ದೀಕರಣ ಘಟಕದಲ್ಲಿರುವ ಕ್ಲಾರಿಫ್ಯೂಕ್ಯುಲೇಟರ್ನಲ್ಲಿ ನೀರು ಸೋರಿಕೆಯಾಗುತ್ತಿದ್ದು ಈ ಘಟನೆಗೆ ದುರಸ್ತಿ ಕಾಮಗಾರಿ ಇರುವುದರಿಂದ ಕಾಮಗಾರಿ ಮುಕ್ತಾಯ ಆಗುವವರೆಗೂ ಶಿವಮೊಗ್ಗ ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಮುಂದಿನ ವಿವರ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಂಗವಾಗಿ ಹೊಳೆಹೊನ್ನೂರು ಸಮೀಪದ ಗುಡುಮಗಟ್ಟೆ ಗ್ರಾಮದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಅರ್ಜಿ ಭರ್ತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಮುಖಂಡ ಹೆಚ್ಡಿ ಮಲ್ಲಯ್ಯ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಜ್ ರಾವ್, ರಂಗಪ್ಪ, ನಾಗಮ್ಮ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
1: ಇದರೊಂದಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುತ್ತಿದ್ದೀರಿ ಮನಸ್ಸಿನಿಂದ ಕದ್ದು ಕೇಳಿದ ಹಾಡು, ಪ್ಲಾಸ್ಟಿಕ್ ಪುರಾಣ 23, ಪ್ಲಾಸ್ಟಿಕ್ಕಿನ ಪ್ರತಿಸ್ಪರ್ಧಿ, ಬೀಗಲ್ಸ್ ಸಾಹಸಯಾನ ಸಂಚಿಕೆ 191, ಮತ್ತು ವಾರದ ವಿಜ್ಞಾನಿ ಜಾನ್ಸ್ ಜೇಕಬ್ ಬರ್ಜಲಿಯಸ್. ಕದ್ದು ಕೇಳುವ ಹಾಡು.

ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಇಂದು ನಾ ಹಾಡಿದರೆ ಎಂದಿನಂತೆಯೇ ಅಂತ ನಾಡಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದನ್ನ ಹಾಗೆಯೇ ಕೇಳಿದ್ರೆ ಬಹುಶಃ ಅದು ಮರೆತೇ ಹೋಗ್ತಿತ್ತೇನು. ಆದರೆ ಶ್ರೀ ರಾಜೀವ್ ಆನಂದ್ ಸ್ವಾಮಿಯವರ ಈ ಹಾಡು, ಹಾಗೆ ಅವರ ತಂದೆ ಮೈಸೂರು ಆನಂದ್ ಸ್ವಾಮಿಯವರು, ಆಮೇಲೆ ಶಿವಮೊಗ್ಗ ಸುಬ್ಬಣ್ಣನವರು ಈ ಕವಿತೆಯನ್ನ ಮನ ಮುಟ್ಟುವಂತೆ ಹಾಡಿದ್ದನ್ನ ಕೇಳಿದೀವಿ. ಮನ ಮುಟ್ಟುವಂತೆ ಏಕೆ ಅಂದ್ರೆ, ಒಮ್ಮೆ ಕೇಳಿದ ಈ ಹಾಡು ಮನಸ್ಸಿನಲ್ಲಿಯೇ ಉಳಿಯುತ್ತಾ ಉಳಿಯುತ್ತಾ ಉಳಿಯುವುದನ್ನು ಕೂಡ ನಾವು ಗಮನಿಸಿದ್ದೇವೆ. ಹೀಗೆ ಕೆಲವು ಹಾಡುಗಳು ಮನಸ್ಸನ್ನ ತಾಕಿ ಧ್ವನಿಯಾಗಿ ಹೊರಗೆ ಬಾರದಿದ್ರೂ ಕೂಡ ಮನಸ್ಸಿನಲ್ಲಿಯೇ ಗುನುಗುನುವುದು ನಮಗೆಲ್ಲ ಅನುಭವ ಆಗಿದೆ. ಸಂಗೀತವೇ ಹಾಗೆ, ನಿಗೂಢ ವಿಸ್ಮಯ ಅನುಭವ. ಇದಕ್ಕೂ ನಮ್ಮ ಮಿದುಳಿಗೂ ಸಂಬಂಧ ಇದೆ ಅನ್ನೋದು ವಿಜ್ಞಾನಿಗಳಿಗೆ ಬಹಳ ಹಿಂದಿನಿಂದ ಗೊತ್ತಿರೋ ಸಂಗತಿ. ಏಕೆಂದರೆ ಪ್ರಪಂಚದ ಎಲ್ಲ ಅನುಭವಗಳು ಕೂಡ ಮಿದುಳಿನಿಂದಲೇ ನಮಗೆ ಸಿಗುತ್ತೆ. ಆದರೆ ಸಂಗೀತವನ್ನು ಮಿದುಳು ಹೇಗೆ ಅನುಭವಿಸುತ್ತದೆ ಎನ್ನುವ ಬಗ್ಗೆ ಕುತೂಹಲ ವಿಜ್ಞಾನಿಗಳಿಗಿತ್ತು. ಈಗ ಹೊಸ ತಂತ್ರಜ್ಞಾನದ ಫಲವಾಗಿ ವಿಜ್ಞಾನಿಗಳು ನಮ್ಮ ಮನಸ್ಸಿನೊಳಗೂ ಇಣುಕಿ ನೋಡಿ ಯಾವ ಹಾಡು ಗುನುಗುತ್ತಿದೆ ಅನ್ನೋದನ್ನ ಕೇಳಬಹುದಂತೆ. ಅಷ್ಟೇ ಅಲ್ಲ, ಅದನ್ನ ಗ್ರಹಿಸಿ ಧ್ವನಿ ಮುದ್ರಿಸಿ ಬೇರೆಯವರಿಗೂ ಕೇಳಿಸಬಹುದಂತೆ. ಹೀಗಂತ ಇತ್ತೀಚಿನ ಸಂಚಿಕೆಯಲ್ಲಿ PLOS ಪತ್ರಿಕೆ ವರದಿ ಮಾಡಿದೆ. ಅಮೆರಿಕೆಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಹೆಲೆನ್ ವಿಲ್ಸ್ ನರವಿಜ್ಞಾನ ಸಂಶೋಧನಾಲಯದ ಲುಡೋವಿಚ್ ಬೆಲ್ಲೆ ಮತ್ತು ಅದೇ ಸಂಸ್ಥೆಯ ಮನೋವಿಜ್ಞಾನಿ ರಾಬರ್ಟ್ ನೈಟ್ ತಮ್ಮ ತಂಡದ ಜೊತೆಗೆ ಸೇರಿ ಹೀಗೊಂದು ಸಾಧನೆಯನ್ನ ಮಾಡಿದ್ದಾರೆ. ಮನಸ್ಸು ಗುನುಗುನಿಸುತ್ತಿದ್ದ ಹಾಡನ್ನ ಮಿದುಳಿನ ವಿದ್ಯುತ್ ಚಟುವಟಿಕೆಗಳನ್ನು ದಾಖಲಿಸಿ ಅದನ್ನು ವಿಶ್ಲೇಷಿಸಿ ಶೋಧಿಸಿ ಪತ್ತೆ ಮಾಡಿ ಪುನಃ ರಚಿಸಿದ್ದಾರಂತೆ.

ಇದು ಕಳೆದ ಶತಮಾನದ 80ರ ದಶಕದಲ್ಲಿ ಪ್ರಪಂಚದಾದ್ಯಂತ ಸುಪ್ರಸಿದ್ಧವಾಗಿದ್ದಂತಹ ಒಂದು ಹಾಡು. ಇಂಗ್ಲೆಂಡಿನ ಪಿಂಕ್ ಫ್ಲಾಯ್ಡ್ ಎನ್ನುವ ಗಾಯನ ತಂಡ ಇದನ್ನ ಹಾಡಿತ್ತು. ಪಿಂಕ್ ಫ್ಲಾಯ್ಡ್ ಹಾಡಿದ ಅನದರ್ ಬ್ರಿಕ್ ಇನ್ ದ ವಾಲ್ ಎನ್ನುವ ಗೀತೆಯ ತುಣುಕು ಇದು. ಈ ಹಾಡನ್ನು ಕೇಳಿದ ಮನಸ್ಸಿನಿಂದ ಅದನ್ನು ಮರಳಿ ಹೆಕ್ಕಬಹುದಾ ಎಂದು ಬೆಲಿಯೆ ಮತ್ತು ನೈಟ್ ತಂಡ ಪರೀಕ್ಷಿಸಿದೆ. ಇದಕ್ಕಾಗಿ ಇವರು 29 ನರರೋಗಿಗಳ ಮಿದುಳಿನ ವಿದ್ಯುತ್ ರೆಕಾರ್ಡಿಂಗ್ಗಳನ್ನು ಪರಿಶೀಲಿಸಿದ್ದಾರೆ. ಈ ರೆಕಾರ್ಡಿಂಗ್ಗಳನ್ನು ರೋಗಿಗಳು ಪಿಂಕ್ ಫ್ಲಾಯ್ಡ್ ಹಾಡನ್ನು ಕೇಳುವಾಗ ದಾಖಲಿಸಲಾಗಿತ್ತು. ಹಾಡು, ಮಾತು ಅಥವಾ ಶಬ್ದವನ್ನು ಮಿದುಳು ಹೇಗೆ ಗ್ರಹಿಸುತ್ತದೆ, ಹೇಗೆ ಸಂಸ್ಕರಿಸುತ್ತದೆ ಅನ್ನುವ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಅಷ್ಟೇ. ಇದೊಂದು ಜಟಿಲ ಕ್ರಿಯೆ ಇದಂತೂ ಸ್ಪಷ್ಟ. ಉದಾಹರಣೆಗೆ, ಸಂಗೀತವನ್ನು ಆಸ್ವಾದಿಸುವ ಸಾಮರ್ಥ್ಯ ಮಿದುಳಿನ ಬಲಭಾಗದಲ್ಲಿದೆ ಎನ್ನುವುದು ಗೊತ್ತಿರುವ ಸಂಗತಿ. ಹಾಗೆ ಮಿದುಳಿನ ಚಟುವಟಿಕೆಗಳನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಎಲೆಕ್ಟ್ರೋ ಎನ್ಕಫಲೋಗ್ರಾಮ್ ಎನ್ನುವ ಸಾಧನ ಬಳಸಿ ದಾಖಲಿಸಬಹುದು ಎನ್ನುವುದು ಕೂಡ ತಿಳಿದಿರುವಂತದ್ದೇ. ನಿರ್ದಿಷ್ಟ ಮಿದುಳಿನ ಭಾಗ ನಿರ್ದಿಷ್ಟವಾದ ಚಟುವಟಿಕೆಯನ್ನು ಗ್ರಹಿಸುತ್ತದೆ ಅನ್ನುವುದು ಕೂಡ ನಮಗೆ ಗೊತ್ತಿದೆ. ಹಾಗೆಯೇ ಮಾತನ್ನು ಆಲಿಸುವಾಗ ಶಬ್ದದ ಗುಣ ಸ್ವರೂಪ ಅಂದರೆ ಧ್ವನಿ, ಅದರ ಎತ್ತರ, ಆಡುವ ವೇಗ ಅಥವಾ ಲಯ ಇವೆಲ್ಲವನ್ನೂ ಮೆದುಳಿನ ಬಲಭಾಗದಲ್ಲಿಯೇ ಇರುವ ಬೇರೆ ಬೇರೆ ಭಾಗಗಳು ಗ್ರಹಿಸಿ ಆಮೇಲೆ ಅವುಗಳ ಸಮಗ್ರ ಅನುಭವ ನಮಗೆ ಗ್ರಾಹ್ಯವಾಗುತ್ತದೆ ಅನ್ನೋದು ಕೂಡ ಗೊತ್ತಿತ್ತು. ಹಾಗಿದ್ರೆ ಮಾತನ್ನ ಅಥವಾ ಸಂಗೀತವನ್ನು ಆಲಿಸುವ ಈ ಭಾಗಗಳ ಚಟುವಟಿಕೆಯನ್ನು ಗಮನಿಸಿ ಮನಸ್ಸಿನಲ್ಲಿರುವ ಮಾತು ಹಾಡನ್ನ ಗುರುತಿಸಬಹುದಾ? ಬಹುಶಃ ಇದು ಸಾಧ್ಯವಾದರೆ ಮಾತು ಕಳೆದುಕೊಂಡವರ ಮಾತನ್ನ ಮರಳಿ ಆಲಿಸಬಹುದು, ಕೋಮಾದಲ್ಲಿರುವವರ ಚಿಂತನೆಗಳನ್ನು ತಿಳಿಯಬಹುದೇನೋ, ಕದ್ದು ಮನಸ್ಸಿನೊಳಗೆ ಇಣುಕಬಹುದೇನೋ. ಇದು ಸಾಧ್ಯವಾಗಬೇಕಾದರೆ ಮೊದಲಿಗೆ ಮಿದುಳಿನ ಚಟುವಟಿಕೆಗಳನ್ನು ಗಮನಿಸಿ ಅರ್ಥೈಸುವುದು ಸಾಧ್ಯವಾಗಬೇಕು. ಆ ನಿಟ್ಟಿನಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸುವ ಪ್ರಯತ್ನಗಳು ನಡೆದಿವೆ. ಬೆಲ್ಯೆ ಮತ್ತು ನೈಟ್ ಮಿದುಳಿನ ಚಟುವಟಿಕೆಗಳನ್ನು ಮೊದಲು ವಿಶ್ಲೇಷಿಸಿ ಅವುಗಳಿಂದ ಪಿಂಕ್ ಫ್ಲಾಯ್ಡ್ ಹಾಡು ಕೇಳಿದಾಗ ಮಾತ್ರ ವಿವಿಧ ಭಾಗಗಳಲ್ಲಿ ಕಾಣಿಸಿದಂತಹ ವಿಶಿಷ್ಟ ವಿದ್ಯುತ್ ಸಂಕೇತಗಳನ್ನು ಪ್ರತ್ಯೇಕಿಸಿದ್ದಾರೆ. ಇವು ಹಾಡಿನ ಸ್ವರೂಪಕ್ಕೆ ಹೇಗೆ ಹೊಂದುತ್ತದೆ ಎಂದು ಕೂಡ ಪರೀಕ್ಷಿಸಿದ್ದಾರೆ. ಈ ಮಾಹಿತಿಯನ್ನು ಯಾಂತ್ರಿಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಲಯ, ಧ್ವನಿ, ಶ್ರುತಿ, ತಾಳ ಮೊದಲಾದ ಸಂಗೀತದ ಸ್ವರೂಪಗಳು ಹೇಗಿರುತ್ತವೆ ಎಂದು ಗುರುತಿಸಿದ್ದಾರೆ. ವಿದ್ಯುತ್ ಸಂಕೇತಗಳನ್ನು ಒಟ್ಟು 2000ಕ್ಕೂ ಹೆಚ್ಚು ಗ್ರಾಹಕಗಳನ್ನು ಮಿದುಳಿನ ಬೇರೆ ಬೇರೆ ಭಾಗಗಳಿಗೆ ಅಂಟಿಸಿ ರೆಕಾರ್ಡ್ ಮಾಡಲಾಗಿತ್ತು. ಇವುಗಳಲ್ಲಿ ಬಲಮಿದುಳು ಹಾಗೂ ಎಡಮಿದುಳಿನಲ್ಲಿ ನಿರ್ದಿಷ್ಟ ಭಾಗಗಳಿಗೆ ಜೋಡಿಸಿದ್ದಂತಹ ಗ್ರಾಹಕಗಳು ಒಂದೊಂದರದ್ದೇ ಸಂಕೇತಗಳನ್ನು ಜೋಡಿಸಿ ಮೂಲ ಹಾಡಿನ ಜೊತೆಗೆ ತಾಳೆ ಹಾಕುವುದಕ್ಕೆ ಬೆಲ್ಯೆ ಮತ್ತು ನೈಟ್ ಪ್ರಯತ್ನಿಸಿದ್ದಾರೆ. ಮಿದುಳಿನ ಎಲ್ಲ ಭಾಗಗಳ ಚಟುವಟಿಕೆಗಳು ಬೇಕೋ ಅಥವಾ ಕೆಲವು ಭಾಗಗಳಂತಷ್ಟೇ ಸಾಕೋ ಸಂಗೀತದ ಸ್ವಾದವನ್ನ ಒದಗಿಸುವುದಕ್ಕೆ ಅಂತ ಗುರುತಿಸುವುದು ಇವರ ಉದ್ದೇಶವಾಗಿತ್ತು. ಇದನ್ನ ಕೃತಕ ಬುದ್ಧಿಮತ್ತೆಯ ನೆರವಿನಿಂದ ಸಾಧಿಸಿ ಮತ್ತೆ ಹಾಡನ್ನಾಗಿ ರೂಪಿಸಿದ್ದಾರೆ. ವಿಶೇಷ ಎಂದರೆ ಈ ಹಾಡು ಅಸ್ಪಷ್ಟ ಧ್ವನಿ ಅನ್ನಿಸಿದರೂ ಕೂಡ ಯಾವ ಹಾಡು ಅಂತ ಗುರುತಿಸುವುದು ಸಾಧ್ಯ. ಇದಕ್ಕೆ ಮೆದುಳಿನ ಕೆಲವು ಭಾಗಗಳ ಚಟುವಟಿಕೆ ಬಹುಮುಖ್ಯ, ಇನ್ನು ಕೆಲವು ಅನವಶ್ಯಕ ಎಂದು ಗುರುತಿಸಿದ್ದಾರೆ. ಉದಾಹರಣೆಗೆ ಬಲಮಿದುಳಿನ 41 ಭಾಗಗಳಲ್ಲಿನ ರೆಕಾರ್ಡಿಂಗ್ ಹಾಡು ಯಾವುದು ಎಂದು ಗುರುತಿಸಲು ಬೇಕೇ ಬೇಕು. ಎಡಮಿದುಳಿನ ಕೆಲವು ಭಾಗಗಳು ಕೂಡ ಹಾಡಿಗೆ ಪ್ರತಿಕ್ರಿಯಿಸುತ್ತವೆ ಅನ್ನುವುದು ಇವರ ಇನ್ನೊಂದು ಶೋಧ. ಇದು ರೋಗಿಗಳು ಕೇಳಿದ ಹಾಡನ್ನ ಮತ್ತೊಮ್ಮೆ ನಿಮಗಾಗಿ ನಾವು ಕೇಳಿಸುತ್ತಿದ್ದೇವೆ.

0: ಗಮನಿಸಿ, ಇದು ಸ್ಪಷ್ಟವಾಗಿಲ್ಲ, ಆದರೂ ಇದು ಪಿಂಕ್ ಫ್ಲಾಯ್ಡ್ ಹಾಡೆ ಅನ್ನುವುದನ್ನ ನಾವು ಗುರುತಿಸಬಹುದು. ಹಾಡನ್ನು ಗುಣುಗುವಾಗ ಆ ಸಾಲುಗಳು ಗೊತ್ತಿಲ್ಲದಿದ್ದರೂ ರಾಗವನ್ನಷ್ಟೇ ಗುಣುಗುತ್ತೇವಲ್ಲ, ಅಥವಾ ಬೇರಾವುದೋ ಶಬ್ದವನ್ನ ಸೇರಿಸಿ ಹಾಡಿಕೊಳ್ಳುತ್ತೇವಲ್ಲ ಹಾಗೆ. ಅದೇನೇ ಇರಲಿ ಇದು ಅದ್ಭುತವಾದ ತಂತ್ರಜ್ಞಾನ. ಸುಲಭ ಏನೂ ಅಲ್ಲ, ಆದರೆ ಗಾಬರಿಯನ್ನು ಉಂಟು ಮಾಡಬಹುದಾದಂತೂ ಕೂಡ. ಮಿದುಳಿನೊಳಗಿಂದ ಕದ್ದು ಕೇಳುವುದು ನಮ್ಮ ಹಕ್ಕಿನ ಉಲ್ಲಂಘನೆ ಆಗೋದಿಲ್ಲವಾ? ಅಥವಾ ಕಳ್ಳರು ಈ ತಂತ್ರಜ್ಞಾನವನ್ನ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವುದಿಲ್ಲ ಅಂತ ಖಾತ್ರಿ ಕೊಡುವುದು ಯಾರು? ಈ ಪ್ರಶ್ನೆಗಳೆಲ್ಲ ಇದ್ರೂ ಕೂಡ ನಿಗೂಢವಾದ ಮನಸ್ಸಿನ ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಳ್ಳುವುದತ್ರ ಇದು ಒಂದು ಮಹತ್ತರ ಹೆಜ್ಜೆ ಅನ್ನೋದಂತೂ ನಿಜ. ಏನಂತೀರಿ? ನಿಮಗೆ ಗೊತ್ತೇ, ಮನುಷ್ಯನ ದೇಹದಲ್ಲಿ ಇರುವ ಮೂಲ ವಸ್ತುಗಳಲ್ಲಿ ಹೈಡ್ರೋಜನ್ನಿನ ಪ್ರಮಾಣವೇ ಅತಿ ಹೆಚ್ಚು. ನಮ್ಮ ದೇಹದ ಶೇಕಡ 67% ಭಾಗ, ಅಂದರೆ 2/3 ಹೆಚ್ಚು ಭಾಗ ಕೇವಲ ಹೈಡ್ರೋಜನ್ನು. ಅನಂತರದ ಸ್ಥಾನ ಆಕ್ಸಿಜನ್ನಿನದ್ದು. ಹೈಡ್ರೋಜನ್ನಿನ ಬಹುತೇಕ ಅಂಶ ನಮ್ಮ ದೇಹದಲ್ಲಿ ನೀರಿನ ಪಾಲಾಗಿ ಇರುತ್ತದೆ. ಉಳಿದದ್ದು ಕಾರ್ಬನ್ನಿನ ಜೊತೆ ಸೇರಿಕೊಂಡು ಜೀವಕ್ಕೆ ಅಗತ್ಯವಾದಂತಹ ಸಾವಯವ ರಾಸಾಯನಿಕಗಳಾದ ಪ್ರೋಟೀನು, ಕಾರ್ಬೋಹೈಡ್ರೇಟು, ಕೊಬ್ಬು ಇತ್ಯಾದಿಯಾಗಿ ಇರುತ್ತದೆ.
1: ಪ್ಲಾಸ್ಟಿಕ್ ಪುರಾಣ 23. ಪ್ಲಾಸ್ಟಿಕ್ಕಿನ ಪ್ರತಿಸ್ಪರ್ಧಿ. ಮನುಷ್ಯ ಕೃತಕವಾಗಿ ನಿರ್ಮಿಸಿದ ವಸ್ತುಗಳಲ್ಲಿ ಮೊದಲಿಗನೆಂದರೆ ಗಾಜು, ಅನಂತರ ಬಂದಿದ್ದು ರಬ್ಬರ್, ಕೊನೆಯದಾಗಿ ಬಂದಿದ್ದು ಪ್ಲಾಸ್ಟಿಕ್. ಆದರೆ ಇವುಗಳಲ್ಲಿ ರಬ್ಬರ್ ಬಹುತೇಕ ನೈಸರ್ಗಿಕವೆಂದೇ ನಮ್ಮ ಭಾವನೆ. ವಾಸ್ತವವಾಗಿ ಇಂದು ನಾವು ಬಳಸುವ ರಬ್ಬರ್ನಲ್ಲಿ ಟೈರು ಹಾಗೂ ಪೆನ್ಸಿಲ್ನ ಗುರುತನ್ನ ಅಳಿಸುವ ರಬ್ಬರಿನ ಹೊರತಾಗಿ ಬಹುತೇಕ ರಬ್ಬರ್ನಂತಹ ಹಿಗ್ಗಿ ಕುಗ್ಗುವ ವಸ್ತುಗಳೆಲ್ಲವೂ ಕೃತಕವಾಗಿ ತಯಾರಾದಂತವು. ರಬ್ಬರಿನ ರಾಸಾಯನಿಕ ಗುಣಗಳ ಅರಿವಿನಿಂದ ಹುಟ್ಟಿದ ರಬ್ಬರ್ ಎನ್ನಬಹುದು. ಕಸವಾಗಿ ಇವುಗಳ ಹಾವಳಿಯೇನೂ ಕಡಿಮೆಯಿಲ್ಲ, ಪ್ಲಾಸ್ಟಿಕ್ನಂತೆ ಬಲು ಜಟಿಲ. ಹೀಗಾಗಿ ರಬ್ಬರ್ ಅನ್ನ ಪ್ಲಾಸ್ಟಿಕ್ನ ಗೆಳೆಯ ಎಂದರೆ ತಪ್ಪೇನಲ್ಲ. ರಬ್ಬರ್ ಎನ್ನುವ ಈ ಪದವನ್ನ ನಾವು ಈಗ ಹಲವು ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಮೊದಲನೆಯದಾಗಿ ರಬ್ ಅಂದರೆ ಅಳಿಸು ಅಥವಾ ಒರೆಸು ಎಂಬ ಅರ್ಥ. ಎರಡನೆಯದಾಗಿ ರಬ್ಬರ್ ಎನ್ನುವ ಮರದಿಂದ ಒಸರಿದ ಹಾಲಿನಿಂದ ಸಿದ್ಧವಾದ ವಸ್ತು. ಹಾಗೂ ಮೂರನೆಯದಾಗಿ ಸ್ಥಿತಿಸ್ಥಾಪಕ ಗುಣವನ್ನ ವಿವರಿಸಲು ಬಳಸ್ತೇವೆ. ವಿಶೇಷವೆಂದರೆ ರಬ್ಬರ್ ಎಂದು ನಾವು ಕರೆಯುವ ವಸ್ತು ಘನವೂ ಅಲ್ಲ, ದ್ರವವೂ ಅಲ್ಲ, ಅನಿಲವೂ ಅಲ್ಲ ಎನ್ನುವುದು ವಿಜ್ಞಾನಿಗಳ ಅಂಬೋಣ. ಇದೊಂದು ವಿಶೇಷ ಸ್ಥಿತಿ ಅಥವಾ ಗುಣ. ಉದಾಹರಣೆಗೆ ಹಿಗ್ಗುವ ಗುಣವನ್ನೇ ತೆಗೆದುಕೊಳ್ಳಿ. ಎಳೆದಷ್ಟು ವಸ್ತುವಿನಲ್ಲಿರುವ ಅಣುಗಳು ದೂರ ಸರಿದು ವಸ್ತುವಿನ ಗಾತ್ರ ಹೆಚ್ಚುತ್ತದೆ. ಬಲೂನಿನಲ್ಲಿ ಒತ್ತಡದಲ್ಲಿರುವ ಗಾಳಿ ಹೊರಬಂದಾಗ ಇಡೀ ಕೋಣೆಯನ್ನ ತುಂಬಿಕೊಳ್ತದಲ್ಲ ಹಾಗೆ. ಅಥವಾ ಬಿಂದಿಗೆಯಲ್ಲಿರುವ ನೀರನ್ನ ಸುರಿದಾಗ ಅದು ಕೋಣೆ ತುಂಬಾ ಹರಡಿಕೊಳ್ತದಲ್ಲ ಹಾಗೂ ಎನ್ನಬಹುದು. ಆದರೆ ರಬ್ಬರ್ನದ್ದು ಇನ್ನೂ ಒಂದು ವಿಶೇಷ ಗುಣವಿದೆ. ಅದೇನೆಂದ್ರೆ ಹೀಗೆ ಹಿಗ್ಗಿಸುತ್ತಿರುವ ಒತ್ತಡ ತಟಕ್ಕನೆ ಇಲ್ಲವಾದ್ರೆ ಅದು ಮೊದಲಿನ ಸ್ಥಿತಿಗೆ ಮರಳ್ತವೆ. ಇದುವೇ ಸ್ಥಿತಿಸ್ಥಾಪಕತ್ವ. ಇಂಡಿಯನ್ ರಬ್ಬರಿಗೆ ಮಾತ್ರ ಈ ಗುಣವಿದೆ ಎಂದು ಮೊದಲು ನಂಬಲಾಗಿತ್ತು. ಆದರೆ ಎರಡನೆಯ ವಿಶ್ವಯುದ್ಧ ಆರಂಭವಾಗುವ ಸಮಯದಲ್ಲಿ ವಿವಿಧ ದೇಶಗಳ ನಡುವಣ ವೈರತ್ವದಿಂದಾಗಿ ರಬ್ಬರಿನ ಪೂರೈಕೆ ಎಲ್ಲೆಡೆ ಇರಲಿಲ್ಲ. ಅದೇ ಸಮಯದಲ್ಲಿ ಆಟೋಮೊಬೈಲ್ ಉದ್ಯಮವೂ ಬೆಳೆದಿತ್ತು, ವಿಮಾನಯಾನ ಆರಂಭವಾಗಿತ್ತು. ಇವೆಲ್ಲ ಸುಧಾರಣೆಯ ಗಾಡಿಗಳಿಗೂ ರಬ್ಬರಿನ ಗಾಲಿ ಬೇಕಿತ್ತು. ಹೀಗಾಗಿ ರಬ್ಬರ್ನಂತಹುದೇ ಗುಣವಿರುವ ಸ್ಥಿತಿಸ್ಥಾಪಕ ವಸ್ತುವನ್ನ ಕೃತಕವಾಗಿ ತಯಾರಿಸಬಹುದೇ ಎನ್ನುವ ತರ್ಕವೂ ಹುಟ್ಟಿತ್ತು. ಇದರ ಫಲವೇ ಕೃತಕ ರಬ್ಬರ್ಗಳು. ಕೃತಕ ರಬ್ಬರ್ಗಳನ್ನ ಇಲಾಸ್ಟೋಮರ್ಗಳು ಎನ್ನುತ್ತಾರೆ. ಇವು ಪಾಲಿಮಾರ್ಗಳಂತೆ ಒಂದೇ ಅಣುವಿನ ಬಹುರೂಪಿಗಳು. ಆದರೆ ಈ ಪಾಲಿಮಾರಿಗೆ ಸ್ಥಿತಿಸ್ಥಾಪಕ ಗುಣವಿರುತ್ತದೆ. ಇಥಿಲಿನಿಂದ ತಯಾರಿಸಿದ ಪಾಲಿಥಿನ್ ಘನವೇ ಆದರೂ ಹಿಗ್ಗೋದಿಲ್ಲ, ಸ್ವಲ್ಪ ಹಿಗ್ಗಿದ್ರೂ ಹರಿಯುತ್ತದೆ, ಮೊದಲಿನ ಸ್ಥಿತಿಗೆ ಮರಳೋದಿಲ್ಲ. ಆದರೆ ಇಲಾಸ್ಟೋಮರ್ಗಳು ಅಣುಗಳಿಂದ ತಯಾರಿಸಿದ ವಸ್ತುಗಳಿಗೆ ಈ ಸ್ಥಿತಿಸ್ಥಾಪಕತ್ವ ಗುಣ ಇರುತ್ತದೆ. ನೈಸರ್ಗಿಕ ರಬ್ಬರು ಐಸೋಪ್ರೀನು ಎನ್ನುವ ಮಾನೋಮರಿನ ಪಾಲಿಮಾರು. ಸಾಮಾನ್ಯವಾಗಿ ರಬ್ಬರ್ ಹಾಲಿನಲ್ಲಿ ಸಣ್ಣ ಸಣ್ಣ ಅಣುವಾಗಿ ಹಾಲಿನಲ್ಲಿ ಪ್ರೋಟೀನ್ ಕದಡಿಕೊಂಡು ಕಲಿಲ ಅರ್ಥಾತ್ ಕೊಲಾಯಿಡ್ ಆಗಿರುವಂತಹ ಸ್ಥಿತಿಯಲ್ಲಿಯೇ ಇರುತ್ತದೆ. ಒಣಗಿಸಿದಾಗ ಅಥವಾ ಗಾಳಿಗೆ ತೆರೆದಿಟ್ಟಾಗ ನೀರು ಆರುವುದರ ಜೊತೆಗೆ ಆಕ್ಸಿಜನ್ ಸಂಪರ್ಕಕ್ಕೆ ಬರುವುದರಿಂದ ಪುಟ್ಟ ಪಾಲಿಮಾರ್ಗಳು ಉದ್ದುದ್ದವಾಗ್ತವೆ. ಹಾಗೆ ರಬ್ಬರ್ ಆಗ್ತದೆ. ಈ ರಬ್ಬರ್ ಬಲು ಮೃದು. ಇದರ ಉದ್ದನೆಯ ರಬ್ಬರ್ ಬ್ಯಾಂಡ್ ಒಂದು ಮಾಡಿದ್ದೇವೆಂದುಕೊಳ್ಳಿ, ಅದು ಸುಲಭವಾಗಿ ಒಣಗಿ ಹುಡಿಯಾಗೋದಿಲ್ಲ, ದೀರ್ಘಕಾಲ ರಬ್ಬರ್ ಆಗಿಯೇ ಉಳಿಯುತ್ತದೆ. ಐಸೋಪ್ರೀನಿನಲ್ಲಿಯೂ ಎರಡು ವಿಧಗಳಿವೆ. ಎರಡರಲ್ಲಿಯೂ ಇರುವ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ಗಳ ಪ್ರಮಾಣ ಒಂದೇ ಇದ್ರೂ ಅಣುಗಳ ಜೋಡಣೆಯಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಉದಾಹರಣೆಗೆ ಚಿಕ್ಲೆಟ್ಟುಗಳಲ್ಲಿ ಬಳಸುವ ಚಿಕ್ಲೆಟ್ ಗಿಡದ ರಬ್ಬರ್ನಲ್ಲಿ ಐಸೋಪ್ರೀನು ಅಣುವಿನ ರೂಪವನ್ನು ಟ್ರಾನ್ಸ್ ಐಸೋಪ್ರೀನು ಎನ್ನುತ್ತಾರೆ. ಇಂಡಿಯನ್ ರಬ್ಬರ್ನಲ್ಲಿ ಸಿಸ್ ಐಸೋಪ್ರೀನ್ ಎನ್ನುವ ರೂಪ ಹೆಚ್ಚು. ಇವೆರಡರ ಪಾಲಿಮಾರ್ಗಳ ಗಾತ್ರವು ಬೇರೆ ಬೇರೆ. ಸಿಸ್ ಐಸೋಪ್ರೀನಿನಲ್ಲಿ ಅಣುಗಳು ಹೆಚ್ಚು ಉದ್ದುದ್ದವಾಗಿ ತಳುಕಿಕೊಳ್ಳಬಲ್ಲವು, ಆದರೆ ಟ್ರಾನ್ಸ್ ರೂಪದಲ್ಲಿ ಇದು ಕಷ್ಟ. ಹೀಗಾಗಿ ಚಿಕ್ಲೆಟ್ಟಿನ ಅಣುಗಳು ಪುಟ್ಟದಾಗಿರ್ತವೆ, ಆದರೆ ಇಂಡಿಯನ್ ರಬ್ಬರ್ನ ಅಣುಗಳು ದೊಡ್ಡದಾಗಿ ಜೋಡಿಸಿಕೊಳ್ಳಬಲ್ಲವು. ಐಸೋಪ್ರೀನ್ ಅನ್ನು ರಸಾಯನ ವಿಜ್ಞಾನಿಗಳು 2-methyl-2,3-butadiene ಎನ್ನುತ್ತಾರೆ. ಇದೊಂದು ಸಾವಯವ ರಾಸಾಯನಿಕ. ಇಂಡಿಯನ್ ರಬ್ಬರಿನ ವಿಶಿಷ್ಟ ಗುಣಕ್ಕೆ ಈ ರಾಸಾಯನಿಕವೇ ಕಾರಣ ಎಂಬುದು ತಿಳಿದಾಗ ಇದನ್ನೇ ಕೃತಕವಾಗಿ ಜೋಡಿಸಿ ಕೃತಕವಾಗಿ ರಬ್ಬರ್ ಅನ್ನ ತಯಾರಿಸಬಾರದೇಕೆ ಎನ್ನುವ ಆಲೋಚನೆ ಬರುವುದು ಸಹಜ ಆಗಿದ್ದು ಹಾಗೆ ಮೊತ್ತ ಮೊದಲ ರಬ್ಬರ್ ಅನ್ನ ಐಸೋಪ್ರೀನಿನಂತೆಯೇ ಇರುವ 2,3-dimethyl-1,3-butadiene ಎನ್ನುವ ಅಣುವನ್ನ ಬಳಸಿ ತಯಾರಿಸಲಾಯಿತು. ಈ ರಾಸಾಯನಿಕವನ್ನು ಪೆಟ್ರೋಲಿಯಂ ಅಥವಾ ಕಲ್ಲಿದ್ದಲಿನಿಂದ ದೊರೆಯುವ ಅಸೆಟಿಲಿನಿಂದ ಸುಲಭವಾಗಿ ತಯಾರಿಸಬಹುದು. ಜರ್ಮನಿಯಲ್ಲಿಯೇ ಮೊತ್ತ ಮೊದಲ ಕೃತಕ ರಬ್ಬರ್ ತಯಾರಾಗಿದ್ದು ಆಕಸ್ಮಿಕವೇನಲ್ಲ, ಅಲ್ಲಿಯೇ ಆಟೋಮೊಬೈಲ್ಗಳು ಮೊತ್ತ ಮೊದಲಿಗೆ ತಯಾರಾದದ್ದೂ ಅಲ್ಲ. 1912 ಜರ್ಮನಿಯ ಬೇಯರ್ ಕಂಪನಿಯು 3,2-methyl-butadiene ನಿಂದ ಎರಡು ಬಗೆಯ ರಬ್ಬರ್ ಅನ್ನ ತಯಾರಿಸಿತು. ಇವು ಮಿಥೈಲ್ ರಬ್ಬರು ಎಂದೇ ಜನಪ್ರಿಯ. ಇದರಲ್ಲಿ ಒಂದು ಬಗೆಯ ಮೃದುವಾದ ರಬ್ಬರ್ ಹಾಗೂ ಇನ್ನೊಂದು ಬಲುಗಟ್ಟಿಯಾದದ್ದು. ನೈಸರ್ಗಿಕ ರಬ್ಬರಿಗೆ ಇವು ಸಾಟಿಯಾಗಿಲ್ಲದಿದ್ರೂ ಬಳಕೆಯಂತೂ ಇದ್ದೇ ಇತ್ತು. ಹೀಗಾಗಿ ಆಟೋಮೊಬೈಲ್ ಟೈರ್ಗಳಿಗೆ ನೈಸರ್ಗಿಕ ರಬ್ಬರೇ ಗತಿಯಾಗಿತ್ತು. ಅಷ್ಟರಲ್ಲಿ ಎರಡನೆಯ ವಿಶ್ವಯುದ್ದ ಆರಂಭವಾಯಿತು. ಎರಡನೆಯ ವಿಶ್ವಯುದ್ದದ ವೇಳೆ ಜರ್ಮನಿಯ ಆಟೋಮೊಬೈಲ್ ತಂತ್ರಜ್ಞಾನಕ್ಕೆ ಅಡ್ಡಗಾಲು ಹಾಕುವ ಉಪಾಯವನ್ನ ಬ್ರಿಟನ್ ಕಂಡುಕೊಂಡಿತ್ತು. ಅದೇನೆಂದರೆ ಆಟೋಮೊಬೈಲ್ಗಳ ಗಾಲಿಗಳಿಗೆ ಬೇಕಾದ ರಬ್ಬರಿನ ಸರಬರಾಜನ್ನ ನಿಲ್ಲಿಸಿದ್ರೆ ಜರ್ಮನಿಯ ಈ ಸಾಮರ್ಥ್ಯ ಕುಂದುತ್ತದೆ. ಹೀಗಾಗಿ ತನ್ನ ಆಡಳಿತದಲ್ಲಿದ್ದ ಇಂಡೋನೇಷ್ಯಾ ಮೊದಲಾದ ಜಾಗಗಳಿಂದ ರಬ್ಬರಿನ ಸರಬರಾಜು ಆಗದಂತೆ ತಡೆಯಿತು. ಇದಕ್ಕೆ ಸೆಟ್ಟು ಹೊಡೆಯುವಂತೆ ಜರ್ಮನಿ ಇನ್ನೂ ಒಂದು ಕೃತಕ ರಬ್ಬರನ್ನ ತಯಾರಿಸಿತ್ತು. ಇದನ್ನು ಬ್ಯೂನಾ ರಬ್ಬರ್ ಎನ್ನುತ್ತಾರೆ. ಇದರಲ್ಲಿ ಮೀಥೈಲ್ ಬ್ಯೂಟಾಡಾಯಿನ್ನ ಬದಲಿಗೆ 1,3-butadiene ಎನ್ನುವ ರಾಸಾಯನಿಕವನ್ನು ಬಳಸಿದ್ರು. ಇದನ್ನು ಮೀಥೇನ್ ಅನಿಲದಿಂದಲೂ ತಯಾರಿಸಬಹುದು. ಹೀಗಾಗಿ ಇದು ಇನ್ನಷ್ಟು ಅಗ್ಗ ಎನಿಸಿತು. ಇದರಿಂದ ತಯಾರಾಗುವ ಗಟ್ಟಿಯಾದ ರಬ್ಬರ್ನಿಂದ ಈಗಲೂ ಬ್ಯಾಟರಿಗಳನ್ನು ಮಾಡುವ ಕರಿಬಣ್ಣದ ಪೆಟ್ಟಿಗೆಯನ್ನಾಗಿ ಬಳಸ್ತಾ ಇದ್ದಾರೆ. ಆರಂಭದಲ್ಲಿ ಇದನ್ನ ತಯಾರಿಸುವ ಕ್ರಿಯೆಗಳು ಬಹಳ ಸಂಕೀರ್ಣವಾಗಿದ್ದು ತದನಂತರ ಅಮೆರಿಕೆಯಲ್ಲಿ ಇದೇ ಮೂಲ ವಸ್ತುವನ್ನ ಬಳಸಿಕೊಂಡು ಲೇಟೆಕ್ಸ ಅಥವಾ ಮರದ ಹಾಲಿನಂತಹ ದ್ರವರೂಪಿ ಪಾಲಿಮಾರ್ ಅನ್ನು ತಯಾರಿಸುವ ವಿಧಾನವನ್ನು ರೂಪಿಸಲಾಯಿತು. ಇದರಿಂದ ತಯಾರಿಸಿದಂತಹ ಕೃತಕ ರಬ್ಬರು ಹೆಚ್ಚು ಕಡಿಮೆ ನೈಸರ್ಗಿಕ ರಬ್ಬರ್ನಂತೆಯೇ ವರ್ತಿಸ್ತಾ ಇತ್ತು. ಬ್ಯೂನಾ ರಬ್ಬರಿನ ಜನಪ್ರಿಯತೆ ಇತರೆ ರಾಸಾಯನಿಕ ಕಂಪನಿಗಳು ರಬ್ಬರ್ ತಯಾರಿಕೆಯತ್ತ ಗಮನ ಹರಿಸುವಂತೆ ಮಾಡಿತು. ರಾಸಾಯನಿಕಗಳ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಡುಪಾಂಟ್ ಕಂಪನಿಯು ಸಂಶೋಧನೆಗೆ ಇಳಿಯಿತು. ಫಲವಾಗಿ ಹುಟ್ಟಿದ್ದು ನಿಯೋಪ್ರಿನು, ಅದೇ ನಾವೀಗ ಆಸ್ಪತ್ರೆಗಳಲ್ಲಿ ಕೈ ಗೌಸ್ಗಳಾಗಿ ಬಳಸ್ತೇವಲ್ವಾ ಅದು. ನೀರಿನ ಒಂದು ಹನಿಯು ಅತ್ತಿಂದ ಇತ್ತ ಹರಿಯದಂತಹ ತಡೆಗೋಡೆಯಾಗಿ ತೇವು ಆಗದಂತಹ ವಸ್ತು, ಇದೇ ನಿಯೋಪ್ರೀನು. 1,3-butadiene ನಿಂದ ಪಡೆದ ಕ್ಲೋರೋಪ್ರೀನ್ ಎನ್ನುವ ಅಣುವಿನಿಂದ ತಯಾರಿಸಿದಂತಹ ರಬ್ಬರ್ ಇದು. ನಿಯೋಪ್ರೀನು ಇಂದು ನಾವು ಬಳಸುವ ರಬ್ಬರ್ನಲ್ಲಿ 5% ಪ್ರಮಾಣದಲ್ಲಿ ಬಳಕೆಯಾಗ್ತಾ ಇದೆ. ಇದು ನೀರನ್ನಿರಲಿ ಎಣ್ಣೆಯನ್ನು ಸಹ ಹೀರಿಕೊಳ್ಳುವುದು ಇಲ್ಲ, ಗಾಳಿಗೆ ತೆರೆದಿಟ್ಟರೆ ಶಿಥಿಲವಾಗುವುದಿಲ್ಲ, ಆಲ್ಕೋಹಾಲ್ನಂತಹ ದ್ರಾವಣಗಳಿಂದ ಕರಗುವುದೂ ಇಲ್ಲ, ಬೆಂಕಿ ಬಿದ್ದರೂ ಉರಿಯೋದೂ ಇಲ್ಲ, ಬಿಸಿ ತಟ್ಟಿದ್ರೆ ಕರಗುವುದಂತೂ ಇಲ್ಲವೇ ಇಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಇದು ಆಟೋಮೊಬೈಲ್ ಉದ್ಯಮದಲ್ಲಿ ಬಹಳ ಜನಪ್ರಿಯವಾಗಿದೆ. ಎಣ್ಣೆ ಉರಿ ಶಾಖದ ಜೊತೆಗೆ ಇರುವ ಇಂಜಿನ್ನಲ್ಲಿ ಗಾಳಿ ಎಣ್ಣೆ ಸೋರದಂತೆ ಭದ್ರವಾಗಿ ಮುಚ್ಚುವ ಸೀಲ್ ಆಗಿದೆ. ಇಂದು ನಿಯೋಪ್ರಿನ್ನ ಹಲವಾರು ವಿಧಗಳನ್ನು ರೂಪಿಸಿ ಬಳಸ್ತಾ ಇದ್ದೇವೆ. ನಿಯೋಪ್ರಿನ್ನಷ್ಟೇ ಅಲ್ಲ, ಇನ್ನೂ ಹಲವು ಇಲಾಸ್ಟಾಮೋರ್ಗಳು ಬಳಕೆಯಾಗ್ತಾ ಇವೆ. ಹೆಚ್ಚು ಕಡಿಮೆ ಪ್ಲಾಸ್ಟಿಕ್ಗಿಂತ ಪ್ರತಿಸ್ಪರ್ಧಿಯೇನು ಅನ್ನುವಂತೆ ಬೆಳೆದಿವೆ ಕೂಡ.
0: ಇದು ನಿಮಗೆ ಗೊತ್ತೇ, ಹೈಡ್ರೋಜನ್ ಒಂದು ವಿಚಿತ್ರ ವಸ್ತು. ಹೈಡ್ರೋಜನ್ ನೆಗೆಟಿವ್ ಹಾಗೂ ಪಾಸಿಟಿವ್ ಅನ್ನುವಂತಹ ಎರಡೂ ಬಗೆಯ ವಿದ್ಯುತ್ ಗುಣಗಳಿರುವ ವಸ್ತುಗಳ ಜೊತೆಗೆ ಅಂಟಿಕೊಳ್ಳಬಲ್ಲದು. ಏಕಕಾಲಕ್ಕೆ ಹೀಗೆ ಮಾಡುವ ಸಾಮರ್ಥ್ಯವೂ ಅದಕ್ಕಿದೆ. ಅಷ್ಟೇ ಅಲ್ಲ, ವಿದ್ಯುತ್ ಗುಣಗಳು ಇಲ್ಲದಂತಹ ವಸ್ತುಗಳ ಜೊತೆಗೆ ಕೂಡ ವಿಶೇಷವಾದ ಹೈಡ್ರೋಜನ್ ಬಂಧ ಎನ್ನುವ ಬಂಧದ ಮೂಲಕ ಕೂಡಿಕೊಳ್ಳಬಲ್ಲದು. ಸ್ವತಃ ತನ್ನಂತದ್ದೇ ಪರಮಾಣುಗಳ ಜೊತೆಗೂ ಹೀಗೆ ಸೇರಿಕೊಳ್ಳುವುದರಿಂದಲೇ ಅದು ನೀರಿನ ಅಂಶವೂ ಆಗಿದೆ. ಈ ಮೂರೂ ಗುಣವಿರುವ ಬೇರೊಂದು ಮೂಲ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ.
2: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ, ಸಂಚಿಕೆ 191. ಈ ದ್ವೀಪದ ಭೂರಚನೆಯು ಹಲವು ಬಗೆಯಲ್ಲಿ ಸ್ವಾರಸ್ಯಕರವಾಗಿದೆ. ಹಲವೆಡೆ ನಾನು ಜ್ವಾಲಾಮುಖಿಗಳ ಬಾಂಬುಗಳನ್ನು ಕಂಡೆ. ಇವು ಲಾವಾರಸ ಇನ್ನೂ ದ್ರವವಾಗಿದ್ದಾಗಲೇ ಗಾಳಿಯಲ್ಲಿ ಎಸೆಯಲ್ಪಟ್ಟದ್ದರಿಂದಾಗಿ ತಣಿಯುವಾಗ ದುಂಡಗಿನ ಇಲ್ಲವೇ ತಿಲಕದಾಕಾರವನ್ನು ಪಡೆದ ಶಿಲೆಗಳು. ಹೊರನೋಟವಷ್ಟೇ ಅಲ್ಲ, ಹಲವು ಬಾಂಬುಗಳ ಒಳರಚನೆಯೂ ಕುತೂಹಲಕಾರಿಯಾಗಿದ್ದು ಆಕಾಶಯಾನ ಮಾಡುವಾಗ ಇವು ಗಿರಗಿರನೆ ತಿರುಗಿರಬೇಕೆಂದು ಸೂಚಿಸುತ್ತವೆ. ಇವುಗಳಲ್ಲಿ ಒಂದನ್ನು ಒಡೆದಾಗ ಕಾಣುವ ಒಳರಚನೆಯನ್ನು ಚಿತ್ರ 103ರಲ್ಲಿ ಯಥಾವತ್ತಾಗಿ ಬಿಂಬಿಸಲಾಗಿದೆ. ನಟ್ಟ ನಡುವಿನ ಭಾಗವು ಒರಟು ರಂಧ್ರಗಳಿಂದ ತುಂಬಿದೆ. ರಂಧ್ರಗಳ ಗಾತ್ರ ಒಳಗಿನಿಂದ ಹೊರಗಿನವರೆಗೆ ಕಡಿಮೆಯಾಗುತ್ತದೆ. ಹೊರಭಾಗದಲ್ಲಿ ಅಂಗುಲದ 1/3 ಭಾಗದಷ್ಟು ದಪ್ಪನೆಯ ಕವಚದಂತೆ ಗಟ್ಟಿಯಾದ ಕಲ್ಲಿನ ಚಿಪ್ಪಿದೆ. ಇದರ ಹೊರಗಡೆಯಲ್ಲಿ ಬಹಳ ನಯವಾದ ಲಾವಾದ ಕಣಗಳ ಹೊದಿಕೆಯಿದೆ. ಹೊರಭಾಗದ ಈ ಹೊದಿಕೆ ಮೊದಲು ತಣಿಯಿತೆನ್ನುವುದರ ಬಗ್ಗೆ ಅನುಮಾನವೇ ಇಲ್ಲ. ಅನಂತರ ಒಳಗೆ ಇನ್ನೂ ನೀರಾಗಿಯೇ ಇದ್ದ ಲಾವಾ ಬಾಂಬು ತಿರುಗುವುದರಿಂದಾಗಿ ಹುಟ್ಟಿದ ಕೇಂದ್ರಾಭಿಗಮನ ಬಲದಿಂದಾಗಿ ಅದಾಗಲೇ ತಣಿದ ಹೊರ ಹೊದಿಕೆಯನ್ನು ಒತ್ತಿ ಹಿಡಿದು ಒಳಗೆ ನಡುಭಾಗದಲ್ಲಿ ಒತ್ತಡವನ್ನು ಕಡಿಮೆ ಮಾಡಿತು. ಇದರಿಂದಾಗಿ ಅಲ್ಲಿ ಬಿಸಿಯಾಗಿದ್ದ ಅನಿಲಗಳು ಹಿಗ್ಗಿ ನಟ್ಟ ನಡುವೆ ಇರುವ ಒರಟಾದ ದೊಡ್ಡ ದೊಡ್ಡ ರಂಧ್ರಗಳನ್ನು ರೂಪಿಸಿವೆ. ಸ್ವಲ್ಪ ಪುರಾತನವಾದ ಜ್ವಾಲಾಮುಖಿಯ ಶಿಲೆಗಳಿಂದ ಗುಡ್ಡವೊಂದು ರೂಪುಗೊಂಡಿತ್ತು. ಇದನ್ನು ಜ್ವಾಲಾಮುಖಿಯ ತಗ್ಗು ಎಂದು ಈ ಹಿಂದೆ ತಪ್ಪಾಗಿ ಭಾವಿಸಲಾಗಿತ್ತು. ಸ್ವಲ್ಪ ತಗ್ಗಿದ್ದರೂ ಅದರ ಅಗಲ ಹಾಗೂ ಒಂದಾದ ನಂತರ ಇನ್ನೊಂದರಂತೆ ಪದರ ಪದರವಾಗಿ ಬೂದಿ ಮತ್ತು ನಯವಾದ ಕಿಟ್ಟದಿಂದಾದ ಶಿಖರಗಳು ವಿಶಿಷ್ಟವಾದಂಥವು. ಈ ಬೋಗುಣಿಯಾಕಾರದ ಗುಡ್ಡದ ಅಂಚಿನಲ್ಲಿರುವ ಪದರಗಳು ಹಲವು ಬಣ್ಣ ಬಣ್ಣದ ವರ್ತುಲಗಳಾಗಿ ರೂಪುಗೊಂಡು ಇಡೀ ಶಿಖರವನ್ನು ಅದ್ಭುತವಾಗಿ ಕಾಣಿಸುತ್ತವೆ. ಇವುಗಳಲ್ಲಿ ಅಗಲವಾಗಿರುವ ಒಂದು ವರ್ತುಲವೂ ಬೆಳ್ಳಗಿದೆ. ಕುದುರೆಗಳ ವ್ಯಾಯಾಮಕ್ಕೆ ಬಳಸುವ ಒರಟಾದ ಹಾದಿಯಂತೆ ಇದು ತೋರುತ್ತದೆ. ಹೀಗಾಗಿ ಈ ಬೆಟ್ಟವನ್ನು ಡೆವಿಲ್ಸ್ ರೈಡಿಂಗ್ ಸ್ಕೂಲ್ ಅರ್ಥಾತ್ ದೆವ್ವದ ಅಶ್ವಶಾಲೆ ಎಂದು ಕರೆಯುತ್ತಾರೆ. ನಾನು ಇಲ್ಲಿಂದ ಗುಲಾಬಿ ಬಣ್ಣದ ಪದರವೊಂದರ ಮಾದರಿಯನ್ನು ಹೆಕ್ಕಿ ತಂದಿದ್ದೆ. ಪ್ರೊಫೆಸರ್ ಎಹ್ರೆನ್ಬರ್ಗ್ ಅದು ಸಂಪೂರ್ಣವಾಗಿ ಸಾವಯವ ವಸ್ತುವಿನಿಂದ ಕೂಡಿದೆ ಎಂದು ಹೇಳಿದ್ದು ಆಶ್ಚರ್ಯಕರ. ಅದರಲ್ಲಿ ಸುಣ್ಣದ ಹೊದಿಕೆಗಳಿರುವ ಸಿಹಿ ನೀರಿನ ಸೂಕ್ಷ್ಮಜೀವಿಗಳನ್ನು ಕನಿಷ್ಠ ಎಂದರೆ 25 ಬಗೆಯ ಗಟ್ಟಿಯಾದ ಹುಲ್ಲಿನಂತಹ ಸಸ್ಯಗಳ ಅಂಗಾಂಶಗಳನ್ನು ಗುರುತಿಸಿದ್ದ. ಇದರಲ್ಲಿ ಕಾರ್ಬನಿಕ ವಸ್ತುಗಳು ಇಲ್ಲದ್ದರಿಂದ ಪ್ರೊಫೆಸರ್ ಎಹ್ರೆನ್ಬರ್ಗ್ ಇವು ಜ್ವಾಲಾಮುಖಿಯ ಬೆಂಕಿಯಲ್ಲಿ ಬೆಂದಿರುವ ಜೈವಿಕ ಅಂಗಗಳಿರಬೇಕೆಂದು ತರ್ಕಿಸಿದ್ದಾರೆ. ನಮಗೆ ಈಗ ಕಾಣುವ ಸ್ಥಿತಿಯಲ್ಲಿಯೇ ಇವು ಮೇಲಕ್ಕೆ ಉದ್ಭವಿಸಿರಬೇಕು. ಆದರೆ ಪದರ ಪದರವಾಗಿ ಈ ಶಿಲೆಗಳು ನಿಕ್ಷೇಪವಾಗಿರುವ ರೀತಿಯನ್ನು ಗಮನಿಸಿದರೆ ಇವು ನೀರಿನಡಿಯಲ್ಲಿ ಮೊದಲು ನಿಕ್ಷೇಪವಾಗಿತ್ತಿರಬೇಕು ಎಂದು ನನಗೆ ತೋರಿತು. ಆದರೆ ಇಲ್ಲಿನ ಅತೀವ ಶುಷ್ಕ ಹವೆಯಿಂದಾಗಿ ಜ್ವಾಲಾಮುಖಿಯು ಸಿಡಿದಂತಹ ಸಮಯದಲ್ಲಿ ಬಿರುಮಳೆಯೂ ಸುರಿದಿರಬೇಕು. ಆಗ ರೂಪುಗೊಂಡ ತಾತ್ಕಾಲಿಕವಾದ ಸರೋವರದಲ್ಲಿ ಬೂದಿ ಬಿದ್ದು ಪದರಗಳಾಗಿರಬೇಕೆಂದು ತರ್ಕಿಸುವಂತೆ ಮಾಡಿವೆ. ಈಗ ಆ ಸರೋವರ ಅಷ್ಟೊಂದು ತಾತ್ಕಾಲಿಕವಾಗಿದ್ದೇನಾಗಿರಲಿಲ್ಲ ಎಂದು ಊಹಿಸಬಹುದು. ಅದೇನೇ ಇರಲಿ, ಅಸೆನ್ಷನ್ ದ್ವೀಪದಲ್ಲಿನ ಆಗಿನ ಹವೆ ಹಾಗೂ ಉತ್ಪನ್ನಗಳು ಈಗ ಇರುವುದಕ್ಕಿಂತಲೂ ಬೇರೆಯೇ ಆಗಿದ್ದುವೆಂದು ಖಚಿತವಾಗಿ ಹೇಳಬಹುದು. ಅಲ್ಲ, ಈ ಪ್ರಪಂಚದಲ್ಲಿ ಹೀಗೆ ಪರಿವರ್ತನೆಯ ಚಕ್ರಗಳಿಗೆ ಹಿಂದು ಇಂದು ಹಾಗೂ ಮುಂದೂ ಒಡ್ಡಿಕೊಳ್ಳದ ಜಾಗವೊಂದು ಇರಬಹುದೇ? ಅಸೆನ್ಷನ್ ದ್ವೀಪದಿಂದ ಹೊರಟ ನಾವು ಬ್ರೆಜಿಲ್ಲಿನ ಕರಾವಳಿಯಲ್ಲಿದ್ದ ಬಹಿಯಾದತ್ತ ಪಯಣಿಸಿದೆವು. ಪ್ರಪಂಚದ ವಿವಿಧೆಡೆಗಳಲ್ಲಿನ ಕಾಲಮಾನವನ್ನು ಅಳೆಯಲು ಹೀಗೆ ಮಾಡಿದೆವು. ಅಲ್ಲಿಗೆ ನಾವು ಆಗಸ್ಟ್ 1ನೇ ತಾರೀಖು ಬಂದು ತಲುಪಿದೆವು. ಅಲ್ಲಿಯೇ 4 ದಿನಗಳು ತಂಗಿದ್ದೆವು. ಆ ಸಮಯದಲ್ಲಿ ನಾನು ಹಲವಾರು ಚಾರಣಗಳನ್ನು ಕೈಗೊಂಡೆ. ಹೊಸತಲ್ಲದಿದ್ದರೂ ಈ ಉಷ್ಣವಲಯದ ದೃಶ್ಯಗಳು ನನಗೆ ಕೊಟ್ಟ ಖುಷಿ ಒಂದಿಷ್ಟು ಕಡಿಮೆಯಾಗಿರಲಿಲ್ಲ. ಸಣ್ಣ ಪುಟ್ಟ ಸಂಗತಿಗಳು ನಿಸರ್ಗದ ಸೌಂದರ್ಯವನ್ನು ವಿಶಿಷ್ಟವೆನ್ನಿಸುವಂತೆ ಮಾಡುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುವುದಕ್ಕಾದರೂ ಇಲ್ಲಿನ ಸರಳವಾದ ದೃಶ್ಯಗಳ ಬಗ್ಗೆಯೂ ನಾನು ಹೇಳಲೇಬೇಕು. ಸುಮಾರು 300 ಅಡಿ ಎತ್ತರವಷ್ಟೇ ಇರುವ ಸಪಾಟಾದ ಮೈದಾನದಂತಹ ಪ್ರದೇಶವಿದು. ಇದರ ಎಲ್ಲ ಭಾಗಗಳು ಸಪಾಟಾದ ಕಣಿವೆಗಳಾಗಿ ಸವೆದು ಹೋಗಿವೆ. ಮೃದುವಾದ ಮೇಲ್ಮೈಯಿಂದ ಆಗಿರುವ ಬಹುತೇಕ ಮೈದಾನಗಳಲ್ಲಿ ಇದು ಸಾಮಾನ್ಯವೇ, ಆದರೂ ಕಲ್ಲಿನಿಂದ ಆಗಿರುವ ಮೈದಾನದಲ್ಲಿ ಇಂತಹ ರಚನೆಗಳು ವಿಶಿಷ್ಟವೇ. ಮೇಲ್ಮೈ ಎಲ್ಲವೂ ವಿವಿಧ ಬಗೆಯ ಭವ್ಯವಾದ ಮರಗಳಿಂದ ಆವೃತ್ತವಾಗಿದೆ. ನಡುನಡುವೆ ಹರಡಿಕೊಂಡಿರುವ ಕೃಷಿ ಬಯಲುಗಳಲ್ಲಿ ಮನೆಗಳು, ಶಾಲೆಗಳು ಹಾಗೂ ಚರ್ಚುಗಳು ಎದ್ದು ಕಾಣುತ್ತವೆ. ಉಷ್ಣವಲಯದಲ್ಲಿ ನಗರ ಪಟ್ಟಣಗಳ ನೆರೆಹೊರೆಯಲ್ಲಿಯೂ ಕೂಡ ಪ್ರಾಕೃತಿಕ ಕಾಡಿನ ಸಿರಿ ಕಡಿಮೆಯಾಗಿರುವುದಿಲ್ಲ ಎನ್ನುವುದು ನೆನಪಿರಲಿ. ಇಲ್ಲಿನ ಬೇಲಿಗಳ ಹಾಗೂ ಬೆಟ್ಟದ ಬದಿಗಳಲ್ಲಿರುವ ಹಸಿರು ಮಾನವನ ಕೃತಕ ಶ್ರಮದಿಂದಾದ ಚಿತ್ರಕಲೆಯಂತಹ ದೃಶ್ಯವನ್ನು ಮೀರಿಸಿಬಿಡುತ್ತದೆ. ಆದ್ದರಿಂದ ಇಲ್ಲಿ ಎಲ್ಲೆಡೆಯೂ ಇರುವ ಹಚ್ಚ ಹಸಿರಿಗೆ ವೈರುಧ್ಯವೆನ್ನುವಂತೆ ಅಲ್ಲೋ ಇಲ್ಲೋ ಅಪರೂಪಕ್ಕೆ ಇರುವ ಅಚ್ಚ ಕೆಂಬಣ್ಣದ ಮಣ್ಣು ನೆಲ ಕಾಣುತ್ತದೆ. ಬಯಲಿನ ಅಂಚಿನಿಂದ ಬಲು ದೂರದಲ್ಲಿ ಬಿಳಿಯ ಹಾಯಿಗಳು ಎದ್ದು ಕಾಣುವ ಅಸಂಖ್ಯ ದೋಣಿಗಳಿರುವ ಸಮುದ್ರವೋ ಅಥವಾ ಅಲ್ಪ ಸ್ವಲ್ಪ ಕಾಡಿರುವ ಸಮುದ್ರ ತೀರವೋ ಕಾಣುತ್ತದೆ. ಈ ಅಂಶಗಳ ಹೊರತಾಗಿ ದೃಶ್ಯದಲ್ಲಿ ಹೆಚ್ಚೇನೂ ಕಾಣಲಿಕ್ಕಿಲ್ಲ. ಸಪಾಟಾದ ಹಾದಿಗಳಿರುವ ಎತ್ತರದಿಂದ ಎರಡೂ ಬದಿಯಲ್ಲಿ ಕಣಿವೆಗಳನ್ನು ಅಲ್ಲೋ ಇಲ್ಲೋ ಕಾಣುತ್ತೇವೆ. ಇಲ್ಲಿನ ಮನೆಗಳು, ಅದರಲ್ಲಿಯೂ ಪೂಜ್ಯ ಸ್ಥಾನಗಳನ್ನು ವಿಚಿತ್ರವಾದ ವಾಸ್ತು ಶೈಲಿಯಲ್ಲಿ ಕಟ್ಟಲಾಗಿದೆ. ಎಲ್ಲ ಕಟ್ಟಡಗಳಿಗೂ ಸುಣ್ಣ ಬಳಿಯಲಾಗಿದೆ. ಹೀಗಾಗಿ ನಡು ಮಧ್ಯಾಹ್ನ ಬಿಸಿಲು ಬೆಳಗಿದಾಗ ತೆಳು ನೀಲಿ ಬಣ್ಣದ ಆಕಾಶದ ಹಿನ್ನೆಲೆಯಲ್ಲಿ ಅವು ನಿಜವಾದ ಕಟ್ಟಡಗಳಂತಲ್ಲದೆ ನೆರಳಿನಂತೆ ಕಾಣುತ್ತವೆ.
0: ವಾರದ ವಿಜ್ಞಾನಿ ಜಾನ್ಸ್ ಜೇಕಬ್ ಬರ್ಜೆಲಿಯಸ್, ವಿಜ್ಞಾನದಲ್ಲಿ ಗೆದ್ದು ಬದುಕಿನಲ್ಲಿ ಸೋತ ರಸಾಯನ ವಿಜ್ಞಾನಿ. ಜಾನ್ಸ್ ಜೇಕಬ್ ಬರ್ಜೆಲಿಯಸ್ ರಸಾಯನ ವಿಜ್ಞಾನದ ಜನಕ ಎಂದೇ ಪ್ರಸಿದ್ಧಿ ಪಡೆದ ವಿಜ್ಞಾನಿ. ರಾಸಾಯನಿಕಗಳ ವಿಶ್ಲೇಷಣೆಯ ಮಹತ್ವ ಏನು ಎಂಬುದನ್ನು ಜಗತ್ತಿಗೆ ತಿಳಿಸಿದ ಸ್ವೀಡಿಶ್ ತಜ್ಞ. ನಿಖರವಾಗಿ ರಾಸಾಯನಿಕ ಅಣುಗಳ ಪರಮಾಣು ತೂಕವನ್ನು ಅಳೆಯುವ ವಿಧಾನಗಳನ್ನು ರೂಪಿಸಿದಂಥವ. ಬರ್ಜೆಲಿಯಸ್ ಸ್ವೀಡನಿನ ವಾವರ್ಸುಂದ ಸೋಗಾರ್ಡ್ ಎನ್ನುವ ಹಳ್ಳಿಯಲ್ಲಿ ಹುಟ್ಟಿದ. ಜೀವನ ಪರ್ಯಂತ ಕಷ್ಟಗಳನ್ನು ಅನುಭವಿಸಲೆಂದೇ ಹುಟ್ಟಿದ್ದನೋ ಎನ್ನುವಂತೆ ಬದುಕಿದ ಈತ ಹುಟ್ಟಿದ್ದು ಆಗಸ್ಟ್ 20, 1779. ಈತನ ತಂದೆ ಒಬ್ಬ ರೈತ. ಆದರೆ ಬರ್ಜೆಲಿಯಸ್ ಇನ್ನೂ ಪುಟ್ಟ ಮಗುವಾಗಿದ್ದಾಗಲೇ ತಂದೆ ತೀರಿಕೊಂಡ. ಅವನ ತಾಯಿ ಎರಡನೆಯ ಮದುವೆ ಮಾಡಿಕೊಂಡಳು. ಬರ್ಜೆಲಿಯಸ್ ಪುಟ್ಟ ಬಾಲಕನಾಗಿದ್ದಾಗಲೇ ಅವಳೂ ತೀರಿಕೊಂಡಳು. ಹೀಗೆ 7ನೇ ವಯಸ್ಸಿಗೆ ಅನಾಥನಾದ ಬರ್ಜೆಲಿಯಸ್ ತನ್ನ ಮಾವನ ಮನೆಯಲ್ಲಿಯೇ 12 ವರ್ಷ ಆಗುವವರೆಗೂ ಬೆಳೆದ. ಹಳ್ಳಿಯಲ್ಲಿಯೇ ಶಿಕ್ಷಣ ಪಡೆದ. ಅನಂತರ ಅವನನ್ನು ದೂರದ ಲಿಂಕೋಪಿಂಗ್ ಎನ್ನುವ ಊರಿನಲ್ಲಿ ಹೈಸ್ಕೂಲಿಗೆ ಸೇರಿಸಿದರು. ಅಲ್ಲಿ ತನ್ನ ಓದನ್ನು ಮುಂದುವರೆಸಲು ಬೇಕಾದಂತಹ ಹಣವನ್ನು ಸಂಪಾದನೆ ಮಾಡುವುದಕ್ಕೆಂದು ಪಾಠ ಹೇಳುತ್ತಿದ್ದ. ಶಾಲೆ ಕಲಿತ ನಂತರ ವೈದ್ಯನಾಗಿ ಸಂಪಾದನೆ ಮಾಡಬೇಕು ಎನ್ನುವ ಆಸೆ ಇತ್ತು ಅವನಿಗೆ. ಹಾಗಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ಸೇರಿದ. ಆದರೆ ಅರ್ಧದಲ್ಲಿಯೇ ಹಣವಿಲ್ಲದೆ ಶಿಕ್ಷಣವನ್ನು ನಿಲ್ಲಿಸಬೇಕಾಯಿತು. ಅದೃಷ್ಟವಶಾತ್ 1 ವರ್ಷದ ನಂತರ ವಿದ್ಯಾರ್ಥಿ ವೇತನವೊಂದು ಸಿಕ್ಕು ಶಿಕ್ಷಣವನ್ನು ಮುಂದುವರೆಸಿದ. ಆದರೆ 3 ವರ್ಷಗಳ ನಂತರ ಅದೂ ನಿಂತು ವೈದ್ಯ ಪದವಿಯನ್ನು ಪೂರೈಸಲಾಗದೆ ಔಷಧ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಬೇಕಾಯಿತು. ಆದರೆ ವೈದ್ಯಕೀಯ ಓದುವಾಗ ಆಸಕ್ತಿಯಿಂದ ಕಲಿತಿದ್ದಂತಹ ರಸಾಯನ ಪರೀಕ್ಷೆಗಳ ತರಬೇತಿ ಅವನ ನೆರವಿಗೆ ಬಂದಿತು. ನೀರಿನ ಶುದ್ಧತೆಯನ್ನು ಅಚ್ಚುಕಟ್ಟಾಗಿ ಮಾಡುವುದನ್ನು ಕಲಿತ. ಮೆಡೆವಿ ಎಂಬಲ್ಲಿ ಬಡವರಿಗಾಗಿಯೇ ಇದ್ದಂತಹ ವೈದ್ಯಶಾಲೆಯಲ್ಲಿ ಕೆಲಸ ಮಾಡತೊಡಗಿದ. ಮೆಡೆವಿಯಲ್ಲಿ ಇದ್ದಾಗ ಆಗ ಹೊಸದಾಗಿದ್ದಂತಹ ವಿದ್ಯುತ್ ಶಕ್ತಿಯ ಬಗ್ಗೆ ಕುತೂಹಲದಿಂದ ಪ್ರಯೋಗಗಳನ್ನು ನಡೆಸಿದ. ಹೊಸ ಶೋಧಗಳೆಲ್ಲವನ್ನೂ ವೈದ್ಯಕೀಯ ಚಿಕಿತ್ಸೆಗೆ ಬಳಸುವುದು ಅಂದಿನ ರೂಢಿಯಾಗಿತ್ತು. ವಿದ್ಯುತ್ತನ್ನು ಕೂಡ ಹೀಗೆಯೇ ಚಿಕಿತ್ಸಕ ಶಕ್ತಿ ಎಂದು ಜನ ಭಾವಿಸಿದ್ದರು. ಬರ್ಜೆಲಿಯಸ್ ತಾಮ್ರ, ಮತ್ತು ಸತುವಿನ ಬಿಲ್ಲೆಗಳನ್ನು ಬಳಸಿ ತಾನೇ ಒಂದು ವೋಲ್ಟಾಸ್ ಬ್ಯಾಟರಿ ನಿರ್ಮಿಸಿದ. ಈ ಬ್ಯಾಟರಿಯಿಂದ ವಿವಿಧ ರೋಗಿಗಳಿಗೆ ವಿದ್ಯುತ್ ಚಿಕಿತ್ಸೆ ನೀಡಿ ಗುಣಪಡಿಸುವ ಆಸೆ ಅವನಿಗಿತ್ತು. ಆದರೆ ವಿದ್ಯುತ್ತಿನಿಂದ ಬೆರಳು ಮರಗಟ್ಟಿದ ರೋಗಿಯೊಬ್ಬನಿಗೆ ಸ್ವಲ್ಪ ಗುಣ ಕಂಡಿತೆ ಹೊರತು ಇನ್ಯಾವ ರೋಗಕ್ಕೂ ವಿದ್ಯುತ್ತು ಚಿಕಿತ್ಸೆ ಅಲ್ಲ ಎಂದು ಈತ ವರದಿ ಮಾಡಿದ. ವೈದ್ಯನಾಗದಿದ್ದರೆ ಹಣ ಸಂಪಾದಿಸಲಾಗುವುದಿಲ್ಲ ಎನ್ನುವ ನಂಬಿಕೆ ಇದ್ದ ಈತ ಮರಳಿ ವೈದ್ಯಕೀಯಕ್ಕೆ ಸಂಬಂಧಿಸಿದ ಹಲವು ಶೋಧಗಳನ್ನು ಮಾಡಲು ಆರಂಭಿಸಿದ. ರಾಸಾಯನಿಕಗಳು ಕರಗಿದ ನೀರಿನಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಅವುಗಳಲ್ಲಿರುವ ಅಣುಗಳು ಎರಡು ಬಗೆಯಲ್ಲಿ ಪ್ರತಿಕ್ರಿಯಿಸುತ್ತವೆ ಎಂದು ನಿರೂಪಿಸಿದ. ಹೀಗೆ ಎಲೆಕ್ಟ್ರೋಲೈಸಿಸ್ ಎನ್ನುವ ತಂತ್ರವನ್ನು ಅನ್ವೇಷಿಸಿದ. ಹಾಗೆಯೇ ಚಿಕಿತ್ಸೆಗೆ ಒದಗಬಹುದೇನೋ ಎಂದು ಹೊಸ ವಸ್ತುಗಳನ್ನು ಶೋಧಿಸಲು ಆರಂಭಿಸಿದ. ಸೀರಿಯಂ, ಥೋರಿಯಂ ಎನ್ನುವ ಹೊಸ ಮೂಲ ವಸ್ತುಗಳನ್ನು ಪತ್ತೆ ಮಾಡಿದ. ಅಷ್ಟೇ ಅಲ್ಲ, ಅದಾಗಲೇ ಪರಿಚಯವಾಗಿದ್ದಂತಹ ಕ್ಯಾಲ್ಸಿಯಂ, ಸೆಲೆನಿಯಂ, ಸ್ಟ್ರಾನ್ಸಿಯಂ ಮುಂತಾದ ಲೋಹಗಳನ್ನು ಅಪ್ಪಟ ರೂಪದಲ್ಲಿ ಶುದ್ಧೀಕರಿಸುವ ತಂತ್ರಗಳನ್ನು ಕೂಡ ರೂಪಿಸಿದ. ಯಾವುದೇ ಮೂಲವಸ್ತು ಇನ್ನೊಂದು ಮೂಲವಸ್ತುವಿನ ಜೊತೆಗೆ ಕೂಡಿ ಸಂಯುಕ್ತವಾದಾಗ ನಿರ್ದಿಷ್ಟ ಪ್ರಮಾಣದಲ್ಲಿ ಅಷ್ಟೇ ಕೂಡುತ್ತವೆ ಎಂಬ ತತ್ವವನ್ನು ಬರ್ಜೀಲಿಯಸ್ ಪ್ರತಿಪಾದಿಸಿದ. ನೀರಿನಲ್ಲಿ ಒಂದು ಪಾಲು ಹೈಡ್ರೋಜನ್ ಹಾಗೂ ಎಂಟು ಪಾಲು ಆಕ್ಸಿಜನ್ ಇರುತ್ತದೆ ಎಂದು, ಈ ಮೂಲವಸ್ತುಗಳ ತೂಕವು ಯಾವಾಗಲೂ ನಿರ್ದಿಷ್ಟ ಪ್ರಮಾಣದಲ್ಲಿಯೇ ಇರುತ್ತದೆ ಎಂದು ಬರ್ಜೀಲಿಯಸ್ ವಾದಿಸಿದ. ಇದು ಇಂದಿಗೂ ರಸಾಯನ ವಿಜ್ಞಾನದ ಮೂಲ ತತ್ವ ಎನಿಸಿದೆ. ವಿವಿಧ ಸಂಯುಕ್ತಗಳಲ್ಲಿರುವ ಮೂಲ ವಸ್ತುಗಳ ಪ್ರಮಾಣವನ್ನು ನಿಖರವಾಗಿ ಅಳೆಯುವುದು, ತೂಗುವುದು ರಸಾಯನ ವಿಜ್ಞಾನವನ್ನು ಕಲಿಯುವುದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆ ಎಂದು ಸ್ಪಷ್ಟಪಡಿಸಿದವ ಬರ್ಜೀಲಿಯಸ್. ಪ್ರಯೋಗಶಾಲೆಯಲ್ಲಿ ಈಗ ಸಾಮಾನ್ಯವಾಗಿ ಬಳಸುವ ಹಲವಾರು ಪಾತ್ರೆಗಳನ್ನ ಪರಿಕರಗಳನ್ನ ರೂಪಿಸಿದವನು ಈತನೇ. ಆದರೆ ದುರದೃಷ್ಟವಶಾತ್ ಸಿರಿವಂತನಾಗಬೇಕೆಂಬ ಆಸೆ ಈತನನ್ನು ಕೊನೆಯವರೆಗೂ ಬಿಡಲಿಲ್ಲ. ತಾನು ಸಂಪಾದಿಸಿದ ಹಣವನ್ನೆಲ್ಲ ವಿನೆಗರ್ ಹಾಗೂ ಶುದ್ಧ ನೀರಿನ ಉದ್ಯಮದಲ್ಲಿ ತೊಡಗಿಸಿ ನಷ್ಟವನ್ನು ಅನುಭವಿಸಿದ. ಪ್ರಯೋಗಶಾಲೆಯಲ್ಲಿ ಆದ ಸ್ಫೋಟವೊಂದರ ಫಲವಾಗಿ ಕಣ್ಣು ಕಳೆದುಕೊಂಡು ಬದುಕಬೇಕಾಯಿತು. ಜೀವನದುದ್ದಕ್ಕೂ ಅವನಿಗೆ ಆಗಾಗ್ಗೆ ಅರೆತಲೆನೋವು ಎನ್ನುವ ತಲೆನೋವು ಕಾಡುತ್ತಿತ್ತು. ಅದರ ಸಂಕಟ ತಾಳಲಾರದೆ ಅದು ಹುಣ್ಣಿಮೆಯಿಂದ ಬರುತ್ತಿರುವ ಕಾಯಿಲೆ ಇರಬೇಕು ಎಂದು ನಂಬಿಬಿಟ್ಟಿದ್ದ. ಇಂದಿಗೂ ಬರ್ಜೀಲಿಯಸ್ ನನ್ನ ರಸಾಯನ ವಿಜ್ಞಾನದ ಜನಕ ಎಂತಲೂ ಎಲೆಕ್ಟ್ರೋಕೆಮಿ

0: 4038 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 448 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅರ್ಬನೈಜೇಷನ್, ನಗರೀಕರಣ. ನಗರೀಕರಣವೆಂದರೆ ಹೆಚ್ಚು ಹೆಚ್ಚು ಜನಸಂಖ್ಯೆ ಉಳ್ಳ ನಗರ, ಅಲ್ಲದೆ ಅಲ್ಲಿ ವಿವಿಧ ಇನ್ಫ್ರಾಸ್ಟ್ರಕ್ಚರ್ಗಳು ಸಹ ಅತಿ ಹೆಚ್ಚಾಗಿರುತ್ತವೆ. ಹಾಗಾಗಿ ಹಳ್ಳಿಗಳಿಂದ ಹೆಚ್ಚು ಜನರು ಕೆಲಸವನ್ನು ಅರಸಿ ನಗರಗಳಿಗೆ ಬರುತ್ತಾರೆ. ಹಾಗಾಗಿ ನಗರೀಕರಣವು ಹೆಚ್ಚು ಹೆಚ್ಚಾಗಿ ಮಲಿನವಾಗುತ್ತದೆ. ಹೆಚ್ಚು ಜನಸಂಖ್ಯೆಯಿಂದ ಇದ್ದಷ್ಟು ಮಲಿನತೆ ಜಾಸ್ತಿಯಾಗಿರುತ್ತದೆ. ಅರ್ಬನೈಜೇಷನ್ ಸಣ್ಣ ಪ್ರದೇಶಗಳಲ್ಲಿ ಜನರ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಶ್ವತವಾಗಿ ನೆಲೆಯೂರುವುದು. ಒಂದು ಅಥವಾ ಹಲವು ಸಣ್ಣ ಪಟ್ಟಣಗಳು ಸೇರಿಕೊಂಡು ನಗರವಾಗಿ ಪರಿವರ್ತನೆಗೊಳ್ಳುವ ಕ್ರಿಯೆಗೆ ನಗರೀಕರಣ ಎನ್ನುತ್ತಾರೆ. ಉದಾಹರಣೆಗೆ ಹುಬ್ಳಿ ಧಾರವಾಡ, ಗದಗ್ ಬೆಟಗೇರಿ, ಶಿವಮೊಗ್ಗ ಭದ್ರಾವತಿ. ನಗರೀಕರಣದಲ್ಲಿ ಪ್ರಾಥಮಿಕ ಕಾಯಕಗಳಾದ ಕೃಷಿ, ಜಾನುವಾರು ಸಾಗಾಣಿಕೆ ಮುಂತಾದ ಚಟುವಟಿಕೆಗಳಿಗಿಂತ ಭಿನ್ನವಾದ ವ್ಯಾಪಾರ, ಕೈಗಾರಿಕೆ, ಉದ್ಯಮ, ಲೇವಾದೇವಿ ಮುಂತಾದ ಚಟುವಟಿಕೆಗಳಿಗೆ ಆದ್ಯತೆ ಇರುತ್ತದೆ. ಇಲ್ಲಿ ವಾಣಿಜ್ಯ ವಹಿವಾಟುಗಳು, ಬ್ಯಾಂಕ್ ಸೌಲಭ್ಯ, ಸಂಪರ್ಕ ಸಾಧನಗಳು ಹೆಚ್ಚಾಗಿರುತ್ತವೆ. ಹಾಗೂ ಬೃಹತ್ ಆಡಳಿತ ವ್ಯವಸ್ಥೆ ಮತ್ತು ರಾಜಕೀಯ ನಿರ್ವಹಣೆಯ ಕೇಂದ್ರ ಸ್ಥಾನಗಳಾಗಿರುತ್ತವೆ. ನಗರದ ವ್ಯಾಖ್ಯಾನವು ಪ್ರದೇಶದಿಂದ ಪ್ರದೇಶಕ್ಕೆ ಕಾಲಕಾಲಕ್ಕೆ ಬದಲಾಗುತ್ತಿದೆ. ಸುಮಾರು 20,000 ಜನರು ವಾಸಿಸುವ ನಿಬಿಡ ಪ್ರದೇಶವನ್ನು ನಗರವೆಂದು ಪರಿಗಣಿಸಬೇಕೆಂದು ವಿಶ್ವಸಂಸ್ಥೆ ಶಿಫಾರಸು ಮಾಡಿದೆ. ಆದರೆ ಅನೇಕ ರಾಷ್ಟ್ರಗಳು ಹಲವು ಪ್ರಮಿತಿಗಳ ಆಧಾರದ ಮೇಲೆ ಒಂದು ಪ್ರದೇಶವನ್ನು ನಗರವೆಂದು ಪರಿಗಣಿಸುತ್ತದೆ. ಭಾರತವು ಕೆಳಕಂಡ ಅಂಶಗಳ ಆಧಾರದ ಮೇಲೆ ಒಂದು ಪ್ರದೇಶವನ್ನು ನಗರವೆಂದು ಪರಿಗಣಿಸುತ್ತದೆ. 5,000 ಹೆಚ್ಚು ಜನಸಂದಣಿ ಇರುವ ಪ್ರದೇಶಗಳು, ಸುಮಾರು 75% ಪುರುಷ ಕೆಲಸಗಾರರು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಪ್ರದೇಶಗಳು, 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 1,000 ವ್ಯಕ್ತಿಗಳಿಗಷ್ಟು ಜನಸಂಖ್ಯಾ ಸಾಂದ್ರತೆ ಇರುವ ಪ್ರದೇಶಗಳು, 4 ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಿರುವ ಎಲ್ಲ ಪ್ರದೇಶಗಳು, 1,000,000 ಹೆಚ್ಚು ಜನಸಂಖ್ಯೆ ಇರುವ ನಗರಗಳನ್ನು ಮಹಾನಗರಗಳೆಂದು, ಮೆಟ್ರೋಪಾಲಿಟಿಯನ್ ಸಿಟಿ ಎಂಬ 80,000 ಅಧಿಕ ಜನಸಂಖ್ಯೆ ಇರುವ ನಗರಗಳನ್ನು ಬೃಹತ್ ನಗರಗಳೆಂದು ಮೆಗಾಪೋಲಿಸ್ ವರ್ಗೀಕರಿಸಲಾಗಿದೆ. ಸುಮಾರು 10,000 ವರ್ಷಗಳ ಕೆಳಗೆ ಅಲೆಮಾರಿ ಮಾನವರು ಅಲ್ಲಲ್ಲಿ ನೆಲೆ ನಿಲ್ಲತೊಡಗಿದರು. ಕೃಷಿ ಮುಂದುವರಿದಂತೆ ಅದಕ್ಕೆ ಪೂರಕವಾದ ಹಲವು ಚಟುವಟಿಕೆಗಳು ಹುಟ್ಟಿಕೊಂಡವು. ಕುಂಬಾರಿಕೆ, ಚರ್ಮಗಾರಿಕೆ, ಕಮ್ಮಾರಿಕೆ, ಮರದ ಕೆಲಸಗಳ ವಿಸ್ತರಿಸಿದಂತೆ ಇವಕ್ಕೆ ಸಂಬಂಧಿಸಿದ ತಂತ್ರಜ್ಞಾನಗಳು ಬೆಳೆದವು. ನೀರಾವರಿಯಿಂದ ಭೂಮಿಯ ಉತ್ಪಾದಕತೆ ಹೆಚ್ಚಿತು. ಕೃಷಿ ಸಾರಿಗೆ ಬೆಳೆದಂತೆ ಚಕ್ರ ವೀಲ್ದ ಆವಿಷ್ಕಾರವಾಯಿತು. ರಸ್ತೆ ನಿರ್ಮಾಣ, ವಾಹನಗಳು, ಕಟ್ಟಡ ನಿರ್ಮಾಣ ಭರದಿಂದ ಸಾಗಿತು. ಅನುಕೂಲಗಳು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಜನಸಂಖ್ಯೆ ಬೆಳೆಯಿತು. ಜನಸಂಖ್ಯೆ ಬೆಳೆದಂತೆ ಪ್ರದೇಶವು ವಿಸ್ತಾರವಾಗುತ್ತಾ ಗ್ರಾಮದಿಂದ ಪಟ್ಟಣ, ಪಟ್ಟಣದಿಂದ ನಗರಗಳು ವಿಕಾಸವಾದವು. ಬೃಹತ್ ಜನಸಂಖ್ಯೆಯ ಸಂಪನ್ಮೂಲ ಅಗತ್ಯಗಳನ್ನು ನಿರ್ವಹಿಸಲು ವ್ಯವಸ್ಥಿತ ಕಾರ್ಯತಂತ್ರಗಳು ಬೇಕಾದವು. ತಂತ್ರಜ್ಞಾನ ಮತ್ತು ಜನಸಂಖ್ಯಾ ಬೆಳವಣಿಗೆಗಳು ನಗರೀಕರಣ ಕ್ರಿಯೆಯನ್ನು ತ್ವರಿತಗೊಳಿಸಿದವು. ಜನರು ಹಲವಾರು ವೈವಿಧ್ಯಮಯ ಸೇವೆಗಳು ಹಾಗೂ ಪದಾರ್ಥಗಳ ಅಗತ್ಯಗಳನ್ನು ಪೂರೈಸಲು ಕೈಗಾರಿಕೆಗಳು ಹುಟ್ಟಿಕೊಂಡವು. ಇದರಿಂದ ಉದ್ಯೋಗಗಳು ಹೆಚ್ಚಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ನಗರಕ್ಕೆ ವಲಸೆ ಬರತೊಡಗಿದರು. ನಗರಗಳು

0: ಹೀಗೆ ಬೆಳೆಯತೊಡಗಿದವು. ಏರುತ್ತಿರುವ ಜನಸಂಖ್ಯೆಯ ಅಗತ್ಯಗಳನ್ನು ಪೂರೈಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಮತ್ತು ನೈಸರ್ಗಿಕ ಪರಿಸರದಿಂದ ಸಂಪನ್ಮೂಲಗಳು ನಗರಗಳಿಗೆ ಆಮದಾದವು. 1970-81 ನಡೆದಿರುವ ಅಧ್ಯಯನದಂತೆ ನಗರ ಜನಸಂಖ್ಯೆ ಏರಿಕೆ ಜನರ ಹೊಲಸೆ 40% ಹಾಗೂ ನಗರ ಜನಸಂಖ್ಯೆಯ ಅಭಿವೃದ್ಧಿ 41%ಗಳು ಮುಖ್ಯ ಕಾರಣಗಳು ಎಂದು ತಿಳಿದುಬಂದಿದೆ. ಉಳಿದ ಶೇಕಡ 18% ಜನರು ನಗರಗಳ ವರ್ಗೀಕರಣದಿಂದ ತಮ್ಮ ಜನಸಂಖ್ಯೆಗೆ ಸೇರಿಸಲ್ಪಟ್ಟವರು. ಇಂದು ಪ್ರಪಂಚದ ಪ್ರಮುಖ ನಗರಗಳ ಜನಸಂಖ್ಯೆ 10 ಮಿಲಿಯನ್ಗೂ ಹೆಚ್ಚಾಗಿದೆ. ಭಾರತದ ಪಟ್ಟಣಗಳು ಮತ್ತು ನಗರಗಳನ್ನು ಜನಸಂಖ್ಯಾ ಆಧಾರದ ಮೇಲೆ 6 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಈ ವರ್ಗೀಕರಣದ ಪ್ರಕಾರ ಭಾರತದಲ್ಲಿ 3696 ನಗರ ಪ್ರದೇಶಗಳಿವೆ. 1991 ನಗರಗಳಲ್ಲಿ ವಾಸಿಸುವ ಒಟ್ಟು ಜನಸಂಖ್ಯೆ ಸುಮಾರು 21.7 ಕೋಟಿ. 1991 ಇದು ಭಾರತದ ಒಟ್ಟು ಜನಸಂಖ್ಯೆಯ ಸುಮಾರು 26%. ಇವರಲ್ಲಿ ಸುಮಾರು 47% ಮಹಿಳೆಯರು. ಕರ್ನಾಟಕದ ನಗರಗಳ ಒಟ್ಟು ಜನಸಂಖ್ಯೆ 31% ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಚೀನಾಗಳಲ್ಲಿ ನಗರ ಜನಸಂಖ್ಯೆ ಅತಿ ಹೆಚ್ಚಾಗಿದೆ. ಭಾರತದ 4ನೇ ಸ್ಥಾನದಲ್ಲಿದೆ. ಪ್ರಪಂಚದ ಅತಿದೊಡ್ಡ ನಗರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿವೆ ಎಂದು ನಂಬಲಾಗಿದೆ. ಭಾರತದ 4 ಮುಖ್ಯ ನಗರಗಳೆಂದರೆ 1991 ಪ್ರಕಾರ, ಉತ್ತರದಲ್ಲಿ ನವದೆಹಲಿ, ಜನಸಂಖ್ಯೆ 8.4 ಮಿಲಿಯನ್; ದಕ್ಷಿಣದಲ್ಲಿ ಚೆನ್ನೈ, ಜನಸಂಖ್ಯೆ 5.4 ಮಿಲಿಯನ್; ಪೂರ್ವದಲ್ಲಿ ಕೋಲ್ಕತ್ತಾ, ಜನಸಂಖ್ಯೆ 11.0 ಮಿಲಿಯನ್; ಪಶ್ಚಿಮದಲ್ಲಿ ಮುಂಬೈ, ಜನಸಂಖ್ಯೆ 12.6 ಮಿಲಿಯನ್. ಔದ್ಯೋಗೀಕೃತ ರಾಷ್ಟ್ರಗಳಲ್ಲಿ ನಗರೀಕರಣ ಹೆಚ್ಚಾಗುತ್ತಿದ್ದರೂ ಅದು ನಿಧಾನಗತಿಯಲ್ಲಿ ನಡೆದಿದೆ. ಸುಮಾರು 150 ವರ್ಷಗಳ ಹಿಂದೆ ಇಲ್ಲಿ ಔದ್ಯೋಗೀಕರಣ ಪ್ರಾರಂಭವಾದಾಗ ಕೈಗಾರಿಕೆಗೆ ಶ್ರಮದ ಅಗತ್ಯ ಹೆಚ್ಚಾಯಿತು, ಕೃಷಿಗೆ ಕಡಿಮೆಯಾಯಿತು. ಈ ಸಂದರ್ಭದಲ್ಲಿ ನಗರೀಕರಣ ತ್ವರಿತಗತಿಯಲ್ಲಿ ಸಾಗಿತು. 1810-1871 ನಡುವೆ ನ್ಯೂಯಾರ್ಕ್ ನಗರ ಜನಸಂಖ್ಯೆ 1 ಲಕ್ಷದಿಂದ 10 ಲಕ್ಷಕ್ಕೆ, ಅಂದರೆ 10 ಪಟ್ಟು ಏರಿತು. ಭಾರತದಲ್ಲಿ ನಗರವಾಸಿಗಳ ಸಂಖ್ಯೆ ಏರುತ್ತಿದೆ. 1997 261 ಮಿಲಿಯನ್ ಜನರು ನಗರಗಳಲ್ಲಿ ವಾಸಿಸುತ್ತಿದ್ದರು. 2015 ಸುಮಾರು 415 ಮಿಲಿಯನ್ಗೆ ಏರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. 2050 ವೇಳೆಗೆ ಭಾರತದ ಒಟ್ಟು ಜನಸಂಖ್ಯೆಯ 50% ನಗರವಾಸಿಗಳಾಗಿರುತ್ತಾರೆ ಎಂದು ಅಂದಾಜು ಮಾಡಲಾಗಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಪ್ರತಿ ವರ್ಷ ಭಾರತದಲ್ಲಿ ಶೇಕಡ 31% ನಗರೀಕರಣ ನಡೆಯುತ್ತಿದೆ. ನಗರದ ಮುಖ್ಯ ಆಕರ್ಷಣೆ ಎಂದರೆ ಹೊಸ ಉದ್ಯೋಗಗಳು, ಯಾಂತ್ರೀಕರಣ, ನೀರು, ವಿದ್ಯುತ್, ಆರೋಗ್ಯ, ಶಿಕ್ಷಣ ಇತ್ಯಾದಿ ಸೌಲಭ್ಯಗಳು, ಮನೋರಂಜನೆ. ನಗರಗಳು ಐಶ್ವರ್ಯವನ್ನು ಹುಟ್ಟುಹಾಕುವ ಆರ್ಥಿಕ ಅಭಿವೃದ್ಧಿ ಕೇಂದ್ರಗಳು ಎಂದು ಭಾವಿಸಲಾಗಿದೆ. ರಾಷ್ಟ್ರೀಯ ಆದಾಯ 50%ಗಿಂತ ಹೆಚ್ಚಿನ ಭಾಗ ಇಂದು ನಗರಗಳಿಂದ ಉತ್ಪತ್ತಿಯಾಗುತ್ತಿರುವುದೇ ಇದಕ್ಕೆ ಕಾರಣ. ಇಂದು ನಗರಗಳ ಅಸ್ತಿತ್ವವೇ ಅಲುಗಾಡುತ್ತಿದೆ. ಅನೇಕ ನಗರಗಳು ಬೆಳವಣಿಗೆ ವ್ಯವಸ್ಥಿತವಾಗಿಲ್ಲ. ಇಲ್ಲಿರುವ ಜನಸಂಖ್ಯೆಗೆ ಸಂಪನ್ಮೂಲಗಳು ಸಾಕಾಗದೆ ನಗರಗಳ ಧಾರಣ ಸಾಮರ್ಥ್ಯ ಕುಂದುತ್ತಿದೆ. ನಗರಗಳ ಕೆಪ್ಯಾಸಿಟಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ನೈಸರ್ಗಿಕ ಪರಿಸರಗಳಿಂದ ಸಂಪನ್ಮೂಲಗಳನ್ನು ಕಬಳಿಸುವ ನಗರಗಳು ತ್ರಿವಿಕ್ರಮನಂತೆ ಬೆಳೆಯುತ್ತಿದ್ದಾರೆ. ನಗರ ಜೀವನದಿಂದ ಬಾಧೆಗೊಳಗಾದವರೇ ಹೆಚ್ಚು. ನೀರು, ಇಂಧನ, ವಿದ್ಯುತ್ ಮುಂತಾದ ಸಂಪನ್ಮೂಲಗಳ ಕೊರತೆ, ಸೂಕ್ತ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಇಲ್ಲದಿರುವುದು, ಕೈಗಾರಿಕೆಗಳು ಹುಟ್ಟುಹಾಕುತ್ತಿರುವ ಸಮಸ್ಯೆಗಳಿಂದ ಜಲಮಾಲಿನ್ಯ, ವಾಯುಮಾಲಿನ್ಯ, ಭೂಮಾಲಿನ್ಯ, ಶಬ್ದಮಾಲಿನ್ಯ, ನೈಸರ್ಗಿಕ ಪರಿಸರದ ನಾಶ ಮುಂತಾದವುಗಳಿಂದ ಕೆಲವು ಶ್ರೀಮಂತರು ಮತ್ತು ಬಹುಪಾಲು ಬಡವರು ನಗರಗಳನ್ನು ಬರುತ್ತಿದ್ದಾರೆ. ಜೀವನಾಧಾರಕ್ಕೆ ಅಗತ್ಯವಾದ ಸಂಪನ್ಮೂಲಗಳ ಕೊರತೆಯಿಂದ ಬಡವರು ಮತ್ತಷ್ಟು ಬಡವರಾಗುತ್ತಿದ್ದಾರೆ. ಬಡವರು ಮತ್ತು ಶ್ರೀಮಂತರ ನಡುವಣ ಕಂದಕ ಹೆಚ್ಚಾಗುತ್ತಿದೆ. ಶ್ರೀಮಂತರ ಅತಿಯಾದ ಸಂಪನ್ಮೂಲಗಳ ಬಳಕೆಯಿಂದ ಇಂದು ನಗರವು ತಿಪ್ಪೆಗುಂಡಿಯಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 6,000 ಟನ್ ಘನ ಕಸ ಪ್ರತಿದಿನ ಉತ್ಪತ್ತಿಯಾಗುತ್ತದೆ. ಅದರ ವಿಲೇವರಿಯು ಸೈಂಟಿಫಿಕ್ ಆಗಿ ಆಗಬೇಕೆಂದು ರೂಲ್ಸ್ ಹೇಳುತ್ತದೆ, ಆದರೆ ಅದು ಇಲ್ಲಿ ಇಂಪ್ಲಿಮೆಂಟ್ ಆಗಿರುವುದಿಲ್ಲ. ನೈರ್ಮಲ್ಯ ವ್ಯವಸ್ಥೆ ಕುಸಿಯುತ್ತಿದೆ. ಅನೇಕ ನಗರಗಳು ಇಂದು ನಿರ್ವಹಣೆಯ ಹಂತವನ್ನು ಮೀರಿ ಬೆಳೆದಿವೆ. 1994-95 ಭಾರತದ ನಗರಗಳಲ್ಲಿ ನೀರಿನ ಪೂರೈಕೆ ದಿನವೊಂದಕ್ಕೆ 12,735 ಮಿಲಿಯನ್ ಲೀಟರ್ಗಳಿತ್ತು. ಇದು ಸುಮಾರು 90% ಜನಸಂಖ್ಯೆಗೆ ನೀರು ಸಾಕಾಗುತ್ತಿತ್ತು. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ಅಧ್ಯಯನವು ಹೇಳುತ್ತದೆ, ಶೌಚಾಲಯಗಳು ಸುಮಾರು 63% ಮನೆಗಳಿದ್ದವು 1991. ನೈರ್ಮಲ್ಯ ವ್ಯವಸ್ಥೆ 1986-87 ಸುಮಾರು 46.34% ಜನಸಂಖ್ಯೆಗೆ ಸೇವೆಯನ್ನು ಒದಗಿಸುತ್ತಿತ್ತು. 1996 ಬೆಂಗಳೂರಿನಲ್ಲಿದ್ದ ವಾಹನಗಳ ಸಂಖ್ಯೆ 0.9 ಮಿಲಿಯನ್. ಇತ್ತೀಚಿನ ದಿನಗಳ ವರದಿ ಬಂದಾಗ ಬೆಂಗಳೂರಿನಲ್ಲಿ ಪ್ರತಿ ದಿನ 2,000 ವೆಹಿಕಲ್ಗಳು ರಿಜಿಸ್ಟರ್ ಆಗುತ್ತವೆ ಹಾಗೂ 1.23 ಕೋಟಿಯಷ್ಟು ವಾಹನಗಳು ಈಗ ಬೆಂಗಳೂರಿನಲ್ಲಿವೆ. ಬೆಂಗಳೂರಿನ ವಾಯುಗುಣ ಮಲಿನವಾಗಲು ಮುಖ್ಯ ಕಾರಣ ಬೆಂಗಳೂರಿನಲ್ಲಿರುವ 1.23 ಕೋಟಿ ವಾಹನಗಳಿಂದ ಬರುವ ಹೊಗೆ. ವಾಹನದ ಹೊಗೆಯಿಂದ ಬೆಂಗಳೂರು ಸುಮಾರು 21%ನಷ್ಟು ಮಲಿನವಾಗುತ್ತಿದೆ. ಅದೇ ರೀತಿ ರೋಡ್ಗಳ ಡಸ್ಟ್ಗಳಿಂದಾಗಿಯೂ ವಾಹನಗಳಿಂದಾಗಿಯೂ ಟೋಟಲ್ ಆಗಿ 60%ನಷ್ಟು ವಾಯುಮಾಲಿನ್ಯ ನಗರದಲ್ಲಿದೆ. ಮುಖ್ಯ ಕಾರಣ ಇದಕ್ಕೆ ವೆಹಿಕಲರ್ ಪೊಲ್ಯೂಷನ್ಗಳು. ವಾಹನಗಳ ಸಂಖ್ಯೆಯ ವಿಷಯದಲ್ಲಿ ದೆಹಲಿಯು ಅನಂತರದ 2.63 ಮಿಲಿಯನ್ ಅಷ್ಟಿದೆ. ಆದರೆ ಬೆಂಗಳೂರಿಗಿಂತ ದೆಹಲಿಯಲ್ಲಿ ಈಗ ಹೆಚ್ಚಿನ ವಾಹನಗಳು ಇದೆ. ವಾಹನಗಳು ಪ್ರತಿ ನಗರದಲ್ಲಿಯೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಸೌಲಭ್ಯಗಳು ಕಡಿಮೆಯಾಗುತ್ತಿರುವ ನಗರ ವ್ಯವಸ್ಥೆಗಳಲ್ಲಿ ಕೊಳಗೇರಿಗಳು ಕೂಟಿಕೊಳ್ಳುತ್ತಿವೆ. ಸರ್ಕಾರವು ಕೊಳಚೆ ನಿರ್ಮೂಲನಾ ಮಂಡಳಿಯನ್ನು ಸ್ಥಾಪಿಸಿ ಅಲ್ಲಿ ಸೌಲಭ್ಯವನ್ನು ಕಲ್ಪಿಸಲು ಪ್ರಯತ್ನಿಸುತ್ತಿದೆ. ನಗರಗಳಲ್ಲಿ ಒಟ್ಟು ಕೊಳಗೇರಿಗಳು ಅರ್ಧ ಭಾಗ ದೆಹಲಿಯಲ್ಲಿವೆ. ಬೆಂಗಳೂರಿನಲ್ಲಿ ನಗರದಲ್ಲಿ ಸುಮಾರು 400 ಕೊಳಚೆ ಪ್ರದೇಶಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಶೇಕಡ 15% ಜನಸಂಖ್ಯೆ ಈ ಪ್ರದೇಶದಲ್ಲಿ ವಾಸವಾಗಿದೆ. ರಾಷ್ಟ್ರದ ಜೀವ ನದಿಗಳನ್ನು ತಿರುಗಿಸಿ ನಗರಗಳಲ್ಲಿ ನೀರಿನ ಬೇಡಿಕೆಯನ್ನು ಪೂರೈಸುವ ಸ್ಥಿತಿಯೊದಗಿದೆ. ಬೆಂಗಳೂರಿಗೆ ಕಾವೇರಿ ನದಿಯಿಂದ ನೀರನ್ನು 160 ಕಿಲೋಮೀಟರ್ ದೂರದವರೆಗೆ ಪಂಪ್ ಮಾಡಲಾಗುತ್ತದೆ. ಇದು ಸಾಲದೆಂಬಂತೆ ಅತ್ಯಂತ ಅಮೂಲ್ಯವಾದ ಅಂತರ್ಜಲವನ್ನು ಮನಬಂದಂತೆ ಸೋರೆ ಮಾಡಲಾಗುತ್ತಿದೆ. ವಿವಿಧ ರೀತಿಯ ಮಲಿನತೆಗಳು ಇಂದು ನಗರವಾಸಿಗಳು ಆರೋಗ್ಯದ ಸಂಬಂಧ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಇಲ್ಲಿಗೆ 448ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 42ನೆಯ ಪದ್ಯ. ಆ ಪದ್ಯ ಹೀಗಿದೆ. ಆದಲರ ಸೋಂಕಿನೊಳ್ತರ ಪಾದೊಡೆ ಬೆಲ್ಪೆಸೆ ಮಸೆದ ಮದರನ ಬಾಳಂತಾದುವು ಪೊಳೆ ಒಳ್ದೊಡೆ ತೆರಪಾದೃದಯಂ ನಟ್ಟು ಒಂದು ತನ್ಮುನಿಪತಿಯ. ಆದ ಎಲರ ಅಂದರೆ ಬೀಸಿ ಬಂದ ಎಲರ ಗಾಳಿಯ ಸೋಂಕಿನೊಳ್ಳು ಅದರ ತಾಗುವಿಕೆಯಲ್ಲಿ ತೆರಪಾದೊಡೆ ತೆರಪಾದೊಡೆ ಅಂದರೆ ಬಟ್ಟೆ ಸರಿದು ಕಾಣುವ ಅಷ್ಟು ಜಾಗ ಉಂಟಾದರೆ ಬೆಳ್ಪೆಸೆಯೇ ಬಿಳಿದಾಗಿ ಕಂಡುಬರಲು ಯಾವುದು ಮಸದ ಮದನನ ಬಾಳಂತೆ ಆದವು ಹರಿತ ಮಾಡಿದ ಮನ್ಮಥನ ಖಡ್ಗದ ಹಾಗೆ ಆದವು ಯಾವುದು ಪೊಳೆವ ಒಲ್ದೊಡೆ ತೆರಪಾದ ಹೃದಯಂ ನಟ್ಟು ಒಂದು ತನ್ಮುನಿಪತಿಯ. ಹಾಗೆ ಅವನು ನೋಡ್ತಾ ಇದ್ದ ಹಾಗೆ ಆದಲರು ಒಂದು ತಂಪಾದ ಗಾಳಿ ಬೀಸಿತ್ತು. ಆ ಗಾಳಿ ಬೀಸಿದಾಗ ಬಟ್ಟ ಸರಿದು ಬೆಳ್ಪೆಸೆಯೇ ಬೆಳಗು ಬಿಳಿದಾಗಿ ಕಂಡು ಬಂತು. ಬಿಳಿದಾಗಿ ಮನ್ಮಥನ ಕತ್ತಿಯ ಹಾಗೆ ಕಂಡು ಬಂತು. ಯಾವುದಂದರೆ ಹೊಳೆಯುವಂಥ ಒಳತೊಡೆ, ಅವಳ ಒಳತೊಡೆ ಕಾಣಿಸಿತು. ಮತ್ತು ಬಟ್ಟೆ ಇಲ್ಲದಂಥ ತೆರಪಾದ ಹೃದಯ, ಬಟ್ಟೆ ಇಲ್ಲದಂಥ ಅವಳ ಎದೆಯ ಭಾಗ, ಅದು ನಟ್ಟು ಒಂದು ತನ್ನ ಮುನಿಪತಿ, ಅದು ಅವ ಆ ಮುನಿಪತಿಗೆ ನಾಟುವ ಹಾಗೆ ಇದ್ದವು. ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 43ನೇ ಪದ್ಯ. ಆ ಪದ್ಯ ಹೀಗಿದೆ: ಮಾ ಅಡದೆ ಸೋರ್ವಿಂದ್ರಿಯ ಮಂ ದ್ರೋಣದೊಳ ಅಂತಲ್ಲಿ ಯೋಗ್ಯದ ಶಿಶುವ ಕಂಡಿ ದ್ರೋಣದೊಳೆ ಪುಟ್ಟಿದೀ ತಂ ದ್ರೋಣನೆ ಪೋಗೆಂದು ಪೆಸರ ನಿಟ್ಟಂ ಮುನಿಪಂ. ಹೀಗೆ ಏನಾಯಿತು ಅಂದರೆ ಆಕೆಯನ್ನು ಕಂಡು ಧೈರ್ಯಕ್ಷರಣೆ ಮತ್ತು ಇಂದ್ರಿಯ ಕ್ಷರಣೆ, ಅಂದರೆ ಧೈರ್ಯವೂ ಕೂಡ ಅಲುಗಾಡಿತ್ತು, ಇಂದ್ರಿಯವೂ ಕೂಡ ಪತನವಾಯಿತು. ಆಗ ಮಾಡದೆ ಸೋರ್ವಿಂದ್ರಿಯಂ, ನಿರಂತರವಾಗಿ ಸೋರುತ್ತಿರುವಂಥ ಇಂದ್ರಿಯವನ್ನು ಅಂದರೆ ವೀರ್ಯವನ್ನು ದ್ರೋಣದೊಳ ಅಂತೂ ಒಂದು ದೊಣ್ಣೆಯಲ್ಲಿ ಇಟ್ಟು, ದ್ರೋಣ ಅಂದರೆ ದೊಣ್ಣೆಯಲ್ಲೂ ಅಂತೂ ಅಲ್ಲಿ ಯೋಗ್ಯ ಶಿವ ಕಂಡು ಆ ಇಂದ್ರಿಯವನ್ನು ಒಂದು ದೊಣ್ಣೆಯಲ್ಲಿ ಅಂದರೆ ಎಲೆಯನ್ನು ಎಲೆಯಿಂದ ಮಾಡಿದಂಥ ಒಂದು ಆಕಾರ, ಅದನ್ನು ದೊಣ್ಣೆ ಅಂತ ಹೇಳ್ತೇವೆ, ಅದರಲ್ಲಿ ಆ ಇಂದ್ರಿಯವನ್ನು ಇಟ್ಟಲ್ಲಿ ಅಲ್ಲಿಯೇ ಒಂದು ಶಿಶು ಮೂಡಿತ್ತು, ಅಥವಾ ಒಂದು ಶಿಶುಗೆ ಜನ್ಮ ಉಂಟಾಯಿತು. ಅಲ್ಲಿ ಯೋಗದ ಶಿಶುವನ್ನು ಕಂಡು, ಅಲ್ಲಿ ಹುಟ್ಟಿದಂತಹ ಒಂದು ಶಿಶುವನ್ನು ಕಂಡು, ಈ ದ್ರೋಣದೊಳೆ ಪುಟ್ಟಿದ ಈತಂ, ಈ ದೊಣ್ಣೆಯಲ್ಲಿ ಹುಟ್ಟಿದಂಥ ಈತಂ ದ್ರೋಣನೇ ಪೋಗೆಂದು, ಆತನಿಗೆ ದ್ರೋಣದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ದ್ರೋಣ ಎಂದು ಹೆಸರನ್ನಿಟ್ಟಂ ಮುನಿಪಂ, ಆ ಭರದ್ವಾಜ ಮುನಿ ಹೆಸರನ್ನು ಇಟ್ಟ. ಇಲ್ಲಿ ದ್ರೋಣಾಚಾರ್ಯರ ಮೂಲದ ಕುರಿತು ಹೇಳಲಾಗಿದೆ. ಅಂದರೆ ಭರದ್ವಾಜ ಋಷಿಗೆ ಅಮೃತಾಬ್ಧಿ ಎನ್ನುವಂತಹ ಅಪ್ಸರಸೆಯ ಮೂಲಕ ಹುಟ್ಟಿದವನೇ ದ್ರೋಣಾಚಾರ್ಯ. ಈ ಮಾತನ್ನೇ ಇದರ ಕುರಿತು ಮುಂದೆ ಬರ್ತದೆ: ತಾಮ್ ಒಲಿದಲ್ಲಿ ಪುಟ್ಟಿದಿರೋ ಕುಲ ಮಿರ್ದುದೆ ಕೊಡದೊಳಂ ಶರಸ್ತಂಭದೊಳಂ ಎನ್ನುವ ಹಾಗೆ ಮುಂದೆ ದುರ್ಯೋಧನ ಕೇಳ್ತಾನೆ. ದ್ರೋಣ ಅಂದರೆ ದೊನ್ನೆ ಎನ್ನುವಂಥ ಅರ್ಥ. ಕುಲ ಎಲ್ಲಿತ್ತು, ಕೊಡದಲ್ಲಿ ಇತ್ತೆ ಅಥವಾ ಶರಸ್ತಂಭದಲ್ಲಿ ಇತ್ತೆ ಎನ್ನುವ ರೀತಿಯಲ್ಲಿ ಆತ ಮುಂದೆ ಮಾತಾಡ್ತಾನೆ. ಅಂದರೆ ದ್ರೋಣ ಹುಟ್ಟಿರುವುದು ಈ ದೊಣ್ಣೆಯಲ್ಲಿ, ದೊನ್ನೆಯಲ್ಲಿ ಎನ್ನುವುದನ್ನು ನಾವು ಗಮನಿಸಿದರೆ, ಅಂದರೆ ದೊನ್ನೆ ಎನ್ನುವುದನ್ನು ನಾನು ಆವಾಗ ಹೇಳಿದಾಗೆ ಅದು ದೊನ್ನೆ ಎನ್ನುವುದು ಸರಿ, ದ್ರೋಣ ಎಂದರೆ ದೊನ್ನೆ ಸರಿ, ಆದರೆ ಅದು ಎಲೆಯಿಂದ ಮಾಡಿದಲ್ಲ, ಅದು ಕೊಡ. ದ್ರೋಣ ಅಂದರೆ ಕೊಡ ಎನ್ನುವುದು ಅರ್ಥ. ಹಾಗಾಗಿ ಮುಂದೆ ಕೌರವ ಕೇಳ್ತಾನೆ, ಕುಲಮಿರ್ದುದೇ ಕೊಡದೊಳಂ ಶರಸ್ತಂಭದೊಳಂ, ನೀವು ಕೊಡದಲ್ಲಿ ಹುಟ್ಟಿದವನು ತಾನೇ, ಕೊಡದಲ್ಲಿ ಎಲ್ಲಿ ಕುಲ ಇರ್ತದೆ ಎನ್ನುವ ಮಾತನ್ನು ಮುಂದೆ ದುರ್ಯೋಧನ ಹೇಳ್ತಾನೆ. ಆದರೆ ಈಗ ಇಲ್ಲಿ ಗಮನಿಸಬೇಕಾದ್ದು, ಭರದ್ವಾಜ ಎನ್ನುವಂಥ ಋಷಿ ಗಂಗಾನದಿಗೆ ಸ್ನಾನಾರ್ಥವಾಗಿ ಬಂದಾಗ ಅಲ್ಲಿ ಅಮೃತಾಬ್ಧಿ ಎನ್ನುವಂಥ ಅಪ್ಸರ ಸ್ತ್ರೀಯನ್ನು ಕಂಡು ಅವನಿಗೆ ಧೈರ್ಯಕ್ಷರಣೆ ಮತ್ತು ಇಂದ್ರಿಯಕ್ಷರಣೆ ಉಂಟಾಗಲು ಅದರಿಂದ ಸ್ಖಲಿಸಿದ ವೀರ್ಯವನ್ನು ಒಂದು ಕೊಡದಲ್ಲಿ ಇಡ್ತಾನೆ. ಆ ಕೊಡದಲ್ಲಿ ಒಂದು ಮಗು ಹುಟ್ಟುತ್ತದೆ. ದ್ರೋಣ ಅಂದರೆ ಕೊಡ ಎನ್ನುವುದರಿಂದ ಈ ಕೊಡದಲ್ಲಿ ಹುಟ್ಟಿದ, ದ್ರೋಣದಲ್ಲಿ ಹುಟ್ಟಿದ ಈತನನ್ನು ದ್ರೋಣ ಎಂದು ಕರೆಯೋಣ ಎಂದು ಆ ಮಗುವಿಗೆ ಭರದ್ವಾಜ ಋಷಿಯು ಹೆಸರನ್ನು ಇಡ್ತಾನೆ. ಅದರಿಂದಾಗಿ ಕೆಲವು ಸಲ ದ್ರೋಣನನ್ನು ಭರದ್ವಾಜ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಭರದ್ವಾಜ ಗೋತ್ರ ಎನ್ನುವುದು ಕೂಡ ಈ ಮುಂದೆ ಅದು ಕಂಡುಬರುತ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಕೆಲವು ಕೋ ರಿಲೇಟಿವ್ಸ್ ಪದಗಳನ್ನು ಬಳಸಿ ಹೇಗೆ ವಾಕ್ಯ ರಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಕೋ ರಿಲೇಟಿವ್ಸ್ ಅಂದರೆ ಒಂದಕ್ಕೊಂದು ಪೂರಕವಾದ ಸಂಬಂಧ ಇರುವಂಥ ಶಬ್ದಗಳು. ಅದರ ಜೊತೆಯಲ್ಲಿ ಟೆಂಪೊರಲ್ಸ್ ಪದಗಳು ಅಂದರೆ ಕಾಲಸೂಚಕ ಶಬ್ದಗಳನ್ನು ಬಳಸಿ ಹೇಗೆ ವಾಕ್ಯ ರಚನೆ ಮಾಡಬೇಕು ಅನ್ನೋದು. ಈಗ ಇನ್ನೊಂದಷ್ಟು ಕಾಲಸೂಚಕ ಶಬ್ದಗಳ ಬಳಕೆ, ಅಲ್ಲಿ ಬಳಸೋ ವಿಶೇಷ ಪದಗಳನ್ನು ಗಮನಿಸಿ ನೋಡಿ. ನಾನು ಹೇಳ್ತೀನಿ, ನಾನೇ ಟ್ರಾನ್ಸ್ಲೇಟ್ ಮಾಡ್ತೀನಿ, ಬಟ್ ನೀವು ವಾಕ್ಯಗಳನ್ನು ಸರಿಯಾಗಿ ಗಮನಿಸಬೇಕು. ನೀನು ಎಷ್ಟು ಸಮಯದಿಂದ ಇಂಗ್ಲೀಷ್ ಕಲಿತಾ ಇದೀಯಾ? ಈಗ ನೀವು ಎಲ್ಲರೂ ಇಂಗ್ಲೀಷ್ ಕಲಿತಾ ಇದ್ದೀರಲ್ಲ, ಸುಮಾರು ಸಮಯ ಆಯಿತು, ಒಂದಷ್ಟು ಸಂಚಿಕೆಗಳಾಯಿತು. ಆಗ ಕೇಳೇ ಕೇಳ್ತಾರಲ್ವ ನಿಮ್ಗೆ ಯಾರಾದ್ರೂ ಈ ಪ್ರಶ್ನೆನ, ಹೇಗೆ ಕೇಳಬಹುದು ಆ ಸೆಂಟೆನ್ಸ್ ಅಂತ ನೀವು ಟ್ರಾನ್ಸ್ಲೇಟ್ ಮಾಡೋದ ಪ್ರಯತ್ನನ ಮಾಡಿ. ನೀನು ಎಷ್ಟು ಸಮಯದಿಂದ ಇಂಗ್ಲೀಷ್ ಕಲಿತಾ ಇದೀಯಾ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್? ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್? ಇಲ್ಲಿ ಲಾಂಗ್ ಅನ್ನೋ ಪದ ಬಂತು, ಅದಕ್ಕೆ ಪೂರಕವಾದದ್ದು ಹೌ. ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್? ನಾನು ಈಗಾಗಲೇ ಅವಳಿಗೆ ಅಥವಾ ಅವನಿಗೆ ಬರೆದಿದ್ದೀನಿ. ಐ ಹ್ಯಾವ್ ಆಲ್ರೆಡಿ ರಿಟರ್ನ್ ಟು ಹರ್ ಆರ್ ಹಿಮ್. ಐ ಹ್ಯಾವ್ ಆಲ್ರೆಡಿ ರಿಟರ್ನ್ ಟು ಹರ್ ಆರ್ ಹಿಮ್. ಆಲ್ರೆಡಿ ಅನ್ನೋ ಪದಕ್ಕೆ ಹ್ಯಾವ್ ಅನ್ನೋ ಪದದ ಬಳಕೆ ಆಗಿದೆ. ಅವಳು ಇನ್ನೂ ಬಂದಿಲ್ಲ. ಶಿ ಹ್ಯಾಸಂಟ್ ಕಮ್ ಎಟ್. ಎಟ್ ಅನ್ನೋ ಪದ ನೋಡಿ, ಶಿ ಹ್ಯಾಸಂಟ್, ಶಿ ಹ್ಯಾಸ್ ನಾಟ್, ಶಿ ಹ್ಯಾಸಂಟ್ ಕಮ್ ಎಟ್, ಅವಳಿನ್ನೂ ಬಂದಿಲ್ಲ. ಪ್ರದರ್ಶನ ಆರಂಭ ಆಗೋದ್ರಲ್ಲಿದೆ. ಇನ್ನೇನು ಪ್ರದರ್ಶನ ಬಾಕಿ ಇದೆ ಅಷ್ಟೊತ್ತಿಗೆ ನಾವು ಈ ಥರ ಹೇಳ್ತೀವಲ್ಲ, ಪ್ರದರ್ಶನ ಆರಂಭವಾಗೋದ್ರಲ್ಲಿದೆ. ದ ಶೋ ಈಸ್ ಅಬೌಟ್ ಟು ಸ್ಟಾರ್ಟ್. ಅಬೌಟ್, ದ ಶೋ ಈಸ್ ಅಬೌಟ್ ಟು ಸ್ಟಾರ್ಟ್. ಮುಂದಿನ ಶುಕ್ರವಾರದ ಹೊತ್ತಿಗೆ ನಾನು ಕೆಲಸನ ಮುಗಿಸಿರ್ತೀನಿ. ಮುಂದಿನ ಶುಕ್ರವಾರ, ಇದು ಕಾಲಸೂಚಕ ಪದ ಅಲ್ಲ. ಐ ಶಾಲ್ ಫಿನಿಶ್ ಮೈ ವರ್ಕ್ ಬೈ ನೆಕ್ಸ್ಟ್ ಫ್ರೈಡೇ. ಐ ಶಾಲ್ ಫಿನಿಶ್ ಮೈ ವರ್ಕ್ ಬೈ ನೆಕ್ಸ್ಟ್ ಫ್ರೈಡೇ. ಫ್ರೈಡೇ ಕಾಲಸೂಚಕ ಪದ, ಬೈ ನೆಕ್ಸ್ಟ್ ಇದು ವಿಶೇಷ ಪದಗಳನ್ನು ಬಳಸಿ ಹೇಳಬೇಕಾದದ್ದು. ಮುಂದಿನ ಶುಕ್ರವಾರದ ವೇಳೆಗೆ ನಾನು ಕೆಲಸನ ಮುಗಿಸ್ತೀನಿ. ಐ ಶಾಲ್ ಫಿನಿಶ್ ಮೈ ವರ್ಕ್ ಬೈ ನೆಕ್ಸ್ಟ್ ಫ್ರೈಡೇ. ಅವನು ಇನ್ನು ಸುಮಾರು 4 ಗಂಟೆಗಳಲ್ಲಿ ತನ್ನ ಕೆಲಸನ ಮುಗಿಸ್ತಾನೆ. ಇಷ್ಟೊತ್ತಿಗೆ ಮುಗಿಸ್ತಾರೋ ಏನೋ, ಇಷ್ಟೊತ್ತು ಕಾಯಬೇಕು ಅನ್ನೋ ಆತಂಕ ಇದ್ದಾಗ ಈ ಥರದ ವಾಕ್ಯ ರಚನೆ ಆಗತ್ತೆ. ಹಿಲ್ ಫನಿಶ್ ಈಸ್ ವರ್ಕ್ ಇನ್ ಅಬೌಟ್ 4 hours. ಹಿಲ್, ಹೀ ವಿಲ್ ಅಥವಾ ಹಿಲ್ ಫಿನಿಶ್ ಹಿಸ್ ವರ್ಕ್ ಇನ್ ಅಬೌಟ್ 4 hours. HOURS, ಅವರ್ಸ್ ಅಂತ ಪ್ರೊನೌನ್ಸ್ ಮಾಡಬೇಕು. ಹವರ್ಸ್ ಅಂತ ಹೆಚ್ಚನ್ನ ನಾವು ಸ್ಟ್ರೆಸ್ ಮಾಡಿ ಹೇಳಬಾರ್ದು, ಅದು ಸೈಲೆಂಟ್ ಆಗಿದೆ ಇಲ್ಲಿ. ಅಬೌಟ್ 4 hours, ಇನ್ ಅಬೌಟ್, ಹೀಲ್ ಫನಿಶ್ ಹಿಸ್ ವರ್ಕ್ ಇನ್ ಅಬೌಟ್ 4 hours. ಅವನಿನ್ನು ಸುಮಾರು 4 ಗಂಟೆಯಲ್ಲಿ ತನ್ನ ಕೆಲಸನ ಮುಗಿಸ್ತಾನೆ. ನಾನು ಸುಮಾರು 3 ಗಂಟೆಗೆ ಅಲ್ಲಿ ತಲುಪಿದೆ. ಹೇಗೆ ಹೇಳ್ತೀರಾ ಇದನ್ನು? ತುಂಬ ಈಸಿಯಾದ ವಾಕ್ಯ ನೋಡಿ. ನಾನು ಸುಮಾರು 3 ಗಂಟೆಗೆ ಅಲ್ಲಿಗೆ ತಲುಪಿದೆ. ಐ ರೀಚ್ ದೇರ್ ಅರೌಂಡ್ 3 o'clock. ಐ ರೀಚ್ ದೇರ್ ಅರೌಂಡ್ 3 o'clock. 3 o'clock ಹೇಳಬೇಕು ಅಂತ ಗೊತ್ತಾಯಿತು, ಬಟ್ ಅಲ್ಲಿ ಯಾವ ಪದ ಬಳಸ್ಬೇಕಾದ್ರೆ ಹಿಂದೆ ಅನ್ನೋದು ಗೊತ್ತಾಗಿರ್ಲಿಕ್ಕಿಲ್ಲ. ಅರೌಂಡ್ 3 ಗಂಟೆ ಹೊತ್ತಿಗೆ ಅನ್ಬೇಕಾದ್ರೆ. ರಾಧಾ ಬಂದಾಗ ಮಾಧವ ಹೊರಟೋದ, ಇಲ್ಲೋ ಇಬ್ಬರು ಜಗಳ ಮಾಡ್ಕೊಂಡಿರಬೇಕು ಅಥವಾ ಅವನು ಕಾದು ಕಾದು ಹೊರಟೋಗಿರಬೇಕು. ಹೇಗೆ ಹೇಳ್ತೀರಾ ಇದನ್ನು? ವೆನ್ ರಾಧಾ ಕೇಮ್ ಮಾಧವ್ ಲೆಫ್ಟ್. ರಾಧಾ ಬಂದಾಗ ಮಾಧವ ಹೊರಟೋದ. ವೆನ್ ರಾಧಾ ಕೇಮ್ ಮಾಧವ ಲೆಫ್ಟ್. ಬೆಳಿಗ್ಗೆ ಹೊತ್ತಿಗೆ ಅವರು ಕೊನೆ ಉಸಿರು ಎಳಿತಾ ಇದ್ರು. ಮುಂಜಾನೆ ವೇಳೆಗೆ ಅವರು ಕೊನೆ ಉಸಿರು ಎಳಿತಾ ಇದ್ರು. ಹಿ ವಾಸ್ ಬ್ರೀತಿಂಗ್ ಹಿಸ್ ಲಾಸ್ಟ್ ಬೈ ಡಾನ್. DAWN, ಡಾನ್. ಹಿ ವಾಸ್ ಬ್ರೀತಿಂಗ್ ಹಿಸ್ ಲಾಸ್ಟ್ ಬೈ ಡಾನ್. ಮುಂಜಾನೆ ವೇಳೆಗೆ ಅವ್ರ ಕೊನೆ ಉಸಿರು ಎಳಿತಾ ಇದ್ರು. ಹಿ ವಾಸ್ ಬ್ರೀತಿಂಗ್ ಹಿಸ್ ಲಾಸ್ಟ್ ಬೈ ಡಾನ್. ನಾನು ಅವನನ್ನು ಮುಂದಿನ ತಿಂಗಳು ನೋಡ್ತೀನಿ, ಮೀಟ್ ಮಾಡ್ತೀನಿ, ಭೇಟಿ ಆಗ್ತೀನಿ. ನಾನು ಅವನನ್ನು ಮುಂದಿನ ತಿಂಗಳು ನೋಡ್ತೀನಿ ಅನ್ನೋದಕ್ಕೆ ಐ ಅಲ್ ಮೀಟ್ ಹಿಮ್ ನೆಕ್ಸ್ಟ್ ಮಂತ್. ಐ ವಿಲ್ ಅಥವಾ ಐ ಅಲ್ ಮೀಟ್ ಹಿಮ್ ನೆಕ್ಸ್ಟ್ ಮಂತ್. ಇಷ್ಟೊತ್ತೊರೆಗೆ ನಾವು ಬೇಕಷ್ಟು ವಾಕ್ಯಗಳ ರಚನೆ ಮಾಡಿದ್ವಿ ಕಾಲಸೂಚಕ ಶಬ್ದಗಳನ್ನು ಬಳಸಿ. ಎಲ್ಲೆಲ್ಲಿ ನಾವು ಏನೆಲ್ಲ ಬಳಸ್ತೀವಿ ಪದಗಳನ್ನು ಜೊತೆಗೆ ಸಪೋರ್ಟಿಂಗ್ ಪದಗಳನ್ನ ಅನ್ನೋದು ತಿಳ್ಕೊಂಡ್ವಿ. ಅಂದರೆ ಮಾರ್ಚ್, ಮಾರ್ಚ್ ತಿಂಗಳಲ್ಲಿ ಅನ್ನೋದಕ್ಕೆ ಇನ್ ಮಾರ್ಚ್. 3 days ಇನ್ 3 days ಅಥವಾ ವಿತಿನ್ 3 days. ಇಂಥ 20th February, ಆನ್ 20th February. 9:30 AM ಅಂದ 7 ಗಂಟೆವರೆಗೆ ಅನ್ನುವಾಗ ಫ್ರಾಮ್ 9:30 AM ಟು 7 PM. ಎಸ್ಟರ್ಡೇ ಟಿಲ್ 5 PM, ಎಸ್ಟರ್ಡೇ ಟಿಲ್ ಅನ್ನೋ ಪದ ಬಳಸಿದ್ವಿ. 1 hour ಅನ್ಕೆ ಫಾರ್ 1 hour ಅಂತ ಬಳಸಿದ್ವಿ. ಎಸ್ಟರ್ಡೇ ಅಂತ ಹೇಳಬೇಕಾದ್ರೆ ಸಿನ್ಸ್ ಎಸ್ಟರ್ಡೇ, ಒಂದು ಇಯರ್ ಹೇಳಬೇಕಾದ್ರೆ 2026 ಹೇಳಬೇಕಾದ್ರೆ, ಅಥವಾ 1985 ಅಂತ ಹೇಳಬೇಕಾದ್ರೆ ಸಿನ್ಸ್ 1985. ಕಳೆದ ಮೂರು ಸಂಚಿಕೆಯಿಂದ ನಾವು ಕೋರ್ ರಿಲೇಟಿವ್ಸ್ ಪದಗಳನ್ನು ಬಳಸಿ ಮತ್ತು ಟೆಂಪೊರಲ್ಸ್ ಬಳಸಿ ವಾಕ್ಯ ರಚನೆ ಮಾಡೋದನ್ನು ತಿಳ್ಕೊಂಡ್ವಿ. ಇಲ್ಲಿ ಒಂದಷ್ಟು ನೆನಪಿಡಬೇಕಾಗಿರೋ ವಿಷಯ ಏನು ಅಂತ ನೋಡೋಣ ಬನ್ನಿ. No sooner did Rajendra reach the school than the bell started ringing. ಹಾಗಂದ್ರೆ ಏನು ಹೇಳಿ? ರಾಜೇಂದ್ರ ಸ್ಕೂಲ್ ರೀಚ್ ಆಗೋದ್ರೊಳಗಡೆ ಶಾಲೆಯ ಗಂಟೆ ಬಾರಿಸ್ತು. No sooner did Rajendra reach the school than the bell started ringing. ಇಲ್ಲಿ ನೋಡಿ ಜೋಡಿ ಶಬ್ದ ಬಂದಿದೆ. ನೋ ಸುನರ್ ಅನ್ನೋ ಒಂದೇ ಶಬ್ದ ಬಳಸಿ ನಾವು ವಾಕ್ಯ ಮಾಡಿಲ್ಲ, ಅದರ ಜೊತೆ ದ್ಯಾನ್ ಅನ್ನೋ ಶಬ್ದನ ಕೂಡ ಬಳಸಿದ್ದೀವಿ. ಡಿಡ್ ರಾಜೇಂದ್ರ ರೀಚ್ ದ ಸ್ಕೂಲ್ ಮತ್ತು ಬೆಲ್ ಸ್ಟಾರ್ಟೆಡ್ ರಿಂಗಿಂಗ್, ಇವೆರಡನ್ನೂ ನೋ ಸುನರ್ ಡಿಡ್ ರಾಜೇಂದ್ರ ರೀಚ್ ದ ಸ್ಕೂಲ್ ದ್ಯಾನ್ ದ ಬೆಲ್ ಸ್ಟಾರ್ಟೆಡ್ ರಿಂಗಿಂಗ್. ಹಾಗಂದ್ರೆ ಏನು ಹೇಳಿ? ರಾಜೇಂದ್ರ ಶಾಲೆ ತಲುಪೋದ್ರೊಳಗಡೆ ಶಾಲೆಯ ಗಂಟೆ ಬಾರಿಸ್ಬಿಡ್ತು. ನೋ ಸೂನರ್ ಡಿಡ್ ರಾಜೇಂದ್ರ ರೀಚ್ ದ ಸ್ಕೂಲ್ ದ್ಯಾನ್ ದ ಬೆಲ್ ಸ್ಟಾರ್ಟೆಡ್ ರಿಂಗಿಂಗ್. ಇಲ್ಲಿ ಕೋ ರಿಲೇಟಿವ್ಸ್ ಪದಗಳು ಯಾವ್ದಾವ್ದು ಹೇಳಿ? ನೋ ಸೂನರ್ ಮತ್ತು ದ್ಯಾನ್. ಇಲ್ಲಿ ಬರೇ ನೋ ಸೂನರ್ ಬಳಸಿದ್ರೆ ಈ ವಾಕ್ಯ ಕಂಪ್ಲೀಟ್ ಆಗೋದಿಲ್ಲ, ಅದರ ಜೊತೆ ದ್ಯಾನ್ ಅನ್ನೋ ಶಬ್ದ ಬಳಸೋದು ಅತ್ಯವಶ್ಯಕ. ಈ ಜೋಡಿ ಶಬ್ದನೇ ಈ ವಾಕ್ಯನ ಪೂರ್ಣಗೊಳಿಸುತ್ತೆ. ಡಿಡ್ ರಾಜೇಂದ್ರ ರೀಚ್ ದ ಸ್ಕೂಲ್ ಮತ್ತು ಬೆಲ್ ಸ್ಟಾರ್ಟೆಡ್ ರಿಂಗಿಂಗ್, ಈ ವಾಕ್ಯದ ಎರಡೂ ಭಾಗಗಳನ್ನು ನೋ ಸೂನರ್ ಮತ್ತು ದ್ಯಾನ್ ಎರಡೂ ಸೇರಿಸಿ ಜೋಡಣೆ ಮಾಡ್ತು. ಹಾಗಾಗಿ ವಾಕ್ಯನ ಜೋಡಿಸೋ ಶಬ್ದಗಳಿಗೆ ಕೋ ರಿಲೇಟಿವ್ಸ್ ಅಥವಾ ಕೋ ರಿಲೇಟಿವ್ ಕಂಜಕ್ಷನ್ಸ್, ಪೂರಕ ಸಂಯೋಜಕ ಅಂತ ಕರಿತೀವಿ. ಹೊಸದಾಗಿ ಇಂಗ್ಲೀಷ್ ಕಲಿಯುತ್ತಾ ಇರುವಂಥ ನಾವೆಲ್ಲರೂ ಈ ಥರ ಶಬ್ದನ ಚೆನ್ನಾಗಿ ಬಳಸಿ ಮಾತಾಡೋದನ್ನು ಕಲಿಬೇಕು. ಆಗ ಎಷ್ಟು ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡ್ತಾರಲ್ಲ ಅಂತ ನೋಡಿದವರೆಲ್ಲ ನಿಬ್ಬೆರಗಾಗ್ಬಿಡ್ತಾರೆ. ಏನಂತೀರಾ? ಇನ್ನು ತಿಂಗಳಿನ ಹೆಸರಿನ ಜೊತೆ ಇನ್, ವಾರದ ಜೊತೆ ಆನ್, ಸಮಯ ಹೇಳೋದಕ್ಕೆ ಎಟ್ಟನ್ನು ಬಳಸ್ತೀವಿ. ಉದಾಹರಣೆ ಹೇಳ್ದಲ್ಲಾಗ ನಾನು ಇನ್ ಫೆಬ್ರವರಿ, ಆನ್ ಟ್ಯೂಸ್ಡೇ, ಎಟ್ 6:30 AM ಈ ಥರ. ಇದೇ ರೀತಿ ಮಾರ್ನಿಂಗ್ ಮತ್ತು ಈವ್ನಿಂಗಿಗೆ ಮುಂಚೆ ಇನ್ ಅಂತ ಬಳಸ್ಬೇಕು, ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್. ಮತ್ತು ನೂನ್ ಮತ್ತು ನೈಟ್ಗೆ ಮಾತ್ರ ಎಟ್ ಅಂತ ಬಳಸ್ಬೇಕು, ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್ ಅಂದರೆ ಎಟ್ ನೈಟ್, ಎಟ್ ನೂನ್. ಈ ಥರ ಪದಗಳನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕು. ಅದನ್ನು ತಪ್ಪಾಗಿ ಬೇರೆ ಪದಕ್ಕೆ ಬೇರೆ ಪದ ಬಳಸಿದ್ರೆ ಅಪಾರ್ಥ ಆಗತ್ತೆ. ಹಾಗಾಗಿ ಇನ್ನೊಮ್ಮೆ ಇದನ್ನು ಹೇಳ್ತೀನಿ ನೋಡಿ, ತಿಂಗಳಿನ ಹೆಸರಿನ ಜೊತೆ ಇನ್ ಅಂತ ಹೇಳಬೇಕು, ವಾರದ ಜೊತೆ ಆನ್ ಅಂತ ಹೇಳಬೇಕು, ಸಮಯ ಹೇಳೋದಕ್ಕೆ ಎಟ್ಟನ್ನು ಬಳಸಬೇಕು. ಇನ್ ಫೆಬ್ರವರಿ, ಆನ್ ಟ್ಯೂಸ್ಡೇ, ಎಟ್ 6:30 ಈ ಥರ ಬಳಸಬೇಕು. ಇನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ಗೆ ಮುಂಚೆ ಇನ್ ಬಳಸಿದ್ರೆ ನೂನ್ ಮತ್ತು ನೈಟ್ಗೆ ಮುಂಚೆ ಎಟ್ ಪ್ರಯೋಗ ಮಾಡಬೇಕು. ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್, ಎಟ್ ನೈಟ್, ಎಟ್ ನೂನ್ ಈ ಥರ. ಇನ್ನು ನಿಶ್ಚಿತವಾದ ದಿನ ಅಥವಾ ಸಮಯ ಸೂಚಿತ ಆಗಿ ಮಾಡಬೇಕಾದ್ರೆ ಸಿನ್ಸ್ ಅನ್ನೋ ಪದನ ನಾವು ಬಳಸಬೇಕು. ಉದಾಹರಣೆಗೆ ಸಿನ್ಸ್ 1974, ಸಿನ್ಸ್ ಲಾಸ್ಟ್ ಟ್ಯೂಸ್ಡೇ, ಸಿನ್ಸ್ 4 AM, ಒಂದಷ್ಟು ಸಮಯದ ಹಿಂದೆ, ಈ ಸಮಯದಿಂದ ಅಂತ ಹೇಳಬೇಕಾದ್ರೆ ಸಿನ್ಸ್ ಅನ್ನೋ ಪದನ ಬಳಸಬೇಕು. ಸಮಯ ಅಥವಾ ದಿನ ನಿಶ್ಚಿತವಾಗಿಲ್ಲದೇ ಇರುವಾಗ ಫಾರ್ ಶಬ್ದನ ಬಳಸಬೇಕು. ಉದಾಹರಣೆಗೆ ಫಾರ್ 2 months, ಫಾರ್ 3 years, ಇಷ್ಟು ವರ್ಷದಿಂದ, ಇಷ್ಟು ತಿಂಗಳಿಂದ ಆಗ್ತಾಯಿದೆ, ಬಟ್ ಎಕ್ಸಾಕ್ಟ್ಲಿ ಯಾವ ಟೈಮ್ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಒಂದು ಅಂದಾಜು, ಒಂದು 2 ತಿಂಗಳಿಂದ, ಒಂದು 2 ವಾರದಿಂದ, ಒಂದು 2 ದಿವಸದಿಂದ ಅಂತ ಹೇಳಬೇಕಾದ್ರೆ ಫಾರ್ 2 months, ಫಾರ್ 3 years, ಫಾರ್ 2 days ಈ ಥರ ಹೇಳಬೇಕು. ಎಕ್ಸಾಕ್ಟ್ಲಿ ನಮ್ಗೆ ಇಂಥದೇ ತಿಂಗಳು, ಇಂಥದೇ ದಿವಸ, ಇಂಥದೇ ಗಂಟೆ ಅಂತ ಗೊತ್ತಿದ್ದಾಗ ಸಿನ್ಸ್ 1974, ಸಿನ್ಸ್ ಲಾಸ್ಟ್ ಮಂಡೇ, ಸಿನ್ಸ್ 6 AM ಈ ಥರದ ಪದನ ಬಳಕೆ ಮಾಡಬೇಕು. ಪ್ರತಿಯೊಂದು ವಾಕ್ಯ ರಚನೆ ಮಾಡ್ತಾ ಇರಬೇಕಾದ್ರೆ ನಾವು ಬರೀ ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದಷ್ಟೇ ಅಲ್ಲ, ಅದನ್ನು ಮಾಡಬೇಕಾದ್ರೆ ಬಳಸ್ತಾ ಇರೋ ಪದಗಳು, ಅದರ ಇಂಪಾರ್ಟೆನ್ಸ್, ಅದು ಹೇಗೆ ಬಳಕೆ ಆಯಿತು ಅನ್ನೋದನ್ನೆಲ್ಲ ನೀವು ಸರಿಯಾಗಿ ಗಮನ ಕೊಡಬೇಕು. ಸುಮ್ಮನೆ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ನಾನು ಟ್ರಾನ್ಸ್ಲೇಟ್ ಮಾಡಿದೆ ನೀವು ಕೇಳಿಸ್ಕೊಂಡ್ರೆ ಅಷ್ಟೇ ಆಗುತ್ತೆ, ಬಟ್ ಅಲ್ಲಿ ಬಳಸ್ತಾ ಇರೋ ಪದಗಳ ಬಗ್ಗೆ ವಿಶೇಷವಾದ ಗಮನನ ನೀವು ಕೊಡಲೇಬೇಕು. ಅದಾದಮೇಲೆ ಇವತ್ತಿನ ಕ್ಲಾಸ್ ಆದಮೇಲೆ ಏನೆಲ್ಲ ನಾನು ಕಲ್ತ್ಕೊಂಡೆ ಅನ್ನೋದೊಮ್ಮೆ ಮನನ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಆ ಥರದ ಒಂದಷ್ಟು ಬೇರೆ ಬೇರೆ ವಾಕ್ಯಗಳನ್ನ ನಾವು ನಿತ್ಯ ಬಳಸ್ತಾ ಇರಬೇಕು. ನಮ್ಮ ಆಫೀಸ್ಗಳಲ್ಲಿ, ಮನೆಗಳಲ್ಲಿ, ಶಾಲೆಯಲ್ಲಿ ಏನು ಬಳಸ್ತಾ ಇರ್ತೀವಲ್ಲ ಅಲ್ಲೇ ನಾವು ಒಂದು ಸ್ವಲ್ಪ ಅಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಫಸ್ಟ್ ಫಸ್ಟ್ ನಾನೇನೋ ತಪ್ಪು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಅದೇ ಮಾತಾಡ್ತಾ ಮಾತಾಡ್ತಾ ತುಂಬ ಈಸಿ ಅನಿಸುತ್ತೆ. ಇಷ್ಟೊತ್ತಿಗೆ ಆಗಲೇ ನೀವು ಸುಮಾರು ಸರಳವಾದ ವಾಕ್ಯನ ಕಲ್ತು ಬಿಟ್ಟಿದ್ದೀರಾ. ಈಗ ಒಂದು ಸ್ವಲ್ಪ ಟ್ರಿಕಿ ಪದಗಳೆಲ್ಲ ಬಳಕೆ ಆಗ್ತಾ ಇದೆ, ಬಟ್ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬ ಈಸಿಯಾಗಿ ಕಲಿಬೋದು. ಹೇಳೋಕ್ಕೆ ತುಂಬ ಇದೆ, ಕಲಿಯೋದಕ್ಕೆ ಬೇಕಷ್ಟಿದೆ, ಬಟ್ ಮುಂದಿನ ಸಂಚಿಕೆಯವರೆಗೆ ನೀವು ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
9: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
8: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
9: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
8: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
9: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
8: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
9: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
8: ಹಂಗ ಅದ್ಯಾಕಂತೆ?
9: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
8: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
9: ಹಂಗೆ ನಿಮ್ ಅಟ್ಟಿಗಿಲ್ಲ ಈ ವಿಷಯನೂ ಹೇಳು, ಮರಿಬೇಡ.
10: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: I don't care. Mama Gaynor. I really don't care, Mama Gaynor.
1: Maga. ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

0: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾಲ ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಹಾಲಕ್ಷ್ಮಿ ಸ್ವೀಟ್ಸ್.
9: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸ.
10: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮದಲ್ಲಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಒಂದು ಗಾದೆ ಮಾತಿನೊಂದು ಬಂದಿದ್ದೀನಿ. ಅಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಮನಸ್ಸು ಬಹಳ ಮುಖ್ಯ ಆಗುತ್ತೆ. ಮನಸ್ಸಿಟ್ಟು ನಾವು ಕೆಲಸವನ್ನ ಮಾಡಿದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ಯಶಸ್ವಿ ಆಗುತ್ತೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಒಂದು ಗಾದೆ ಮಾತಿನ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಆಗ್ಲೇ ಮೊದಲನೇ ಕರೆ ರೆಡಿ ಇದೆ.
11: ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮದಲ್ಲಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಒಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಈ ಗಾದೆಗಳು ನಮ್ಮ ಹಿರಿಯರು ತಮ್ಮ ಜೀವನದ ಅನುಭವವನ್ನು ಈ ಗಾದೆಗಳಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಮನಸ್ಸಿಟ್ಟು ಮಾಡಿದ್ರೆ ಆ ಕೆಲಸ ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮನಸ್ಸಿದ್ದರೆ ಮಾರ್ಗ ಅನ್ನುವ ಗಾದೆ ಮಾತಿನ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ?
12: ನಮಸ್ತೆ ಪವಿತ್ರ.
10: ಹಲೋ, ನಮಸ್ತೆ ಮೇಡಮ್. ಹಲೋ ಶೋಭಾ ಮೇಡಮ್, ಹೇಗಿದ್ದೀರಾ?
12: ಹಾ, ಚೆನ್ನಾಗಿದ್ದೀನಿ.
10: ಕಾಫಿ ಆಯ್ತಾ?
12: ಕಾಫಿ ಇನ್ನಾಗ್ಬೇಕು.
10: ಇನ್ನಾಗ್ಬೇಕಾ?
12: ಹೌದೌದು, ರೇಡಿಯೋ ಕೇಳ್ತಾನೆ ಕುತ್ಕೊಂಡಿದ್ದೆ ಇವತ್ತು.
10: ಹೌದಾ?
12: ಸ್ಟಾರ್ಟ್ ಆಯ್ತು ಅದು. ಯಾಕೋ ನಿಮ್ದು ರೇಡಿಯೋದಲ್ಲಿ ಇದು ಒಂಥರ ಒಂದೇ ಆದಂಗ ಆಯ್ತು. ಹೌದು,
10: ಈಗ ಸರಿ ಕೇಳ್ತಿದ್ಯಾ?
12: ಹಾ, ಇವಾಗ ಕೇಳಿಸ್ತಾ ಇದೆ.
10: ಮನಸ್ಸಿದ್ದರೆ ಮಾರ್ಗ ಅನ್ನುವಂತ ಒಂದು ಗಾದೆ ಮಾತನ್ನ ತಗೊಂಡಿದ್ವಿ.
12: ಹೌದು, ಕೇಳಿದೆ, ಖುಷಿ ಆಯ್ತು. ನಿಜ, ಮನ್ಸಿದ್ರೆ ಮಾರ್ಗ ಅನ್ನೋದು ಬರೀ ಗಾದೆ ಮಾತಲ್ಲ, ಅದು ನಿಜವಾಗ್ಲು ಗಾಢವಾಗಿ ತಗೊಳ್ಬೇಕು ನಾವು. ಯಾಕೆಂತ ಅಂದ್ರೆ, ಯಾವ್ದೋ ಒಂದ್ ಕೆಲ್ಸ ಮಾಡ್ಲಿ, ಮನ್ಸನ್ನ ದೃಢವಾಗಿ ನಾವು ತೀರ್ಮಾನ ತಗೊಂಡ್ಕೊಂಡ್ರೆ ಅದು ಕೆಲ್ಸಗಳಲ್ಲಿ ಯಾವ್ದೇ ಎಂತ ಅಡೆತಡೆಗಳು ಬಂದ್ರು ಕೂಡ ನಾವ್ ಅದನ್ನ ಮೆಟ್ಟಿ ನಿಲ್ಬಹುದು. ಅಲ್ವಾ? ಮತ್ತೆ ಸುಮ್ಮನೆ ಯೋಚನೆ ಮಾಡೋದ್ರಿಂದ ಉಪಯೋಜನ ಆಗೋದಿಲ್ಲ. ನನ್ನಿಂದ ಇದು ಸಾಧ್ಯ ಆಗತ್ತೆ ಅನ್ನೋದು ದೃಢವಾದ ನಂಬಿಕೆನ ನಾವು ಮಾಡ್ಕೊಳ್ಬೇಕು. ಪ್ರಯತ್ನ ನಾವು ಮಾಡೇ ಮಾಡ್ತೀವಿ, ಪಟ್ಟೆ ಚಲುವಾಗಿ ನಾವು ತಗೊಂಡು ಆ ಪ್ರಯತ್ನ ಪಟ್ರೆ ಅದ ಅಸಾಧ್ಯವಾದ್ದು ಯಾವ್ದು ಇಲ್ಲ ಅಂತಾರಲ್ಲ ಹಾಗೆ. ಈಗ ಎಕ್ಸಾಂಪಲ್, ದಾರಿನಲ್ಲಿ ಹೋಗ್ತಾ ಇರ್ತೀವಿ, ಕಲ್ಲು ಮುಳ್ಳು ಜಾಸ್ತಿ ಇರುತ್ತೆ ಆ ದಾರಿನಲ್ಲಿ ಅಂತ ಹೇಳಿ ಆ ದಾರಿಯಲ್ಲಿ ಓಡಾಡೋದ್ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ? ಅದೇ ಆ ಮುಳ್ಳನ್ನ ತೆಗೆದು ಬದಲು ಹಾಕಿ ನಾವು ಅದೇ ರೋಡಲ್ಲಿ ಓಡಾಡಿದ್ರೆ ಅದು ನಿತ್ಯ ಚೆನ್ನಾಗಿರುತ್ತೆ ರೋಡ್. ಹಾಗೆ ಪರಿಹಾರ ಹುಡ್ಕೊಂಡ್ರೆ ಮಾತ್ರ ಮುನ್ನೋಡಿಬಹುದು ಅಂತ ಹೇಳಿ. ಹಾಗೆ ಜೀವನದಲ್ಲಿ ಯಾವ್ದೇ ಗುರಿಯನ್ನು ತಲುಪಬೇಕು ಅಂದ್ರೆ ಉತ್ಸಾಹ ಮತ್ತೆ ಪರಿಶ್ರಮ ಬಹಳ ಮುಖ್ಯವಾಗಿರುತ್ತೆ. ಮನಸ್ಸಿನಲ್ಲಿ ಧೈರ್ಯ ತಂದ್ಕೋಬೇಕು, ಸಾಧಿಸ್ಬೇಕು ಅನ್ನೋ ಛಲ ತಂದ್ಕೋಬೇಕು. ಅವೆರಡು ಇದ್ರೆ ಯಶಸ್ವಿ ಖಂಡಿತ ಸಿಗುತ್ತದೆ ಅನ್ನೋದೇ ಈ ಮನಸ್ಸಿದ್ರ ಮಾರ್ಗ ಅನ್ನೋದ್ರ ಕಾದಿನ ಅರ್ಥ ಅಂತ ನಾನು ಅನ್ಕೊಂಡಿದ್ದೀನಿ.
10: ಅಂದ್ರೆ ನೋಡಿ, ಅಂದ್ರೆ ಯಾವ ಕೆಲಸ ಮಾಡೋದಾದ್ರೂ ಮನ್ಸಿರ್ಲಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸನೂ ಆಗಲ್ಲ.
12: ಮನ್ಸಿದ್ರೆ ಮಾತ್ರ ಯಾವ್ದೇ ಇದ್ರು ಸಾಧ್ಯ ಆಗೋದು. ನನ್ನ ಆಗೋದೇ ಇಲ್ಲ ಅಂತ ಹೇಳಿ ನಾವು ಕೈ ಕುಟ್ಕೊಂಡ್ಬಿಟ್ರೆ ಯಾವ್ದು ಕೂಡ ಆಗೋದೇ ಇಲ್ಲ,
10: ಆಗೋ ಕೆಲಸನೂ ಆಗೋದೇ ಇಲ್ಲ. ಹಾಗಾಗುತ್ತೆ
12: ನಿಜ. ಅದೇ ದೃಢವಾದ ನಂಬಿಕೆ ಇಟ್ಕೋಬೇಕು, ಗುರಿನೂ ಇಟ್ಕೊಳ್ಬೇಕು. ಹಾಗೆ ಉತ್ಸಾಹ ಶ್ರಮ ಎಲ್ಲ ಇದ್ರೆ ಅದು ತನ್ನಷ್ಟಕ್ಕೆ ತಾನೇ ಯಶಸ್ಸು ಸಿಗುತ್ತೆ ನಮ್ಗೆ.
10: ಹೌದು, ದೃಢವಾದ ನಂಬಿಕೆ ಇದ್ದಾಗ ಮಾತ್ರ ಯಾವ್ದಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
12: ನಿಜ ನಿಜ.
10: ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ.
12: ತುಂಬಾ ಅವಕಾಶ ಕೊಟ್ಟಾಗಿ ನಿಮಗೂ ಸಹ ಧನ್ಯವಾದಗಳು.
10: ಧನ್ಯವಾದ. ಶಿವಮೊಗ್ಗದಿಂದ ಶುಭ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ದೃಢವಾದಂತಹ ಒಂದು ನಂಬಿಕೆ ಇರಬೇಕು. ನಮ್ಮ ಒಂದು ನಂಬಿಕೆನೆ ಆ ಒಂದು ಮನಸ್ಸಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
13: ಹಲೋ, ನಮಸ್ತೆ ಮೇಡಮ್.
10: ನಮಸ್ತೆ ಸಂಕಪ್ಪ ಸರ್,
13: ಹೇಗಿದ್ದೀರಾ? ತುಂತುರು ಮಳೆ ಬರ್ತಾ ಇದೆ, ನಿನ್ನೆ ಬಾರಿ ಜೋರಾಗಿತ್ತು ಮಳೆ,
10: ಇವತ್ತು ಸ್ವಲ್ಪ ಮಳೆ
13: ಸ್ವಲ್ಪ ಮಳೆ ಬಿಡುವು ಕೊಟ್ಟಿದೆ. ಅಂದ್ರೆ ನೀವು ಸ್ವಲ್ಪ ನೀರು ಆಗಿದೆ ನಿನ್ನೆ ಎಲ್ಲ, ಹಿಂಗೆ ಮುಂದುವರಿಬೇಕು. ಯಾಕೆಂತಂದ್ರೆ ಮಳೆ ನಿಂತ್ರೆ ಯಾವುದೇ ಇದ್ರಲ್ಲೂ ನಮ್ಮ ಹೇಮಾವತಿ ಆಗ್ಲಿ ತುಂಗಭದ್ರಾ ಇವೆಲ್ಲ ಕಮ್ಮಿ ಇದೆ, ನೀರು ಕಾವೇರಿಲೂ ಕಮ್ಮಿ ಇದೆ.
10: ಮಳೆ ಬೇಕು,
13: ಮಳೆ ಬೇಕು. ಜೊತೆಗೆ ಮಳೆ ಬೇಕು ಅಂದ್ರೆ ಮನಸ್ಸಿರ್ಬೇಕು ಮೇಡಮ್. ಮನಸ್ಸಿದ್ದರೆ ಮಾರ್ಗ ಅಂತ ವಿಷಯ ಕೊಟ್ಟಿದ್ರ. ಯಾವುದೇ ಒಂದು ಇದನ್ ಬೇಕು ಅಂತ ಆದ್ರೆ ನಾವು ಅಕಸ್ಮಾತ್ ಈಗ ಏನಾಗುತ್ತೆ ಅಂದ್ರೆ ಈ ಹಳ್ಳ ಕೊಳ್ಳಗಳೆಲ್ಲ ಸಾಧಾರಣ ಮಟ್ಟಿಗೆ ನೀರು ಹೋಗಿ ಶೇಖರಣೆ ಆಗೋಂಗೆ ಮಾಡ್ಬೇಕು ನಾವೆಲ್ಲ. ಆತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹಳ್ಳದಲ್ಲಿ ಅಥವಾ ಡ್ಯಾಮ್ ನಲ್ಲಿ ನೀರಿದ್ರೆ ನಾವು ಬೆಳೆ ಬೆಳಕೋಬಹುದು, ಕುಡಿಯೋಕಾಗುತ್ತೆ, ಪ್ರತಿಯೊಂದು ಆಗುತ್ತೆ. ಈಕೆಲ್ಲದಕ್ಕೂ ಮನಸ್ಸು ಬೇಕು. ಒಂದು ಯಾವ್ದೇ ಒಂದು ಪರೀಕ್ಷೆ ಬರಿಬೇಕು ಅಂದ್ರೆ ನಾನ್ ಪಾಸ್ ಆಗ್ಬೇಕು, ನಾನು ಅದನ್ನ ಚೆನ್ನಾಗಿ ಓದ್ಬೇಕು ಅನ್ನೋ ಮನಸ್ಸು ಇದ್ರೆ, ಛಲ ಇದ್ರೆ ಮಾತ್ರ ಸಾಧಿಸ್ಬೋದು. ಮನಸ್ಸು ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಪ್ರತಿಯೊಂದು ನಾವು ಕೃಷಿ ಕಾರ್ಯದಲ್ಲಿ ಒಂದು ಯಾವ್ದಾದ್ರು ಮಾಡಿ ಬೆಳ್ಕತೀನಿ ಅಥವಾ ಇಲ್ಲಿ ನೀರಿಲ್ಲ, ನೀರಿಲ್ದವರ ಒಂದು ಪರ್ಯಾಯ ಬೆಳೆ ಏನಾದ್ರು ಬೆಳೆದು ಅದನ್ನ ತೋರಿಸ್ತೀನಿ ಅನ್ನೋದು ಬೇಕು. ಯಾಕಂದ್ರೆ ಕೆಲವು ಇದಕ್ಕೆಲ್ಲ ಬೆಳೆಗಳಿಗೆಲ್ಲ ದೊಡ್ಡ ಮಳೆ ಏನ್ ಬೇಕಿಲ್ಲ,
10: ಬೇಕಾಗಲ್ಲ.
13: ಇಬ್ರಿ ಹಂಗೆ ಮಳೆ ಬಿದ್ರೆ ಒಂಥರ ರಾಗಿ ತರ್ಬೋದು ಅಥವಾ ಬೇರೆ ಏನಾದ್ರು ಒಂದು ತರಕಾರಿಗಳನ್ನ ಸಾಧಾರಣ ಮಟ್ಟಿಗೆ ತರ್ಬೋದು. ಇಂಥವನ್ನೆಲ್ಲ ಮಾಡ್ಬೇಕು ಅಂದ್ರೆ ಮನಸ್ಸಿನಲ್ಲಿ ಇರ್ಬೇಕು, ಯೋಚನೆ ಇರ್ಬೇಕು, ಮನಸ್ಸು ಬೇಕು,
10: ಬೇಕಾಗತ್ತೆ.
13: ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ
10: ಬೆಳೆಯಕ್ಕಾಗದೇ ಇಲ್ಲ ಅಂತ ಹೇಳಿ ಸುಮ್ನೆ ಕುತ್ಕೊಂಡ್ರೆ
13: ಆಗದೆ. ಅದರಲ್ಲಿ ಬಂಗಾರದ ಮನುಷ್ಯಲ್ಲಿ ಅಣ್ಣ ಹೇಳಿಲ್ವಾ, ಆಗದೆ ಒಂದು ಕೈ ಕಟ್ಟಿ ಕುಳಿತಾರೆ, ಸಾಗದ ಕೆಲಸ ಮುಂದೆ ಅಂತ. ಮನಸ್ಸಿದ್ದರೆ ಮಾರ್ಗ ಉಂಟು, ಕೆಚ್ಚದಿರಬೇಕೆಂಬಂತ ಒಂದು ಹಾಡಿದೆ. ನಿಜವಾಗ್ಲು ಈ ಹಾಡು ಇದಕ್ಕೆ ಶೂಟ್ ಆಗುತ್ತೆ ಇವತ್ತಿನ ವಿಷಯಕ್ಕೆ. ಅದರಿಂದ ನಾವು ಹೇಳ್ಬೇಕು ಅಂದ್ರೆ ಪ್ರತಿ ಒಂದು ವಿಚಾರದಲ್ಲಿ, ಒಂದು ವಿದ್ಯಾ ಕ್ಷೇತ್ರದಲ್ಲಾಗಲಿ, ಒಂದು ಕೈಗಾರಿಕಾ ಕ್ಷೇತ್ರದಲ್ಲಾಗ್ಲಿ, ಒಂದು ಪ್ರತಿ ಒಂದು ನೀರಾವರಿ ಕ್ಷೇತ್ರಗಳಲ್ಲಿ ಅಥವಾ ಯಾವುದೇ ಇದರಲ್ಲಾಗ್ಲಿ ನಾವು ಮನಸ್ಸು ಮಾಡಿದ್ರೆ ನಾವು ಬೇಕು ಒಳ್ಳೆ ಏನು ನಮ್ ದೇಶದ ಇದು ಹೇಗೆ ಏನು ಅಂತ ನಮ್ಗೆ ತೋರಿಸ್ಬೋದು. ಈಗ ಭಾರತ ದೇಶ ಬೇರೆ ದೇಶದಂಗೆ ಅಮೆರಿಕ, ಜರ್ಮನಿ, ಜಪಾನ್ ಇದಕ್ಕಿಂತಲೂ ಈಗ ಮುಂದುವರೆದ ರಾಷ್ಟ್ರ
10: ಆಗಿದೆ.
13: ಮುಂದುವರೆದ ರಾಷ್ಟ್ರ ಆಗಿದೆ. ವಿಜ್ಞಾನ ಯುಗದಲ್ಲಾಗ್ಲಿ, ಒಂದು ಸಾಫ್ಟ್ವೇರ್ ಆಗ್ಲಿ, ಒಂದು ವಿಮಾನ ತಯಾರಿಕೆಯಲ್ಲಾಗ್ಲಿ, ಒಂದು ಕೈಗಾರಿಕೆಯಲ್ಲಾಗ್ಲಿ, ಒಂದು ಹಡಗು, ಒಂದು ಇದು ಏರೋಪ್ಲೇನ್, ಪ್ರತಿ ಒಂದ್ರಲ್ಲೂ ಒಬ್ಬ ಒಂದು ಡ್ರೈವರ್ ಕೆಲಸ ಮಾಡ್ಬೇಕು ಅಂದ್ರೆ ಹೆಂಗಸರು ಡ್ರೈವರ್ ಡ್ರೈವಿಂಗ್ ಮಾಡ್ತಾರೆ, ಪೈಲಟ್ ಆಗಿದ್ದಾರೆ, ಆಟೋ ಓಡಿಸ್ತಾರೆ, ಬಸ್ ಓಡಿಸ್ತಾರೆ, ಇವೆಲ್ಲ ಏನಂದ್ರೆ ಮನಸ್ಸು ಬೇಕು. ಮನಸ್ಸು ಮನಸ್ಸಿದ್ರೆ ಒಂಥರ ಛಲ ಇದ್ರೆ ಹಠ. ಯಾಕಂದ್ರೆ ಮೊದ್ಲು ನಾವೆಲ್ಲ ನಮ್ಮೆಲ್ಲ ಕಾಲದಲ್ಲಿ ನೋಡ್ಬೇಕಂದ್ರೆ ಹೆಂಗಸರು ಬಸ್ ಓಡಿಸ್ತಾ ಇರ್ಲಿಲ್ಲ, ಕಾರ್ ಓಡಿಸ್ತಾ ಇರ್ಲಿಲ್ಲ. ಈಗ ಏನಿಲ್ಲ, ಗಂಡಸರಿಗಿಂತ ಹೆಂಗಸರು ಚೆನ್ನಾಗಿ ಒಳ್ಳೆ ಇದ್ರಲ್ಲಿ ಹೋಗ್ತಾರೆ. ಮಾಡೇ ಮಾಡ್ತೀವಿ ಅಂತ ಆಟ. ಕೆಲವರು ನೋಡಿ ಇಂಜಿನಿಯರಿಂಗ್ ಮಾಡ್ತಾರೆ, ಐ ಎ ಎಸ್ ಮಾಡ್ತಾರೆ. ಎಷ್ಟು ಜನ ಐ ಪಿ ಎಸ್ ಮಾಡಿ ನಮ್ಮ ಈಗ ನಮ್ಮ ಉದಾಹರಣೆಗೆ ಹಾಸನದ ಜಿಲ್ಲಾ ಎಸ್ ಪಿ ಆಗಿರೋದು ಲೇಡೀಸ್, ಹಾಗೆ ಡಿಸಿನೂ ಆಗಿರೋದು ಕೆಲವರು ಕೆಲವು ಜಿಲ್ಲೆಗಳೆಲ್ಲ ಡಿಸಿ ಲೇಡೀಸ್ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಅದರಲ್ಲಿರುವಂತ ಒಂದು ಛಲ
10: ಇರ್ಬೋದು
13: ಇದು, ಯಾಕಂದ್ರೆ ನಮ್ಮ ಹಾಸನದ ಡಿಸಿನೂ ಲೇಡೀಸ್ ಲತಾ ಕುಮಾರಿ ಅಂತ, ಅವರು ಅಷ್ಟೇ ಒಂದು ಹಾಡು ಯಾವ್ದ್ರಲ್ಲೂ ಅವ್ರು ನಮ್ಗೆ ಸಾಧನೆ ಮಾಡ್ಬೇಕು, ನಾವು ಇದ್ರಲ್ಲಿ ಇದಾಗ್ಬೇಕು ಅನ್ನಂತ ಒಂದು ಇದನ್ನ ಬೆಳೆಸ್ಕೊಂಡಿದ್ದಾರೆ. ಅದನ್ನು ಎಲ್ಲರಿಗೂ ಹೇಳ್ತಾ ಇರ್ತಾರೆ, ಕೆಲವೊಂದ್ ಸರಿ ರೇಡಿಯೋ ಸಂದರ್ಶನದಲ್ಲೇ ಹೇಳಿದ್ದಾರೆ. ಅದೆಲ್ಲ ಪ್ರತಿಯೊಂದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಮಾಡಿದ್ರೆ, ಮನಸ್ಸು ಇಟ್ಟು ಮಾಡಿದ್ರೆ ಮುಂದೆ ನಮ್ಗೆ ಮನಸ್ಸಿದ್ರೆ ಮಾರ್ಗ ಅಂತ ಈ ಪದಕ್ಕೆ ನಿಜವಾಗ್ಲು ಒಳ್ಳೆ ಅರ್ಥ ಸಿಗುತ್ತೆ ಅಂತ ಈ ಮೂಲಕ ನಾನು ಹೇಳ್ತೇನೆ ಮೇಡಮ್.
10: ಮನಸ್ಸಿದ್ರೆ ಹಲವು ಮಾರ್ಗ ಸಿಗುತ್ತೆ ಅಂತ ಹೇಳ್ಬೋದು.
13: ಹೌದೌದು, ಕೆಲವಾರು ಎಲ್ಲಾ ಕ್ಷೇತ್ರದಲ್ಲೂ ಮಾರ್ಗಗಳು ಇವೆ. ಅದನ್ನ ನಾವು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಚೆನ್ನಾಗಿ ಇದ್ ಮಾಡ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಮನಸ್ಸು ಮಾಡಿದ್ರೆ ಸಾಧ್ಯ ಇಲ್ಲ ಅನ್ನೋದನ್ನ ಛಲ ಮಾಡಿ ತೋರಿಸ್ಬೋದು.
10: ಖಂಡಿತ ಹೌದು ಸರ್.
13: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
10: ಹಾಸನದಿಂದ ಸಂಕಲ್ಪ ಸರ್ ಅವ್ರು ಕರೆ ಮಾಡಿದ್ರು. ಅಂದ್ರೆ ನಾವು ಒಂದು ದೃಢ ಸಂಕಲ್ಪ ಇದ್ರೆ ಯಾವ್ದು ಕೂಡ ಅಸಾಧ್ಯ ಅಲ್ಲ ಅನ್ನೋದನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
14: ಹಲೋ, ನಮಸ್ತೆ ಮೇಡಮ್.
10: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
14: ತುಂಬಾ ಚೆನ್ನಾಗಿದ್ದೀನಿ, ತಾವೇ ಹೇಗಿದ್ದೀರಾ ಮೇಡಮ್?
10: ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಇವತ್ತು ಮನಸ್ಸಿದ್ದರೆ ಮಾರ್ಗ ಅನ್ನುವಂತ ಒಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ.
14: ಹೌದು ಮೇಡಮ್, ಈಗ ಯಾವ್ದೇ ಒಂದು ಕೆಲಸ ಆಗ್ಲಿ, ಈಗ ನಾವು ಅಡಿಗೆ ಕೆಲಸಕ್ಕೆ ಹೋಗೋರು, ಅದರಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅಡಿಗೆ ಕೆಲಸ ಆಗ್ಲಿ ಯಾವ್ದೇ ಆಗ್ಲಿ
10: ಚೆನ್ನಾಗಾಗುತ್ತೆ,
14: ರುಚಿ ಆಗ್ಲಿಕ್ಕೆ ಸಾಧ್ಯ. ಮನಸ್ಸಿಟ್ಟು ಆ ಕಾರ್ಯವನ್ನ ಮಾಡ್ಬೇಕು, ಈ ಕೆಲಸ ಇವತ್ತು ಚೆನ್ನಾಗಾಗ್ಬೇಕು, ಒಂದು ಇದರಲ್ಲಿ ಅವರಿಂದ ನಾವು ಒಳ್ಳೆ ಹೆಸರುಗಳನ್ನ ತಗೊಳ್ಬೇಕು ಅನ್ನೊಂದು ಮನಸ್ಸಿಟ್ಟು ಮಾಡ್ಬೇಕು. ಯಾವ್ದೇ ಒಂದು ಕೆಲಸ ಆಗ್ಲಿ, ಈಗ ಒಂದು ತರಕಾರಿ ಅಂಗಡಿ ಆಗ್ಲಿ, ಒಂದು ಪ್ರಾವಿಜನ್ ಅಂಗಡಿ ಆಗ್ಲಿ, ಯಾವ್ದು ಇಟ್ಟಿರ್ತಾರೆ ಮೇಡಮ್, ಅದರಲ್ಲಿ ಅವರು ಮನಸ್ಸಿಟ್ಟು ಮಾಡಿದ್ರೆ ಖಂಡಿತವಾಗಿ ಅವರಲ್ಲಿ ವ್ಯಾಪಾರದ ಅಭಿವೃದ್ಧಿ
10: ಆಗುತ್ತೆ
14: ಅಲ್ವಾ? ಏನಂತೀರಾ ಮೇಡಮ್? ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಮುಂದಿನ ಕಾಲರಿಗೆ ಒಂದು ಅವಕಾಶ ಕೊಡೋಣ ಅಂತ.
10: ಖಂಡಿತ ಹೌದು ಸರ್,
14: ನಾಲ್ಕು ಮಾತುಗಳಲ್ಲಿ ಆಡಿ ಮುಗಿಸ್ತಾ ಇದ್ದೀನಿ ಮೇಡಮ್.
10: ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
14: ಓಕೆ ಮೇಡಮ್, ಓಕೆ.
10: ಸುಬ್ರಹ್ಮಣ್ಯ ಉಡುಪ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು, ಅಂದ್ರೆ ನಮ್ಗೆ ಮನಸ್ಸಿಟ್ಟು ಮಾಡಿದ್ರೆ ಯಾವುದೇ ಕ್ಷೇತ್ರ ಆದ್ರೂ ಕೂಡ ಮನಸ್ಸಿಟ್ಟು ಮಾಡಿದ್ರೆ ಅದನ್ನ ಯಶಸ್ವಿ ಆಗೋದಕ್ಕೆ ಸಾಧ್ಯ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
15: ಹಲೋ
10: ಹಲೋ ಹಲೋ ಸರ್, ನಮಸ್ತೆ.
15: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ನಡೆ, ವಿದ್ಯಾನಗರ, ಶಿವಮೊಗ್ಗ.
10: ಗುಡ್ ಆಫ್ಟರ್ನೂನ್ ಸರ್, ಹೇಗಿದ್ದೀರಾ ಸರ್?
15: ಮೇಡಮ್, ಊಟ ಆಯ್ತಾ?
10: ಊಟ ಆಯ್ತು ಸರ್.
15: ನಮ್ದು ಆಯ್ತು ಮೇಡಮ್. ಇವತ್ತು ಟಾಪಿಕ್ ಏನಿದೆ
10: ಸರ್? ಇವತ್ತೊಂದು ಗಾದೆ ಮಾತನ್ನ ತಗೊಂಡಿದ್ವಿ, ಮನಸ್ಸಿದ್ದರೆ ಮಾರ್ಗ ಅನ್ನುವಂತ.
15: ಹೌದು ಮೇಡಮ್, ಇದು ನಿಜವಾಗ್ಲು ಅದೇ ಹೇಳ್ತಲ್ಲ ಗಾದೆ, ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗಲ್ಲ ಅಂತ. ಗಾದೆ ಮಾತು ನಿಜವಾಗ್ಲು ಪ್ರತಿಯೊಂದು ಗಾದೆ ಮಾತು ಅದು ಜನರ ಒಂದು ಸಾಮಾನ್ಯ ಜನರ ಆಡು ಭಾಷೆಯಿಂದ ಬಂದಿರೋದು, ಅವರ ಅನುಭವಗಳಿಂದ ಬಂದಿರೋದು. ಹಾಗಾಗಿ ಅದು ಯಾವ್ದೇ ಒಂದು ಗಾದೆ ಆಗ್ಲಿ ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿದ್ದರೆ ಮಾರ್ಗ ಅಂತಕ್ಕಂತ ಇದರಲ್ಲೇ ಆ ಟಾಪಿಕ್ ಅಲ್ಲೇ ಗೊತ್ತಾಗುತ್ತೆ ನಮಗೆ. ನಾವು ಏನೇ ಕೆಲಸವನ್ನು ಮನಸ್ಸಿನಿಟ್ಟು ಮಾಡಿದ್ರೆ ಅಥವಾ ಯಾವ್ದನ್ನೇ ಯೋಚನೆ ಮಾಡಿ ಮನಸ್ಸಿನಿಂದ ಯೋಚನೆ ಮಾಡಿದ್ರೆ ಆ ಕೆಲಸ ಆಗೇ ಆಗತ್ತೆ. ಆಗಲ್ಲ ಅಂತ ಇದು ರಾಜ್ಕುಮಾರ್ ಅವ್ರದೊಂದು ಹಾಡಿದ್ಯಲ್ಲ, ಆಗಲ್ಲ ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದ ಕೆಲಸವು ಮುದ್ದೆ ಅನ್ನೋ ಹಾಗೆ, ನಾವು ಆಗಲ್ಲ ಅನ್ನೋದು ನಮ್ಮ ಇದರಿಂದ ಬಿಡಬೇಕು. ಮನಸ್ಸಿದ್ದರೆ ಮಾರ್ಗ ಅಂತಕ್ಕಂಥದ್ದು ನಿಜ, ನೂರು ಸತ್ಯ. ಈಗ ಒಬ್ಬ ವಿದ್ಯಾರ್ಥಿ ಹೇಳೋದಾದ್ರೆ ಅವನಿಗೆ ನಾನು ಓದ್ಬೇಕು ಚೆನ್ನಾಗಿ, ಮತ್ತೆ ಪರೀಕ್ಷೆ ಚೆನ್ನಾಗಿ ಬರೀಬೇಕು, ಒಳ್ಳೆ ಅಂಕ ತಗೋಬೇಕು, ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗ್ಬೇಕು ಅಂತ ಫಸ್ಟ್ ಮನಸ್ಸು ಮಾಡ್ಬೇಕು. ಬರೀ ಮನಸ್ಸು ಮಾಡಿದ್ರೆ ಆಗೋದಿಲ್ಲ, ಅದಕ್ಕೆ ಸರಿಯಾಗಿ ಅವನು ಅಭ್ಯಾಸವನ್ನು ಮಾಡ್ಬೇಕು, ಆ ವಿಷಯಗಳನ್ನೆಲ್ಲ ಗ್ರಹಿಸ್ಬೇಕು, ಗ್ರಹಿಸಿದ ವಿಷಯಗಳನ್ನ ಮತ್ತೆ ಅದು ಪರೀಕ್ಷೆಯಲ್ಲಿ ಅದನ್ನ ಹಾಗೆ ಇಳಿಸ್ಬೇಕು, ಬಟ್ಟೆ ಇಳಿಸ್ಬೇಕು ಅಂತಲ್ಲ, ಅದನ್ನ ಹಾಗೆ ಬರಿಬೇಕು. ಆ ಬರೆದ ನಂತರ ಅವನೊಂದು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ. ಹೀಗೆ ಪ್ರತಿಯೊಂದು ಕೆಲಸವೂ ಅಷ್ಟೇ, ನಾವು ಕೇವಲ ಡ್ರೀಮ್ ಕಾಣೋದು ಅಂತಲ್ಲ, ಕನಸು ಕಾಣೋದು ಅಂತಾರೆ. ಕನಸು ಕಾಣದ್ರೆ ಏನು ಉಪಯೋಗ ಆಗಲ್ಲ ಮೇಡಮ್, ಮನಸ್ಸು ಮಾಡಿ ಕಾರ್ಯಪ್ರವೃತ್ತರಾಗ್ಬೇಕು. ಉದಾಹರಣೆ ನಿಮ್ಮ FM ರೇಡಿಯೋಕ್ಕೆ ನಾವು ಹೇಳೋದಾದ್ರೆ ಬರೀ ನಾವು ಮಾತಾಡ್ತೀವಿ ಅಂತ ಮನ್ಸಲ್ಲಿ ಅನ್ಕೊಂಡ್ ಕೂತ್ರೆ ಆಗಲ್ಲ. ನಮ್ಮ ನೀವು RJ ವಿತ್ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು ಅಂದ್ರೆ ನಾವು ಫಸ್ಟ್ ಮನ್ಸ್ ಮಾಡ್ಬೇಕು, ನಾವು ಮಾತಾಡ್ಬೇಕು ಅಂತ. ಪರವಾಗಿಲ್ಲ, ನಮ್ಗೆ ಏನ್ ಬರುತ್ತೆ ಅದನ್ನ ನಾವು ಮಾತಾಡ್ಬೋದು ಅಂತ ಗಟ್ಟಿ ಮನ್ಸ್ ಮಾಡಿ ನಿಮಗೆ ಕಾಲ್ ಮಾಡಿ, ಇದು ಟ್ರೈ ಮಾಡಿ ಕಾಲ್ ಮಾಡಿ, ನೀವು ಕೇಳಿದಾಗ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ತಂತಾನೆ ಅದು ನಾವು ಮಾತಾಡ್ತೀವಿ, ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತೀವಿ. ಹೀಗೆ ಪ್ರತಿಯೊಂದು ವಿಷಯ ಯಾವುದೇ ಇರ್ಲಿ, ಇವಾಗ ಏನಪ್ಪಾ ಅಂದ್ರೆ ಈಗ ಯಾವ್ದೋ ಒಂದು ನಾನು ಓದ್ಬೇಕು, ಉದ್ಯೋಗಕ್ಕೆ ಸೇರ್ಬೇಕು, ಯಾವ್ದಾದ್ರು ಒಂದು ವ್ಯವಹಾರ ಮಾಡ್ಬೇಕು ಅಂದ್ರೆ ಸುಮ್ನೆ ಮನಸ್ಸಿನಲ್ಲಿ ಮಾಡಿದ್ರೆ ಆಗಲ್ಲ. ಅದರಲ್ಲಿ ನಾವು ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ನಾವು ಮಾಡ್ತಾ ಮನಸ್ಸಿಟ್ಟು ಮಾಡ್ತಾ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಖಂಡಿತ ಆಗತ್ತೆ. ಇವಾಗ ಹೇಳ್ತಾ ನೋಡಿ, ಕುಣಿತ ಕುಣಿತ ಡ್ಯಾನ್ಸ್ ಬಂತು, ಹಾಡ್ತಾ ಹಾಡ್ತಾ ಹಾಡು ಬಂತು ಅಂತಾರೆ, ಅದು ಸುಮ್ನೆ ಬರಲ್ಲ. ನಾವು ಮನಸ್ಸು ಮಾಡ್ಬೇಕು, ಅದನ್ನ ಪ್ರಯತ್ನ ಮಾಡ್ಬೇಕು, ಹಾಗೆ ಆಗತ್ತೆ. ಆಮೇಲೆ ಈಗ ಕೆಲವ್ರು ಹೇಳ್ತಾರೆ ಬೆಳಗ್ಗೆ ಎದ್ದು ನಂಗೆ ವಾಕಿಂಗ್ ಹೋಗಕ್ಕಾಗಲ್ಲ, ಯೋಗ ಮಾಡಕ್ಕಾಗಲ್ಲ. ನಾವು ಗಟ್ಟಿ ಮನ್ಸ್ ಮಾಡಿ ಟ್ರೈ ಮಾಡಿ ಬೆಳಗ್ಗೆ ಬೇಗ ಎದ್ದು ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ತಂತಾನೆ ನಾವು ವಾಕಿಂಗ್ ಹೋಗಿ ಬರ್ತೀವಿ, ಮತ್ತೆ ಯೋಗನು ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದೆ ಯೋಗ ಕೂಡ ಮಾಡ್ತೀವಿ. ಹಾಗೆ ಪ್ರತಿ ಒಂದು ವಿಷಯನ ಅಷ್ಟೇ, ಈಗ ಉದಾಹರಣೆ ವಾಹನಗಳನ್ನ ಓಡಿಸೋದಾಗ್ಲಿ ಕಲಿಯೋದಾಗ್ಲಿ, ಅಯ್ಯಪ್ಪ ನನ್ಗೆ ಆಗಲ್ಲ ಹೆದರಿಕೆ ಅಂತ ಬಿಟ್ರೆ ಅದಾಗೋದಿಲ್ಲ ಮೇಡಮ್. ಗಟ್ಟಿ ಮನ್ಸ್ ಮಾಡಿ ಒಪ್ಪಿದ್ರು ಪರವಾಗಿಲ್ಲ, ಸ್ವಲ್ಪ ಏಟ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಕಲಿಬೇಕು, ನಾನು ಓಡಿಸ್ಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಮನ್ಸ್ ಮಾಡಿ ಅದನ್ನ ಶ್ರದ್ಧೆಯಿಂದ ಕಲಿತ್ರೆ ಪ್ರತಿಯೊಂದು, ಯಾವುದು ವಿದ್ಯೆಯು ಒಂದು ಕಬ್ಬಿಣದ ಕಡಲೆ ಅಲ್ಲ, ನಾವು ಮನಸ್ಸಿಂದ ಮುಂದುವರೆದ್ರೆ ಅದನ್ನ ಕೈಗೊರಿಸ್ಕೊಂಡ್ರೆ ಆ ಕೆಲಸ ಯಶಸ್ಸು ಆಗ್ಲಿಕ್ಕೆ ಸಾಧ್ಯ ಇದೆ. ಈಗ ಪ್ರತಿಯೊಂದು ವಿಷಯನ ತಗೊಂಡ್ರು ಕೂಡ ಅಲ್ಲಿ ನಮಗೆ ಮನಸ್ಸಿದ್ರೆ ಮಾರ್ಗ ಇದೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು ಮೇಡಮ್. ಪ್ರತಿ ಮನಸ್ಸು ಮಾಡ್ಬೇಕು, ಮನಸ್ಸಿನ ಜೊತೆಗೆ ಕಾರ್ಯಪ್ರವೃತ್ತರಾಗಬೇಕು. ಕೇವಲ ಕಾರ್ಯಪ್ರವೃತ್ತರ ಆಗದೆ ಸಾಧ್ಯ ಇಲ್ಲ, ಅದನ್ನ ಆಳವಾಗಿ ಅದರಲ್ಲಿ ಹೋಗಿ ಅದರದ ಒಂದು ಏನು ಸಾರ ಇದೆ ಅಂತ ಕಂಡ್ಕೊಂಡು ಅದ್ರ ಮೂಲಕ ನಾವು ಮುಂದೆ ಹೋದ್ರೆ ಇವು ಎಲ್ಲದರಲ್ಲೂ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ವಿಜ್ಞಾನಿಗಳು ಇರ್ಲಿ ಯಾರೇ ಇರ್ಲಿ, ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದು ಬರುತ್ತೆ ಮೇಡಮ್. ಈಗ ಒಬ್ಬ ಮನೆ ಕಟ್ಟೋ ಮೇಸನ್ ಕೂಡ ಸುಮ್ನೆ ಮನ್ಸ್ ಮಾಡಿದ್ರೆ ಆಗಲ್ಲ, ಅವನು ಅದು ಅವನ ಒಂದು ಹತ್ಯಾರಗಳನ್ನ ಇಟ್ಕೊಂಡು ಅವ್ನ ಕೆಲಸ ಸ್ಟಾರ್ಟ್ ಮಾಡಿ ಸಿಮೆಂಟ್ ಇಟ್ಟಿಗೆಗಳನ್ನ ಜೋಡಿಸಿದಾಗಲೇ ಒಂದು ಗೋಡೆ ಆಗತ್ತೆ, ಕಾಂಪೌಂಡ್ ಆಗತ್ತೆ. ಹೀಗೆ ಪ್ರತಿಯೊಂದು ವಿಷಯನ ಹೇಳ್ತಾ ಹೋಗ್ಬಂದ.
16: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
15: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
16: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಮನಸ್ಸಿದ್ರೆ ಮಾರ್ಗ ಇದೆ, ಆದ್ರೆ ಆ ಮನಸ್ಸು ಮಾಡ್ಲಿಕ್ಕೆ ಕೂಡ ನಾವು ಒಂದಿಷ್ಟು ಪ್ರಯತ್ನವನ್ನ ಕೂಡ ಮಾಡ್ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
17: ಹಲೋ
16: ಸರ್, ನಮಸ್ತೆ. ಚಂದ್ರಶೇಖರ್ ಸರ್,
17: ನಮಸ್ತೆ ಮೇಡಮ್.
16: ನಮಸ್ತೆ,
17: ನಮಸ್ತೆ.
16: ಹಾ ಸರ್, ಸರ್ ಇವತ್ತು ಒಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ. ಮನಸ್ಸಿದ್ದರೆ ಮಾರ್ಗ ಅನ್ನುವಂತ ಗಾದೆ.
17: ಅದರ ಬಗ್ಗೆ ಮಾತಾಡ್ಬೇಕಾ?
16: ಹೌದು ಸರ್.
17: ಮೊದಲು ಪರಿಚಯ
16: ಮಾಡ್ಕೊಂಡ್ಬಿಟ್ಟು
17: ಚಂದ್ರಶೇಖರ್ ಸಿದ್ದೇಡನಹಳ್ಳಿ ಮುನಿಸಿಪಲ್ ತಾಲೂಕು ಹಾಸನ ಜಿಲ್ಲೆ 573 211. ನಮ್ಮೆಲ್ಲ ಸೋದರ ಸೋದರಿಯವರಿಗೆ ಸೋದರಿಯರಿಗೆ ನನ್ನ ನಮಸ್ಕಾರಗಳು. ನಿಮ್ಗೆ ಸೇರಿ
16: ನಮಸ್ತೆ. ನಮಸ್ತೆ ಸರ್.
17: ನೀವು ಸೋದರಿ ತರ?
16: ಅದೇ
17: ಮನಸ್ಸಿದ್ದರೆ ಮಾರ್ಗ ಅಂದ್ರೆ ಮೇಡಮ್, ಅದು ಹೇಳ್ತಕ್ಕಂಡ್ಬಿಡ್ಬೇಕು, ಮನಸ್ಸು ಇರ್ಲೇಬೇಕು.
16: ಇರ್ಲೇಬೇಕು.
17: ಮನಸ್ಸಿಲ್ಲದ್ರೆ ನಾವೇನು ಮಾಡಕ್ಕೂ ಆಗಲ್ಲ.
16: ಆಗಲ್ಲ ಅಂತ
17: ಯಾವ್ದೇ ಕೆಲಸಗಳು ಆಗಲ್ಲ. ಈಗ ನಾವ್ ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ, ಯಾವ್ದೇ ಇದು ವ್ಯವಸಾಯ ಮಾಡ್ಬೇಕಾಗಲಿ, ಏನೇ ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಇರ್ಬೇಕು. ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೀವಿ ಅಂದ್ರೆ ಕರೆಕ್ಟ್ ಮನಸ್ಸು ಇದ್ರೆ ಪಾಸ್ ಮಾಡಕ್ ಆಗಲ್ಲ.
16: ಆಗತ್ತೆ ಅಂತ
17: ಮನಸ್ಸು ಮನಸ್ಸು ಏಕಾಗ್ರತೆ ಇದ್ರೆ ಚೆನ್ನಾಗಿ ಓದಿದ್ರೆ ಪಾಸ್ ಆಗುತ್ತೆ. ಮನಸ್ಸಿಲ್ಲ ಅಂದ್ರೆ ಬೇಜಾರ್ತಾರೆ ಅಂದ್ರೆ ಆಗೋ ಕೆಲಸಗಳು ಆಗಲ್ಲ.
16: ಯಾವ ಕೆಲಸನೂ ಆಗಲ್ಲ. ಆಗುತ್ತೆ
17: ಆಗಲ್ಲ. ಮನಸ್ಸು ಎಲ್ಲದಕ್ಕೂ ಮನಸ್ಸೇ ಮುಖ್ಯ ಮೇಡಮ್.
16: ಮನಸ್ಸೇ ಮುಖ್ಯ.
17: ನುಗ್ಗು ಹೋಗ್ಬೇಕಾದ್ರೆ ಯಾವ ತರ ಮನಸ್ಸೇ ಬೇಕು ಮೇಡಮ್. ಬೆಳಗ್ಗೆ ಎದ್ದು ಬೇಗ ಹೇಳ್ಬೇಕು ಅಂದ್ರೆ ಅದ್ ಮನಸ್ಸಿದ್ರೆ ಹೇಳಕ್ಕಾಗದು. ಇವಾಗ ಆರಾಮ್ ಕೊಟ್ಟರು ಹೇಳಕ್ಕಾಗಲ್ಲ, ಅಲ್ಲಾದ್ರೆ ಕೈ ಮೇಲೆ ಆಪ್ ಮಾಡಕ್ಕೆ ಆಗುತ್ತೆ.
16: ಬೆಳಗ್ಗೆ ಯಾರು ಹೇಳ್ತಾರೆ ಅಂತ ಮನ್ಸಿಗೆ ಬಂದ್ಬಿಟ್ರೆ ಮುಗೀತು.
17: ಈಗ ಏನ್ ಗೊತ್ತಾ, ಆರಾಮ್ ಕೊಟ್ಟರು ಅದು ಹೊಡೆತಾ ಇರ್ತದೆ. ಅದು ನಮ್ ಮನಸ್ಸಿಲ್ಲದ್ರೆ ಅದ್ರ ಮೇಲೆ ಆಫ್ ಮಾಡ್ತೀವಿ ಅಷ್ಟೇ. ನಾವು
16: ಆಫ್ ಮಾಡ್ತೀವಿ ಅಷ್ಟೇ.
17: ಹಾಗಾಗಿ ಮನಸ್ಸು ಇಂಪಾರ್ಟೆಂಟ್. ಮನಸ್ಸಿರ್ಬೇಕು ಅಂದ್ರೆ ಏನಪ್ಪ, ಮನಸ್ಸು ಇದ್ರೆ ಏನ್ ಬೇಕಾದ್ರೆ ಇದ್ ಮಾಡ್ಬೋದು
16: ಮೇಡಮ್,
17: ಸಾಧಿಸ್ಬೋದು. ನಾ ಜೀವನದ ಮುಂದೆ ಬರ್ಬೇಕಾದ್ರೆ ಒಳ್ಳೆ ಮನಸ್ಸು ಇರ್ಬೇಕು. ನಾವು ಒಳ್ಳೆ ಮನಸ್ಸು ಅಂದ್ರೆ ಮಾತಾಡ್ಬೇಕು. ಮನಸ್ಸು ಮತ್ತೆ ಇದು ಕ್ಯಾರೆಕ್ಟರ್ ಭೇಟಿ ಆಗ್ಬೇಕು. ನಾವೇನ್ ಕೆಲಸ ಮಾಡಕ್ಕೆ ಮನಸ್ಸು ಇರ್ಬೇಕು, ಮನಸ್ಸು ಏಕಾಗ್ರತೆ ಮಾಡ್ಬೇಕು. ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಬೇಕಾದ್ರೆ ಮನಸ್ಸು ಏಕಾಗ್ರತೆ ಆಗುತ್ತೆ.
16: ಧ್ಯಾನ
17: ಮಾಡ್ಬೇಕು. ನಾವು ಮಾಡ್ತಾರೆ ಕಷ್ಟ ಆಸಕ್ತಿ ಮೂಡುತ್ತೆ, ಅದರ ಯಶಸ್ಸು ಕಾಣ್ಬೋದು. ನಾವು
16: ಕಾಣ್ಬೋದು.
17: ನಾವು ವ್ಯವಸಾಯ ಮಾಡ್ತೇವಲ್ಲ, ಅದರಲ್ಲೂ ನಾವು ಕರೆಕ್ಟ್ ಆಗಿ ಮನಸ್ಸು ಬಿಟ್ಟು ಮಾಡಿದ್ರೆ ಅದು ಉತ್ತಮ ಬೆಳೆ ಬರೋದು. ಇಲ್ಲ ಅಂದ್ರೆ ಬೆಳೆ ಬರಲ್ಲ. ಈಗ ನಾವು ಯಾವ್ದೇ ಟೈಮ್ ಏನೇನೋ ಮಾಡ್ಬಿಟ್ರೆ
16: ಕಾಟಾಚಾರ ಏನು ಫಲ ಸಿಗಲ್ಲ.
17: ಅದೆಲ್ಲ ಒಳ್ಳೆ ಹುಣಸಿನ ಕಿತ್ತಂಗಾಗ್ಬಿಡುತ್ತೆ.
16: ಆಗತ್ತೆ. ಹೌದು.
17: ನಿರರ್ಥಕ ಆಗುತ್ತೆ. ಅದು
16: ವೇಸ್ಟ್ ಆಗುತ್ತೆ ಅಂತ. ವ್ಯರ್ಥ.
17: ನಿರರ್ಥಕ ಆಗುತ್ತೆ ಮೇಡಮ್. ಕನ್ನಡ ಪದ
16: ವ್ಯರ್ಥ. ವ್ಯರ್ಥ ಆಗ್ಬಿಡುತ್ತೆ ಅಂತ.
17: ಅದು ವ್ಯರ್ಥ ಆದ್ರೆ ನಿರರ್ಥಕ ಅಂದ್ರೆ ಒಂದೊಂದೇ ಎರಡು ಒಂದೇ
16: ಎರಡು ಒಂದಿನ.
17: ಅದನ್ನ ಕನ್ನಡ ಪದ ಅಲ್ವಾ? ನಿರರ್ಥಕ ಆಗುತ್ತೆ ಅಂದ್ರೆ ಅದು ಅರ್ಥ ಇಲ್ಲದ ಬದುಕು ಅಂತ.
16: ಅರ್ಥ ಇಲ್ಲದ ಬದುಕು.
17: ಹಾಗಾಗಿ ಯಾವ್ದೇ ಕೆಲಸ ಮಾಡೋದು ಮನಸ್ಸಿರ್ಬೇಕು.
16: ಓಕೆ ಸರ್.
17: ಮನಸ್ಸಿದ್ರೆ ಮಾರ್ಗ ಅಂತ ಒಂದು ಫಿಲಮ್ ಬೇರೆ ಇದೆ.
16: ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ
17: ಅಂತ ಒಂದು ರಾಜ್ಯ ಬರೋ ಫಿಲಮ್ ಇದೆ. ಅದು ಅದ್ರಲ್ಲಿ ಏನಪ್ಪಾ ಅಂದ್ರೆ ಅದ್ರಲ್ಲಿ ಏನ್ ಮಾಡಿದ್ರು ಮನಸ್ಸಿದ್ರೆ ಆಗದ ಕೆಲಸ, ಇಲ್ಲಾಂದ್ರೆ ಏನು ಆಗಲ್ಲ. ಅವ್ನು ಹಂಗೆ ರಾಯವರೆಗೂ ಹಂಗೆ ಇರ್ತಾನೆ.
16: ಸೋಂಬೇರಿತನವಾಗಿ
17: ಮುಂದಕ್ಕೂ ಬರಲ್ಲ. ಏನು ಹೇಳಿಗೆ ಆಗಲ್ಲ, ಪ್ರಗತಿ ಆಗಲ್ಲ.
16: ಪ್ರಗತಿ ಆಗಲ್ಲ.
17: ಮಾನವನ ಪ್ರಗತಿಗೆ ಮನಸ್ಸು ಬಹಳ ಮುಖ್ಯ.
16: ಮುಖ್ಯ ಆಗುತ್ತೆ. ಓಕೆ ಸರ್,
17: ಒಟ್ಟಿನಲ್ಲಿ ಹೇಳ್ಬೋದು.
16: ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
17: ಧನ್ಯವಾದಗಳು.
16: ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
18: ಹಲೋ
16: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
18: ಹಲೋ, ಹಲೋ ಮೇಡಮ್ ಅವರೇ, ನಮಸ್ಕಾರ. ಹೇಗಿದ್ದೀರಾ?
16: ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
18: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ಮಧ್ಯಾಹ್ನದ ಊಟ ಆಯ್ತಾ?
16: ಆಯ್ತು ಸರ್. ಸರ್, ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ.
18: ಮನಸ್ಸಿದ್ರೆ ಮಾರ್ಗ ಅಲ್ರ ಮೇಡಮ್?
16: ಮನಸ್ಸಿದ್ದರೆ ಮಾರ್ಗ. ಹೌದು ಸರ್.
18: ಹೌದು ಮೇಡಮ್ ಅವರೇ, ಇವತ್ತಿನ ಕಾಲದಲ್ಲಿ ಮನಸ್ಸಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಮೇಡಮ್ ಅವರೇ. ಮನಸ್ಸು ಬೇಕು, ಪ್ರತಿ ಒಂದು ಏನೇ ಮಾಡ್ಬೇಕಾದ್ರೂ ಮನಸ್ಸು ಬೇಕು. ಮನಸ್ಸು ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗೋದಿಲ್ಲ ಮೇಡಮ್ ಅವರೇ.
16: ಏನು ಮಾಡಕ್ಕಾಗಲ್ಲ.
18: ಹೌದು, ನಾವು ಏನೇ ಮಾಡ್ಬೇಕಾದ್ರೂ ಮನಸ್ಸು ಇರ್ಬೇಕು. ನಾವು ಅರ್ ಮನಸ್ಸಿನಿಂದ ಏನಾದ್ರೂ ಮಾಡಿದ್ರೆ ಅದೇನು ಉಪಯೋಗ ಆಗಲ್ರಿ ಮೇಡಮ್ ಅವರೇ.
16: ಅರ್ಧಂಬರ್ಧ ಕೆಲಸನೇ ಆಗ್ಬಿಡುತ್ತೆ.
18: ಹೌದು ಮೇಡಮ್ ಅವರೇ, ಖಂಡಿತವಾಗ್ಲು ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರ ಇವತ್ತು. ನಾವು ಮನಸ್ಸು ಮುಖ್ಯ, ಪ್ರತಿಯೊಂದಕ್ಕೂ ಮನಸ್ಸು ಬೇಕು. ನಾವು ಏನೇ ಮಾಡ್ಬೇಕಾದ್ರು ಮನಸ್ಸಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ಆಮೇಲೆ ನಾವು ಈಗ ಒಂದು ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದೇವೆ ಅಂದ್ರೂ ಕೂಡ ನಾವು ಒಂದು ಬಟ್ಟೆ ಇಸ್ತ್ರಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಮನಸ್ಸಿಟ್ಟೆ ಮಾಡ್ಬೇಕಾಗತ್ತೆ. ನಾವೆಲ್ಲೋ ಮನಸ್ಸಿಟ್ಕೊಂಡು ನಾವು ಅಲ್ಲಿ ಇಸ್ತ್ರಿ ಮಾಡಕ್ ಹೋಗ್ಬಿಟ್ರೆ
16: ಯಾರ್ದೋ ಬಟ್ಟೆ ಸುಟ್ಟು
18: ಬಟ್ಟೆ ಸುಟ್ಟು ಮತ್ತೆ ಅವ್ರಿಗೆ ಕೈಯಿಂದ ಕೂಡ ರೆಡಿ ಆಗ್ಬೇಕಾಗತ್ತೆ. ದಂಡ ಕಟ್ಬೇಕಾಗತ್ತೆ. ಹಾಗಾಗಿ ನಾವು ಎಲ್ಲಿ ಏನೇ ಮಾಡ್ಬೇಕಾದ್ರು ಅದ್ರ ಅದು ನಾವ್ ಏನ್ ಮಾಡ್ತದವೋ ಅದ್ರ ಕಡೆನೆ ಗಮನ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗತ್ತೆ.
16: ಯಾವುದೇ
18: ಯಾವ್ದೇ ಕೆಲಸ ಮಾಡಿರ್ಲಿ ಅದು ಬೇರೆ ಕಡೆ ಗಮನ ಇಟ್ಕೊಂಡು ನಾವು ಅದನ್ನ ಕೆಲಸ ಮಾಡಕ್ ಹೋಗ್ಬಾರ್ದು. ಅದು ಮನಸ್ಸು ಕೊಟ್ಟೆ ಮಾಡ್ಬೇಕು. ಮನಸ್ಸು ಕೊಟ್ಟು ಕೆಲಸ ಮಾಡಿದಾಗ ಅದು ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಈಗ ನೋಡ್ರಿ, ಹೆಂಗಸರು ಅಡಿಗೆ ಮಾಡ್ತಾರೆ, ಧಾರವಾಹಿ ನೋಡ್ಕೊಂತ ಅಡಿಗೆ ಮಾಡಿದ್ರೆ ಧಾರವಾಹಿನಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಧಾರವಾಹಿ ಕಡೆ ಗಮನ ಕೊಟ್ರೆ ಇಲ್ಲಿ ಒಲೆ ಮ್ಯಾಗ ಇಟ್ಟದ್ದೆಲ್ಲ ಸೀದ್ರು ಮೂಗಿಗೆ ಬಂದ್ಬಿಡುತ್ತೆ,
16: ವಾಸನೆ ಬರುತ್ತೆ.
18: ವಾಸನೆ ಬರುತ್ತೆ, ಅವಾಗ ಎದ್ದು ಹೋಗ್ಬೇಕಾಗತ್ತೆ. ಹಂಗಾಗಿ ಅದು ಅಡಿಗೆ ಮಾಡ್ಬೇಕಾರೇನೆ ಅದು ಅಡಿಗೆ ಕಡೆ ಗಮನನೇ ಇರ್ಬೇಕು. ಬೇರೆ ಟಿವಿ ಆಗ್ಲಿ ಮೊಬೈಲ್ ಕಡೆ ಗಮನ ಆಗ್ಲಿ ಇರಬಾರ್ದು. ನಾವು ಅದನ್ನು ಕೆಲಸ ಮಾಡ್ಬೇಕಾದ್ರೆ ನಾವು ಟಿವಿ ಮೊಬೈಲ್ ನೋಡ್ಕೊಂತ ನಾವು ಕೆಲಸ ಮಾಡಿದ್ರೆ ಇಲ್ಲಿ ನಮ್ಮವು ಕೆಲಸ ಕೆಟ್ಟೋಗ್ಬಿಡ್ತವೆ,
16: ಹಾಳಾಗ್ಬಿಡುತ್ತೆ ಅಂತ.
18: ಹಾಗಾಗಿ ನಾವು ನೋಡ್ರಿ, ನಮ್ಮ ರೇಡಿಯೋದಲ್ಲಿ ಬರ್ತಕ್ಕಂತ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸ್ಕೊಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಿರ್ತೀರಾ, ನಾವು ಕೇಳ್ತಾನೆ ನಾವು ನಮ್ ಕೆಲಸವನ್ನ ಮಾಡ್ತಾ ಇರ್ತೇವೆ. ಅದು ಏನ್ ತೊಂದ್ರೆ ಕೊಡುದಿಲ್ರಿ, ರೇಡಿಯೋ ಕೇಳೋದ್ರಿಂದ ಯಾವ ತೊಂದ್ರೆನೂ ಇಲ್ರಿ.
16: ನಮ್ ಕಡೆ ಕಿವಿ ಸ್ವಲ್ಪ ತಿರುಗಿಸಿದ್ರೆ ಆಯ್ತು.
18: ಅಷ್ಟೇ, ಮುಗೀತು, ಏನಿಲ್ಲ. ನಮ್ ಕಿವಿಯಲ್ಲಿ ಆರಾಮಾಗಿ ಕೇಳ್ತಾ ಇರ್ತೇವೆ, ಅದ್ರ ಕಡೆನೆ ಗಮನ ಕೊಟ್ಕೊಂಡು ಆರಾಮಾಗಿ ನಮ್ಮ ಬಟ್ಟೆ ಮಾಡ್ತಾ ಹೋಗ್ತವ. ಐರನ್ ನಮ್ ಪಾಡಿಗೆ ನಾವು ಐರನ್ ಮಾಡ್ತೇವೆ, ವಿಷಯಗಳು ತಿಳಿತಾ ಹೋಗ್ತವೆ. ಮತ್ತೆ ನಾವು ಫೋನ್ ಮಾಡಿ ನಿಮ್ ಹತ್ರ ನಮ್ಮ ಎಲ್ಲ ಅನಿಸಿಕೆಗಳನ್ನೆಲ್ಲ ಹಂಚ್ಕೋಬಹುದು, ಸಂದೇಶ ಕಳಿಸ್ಬೋದು, ಇಷ್ಟೆಲ್ಲ ಇರುತ್ತೆ. ಅದಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಮನಸ್ಸು ಬೇಕು. ನಾವೀಗ ಹೊಲಕ್ಕೆ ಬೀಜ ಹಾಕ್ತೇವೆ, ಅದ್ ಬರುತ್ತೆ ಹೆಂಗ ಅಂತ ಒಂದು ಅರಮನಸಿನ ಬೀಜ ಹಾಕೋದು ಬಿತ್ತೋದು ಬೆಳೆಯದ್ ಮಾಡಕ್ ಸಾಧ್ಯ ಇಲ್ಲ. ದೇವ್ರ ಮೇಲೆ ಭಾರ ಹಾಕ್ಬೇಕು, ಬಿತ್ತಬೇಕು. ಮಳೆ ರಾಯ ಬರ್ತಾನೋ ಇಲ್ಲ ಅವೆಲ್ಲ ಇಟ್ಕೊಳಕ್ ಹೋಗ್ಬಾರ್ದು.
16: ಮಾಡೋದ್ ನಮ್ ಕರ್ತವ್ಯ, ಮಾಡ್ಬೇಕು,
18: ಮಾಡೋ ಕರ್ತವ್ಯ ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಆಮೇಲೆ ಅವ್ನ್ ದೇವ್ರಿಗೆ ಬಿಟ್ಟದ್ದು
16: ಬರೋದು,
18: ಅದು ದೇವ್ರು ಯಾವತ್ತು ಯಾರನ್ನ ಕೈ ಬಿಡೋದಿಲ್ಲ. ಏನೋ ಅಲ್ಪ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಬಿಟ್ರೆ ಯಾವ್ದು ಕೈ ಬಿಡೋದಿಲ್ಲ. ಹಾಗಾಗಿ ನಾವು ಯಾವ್ದು ಒಂದು ವೆಹಿಕಲ್ಸ್ ಓಡಿಸೋದಾಗ್ಲಿ, ಈಗ ಬಸ್ಸಿನ ಡ್ರೈವರ್ ಆಗಿರ್ಬೋದು, ಯಾರೇ ಒಬ್ರು ಆಗಿರ್ಬೋದು, ಪ್ರತಿ ಒಂದು ಕೆಲಸ ಮಾಡೋರು ಆಯಾ ಕೆಲಸ ಕಡೆಗೆ ಗಮನ ಇಟ್ಟು ಮನಸ್ಸು ಕೊಟ್ಟು ಮಾಡಿದ್ರೆ
16: ಒಳ್ಳೇದು
18: ನೋಡ್ರಿ. ಅದರಿಂದ ಯಾವ ತೊಂದ್ರೆನೂ
16: ಆಗೋದಿಲ್ಲ ಅಂತ ಹೇಳಿ. ಓಕೆ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ವಿ, ಧನ್ಯವಾದ ಸರ್.
18: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
16: ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಮನಸ್ಸಿಟ್ಟು ಕೆಲಸವನ್ನ ಮಾಡಿದ್ರೆ ಯಾವುದೇ ಒಂದು ಚಿಕ್ಕ ಕೆಲಸ ಆಗ್ಲಿ ದೊಡ್ಡ ಕೆಲಸ ಆಗ್ಲಿ ಅದು ಯಶಸ್ವಿ ಆಗುತ್ತೆ. ನಾವು ಅರೆ ಮನಸ್ಸಿನಿಂದ ಮಾಡಿದ್ರೆ ಆಗುವಂತ ಕೆಲಸ ಕೂಡ ಹಾಳಾಗ್ಬಿಡುತ್ತೆ, ಆಗಲ್ಲ ಅಂತೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
20: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
19: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
21: ಮಹಾಲಕ್ಷ್ಮಿ ಸ್ವೀಟ್ಸ್.
22: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
23: ಹೂನೆ ರೆಡಿ ಆಗ್ತಾ ಇದೆ.
22: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
23: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
16: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಒಂದು ಗಾದೆ ಮಾತಿನ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಮನಸ್ಸಿಟ್ಟು ಮಾಡಿದರೆ ಆ ಕೆಲಸ ಯಶಸ್ವಿಯಾಗುತ್ತೆ, ಚೆನ್ನಾಗಾಗುತ್ತೆ. ನಾವು ಅರೆ ಮನಸ್ಸಿನಿಂದ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಆಗುವ ಕೆಲಸ ಕೂಡ ಆಗೋದೇ ಇಲ್ಲ ಅಂತೇಳಿ ಎಲ್ಲರೂ ಕೂಡ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ಹಲೋ, ಹಲೋ
16: ಸರ್, ನಮಸ್ತೆ.
1: ನಮಸ್ಕಾರ ಮೇಡಮ್. ಅರೆ
16: ಸರ್, ಹೆಸರು ಗೊತ್ತಾಗಿಲ್ಲ.
1: ಶಾಂತಾಚಾರ ಬಡಿಗೇರ್ ಅಂತ, ಹರಿಹರ ತಾಲೂಕು ಕೊಕ್ಕನೂರು.
16: ಶಾಂತಾಚಾರ ಬಡಿಗೇರ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದಾರೆ ಮೇಡಮ್, ನೀವು ಹೇಗಿದ್ದೀರಾ?
16: ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ. ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಗಾದೆ ಮಾತಿನ ಬಗ್ಗೆ ಮಾತಾಡ್ತಿದ್ವಿ.
1: ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ಅತ್ಯಂತ ಅರ್ಥಪೂರ್ಣವಾದ ನುಡಿಗಟ್ಟಲ್ಲರಿ ಮೇಡಮ್. ಇದು ನಿರ್ಧಾರ, ದೃಢ ನಿರ್ಧಾರ. ಮನಸ್ಸಿನಲ್ಲಿ ಯಾವ್ದಾದ್ರು ಒಂದು ಸಾಧಿಸಬೇಕು ಬಲವಾದ ಸಂಕಲ್ಪ ಇದ್ದರೆ ಆ ಗುರಿಯನ್ನು ತಲುಪಲು ಬೇಕಾದ ಕಾರ್ಯ ತಾನಾಗಿ ಗೋಚರಿಸುತ್ತೇನೆ ಮೇಡಮ್. ಅಡೆತಡೆಗಳು ಕೇವಲ ನೆನಪು, ಸಮಸ್ಯೆಗಳು ಬರುವ ಸಹಜರೆ. ಮನುಷ್ಯಗೆ ದೃಢವಾದ ಅಡೆತಡೆಗಳು ಅಡಿಯಾಗದೆ ಅವಕಾಶಗಳು ಬದಲಾಗುತ್ತವೆ. ಮೇಡಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿಕೊಡ್ತಾರೆ.
16: ಹೌದಾ ಸರ್? ಹಲೋ ಸರ್, ಕೇಳ್ತಿದ್ಯಾ? ಕೇಳ್ತಿದ್ಯಾ? ಹಾ ಸರ್, ಅಂದ್ರೆ ಮನ್ಸಿಟ್ಟು ಮಾಡಿದ್ರೆ ಎಲ್ಲ ಕೆಲಸವೂ ಆಗುತ್ತೆ ಅಂತ ಹೇಳ್ತೀರಾ ನೀವು? ದೃಢ ಸಂಕಲ್ಪ. ಕೆಲಸ ಇಲ್ಲ, ಮನ್ಸಿಟ್ಟು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ತೀರಾ?
1: ಈಗ ಜಗತ್ತಿನ ಸಾಧನೆ ಶಿಖರ ಏರಿದ ಪ್ರತಿಯೊಬ್ಬ ವ್ಯಕ್ತಿಯು ಹಿಂದೆ ಮೊದಲು ಮಾಡಿದ್ದ ಒಂದೊಂದು ಬಲವಾದ ಇಚ್ಛೆ ಮನಸ್ಸು ಸಿದ್ಧವಾದ್ರೆ ಇಷ್ಟು ಎಲ್ಲಾ ಬಾಗಿಲು ತೆರೆದುಕೊಳ್ತಾರೆ.
16: ಯಾರ್ಯಾರು ಮಹಾನ್ ವ್ಯಕ್ತಿಗಳಿದ್ದಾರೋ ಅವರೆಲ್ಲ ಸಾಧನೆ ಮಾಡಿದವರು ಅಂತ ಹೇಳಿ ಅಂತ
1: ಮನಸ್ಸಿದ್ರೆ ಮನಸ್ಸು ಮಾಡಲಿಕ್ಕೆ ಅವರು ಸಾಧನೆ
16: ಮಾಡಿದ್ದಾರೆ ಅಂತ ಹೇಳಿ ಅಂತ.
1: ಈಗ ನಾವು ಮನಸ್ಸು ಮಾಡಿದ್ರೆ ನಾವೇನೋ ಸಾಧನೆ
16: ಮಾಡಬಹುದು ಅಂತ ಹೇಳಿ ಅಂತ.
1: ಇವತ್ತು ಒಂದು ಚಿಕ್ಕ ಕನಸು ಕಾಣಿಕೆ ಅಂತ ದೊಡ್ಡ ಕನಸು ಕಾಣಬಹುದು ಸಾಧನೆ ಮಾಡ್ಕೊಂಡು ಮನಸ್ಸು ಮಾಡಿದ್ರೆ.
16: ಮನಸ್ಸು ಮಾಡಿದ್ರೆ ಸರ್, ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾವ್ರಿ ಮೇಡಮ್.
16: ಹೌದಾ? ಆಯ್ತು ಸರ್.
1: ನಮ್ದು ಹರಿಹರ ತಾಲೂಕು ಕೊಕ್ಕನೂರು ಗ್ರಾಮ ರೀ.
16: ಹರಿಹರ ತಾಲೂಕ?
1: ಹ್ಞೂ.
16: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
1: ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರುತ್ತೆ ಮೇಡಮ್. ಬೆಳಿಗ್ಗೆ 5 ಗಂಟೆಗೆ ಭಕ್ತಿ ಹಾಡುಗಳು ಬರ್ತಾವೆ ಸರ್ ಮೇಡಮ್.
16: ಎಲ್ಲ ಕಾರ್ಯಕ್ರಮವನ್ನು
1: ಕೇಳ್ತೀರಾ? ನಿಮ್ದು ಕಾರ್ಯಕ್ರಮ ಬಹಳ ಚೆನ್ನಾಗಿ
16: ಎಲ್ಲ ಕಾರ್ಯಕ್ರಮವನ್ನು ಹೀಗೆ ಕೇಳಿ ಸರ್.
1: ಹೌದು ಮೇಡಮ್.
16: ಆಯ್ತು ಸರ್, ಧನ್ಯವಾದ. ಓಕೆ ಸರ್, ನೀವು ಕರೆ ಮಾಡಿದ್ದಕ್ಕೆ,
1: ಒಂದು ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ.
16: ಓಕೆ ಸರ್, ಹೀಗೆ ಕರೆ ಮಾಡ್ತಾ ಇರಿ, ಎಲ್ಲ ಕಾರ್ಯಕ್ರಮವನ್ನು ಕೇಳಿ ಸರ್.
1: ಓಕೆ ಮೇಡಮ್.
16: ಓಕೆ ಸರ್. ಶಾಂತಾಚಾರು ಬಡ್ಗೇರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಎಲ್ಲ ಕಾರ್ಯಕ್ರಮವನ್ನು ಕೇಳ್ತೀವಿ, ಹಾಗೆ ಮನಸ್ಸಿದ್ದರೆ ಮಾರ್ಗ ಅನ್ನೋ ವಿಚಾರವಾಗಿ ಕೂಡ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ಕಾರ ಮೇಡಮ್.
16: ನಮಸ್ತೆ ಶಂಭುಲಿಂಗ್ ಅವ್ರೆ, ಹೇಗಿದ್ದೀರಾ? ಊಟ ಆಯ್ತು ಸರ್.
2: ಸಂಕಷ್ಟ ಕಾಯಿ ಉಳಿದಿತ್ತು ಅಂತ ಹೋಳಿಗೆ ಮಾಡಿದ್ರು. ಆಮೇಲೆ ಸೊಸೆಗೆ ಅಂತ ಈ ಪತ್ರೊಡೆ ಅಂತ ಬರುತ್ತೆ,
16: ಪತ್ರೊಡೆ ಮಳೆಗಾಲದಲ್ಲಿ
2: ಅದನ್ನ ಮಾಡಿದ್ರು.
16: ಭರ್ಜರಿ ಭೋಜನ ಆಗಿದೆ. ಅವ್ರ ಹೆಸರಲ್ಲಿ ನಿಮ್ಗೆಲ್ಲರಿಗೂ ಸಿಗುತ್ತೆ,
2: ಅನುಕೂಲ ಆಯ್ತು ಒಂಥರ. ಮೇಡಮ್ ನಮಗೆ ಅಂತ ಆಗಿಲ್ಲ, ಬೇರೆಗೆಲ್ಲ ಸ್ವಲ್ಪ ಮಾಡ್ಕೊಡ್ತೀವಿ ಮೇಡಮ್, ಇದ್ದವರಿಗೆಲ್ಲ ಸರ್ ಮಾಡಿ ತಿಳಿಸ್ತೀವಿ ಮೇಡಮ್. ಹೇಳ್ಬೇಕು ಅಂದ್ರೆ ದೇವ್ ನನಗಂತೂ ಕೊಟ್ಟಿಲ್ಲ, ನಮ್ಮ ಆಸೆ ನಮ್ಮ ಮಕ್ಳು ಚೆನ್ನಾಗಿಲ್ಲ ಅಂತ ಬೇಡ್ಕೊಂತೀವಿ, ಊಟ ಮಕ್ಳು ಚೆನ್ನಾಗಿಲ್ಲ ಅಂತ ಬೇಡ್ಕೊಂತೀವಿ ಮೇಡಮ್.
16: ಸರ್, ಇವತ್ತು ಮನಸ್ಸಿದ್ದರೆ ಮಾರ್ಗ ಅನ್ನೋ,
2: ಮನಸ್ಸಿದ್ದರೆ ಮಾರ್ಗ ಉಂಟೆ ಮೇಡಮ್. ನಿನ್ನ ಹಿಂಗ ಆಯ್ತು ಮೇಡಮ್, ಮೊನ್ನೆ ನಿನ್ನೆ ಹೀಗೆ ಮೊನ್ನೆ 2 ಸೋಮವಾರ ಮಂಗಳವಾರ ಮಂಡಿಗೆ ಪರ್ಕೋಲ್ಲ, ನಿನ್ನೆ ಹೊರಡ್ತಾ ಇದ್ದೆ, ಆಮೇಲೆ ಯಾರೋ ಐ ಮಳೆ ಬರ್ತಾ ಯಾಕೆ ಹೋಗ್ತೀಯಾ ಅಂತಂದ್ರು. ನಾನೇನು ಮಾತಾಡಲಿಲ್ಲ ಮೇಡಮ್, ಯಾಕೋಟ ನಾನ್ ಚೀಲ ಕವರ್ ಎಲ್ಲ ಹೆಕ್ಕೊಂಡು ರೆಡಿ ಇಟ್ಕೊಂಡಿದ್ದೆ, ನನ್ ಪಾಡಿ ನಾನು ಹೋದೆ. ಮದ್ ಮಧ್ಯ ಮಳೆ ಬಂತಿಲ್ಲ ಅಂತಲ್ಲ, ಅದ್ ತಕ್ಕಂತ ಹೇಳ್ಬೇಕಂದ್ರೆ ದಿನ ಒಯ್ಯಿಗಿಂತ ನನಗೆ ವ್ಯಾಪಾರ ಜಾಸ್ತಿ ಹಾಕೋಣ, ನನಗೆ ಖುಷಿ ಆಯ್ತು ಮೇಡಮ್. ಹೇಳ್ಬೇಕು
16: ಮಳೆಗಾಲ ಅಂತ ಮಂಡಕ್ಕೆ ಜಾಸ್ತಿ
2: ಮಳೆಗಾಲ ಮಳೆಗಾಲ ಅಂತಲ್ಲ, ಮದ್ ಮಧ್ಯ ನಿಂತ್ಕೊಳ್ಳೋದು ಹೋಗೋದು ಮಗೋದು ಬರೋದು ಇಟ್ಕೊಂಡು ನಿಂತ್ಕೊಂಡು ನೋಡಿ ಮದ್ವೆ ಅಂತಂದ್ರೆ ಅದನ್ನ ವ್ಯಾಪಾರ ದಿನವೇ ಚೆನ್ನಾಗಿ ಕೊಡ್ತಿಲ್ಲ ಅಂತಲ್ಲ. ಅದಕ್ಕೆ ನಾವ್ ಏನಂದ್ರೆ ಇನ್ನೊಬ್ಬ ಮಾತಾಡ್ಕೊಬಾರ್ದು ಎಂತರ ಸುಮ್ಮನೆ ನನ್ ನಮ್ ಧೈರ್ಯ ನಮ್ ನಮ್ಮ ನಡೆ ನಾವು ಸಾಧ್ಯ
16: ಮನಸ್ಸು ಮಾಡ್ಕೊಂಡ್ರೆ
2: ನಿಂತ್ಬಿಟ್ಟೆ ಮೇಡಮ್. ನನ್ನ ತಲೆಕೆ ಅವ್ರು ಹೇಳಿದ್ರು ಅಂತ ನಾನು ಸ್ಟಾಪ್ ಮಾಡಿಲ್ಲ ಮೇಡಮ್. ಯಾಕಂದ್ರೆ ಮೋಡ ನೋಡಿದೆ ಸ್ವಲ್ಪ ಇದಾಗಿತ್ತು, ಲೈಟ್ ಆಗಿ ಬೆಳೆಸ್ತಿದ್ದಂಗಿತ್ತು. ನನ್ ಪಾಡಿ ಹೇಳ ಮೇಡಮ್, ಇವತ್ತು ನಿನ್ನ ಇವತ್ತು ಮಾಡೋಣ ಸ್ವಲ್ಪ ಮೋಡ, ಇವತ್ತು ಮೋಡ ಕರಗಿಸ್ ಫುಲ್ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬಂದೆ. ನಿನ್ನ ಸ್ವಲ್ಪ ಕಡಿಮೆ ಆಯ್ತು, ಆದ್ರೂ ಪರವಾಗಿಲ್ಲ, ಮೊದ್ಲಿಗಿಂತ ಒಂದ್ ಚೂರು ಪರ ಅಂತ ವ್ಯಾಪಾರಕೊಂಡ್ರೆ ಅದೊಂದೇ ಮೇಡಮ್. ಯಾವ್ದೇ ಆದ್ರೂ ಮುನ್ನಡಿಬೇಕು ನಮ್ಗೆ, ಹಿಂದುಳಿದ ಕುಡ್ಕೊಂಡ್ ಆಗಲ್ಲ. ಇನ್ನೊಬ್ರು ಹೇಳಿ ಮಾಡ್ಕೋಬಾರ್ದು, ನಮ್ದೇ ನಮ್ ಸಾಹಸ ಇರುತ್ತೆ. ಯಾವ್ದೇ ಒಂದ್ ಕೆಲ್ಸ ಆಗ್ಲಿ, ಯಾವ್ದೇ ಒಂದಾಗ್ಲಿ, ಮತ್ತೊಂದು ಯಾವ್ದೇ ಊರಿಗೆ ಹೋಗ್ಲಿ, ಹಂಗಾಗತ್ತೆ ಹಿಂಗಾದ್ರೆ ಮಳೆ ಬರುತ್ತೆ ಅದು ಬರುತ್ತೆ. ಮೊನ್ನೆ ಹಂಗೆ ಮಾಡಿ ಮೇಡಮ್, ನಿನ್ನೆ ಒಂದು ಮದುವೆ ಹೋಗ್ಬೇಕಾಯ್ತು, ಹೋಗ್ಲಿ ಮಳೆ ಬರುತ್ತೆ ಅಂತ ಮಳೆನೆ ಬರ್ ಕೇಳಿದ್ರೆ ಹೋಗಿ ಏನಾಗ್ತಿದ್ದೀನಿ ಅಂತ ಅಂದೆ. ಹಿನ್ನಡೆ ಹೊಡಿಬಾರ್ದು, ಅಷ್ಟೊಂದು ಹೊಡಿತಾ ಇರೋ ಗಾಡಿನ ಕೂಡ ಹಿನ್ನಡೆ ಹೊಡಿಬಾರ್ದು. ಯಾವತ್ತು ಧೈರ್ಯ ಮಾಡ್ಬೇಕು ಬಿಡುವ ಕೇಳಕ್ರೆ ಮಳೆ ನಮ್ ಕೈಯಿಂದಲ್ಲ, ಅದು ಪ್ರಕೃತಿ ನಿಯಮ. ಅದು ಯಾಕೆ ಬರುತ್ತೆ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ ಮೇಡಮ್. ಅದನ್ನೇ ಅಂತಲ್ಲ, ಒಂದ್ ಮಕ್ಳಿಗೆ ಆದ್ರೆ ನಾವೇನೇ ಆದ್ರೂ ಪಾಠ ಹೇಳ್ಕೊಡ್ಬೇಕಾದ್ರೆ ಅದು ಮುನ್ನಡೆ ಸಾಗಂಗೆ ಹೇಳ್ಕೊಡಕ್ ಅವ್ರಿಗೆ ಧೈರ್ಯ ಆಗ್ಬೋದು. ಎಕ್ಸಿಮಿಸ್ ಒಂದ್ ಎಕ್ಸಾಮ್ ಆದ್ರೂ ಅಷ್ಟು ಧೈರ್ಯ ಕೊಡೋಕ್ ಮೇಡಮ್. ಈಗ ಬರೀ ಆಗ್ಬೇಕು, ಯೋಚನೆ ಮಾಡ್ಬೋದು, ಐದು ನಿಮಿಷ ಅದೆಲ್ಲ ಹೇಳ್ಕೊಡಕ್ ಮೇಡಮ್. ನಾವಕ್ಕೆ ಯೋಚನೆ ಮಾಡೋ ಭಯ ಬೀಳ್ಬಾರ್ದು, ಅವನ್ನೆಲ್ಲ ಹೇಳ್ಕೊಟ್ರೆ ನಾವ್ ಮುಂಚೆ ಮೇಡಮ್ ಬೆಳಿಗ್ಗೆ ಎದ್ದು ಓದ್ತಾ ಇದ್ವಿ 4:30 ಗಂಟೆಗೆ. ನಮ್ಮಮ್ಮ ಬೆಳಿಗ್ಗೆ ಎದ್ದು ಟೀ ಮಾಡ್ಕೊಡೋರು. ಆಮೇಲೆ ಜೊತೆಗೆ ನಮ್ಮಮ್ಮ ಇದ್ದಾಗ ನಾವು ಉತ್ತರ ಕರ್ನಾಟಕ ನಮ್ಮಅಮ್ಮ ರೊಟ್ಟಿ ಮಾಡ್ಬೇಡ ಮಾಡ್ಬೇಕಂದ್ರೆ ನಮ್ ಜೊತೆಗೆ ಎದ್ದು ಅವ್ರು ರೊಟ್ಟಿ ಮಾಡ್ಕೊತ್ಕೊಂಡ್ಬಿಡೋರು. ಮಾಡ್ಕೊಂಡ ಕೊಡೋಣ ಹೇಳ್ಬೇಕಂದ್ರೆ ನಾವು ಹಚ್ಚಿಗೆ ಮನೆ ಒಂದ್ ಗಂಟೆ ಮಧ್ಯ ಇಲ್ಲ ಅಂದ್ರೆ ನಾವು ಅದೇ ರೊಟ್ಟಿ ಸಮೋಸ ಪಲ್ಯ ಮಾಡಿಟ್ಟು ತಿನ್ಕೊಂಡು ಬಿಡೋಮ ಹೇಳ್ಬಿಡ್ತಿದ್ವಿ ಮೇಡಮ್ ಹೇಳ್ಬೇಕಂದ್ರೆ. ಈಗೆಲ್ಲ ಅವೆಲ್ಲ ಹೊಡ್ಕೊಂಡು ಹೇಳಂಗಿಲ್ಲ ಅವ್ರಿಗೆ. ಅವ ಏನ್ ತಂದೆ ತೋರಿಸಿದ್ರೆ
16: ಶಿವಮೊಗ್ಗದ ಗುರುಪುರದಿಂದ ಶಂಭುಲಿಂಗ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
3: ಹಲೋ
16: ಸರ್, ನಮಸ್ತೆ. ಪಾಟೀಲ್ ಸರ್
3: ನಮಸ್ತೆ ಮೇಡಮ್. ಶುಭ ಸಂಜೆ.
16: ಶುಭ ಸಂಜೆ.
3: ಓಕೆ, ಪವಿತ್ರ ಮೇಡಮ್ ಅವರ?
16: ಹೌದು ಹೌದು ಸರ್.
3: ಓಕೆ ಮೇಡಮ್, ಧನ್ಯವಾದ ಮೇಡಮ್.
16: ಸರ್
3: ಶುಭ ಸಂಜೆ. ನಮಸ್ಕಾರ ಮೇಡಮ್.
16: ನಮಸ್ತೆ ನಮಸ್ತೆ ಸರ್. ಸರ್, ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದೌದು ಮೇಡಮ್,
16: ಕೇಳ್ತಾ ಇದ್ರಾ? ಹಾ ಹಾ
3: ಹಾ ಮೇಡಮ್.
16: ಮನಸ್ಸಿದ್ದರೆ ಮಾರ್ಗ ಅನ್ನುವಂತ ಒಂದು ಗಾದೆ.
3: ಹೌದೌದ್ರಿ, ಈಗ ನೋಡ್ರಿ, ಮನಸ್ಸಿದ್ರೆ ಮಾರ್ಗ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಮ್ಮ ಮನಸ್ಸು ಕೊಟ್ಟು ಕೆಲಸ ಮಾಡ್ಬೇಕು. ಯಾವುದೇ ಕೆಲಸ ಮಾಡಿ ನೀವು, ಈಗ ಹೊಲದಲ್ಲಿ ಕೆಲಸ ಆಗಿರ್ಬೋದು, ಇಲ್ಲ ತಮ್ಮ ಒಂದು ಬಿಸಿನೆಸ್ ನ ಕೆಲಸ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅದರಲ್ಲಿ ಮನಸ್ಸು ಕೊಟ್ಟು ಮಾಡ್ಬೇಕು. ಅಂದಾಗ ಆ ಕೆಲಸ ಒಂದು ಯಶಸ್ವಿ ಕಾಣ್ಲಿಕ್ಕೆ ಸಾಧ್ಯ ಮೇಡಮ್.
16: ಸಾಧ್ಯ ಆಗುತ್ತೆ ಅಂತ.
3: ಈಗ ನೋಡ್ರಿ, ನಾವು ಕೆಲಸ ಮಾಡ್ತಿರ್ತೀವಿ, ಮನಸ್ಸು ಕೆಲಸ ಇಲ್ಲಿರ್ತದೆ, ಮನಸ್ಸು ಇನ್ನೊಂದ್ ಅಲ್ಲಿರ್ತದೆ ಮೇಡಮ್.
16: ಹಾಗಿದ್ರೆ ಆಗಲ್ಲ.
3: ಆಗಿರ್ಬಾರ್ದು, ಹಂಗಿದ್ರೆ ಕೆಲಸಗಳು ಕೆಡ್ತಾವ್ ಮೇಡಮ್.
16: ಆಗದೇ ಇಲ್ಲ ಕೆಲಸಗಳು.
3: ಆಗದಲ್ಲ, ಕೆಲಸ ಆಗಲ್ಲ.
16: ಹೌದ್ರಿ
3: ನೋಡ್ರಿ, ಇದು ನೋಡ್ರಿ, ಇದು ಕೈ ಕೆಸರಾದ್ರೆ ಬಾಯಿಗೆ ಮೊಸರು ಅಂತ ನಮ್ ಹೇಳಿರಲ್ರಿ.
16: ಹೌದು, ಕೈ
3: ಕೆಸರಾದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ಮಾತು ಸತ್ಯ. ಇದು ನೆನಪಿಡಬೇಕು ನಿತ್ಯ ಅಂತೇಳಿ
16: ಕಷ್ಟಪಟ್ರೆ ಆಗತ್ತೆ.
3: ಹೌದೌದ್ರಿ, ಹಾಗೇನೆ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಚೆನ್ನಾಗಿ ಮಾತಾಡಿದ್ರು, ಎರಡು ಮಾತುಗಳಲ್ಲಿ ಮುಗಿಸ್ಬಿಟ್ರು ಅವರು.
16: ಹೌದು ಸರ್,
3: ಅವರು ನಮ್ಮ ಸ್ನೇಹಿತರು ಮೇಡಮ್.
16: ಸ್ನೇಹಿತರ?
3: ಹಾರಿ. ಓಕೆ ಮೇಡಮ್, ಧನ್ಯವಾದ. ಮುಂದಿನ ಕರೆ ತಗೊಳ್ಳಿ.
16: ಓಕೆ ಸರ್. ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ಯಾವುದೇ ಒಂದು ಕೆಲಸ ಆದರೂ ಕೂಡ ಅದನ್ನು ಮನಸ್ಸಿಟ್ಟು ನಾವು ಮಾಡಬೇಕು. ಈಗ ಕೃಷಿ ಕೆಲಸ ಇರ್ಬೋದು, ಅಥವಾ ಅಡುಗೆ ಕೆಲಸ ಇರ್ಬೋದು, ಅಥವಾ ಮನೆ ಕೆಲಸ ಇರ್ಬೋದು, ಅಥವಾ ಆಫೀಸು, ಯಾವುದೇ ಕೆಲಸ ಆದರೂ ಕೂಡ ನನಗಾಗಲ್ಲ ಅಂಥೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ. ಹಾಗಾಗಿ ನಾವು ಮನಸ್ಸಿನಿಂದ ಮನಸ್ಸಿಟ್ಟು ಕೆಲಸವನ್ನು ಮಾಡಿದರೆ ಆ ಕೆಲಸ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತನ್ನು ಹೇಳಿದ್ದಾರೆ, ಯಾವುದೇ ಕೆಲಸವನ್ನು ಕೈಗೆತ್ಕೊಳ್ಳುವ ಮೊದಲು ಇದು ನನ್ನಿಂದ ಸಾಧ್ಯವೇ ಅಂಥೇಳಿ ಕೂತ್ಕೊಳ್ಳೋದಕ್ಕಿಂತ ಈ ಕೆಲಸವನ್ನು ಮಾಡೋದಕ್ಕೆ ಏನೆಲ್ಲ ನಾವು ಪ್ಲಾನಿಂಗ್ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ ಒಂದು ಪ್ಲಾನಿಂಗನ್ನು ಮಾಡ್ಕೊಂಡು ಶುರು ಮಾಡಿದ್ರೆ, ಯೋಚನೆಯನ್ನು ಮಾಡಿ ಶುರು ಮಾಡಿದರೆ ಹಲವು ದಾರಿಗಳು ಸಿಗುತ್ತೆ ಅಂಥೇಳಿ ಸರ್ ಎಂ ವಿಶ್ವೇಶ್ವರಯ್ಯವರು ಹೇಳಿದ್ದಾರೆ. ಅಂದರೆ ನಮಗೆ ಈ ಕೆಲಸ ಆಗುತ್ತೋ ಇಲ್ವಾ ಅಂಥೇಳಿ ಸುಮ್ಮನೆ ನಾವು ಮನಸ್ಸಲ್ಲಿ ಮಾಡ್ಕೊಳ್ತಾ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಈ ಕೆಲಸ ಮಾಡೋದಕ್ಕೆ ಯಾವ ರೀತಿ ನಾವು ಪ್ಲಾನಿಂಗ್ ಮಾಡ್ಕೋಬೋದು, ಯಾವ ರೀತಿಯಾಗಿ ಮಾಡ್ಬೋದು ಅಂಥೇಳಿ ಯೋಚನೆ ಮಾಡಿದ್ರೆ ಹಲವು 10 ದಾರಿಗಳು ಸಿಗುತ್ತೆ ಅಂಥೇಳಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಕಾರ್ಯಕ್ರಮದ ಕುರಿತು ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279 ಈ ನಂಬರ್ಗೆ ಕರೆ ಮಾಡಿ ನಮ್ಮ ಹಿರಿಯರು ಈ ಗಾದೆ ಮಾತಿನ ಮೂಲಕ ಎಷ್ಟು ಚೆನ್ನಾಗಿ ಅರ್ಥವನ್ನು ಹೇಳಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಒಂದು ಗಾದೆಯ ಮೂಲಕ ನಾವು ಮನಸ್ಸಿದ್ದೆ ಇಟ್ಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸವನ್ನು ಪೂರ್ಣವಾಗಿ ಮಾಡೋದಕ್ಕೆ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ. ಅದೇ ಮನಸ್ಸಿಲ್ಲ ಅಂತ ಹೇಳಿದ್ರೆ ಏನೇ ಒಂದು ಕೆಲಸ ಇದ್ದರೂ ಕೂಡ ಅದು ಎಷ್ಟೇ ಈಸಿ ಕೆಲಸ ಇದ್ದರೂ ಕೂಡ ಅದಕ್ಕೆ ಸಾವಿರ ಕಾರಣಗಳನ್ನು ಹುಡುಕ್ತಾ ಇರ್ತೀವಿ. ಅಯ್ಯೋ ಆ ಕೆಲಸ ನನ್ನಿಂದ ಆಗುತ್ತೋ ಆಗಲ್ವೋ ಅಥವಾ ಹೀಗೆ ಅನುಮಾನದಿಂದನೇ ಶುರು ಮಾಡ್ಕೊಳ್ತೀವಿ, ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಈ ಕೆಲಸವನ್ನು ಹೇಗೆ ಮಾಡೋದು ಅಂತ ಹೇಳಿ ಅಂತ. ಅದೇ ಎಷ್ಟೇ ಕಷ್ಟ ಬರಲಿ, ಹೇಗೆ ಇರಲಿ, ಎಷ್ಟೇ ಕಠಿಣವಾದಂತಹ ಪರಿಸ್ಥಿತಿ ಇದ್ದರೂ ಕೂಡ ನಾ ಈ ಕೆಲಸವನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ದೃಢ ಮನಸ್ಸಿನಿಂದ, ದೃಢ ಸಂಕಲ್ಪದಿಂದ ಕೆಲಸವನ್ನು ಕೈಗೆತ್ಕೊಂಡ್ರೆ ಎಷ್ಟೇ ಕಷ್ಟವಾದಂತಹ ಕೆಲಸವನ್ನು ಕೂಡ ನಾವು ಈಸಿಯಾಗಿ ಮಾಡ್ಬೋದು. ಆದ್ದರಿಂದಲೇ ನಮ್ಮ ಹಿರಿಯರೆಲ್ಲರೂ ಹೇಳಿದ್ದು, ಮನಸ್ಸಿಟ್ಟು ಮಾಡಿದರೆ ಯಾವ ಕೆಲಸ ಕೂಡ ಅಸಾಧ್ಯ ಅಲ್ಲ ಅನ್ನೋದನ್ನು ತಿಳಿಸ್ಕೊಟ್ರು. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಮನಸ್ಸಿಟ್ಟು ನಾವು ಕೆಲಸವನ್ನು ಮಾಡಿದರೆ, ಈಗ ಇವರು ಹೇಳಿದ್ರು, ಚಿಕ್ಕಪ್ಪ ಸರ್ ಹೇಳಿದ್ರು, ನಾವೀಗೊಂದು ಅಡುಗೆ ಕೆಲಸ ಮಾಡ್ತಿರ್ತೀವಿ, ನಮ್ಮ ಗಮನ ಆ ಕಡೆ ಈ ಕಡೆ ಇದ್ದು ಅಥವಾ ಒಂದು ಧಾರಾವಾಹಿ ನೋಡ್ತಾನೋ ಅಥವಾ ಬೇರೆಯವ್ರ ಹತ್ರ ಮಾತಾಡ್ತಾನೋ ಒಂದು ಅಡುಗೆ ಮಾಡಿದ್ರು ಕೂಡ ಅಲ್ಲಿ ನಮ್ಮ ಗಮನ ಇರಲ್ಲ, ಹಾಗಾಗಿ ಆ ಅಡುಗೆ ಎಲ್ಲ ಹಾಳಾಗ್ಬಿಡುತ್ತೆ. ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರವನ್ನು ತಿಳಿಸಿದರು. ಅದರಲ್ಲಿಯೂ ವಿದ್ಯಾರ್ಥಿಗಳು, ಇಂದಿನ ವಿದ್ಯಾರ್ಥಿಗಳಂತೂ ಮನಸ್ಸಿಟ್ಟು ನಾನು 100% ತೆಗಿತೀನಿ ಅಥವಾ ನಾನು ಒಳ್ಳೆಯ ಮಾರ್ಕ್ಸನ್ನು ತೆಗಿಲೇಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ಓದೋದಕ್ಕೆ ಕುಳಿತುಕೊಂಡ್ರೆ ಖಂಡಿತವಾಗಿಯೂ ಆ ಓದಿ ಚಂದ ಓದಿ ಒಂದು ಒಳ್ಳೆ ಹುದ್ದೆಯನ್ನು ಇರೋದಕ್ಕೆ ಸಾಧ್ಯ. ಅದೇ ಅಯ್ಯೋ ಇಷ್ಟು ಕಷ್ಟ ಇದೆ, ಈ ಫಾರ್ಮುಲಾ ಕಷ್ಟ ಇದೆ ಅಥವಾ ಈ ಪಾಠ ತುಂಬ ಕಷ್ಟ ಇದೆ, ಹೇಗೆ ಓದೋದು ಅಂಥೇಳಿ ಈ ರೀತಿ ಅರೆ ಮನಸ್ಸಿನಿಂದ ಓದಿದರೆ ಖಂಡಿತವಾಗಿಯೂ ಅವರು ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಅಥವಾ ನಾವು ಓದಿದರೂ ಕೂಡ ಈ ರೀತಿ ಅರೆ ಮನಸ್ಸಿನಿಂದ ನಾವು ಓದಿದರೂ ಕೂಡ ಅದು

ಮನವನ್ನು ಹಾಕಿದರೆ ಖಂಡಿತವಾಗಿಯೂ ಯಶಸ್ವಿಯಾಗೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096809627 ಈ ಒಂದು ನಂಬರ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು, ಅಥವಾ ನೀವು ಕರೆ ಮಾಡಿ ಕೂಡ ಮಾತಾಡ್ಬೋದು, ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವಾಟ್ಸಪ್ ಮೂಲಕ ಕೂಡ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನಸ್ಸಿದ್ರೆ ಮಾರ್ಗ ಅನ್ನುವಂಥ ಒಂದು ಗಾದೆ ಮಾತಿನ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದರೆ ನಮ್ಮ ಹಿರಿಯರು ಗಾದೆಯ ಮೂಲಕ ಎಷ್ಟೊಂದು ಅರ್ಥವನ್ನು ಹೇಳಿದ್ದಾರೆ. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಎಷ್ಟೇ ಕಷ್ಟದ ಕೆಲಸವಾಗಿದ್ರು ಕೂಡ ಮನಸ್ಸಿಟ್ಟು ಮಾಡಿದರೆ ಯಾವ ಕೆಲಸವನ್ನು ಅಸಾಧ್ಯವಲ್ಲ. ಹಾಗೆ ಮನಸ್ಸಿದ್ರೆ ಹಲವು ದಾರಿಗಳು ಸಿಗುತ್ತೆ. ನಮಗೆ ಯಾವುದೂ ಯಾವ ಕೆಲಸವನ್ನು ಮಾಡೋದಕ್ಕೆ ಮನಸ್ಸೇ ಇಲ್ಲ ಅಂತ ನಾವು ಕೂತ್ಕೊಂಡ್ರೆ ಯಾವ ಕೆಲಸ ಕೂಡ ಆಗೋದೇ ಇಲ್ಲ. ಹಾಗಾಗಿ ಮನಸ್ಸಿಟ್ಕೊಂಡು ಮಾಡಿದರೆ ಹಲವು 10 ದಾರಿಗಳು ಸಿಕ್ಕೇ ಸಿಗುತ್ತೆ ಅಂಥೇಳಿ ನಮ್ಮ ಹಿರಿಯರು ಈ ಗಾದೆಯ ಮೂಲಕ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗೆ DVG ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಬಾಳಿಗೊಂದು ಗುರಿ ಇರಲಿ, ಸಾಲು ಸಾಲು ಕಷ್ಟಗಳು ಮೇಲೇರಿ ಬಂದರೂ ಕೂಡ ಪಯಣಿಸುವಂಥ ದಾರಿಯನ್ನು ನಾವು ಬಿಡಬಾರ್ದು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಕಷ್ಟಗಳು ಬಂತು ಜೀವನದಲ್ಲಿ ಅಂಥೇಳಿ ನಾವು ಮನಸ್ಸಿಲ್ಲದೆ ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ, ಇಷ್ಟೊಂದು ಕಷ್ಟ ಇದೆಯಲ್ಲ ಯಾರು ಮಾಡ್ತಾರೆ ಅಂಥೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ, ಕೈ ಚೆಲ್ಲಿ ಕೂತ್ಕೊಂಡ್ರೆ ಆಗುವಂಥ ಕೆಲಸ ಕೂಡ ಆಗೋದೇ ಇಲ್ಲ. ಹಾಗಾಗಿ ಎಷ್ಟೇ ನಾವು ಕಷ್ಟ ಬರಲಿ, ಮಾಡುವಂಥ ಕೆಲಸ ಅಥವಾ ಮನಸ್ಸಿಟ್ಟು ಮಾಡಿದ್ರೆ ಯಾವ ಕೆಲಸವಾದರೂ ಕೂಡ ಮಾಡ್ಬೋದು ಅಂತ ತಿಳಿಸಿದರು. ಹಾಗೆ ನಾವು ದೈಹಿಕವಾಗಿ ಎಷ್ಟೇ ಬಲಶಾಲಿಗಳಾಗಿ ಶಕ್ತಿಶಾಲಿಗಳಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಯಾವ ಕೆಲಸವನ್ನು ಮಾಡೋಕ್ಕೆ ಆಗಲ್ಲಪ್ಪ ನನ್ನ ಕೈಯಲ್ಲಿ ಅಂತ ನಿರ್ಧಾರವನ್ನು ಮಾಡಿದ್ರೆ ಯಾವ ಕೆಲಸ ಮಾಡೋದಕ್ಕೂ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಹಿರಿಯರು ಮನಸ್ಸಿದ್ರೆ ಮಾರ್ಗಗಳಂತೂ ಇದ್ದೇ ಇರುತ್ತೆ. ಅದು ಚಿಕ್ಕ ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಯಾರೇ ಆದರೂ ಕೂಡ ಮನಸ್ಸಿಟ್ಟು ಕೆಲಸವನ್ನು ಮಾಡಿದರೆ ಹಲವು ದಾರಿಗಳು ಸಿಕ್ಕೇ ಸಿಗುತ್ತೆ ಅಂಥೇಳಿ ತಿಳಿಸಿದರು. ಇದನ್ನೇ ನಮ್ಮ ಹಿರಿಯರು ಇಷ್ಟು ಚೆನ್ನಾಗಿ ಈ ಗಾದೆಯ ಮೂಲಕ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ಗಾದೆಯಲ್ಲಿಯೂ ಕೂಡ ಎಷ್ಟೊಂದು ವಿಚಾರಗಳನ್ನು ಹೇಳ್ತಾ ಹೋಗಿದ್ದಾರೆ. ಅವರ ಅನುಭವದ ಸಾರವನ್ನು ಗಾದೆ ಮೂಲಕ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನುವಂಥ ಒಂದು ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ. ಅವರು ಗಾದೆಯಲ್ಲಿ ಅಂದರೆ ಯಾವ ಗಾದೆಯೂ ಕೂಡ ಸುಮ್ಮನೆ ಹೇಳಿಲ್ಲ, ಅವರ ಅನುಭವಕ್ಕೆ ಬಂದಂಥ ವಿಚಾರಗಳನ್ನು ಗಾದೆಯ ಮೂಲಕ ಹೇಳ್ತಾ ಹೋಗಿದ್ರು. ಈ ಗಾದೆಯಲ್ಲಿ ಕೂಡ ಇಷ್ಟೊಂದು ವಿಚಾರಗಳನ್ನು ಹೇಳಿದ್ದಾರೆ. ಯಾವುದೇ ಕಠಿಣ ಕೆಲಸ ಆದರೂ ಸಹ ಮಾಡುವ ಮೊದಲು ಬೇಕಾಗಿರೋದು ಹಣ ಆಗಲಿ ಅಥವಾ ಜನ ಆಗಲಿ ಅಲ್ಲ, ಮೊದಲು ಬೇಕಾಗಿರೋದು ನಾನು ಮಾಡಬಲ್ಲೆ, ಈ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಕೂಡ ಮಾಡುವಂಥ ಒಂದು ಛಲ ಇರಬೇಕು, ಅದನ್ನೇ ಈ ಗಾದೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
5: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ? ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ. ಮನಸ್ಸಿದ್ದರೆ ಮಾರ್ಗ ಅನ್ನುವಂತ ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ.
5: ಹೌದು ಮೇಡಮ್, ಮನಸ್ಸಿದ್ರೆ ಮಾರ್ಗ, ಯಾಕಂದ್ರೆ ನಾವು ಇದಾಗಲ್ಲ ಅಂತ ಮುಂಚೆನೆ ಅಂದ್ಕೊಂಡ್ಬಿಟ್ರೆ ಯಾವ್ದಾರು ಇದನ್ನ ಏನು ಮಾಡಕ್ಕಾಗಲ್ಲ ಮೇಡಮ್. ಅದೆಷ್ಟು ಗುಡ್ಡ ಇದ್ರು ಮನ್ಸಿದ್ದು ಇದು ನನ್ ಕೈಲಿ ಆಗುತ್ತೆ ಅನ್ನೋ ಮನ್ಸಿದ್ರೆ ಯಾವ್ದು ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಮೇಡಮ್. ಒಂದ್ ಏನೇ ಆಗ್ಲಿ ಒಂದು ಮನೆ ಕೆಲಸ ಇದು ಯಾರು ಮಾಡ್ತಾರಪ್ಪ ಅಂತ ಒಂದು ಮನ್ಸಿದ್ರೆ ಅದನ್ನ ನಿಜವಾಗ್ಲೂ ಆಗಲ್ಲ.
1: ಸಂಜೆ ತನಕ
5: ಸಂಜೆ ತನಕನು ಅದ್ ಮಾಡಿದ್ರು ಮುಗಿಯಲ್ಲ ಮೇಡಮ್. ಆ ಮನ್ಸಿದ್ ಖುಷಿಯಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾವ್ ಎಷ್ಟು ಬೇಗ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಯಾವ್ದಕ್ ಮನ್ಸಿರ್ಬೇಕು ಮುಖ್ಯ ಮೇಡಮ್. ನಮ್ ಕೈ ಶಕ್ತಿಗಿಂತ ಮನ್ಸು ಇದ್ರೆ ಆ ಕೆಲ್ಸ ಎಷ್ಟು ಬೇಗ ಆಗತ್ತೆ ಅಂದ್ರೆ ಅಷ್ಟು ಬೇಗ ಆಗುತ್ತೆ ಮೇಡಮ್.
1: ಆಗುತ್ತೆ
5: ಯಾವುದೇ ವಿಚಾರಕ್ಕೆ ಅಷ್ಟೇ. ಹೌದು ಮೇಡಮ್, ಯಾವ್ದೇ ವಿಚಾರನು ಅಷ್ಟೇ, ಕೆಲ್ಸನ ಅಷ್ಟೇ, ಮತ್ತೆ ನಾವೆಲ್ಲಾರು ಹೋಗ್ಬೇಕು, ಏನ್ ಸಾಧನೆ ಮಾಡ್ಬೇಕು, ಏನ್ ಮನ್ಸಿರ್ಬೇಕು ಮೇಡಮ್ ಅಷ್ಟೇ. ಮನ್ಸಿಲ್ಲ ಅಂದ್ರೆ ಅದೆಷ್ಟೇ ಸುಲಭದ ಕೆಲ್ಸ ಆದ್ರೂ ಅಯ್ಯೋ ಸೋಮಾರಿ ತಿನ ಇದ್ರೆ ಅದು ಆಗಲ್ಲ ಮೇಡಮ್. ಅದು
1: ಯಾರು ಮಾಡ್ತಾರೆ ಅಂತ ಅನ್ಸೋಬಿಟ್ಟು ಮುಗ್ದೋಯ್ತು.
5: ಮುಗ್ದೋಯ್ತು ಮೇಡಮ್, ಅದು ಆಗದೇ ಇಲ್ಲ. ಹಾಗಾಗಿ ಯಾವ್ದಕ್ಕೂ ಮನ್ಸಿದ್ರೆ ಎಂತದ್ ಬೇಕಾದ್ರೆ ಬೆಟ್ಟನು ಕರಗಿಸ್ಬೋದು ಅಂತಲ್ಲ, ಆತರ ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್.
1: ಮಾಡ್ಬೋದು ಅಂತ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್.
5: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ನಮ್ಗೆಲ್ಲಾದ್ರೂ ಯಾರು ಕೆಲಸ ಮಾಡ್ತಾರಪ್ಪ ಅಂತ ಮನ್ಸಿಗೆ ಒಂದ್ಸರಿ ಬಂದ್ರೆ ಆಯ್ತು, ಆ ಕೆಲಸ ಎಷ್ಟೇ ಈಸಿ ಆಗಿರ್ಲಿ ಎಷ್ಟೇ ಸುಲಭವಾಗಿದ್ರು ಕೂಡ ಮತ್ ಮಾಡೋದಕ್ಕೆ ಆಗದೇ ಇಲ್ಲ. ಸಂಜೆ ತನಕ ಒಂದೇ ಕೆಲಸವನ್ನ ಹೇಳ್ತಾನೆ ಇರ್ತೀವಿ, ಈ ಕೆಲಸ ಆಗತ್ತೆ ಆಗಲ್ಲ ಅಂತ ಹೇಳಿ ಅಂತ. ಹಾಗಾಗಿ ಒಂದೇ ಸರಿ ಅಯ್ಯೋ ಈ ಕೆಲಸ ಮಾಡೇ ಮಾಡ್ತೀನಿ ಅನ್ನುವಂಥ ಮನ್ಸಿಟ್ಟು ಮಾಡಿದ್ರೆ ಎಷ್ಟು ಕಷ್ಟದ ಕೆಲಸವಾದ್ರೂ ಕೂಡ ಸುಲಭವಾಗಿ ಮಾಡ್ಬೋದು ಅಂತ ಹೇಳಿ ಹೇಳಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
6: ಹಲೋ
1: ಹಲೋ ಮೇಡಮ್ ನಮಸ್ತೆ. ಹಲೋ ಹಲೋ ಮೇಡಮ್ ನಮಸ್ತೆ, ಕೇಳ್ತಿದ್ಯಾ ವಾಯ್ಸು?
6: ಹಲೋ
1: ಹಲೋ ಮೇಡಮ್, ಕೇಳ್ತಾ ಇದೀಯ ವಾಯ್ಸು? ಹಲೋ ಹಲೋ ಹಲೋ ಮೇಡಮ್, ಕೇಳ್ತಾ ಇದೀಯ ವಾಯ್ಸ್? ಕೇಳ್ತಿದ್ಯಾ? ಕೆಲವೊಂದ್ಸರಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದನೂ ಹಾಗಾಗತ್ತೆ. ಮತ್ತೊಂದು ಹಲೋ ಹಲೋ ನೀವು ಕರೆ ಮಾಡಬೇಕಾದವರು ಅಂದರೆ ನೆಟ್ವರ್ಕ್ ಇರುವಂತಹ ಪ್ಲೇಸಿಂದ ಕರೆ ಮಾಡಿದರೆ ಕರೆ ಈಸಿಯಾಗಿ ಸಿಗುತ್ತೆ, ಹಾಗೆ ನೀವು ಮಾತಾಡಿದ್ದು ಕೂಡ ನಮಗೆ ಕೇಳಿಸುತ್ತೆ ಅಂತ ಹೇಳ್ಬೋದು. ಕೆಲವೊಂದ್ಸರಿ ನೆಟ್ವರ್ಕ್ ಪ್ರಾಬ್ಲಮ್ ಆದಾಗ ನೀವು ಮಾತಾಡ್ತಾ ಇರ್ತೀರಾ ನನಗೆ ಕೇಳುತ್ತಾದ್ರೆ ನಾನು ಮಾತಾಡ್ತಿರೋದು ನಿಮಗೆ ಕೇಳಲ್ಲ, ಹಾಗೆ ಕೂಡ ಆಗುತ್ತೆ. ಹಾಗಾಗಿ ಕರೆ ಮಾಡಬೇಕಾದವರು ನೆಟ್ವರ್ಕ್ ಇರುವಂತಹ ಪ್ಲೇಸಲ್ಲಿ ಕರೆ ಮಾಡಿದರೆ ಒಳ್ಳೇದು ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ನಮಸ್ತೆ, ಕೃಷ್ಣ ಪ್ರಸಾದ್ ಕೇಳ್ತಿದ್ಯಾ? ವಾಯ್ಸ್ ಕೇಳ್ತಿದ್ಯಾ?
7: ಕೇಳ್ತಿದ್ಯಾ?
1: ಹೇಗಿದ್ದೀರಾ ಸರ್, ಕಾಫಿ ಆಯ್ತಾ?
7: ಆರಾಮಿದ್ದೀರಾ? ನೀವೊಂದು ಗಾದೆ ಕೊಟ್ರಿ, ಮನಸ್ಸಿದ್ರೆ ಮಾರ್ಗ ಅಂತ.
1: ಹೌದು ಹೌದು ಸರ್.
7: ಹೌದು ಮೇಡಮ್, ನಾವು ಮೇಡಮ್ ಯಾವ್ದು ಮಾಡಕ್ಕಾದ್ರು ಮನಸ್ಸಿಟ್ ಮಾಡಿದ್ರೆ ಕೆಲಸ ಬೇಗ
1: ಬೇಗ ಆಗುತ್ತೆ.
7: ನಾವು ಆಮೇಲೆ ಮಾಡೋದ ನಾಳೆಕ್ ಮಾಡೋದ ನಾಳೆಕ್ ಮಾಡೋದ ಅಂತ ಆರೈಸೆ ಮಾಡಿದ್ರೆ ಅದು ಹಿಂದ್ಕೋಗುತ್ತೆ, ಕೆಲಸ ಆಗಲ್ಲ. ಅದು
1: ಆಗೋ ಕೆಲಸನೂ ಆಗದೇ ಇಲ್ಲ.
7: ಆಗಲ್ಲ ಮೇಡಮ್. ಆಮೇಲೆ ಮನುಷ್ಯನ ಮೇಲೆ ಆಲಸ್ಯ ಜಾಸ್ತಿ. ಹೌದು, ಆಮೇಲೆ ಮಾಡಿದ್ರತ್ತಾಗ ನಾಳೆ ಮಾಡಿದ್ರತ್ತಾಗ ನಾಡು ಮಾಡಿದ್ರತ್ತಾಗ ಅನ್ನೋದು ಉದಾಸೀನ ಅನ್ನೋದು ಬಹಳ ಬರುತ್ತೆ. ಉದಾಸೀನ ಒಳಗಾದ್ರೆ ನಾವು ಯಾವ ಕೆಲಸನ ಮುಂದಿಸಬೇಕಾದ್ರೆ ಯಾವ ಕೆಲಸ ಮಾಡಕ್ಕಾಗಲ್ಲ ಮೇಡಮ್. ನಾವು
1: ಉದಾಸೀನ ಮಾಡಿದ್ರೆ ಆಗೋ ಕೆಲಸ
7: ಆಗಲ್ಲ ಮೇಡಮ್, ಆಗಲ್ಲ ಮೇಡಮ್. ಈ ಇವತ್ತಿಂದ ಸಿಗತ್ತ ಮಾಡ್ಬೇಕು, ಈಗಿಂದ ಈಗಲೇ ಮಾಡ್ಬೇಕು, ಆಮೇಲೆ ಮಾಡ್ತೇನೆ ಅಂತ ಹೇಳಬಾರದು. ಈಗ ಮಾಡ ಕೆಲಸ ಬಗೆಹರಿತ್ ಮೇಡಮ್, ಮುಗಿತದ ಮತ್ ನೆಕ್ಸ್ಟ್ ಕೆಲಸ ಮಾಡಕ್ ಅನುಕೂಲ ಆತನಿಗೆ. ಇದನ್ನೇ ನಾವು ಮುಂದುವರ್ದಾಗ ಮತ್ತೆ ಇನ್ನೊಂದು ಕೆಲಸ ಮುಂದುವರ್ತೀವಿ ಮೇಡಮ್. ಎಲ್ಲ ಮುಂದೋಡಿ ಮುಂದೋಡಿ ಬೇರೆ ಸೋಮವಾರಗಳ ಬರ್ತೀವಿ ಮೇಡಮ್. ನಾವು ಏನ್ ಮಾಡಕ್ಕಾಗ ರಾಜ್ಯ ಮಾಡಕ್ಕಾಗಲ್ಲ ಮೇಡಮ್.
1: ನಾಳೆ ನಾಳೆ ಮುಂದೋಡ್ತಾ ಇರ್ತೀವಿ ಅಂತ.
7: ಮಾಡ್ತೀವಿ ಮೇಡಮ್. ಅದಕ್ಕೋಸ್ಕರ ಮೇಡಮ್ ನಮ್ಮ ಮನಸ್ಸಿಟ್ಟು ಶ್ರದ್ಧೆ ಇಟ್ಟು ಭಕ್ತಿಯಿಂದ ಈ ಕೆಲಸ ನಿರ್ವಹಿಸೋದು ಮಾಡ್ಬೇಕು ಅನ್ನೋ ಒಂದು ಮನಸ್ಸಿಟ್ರೆ ಯಾವ್ದು ಉದ್ದೇಶನ ಬರಲ್ಲ ಮೇಡಮ್. ಮಾಡಬಹುದು.
1: ಯಾವ್ದಾದ್ರು ಕೆಲಸ ಇವತ್ ಬೇಡ ನಾಳೆ ಬೇಡ ಅಂತ ಮುಂದೆ ಹಾಕಿದ್ದೀಯಾ?
7: ಮುಂಚೆ ನಾನು ಯಾವ್ದು ಹಾಕಿಲ್ಲ, ಇತ್ತೀಚೆಗೆ ಹಾಕಿ. ಮುಂಚೆ ಆ ತರದಲ್ಲಿ ಅದು ಹಾಕ್ತಾಗಿದ್ದೆ ಮೊದ್ಲಲ್ಲ. ಈಗಂತೀರ ಮೊದ್ಲು ನನ್ ಬಟ್ಟೆ ನಾನೇ ತೊಳ್ಕೊಂತಿದ್ದೆ, ಎಲ್ಲ ತರ ಮಾಡ್ತಿದ್ದೆ. ಈಗ ವಾಷಿಂಗ್ ಮಿಷಿನ್ ಬಂದು ಅಮೆರಿಕ ನಾಳೆ ಕನ್ನಡ ಹಿಂಗ ಆಗಿದೆ ಮೇಡಮ್. ಆಗಿದೆ ಮಾಡಬಾರ ಮೇಡಮ್ ಆತರ.
1: ನಾಳೆ ನಾಳೆ ಹಾಕೋಣ ಅಂತ ಹೇಳಿ ಒಂದ್ಸರಿ ಅನ್ಸುತ್ತೆ ವಾಷಿಂಗ್ ಮಿಷಿನ್
7: ಅನ್ಸುತ್ತೆ ಆಮೇಲೆ ಕರೆಕ್ಟ್ ನಾಳೆ ರಾತ್ರಿ ಅಂತ ಅನ್ಸುತ್ತೆ ಅನ್ಸಿದ ಆಗುತ್ತೆ ಉದ್ದೇಶ ಬರುತ್ತೆ ಈಗ ಅದನ್ನ ನಿರ್ವಹಿಸ್ಬೇಕು ಮ್ಯಾಮ್ ಹೆಂಗಾರ ಮಾಡಿ.
1: ನಮ್ ಮುಂದ್ ಹಾಕೋದ್ ಬೇಡ, ಇವತ್ತಿನ ಕೆಲಸ ಈಗನೇ ಮಾಡ್ಬೇಡಣ ಅಂತ ಸಾಧ್ಯ ಆಗುತ್ತೆ ಅಂತ.
7: ಹಂಗಾಗಿ ಕಾರ್ಯ ಮಾತ್ರ ಚೆನ್ನಾಗಿದೆ.
1: ಚೆನ್ನಾಗಿದೆ. ಓಕೆ ಸರ್, ಕೃಷ್ಣಪ್ಪ ಸರ್ ಧನ್ಯವಾದ ಸರ್ ಕರೆ ಮಾಡಿ.
7: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
1: ಕೃಷ್ಣಪ್ಪ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ, ನಾವು ಯಾವುದೇ ಒಂದು ಕೆಲಸವನ್ನ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತೇಳಿ ಉದಾಸೀನದಿಂದ ಮುಂದೂಡಬಾರ್ದು, ಇವತ್ತಿನ ಕೆಲಸವನ್ನ ಇವತ್ತೇ ಮಾಡಬೇಕು ಅಂತ ತಿಳಿಸಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದರಲ್ಲಿ ಶಂಭುಲಿಂಗ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು, ಶುಭ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು, ಹಾಗೆ ಸಂಕಪ್ಪ ಅವರು ಹಾಸನದಿಂದ ಕರೆ ಮಾಡಿದ್ರು, ಸುಬ್ರಹ್ಮಣ್ಯ ಉಡುಪ ಅವರು ಕರೆ ಮಾಡಿದ್ರು, ಹಾಗೆ ಬ್ರಹ್ಮಾನಂದ ರಾನಡೆ ಅವರು ಶಿವಮೊಗ್ಗದ ವಿದ್ಯಾನಗರದಿಂದ ಕರೆ ಮಾಡಿದ್ರು, ಹಾಗೆ ಸಿ ಟಿ ಚಂದ್ರಶೇಖರ್ ಸರ್ ಅವರು ಅತ್ತಿ ಚೌಡನಹಳ್ಳಿಯಿಂದ ಕರೆ ಮಾಡಿದ್ರು, ಚಿಕ್ಕಪ್ಪ ಅವರು ಕೃಷಿನಗರದಿಂದ ಕರೆ ಮಾಡಿದ್ರು, ಹಾಗೆ ಶಾಂತಾಚಾರು ಬಡ್ಗೇರ್ ಅವರು ಕರೆ ಮಾಡಿದ್ರು ಹರಿಹರಪುರದಿಂದ, ಹರಿಹರ ತಾಲೂಕಿನಿಂದ. ಹಾಗೆ ಭೀಮನ್ಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು, ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೆ ಕೃಷ್ಣಪ್ಪ ಸರ್ ಅವರು ಇವರೆಲ್ಲರೂ ಕರೆ ಮಾಡಿ ಮನಸ್ಸಿದ್ರೆ ಮಾರ್ಗ ಅನ್ನುವಂಥ ಒಂದು ಗಾದೆ ಮಾತಿನ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಯಾವುದೇ ಒಂದು ಕೆಲಸವನ್ನು ಮನಸ್ಸಿಟ್ಟು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ್ರು. ಆಗಲೇ ಕೊನೆಯ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಸರ್, ನನ್ನ ಕರೆ ಕಟ್ಟಾಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಅಯ್ಯೋ
3: ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
5: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
7: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಹೊಯ್ಸಳ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಶಂಕರ್ ಮತ್ತು ಶಶಿ ಎಂ ಶಂಕರ್ ಇವರ ನೇತೃತ್ವದಲ್ಲಿ ಕುವೆಂಪು ನಗರದಲ್ಲಿರುವ ಹೊಯ್ಸಳ ಆರೋಗ್ಯ ಕೇಂದ್ರದಲ್ಲಿ ಜೀವನಾಧಾರ ಎಂಬ ಹೆಸರಿನಲ್ಲಿ ಪೋಷಕ ಸಿಬ್ಬಂದಿಯಿಂದ ಮೂತ್ರಪಿಂಡ ಡಯಾಲಿಸಿಸ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಾಗೂ ಆರ್ಥಿಕ ನೆರವು ನೀಡಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಐಡಬ್ಲ್ಯೂಸಿಯ ಪ್ರಸ್ತುತ ಅಧ್ಯಕ್ಷೆ ಸುನೀತಾ ಮೋಹನ್, ಸಂಪಾದಕಿ ಸೋಮಿಯ ಮತ್ತು ಮಂಡಳಿಯ ಸದಸ್ಯೆ ಶ್ರೀ ರಂಜಿನಿ ದತ್ತಾತ್ರಿಯವರು ಮಾನವ ಜೀವನದಲ್ಲಿ ವೈದ್ಯರ ಪ್ರಾಮುಖ್ಯತೆ ಮತ್ತು ಹೊಯ್ಸಳ ಆರೋಗ್ಯ ಕೇಂದ್ರದ ಬೆನ್ನೆಲುಬಾಗಿರುವ ಡಾಕ್ಟರ್ ಕೇಶವಮೂರ್ತಿ ಸಿಜಿರವರ ಸಹಾಯದಿಂದ ಹೊಯ್ಸಳ ಆರೋಗ್ಯ ಕೇಂದ್ರವು ಒದಗಿಸುವ ಅಸಾಧಾರಣ ಸೇವೆಯ ಬಗ್ಗೆ ಮಾತನಾಡಿದರು. ಈ ವಿಶೇಷ ಸಂದರ್ಭದಲ್ಲಿ ಡಾಕ್ಟರ್ ಕೇಶವಮೂರ್ತಿ ಸಿಜಿರವರನ್ನು ಗೌರವಿಸಲಾಯಿತು. ಹೊಯ್ಸಳ ಆರೋಗ್ಯ ಕೇಂದ್ರದಲ್ಲಿ ಮೂತ್ರಪಿಂಡ ಡಯಾಲಿಸಿಸ್ ಚಿಕಿತ್ಸೆಗಾಗಿ ಇಬ್ಬರು ಬಡ ರೋಗಿಗಳಿಗೆ ಔಷಧೀಯ ವೆಚ್ಚಗಳಿಗಾಗಿ ಇಬ್ಬರು ರೋಗಿಗಳಿಗೆ ದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಯಾಲಿಸಿಸ್ ರೋಗಿಗಳಿಗೆ ಆರ್ಥಿಕ ನೆರವು ನೀಡಲಾಯಿತು. ಮುಂದಿನ ವಿವರ. ಮರಾಠ ಸಮಾಜದಲ್ಲಿ ಹಲವು ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಹೆಮ್ಮೆಯ ವ್ಯಕ್ತಿ ಸಿಎನ್ ಸೂರಿಕುಮಾರ್ ಚೌಹಾಣ್ ಅವರನ್ನು ಜೀಜಾಮಾತಾ ಮರಾಠ ಮಹಿಳಾ ಮಂಡಳಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜೀಜಾಮಾತಾ ಮರಾಠ ಮಹಿಳಾ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ಸನ್ಮಾನಿಸಿ ಶುಭ ಹಾರೈಸಿದರು. ಮುಂದಿನ ವಿವರ. ಸುರಕ್ಷಿತ ಸ್ನೇಹಪರ ವಾತಾವರಣದಲ್ಲಿ ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜುನಾಥ್ ಜಿಎ ತಿಳಿಸಿದರು. ರಾಷ್ಟೀಯ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ನೂತನವಾಗಿ ಸ್ಥಾಪಿಸಲಾಗಿರುವ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಗುರುವಾರದಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರ ಜೀವನದಲ್ಲಿ ಬಾಲ್ಯ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಅದು ಮನುಷ್ಯನ ಜೀವನವನ್ನೇ ನಿರ್ಧರಿಸುತ್ತದೆ. ಆದ್ದರಿಂದ ಮಕ್ಕಳಿಗೆ ಉತ್ತಮ ಬಾಲ್ಯ ಒದಗಿಸುವುದು ಅತ್ಯವಶ್ಯಕವಾಗಿದೆ. ಉತ್ತಮ ಬಾಲ್ಯ ಪಡೆದ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ದೇಶದ ಪ್ರಗತಿಯಲ್ಲಿ ಕೊಡುಗೆ ನೀಡುವವರಾಗುತ್ತಾರೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ನವೋದಯ ವಿದ್ಯಾಲಯದ 2027-28 ಸಾಲಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈಗಾಗಲೇ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಜುಲೈ 31 ಅರ್ಜಿ ಸಲ್ಲಿಸುವಂತೆ ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ವೃತ್ತಿ ನಿಷೇಧ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ 3 ಅವಧಿಗೆ 2 ಮಹಿಳೆಯರನ್ನೊಳಗೊಂಡ 4 ಸಾಮಾಜಿಕ ಕಾರ್ಯಕರ್ತರನ್ನು ನಾಮನಿರ್ದೇಶನ ಮಾಡಿಕೊಳ್ಳಲು ಸಾಮಾಜಿಕ ಆಸಕ್ತ ಕಾರ್ಯಕರ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ನಮೂನೆಯ ಅರ್ಜಿಯನ್ನು ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ಪೃಥ್ವಿ ಮ್ಯಾನ್ಷನ್, 1ನೇ ಮಹಡಿ, 100 ರಸ್ತೆ, ವಿನೋಬನಗರ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸ್ವವಿವರಗಳೊಂದಿಗೆ ಜುಲೈ 24 ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ದೂರವಾಣಿ ಸಂಖ್ಯೆ 0818-282-249-241 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಲಯನ್ಸ್ ಕ್ಲಬ್ನ ಸ್ವಂತ ಜಾಗದಲ್ಲಿ ಆರೋಗ್ಯ ಸೇವೆ ನೀಡಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ನೂತನ ಅಧ್ಯಕ್ಷ ಶಂಕರಪ್ಪ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಎಡೆಹಳ್ಳಿ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಸೇವಾ ಕ್ಷೇತ್ರಕ್ಕಿರುವ ಮನ್ನಣೆಯನ್ನ ಅರಿತು ಕಾರ್ಯಪ್ರವೃತ್ತರಾಗಬೇಕು. ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಸಮಾಜಮುಖಿ ಕಾರ್ಯಗಳಿಗೆ ಕೈಜೋಡಿಸಬೇಕು. ಸಂಸ್ಥೆಯ ಚಟುವಟಿಕೆಯನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದೆ. ಕ್ಲಬ್ನ ಜಾಗ ಕಿರಿಯದಾಗಿರುವುದರಿಂದ ಮತ್ತಷ್ಟು ಜಾಗ ಖರೀದಿಸಲಾಗುವುದು. ಸ್ವಂತ ಕಟ್ಟಡದಲ್ಲಿ ಆರೋಗ್ಯ ಸೇವೆ ನಡೆಸಲು ಉದ್ದೇಶಿಸಲಾಗಿದೆ. ಹೆಚ್ಚು ಯುವಕರ ಸೇರ್ಪಡೆಗೆ ಪ್ರಯತ್ನಿಸಲಾಗುತ್ತಿದೆ ಎಂದರು. ಬೆಳ್ಳೋಡಿ ಶಿವಕುಮಾರ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಿ ಹನುಮಂತು, ಕಿರಣ್ ಕುಮಾರ್, ನಂದೀಶ್, ಹೆಚ್ಜಿ ಮಲ್ಲಯ್ಯ, ಹೆಚ್ ಬಸಪ್ಪ, ದೇವರಾಜ್, ಎಂವಿ ರುದ್ರೇಶ್, ಎಂ ಪಾಲಾಕ್ಷಪ್ಪ, ನಾಗೇಶ್ವರ್ ರಾವ್, ಪ್ರಶಾಂತ್, ಶ್ರೀನಿವಾಸ್, ಹೆಚ್ಎನ್ ರಂಗಪ್ಪ ಇತರರಿದ್ದರು. ಮುಂದಿನ ವಿವರ. ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ಪಾಲಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಸಿಆರ್ಪಿ ರಾಜಪ್ಪ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಅರಬಿಳಚಿ ವಡ್ಡರಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಮಕ್ಕಳಿಗೆ ದಾನಿಗಳಿಂದ ಸಮವಸ್ತ್ರ, ಶೂ, ಸಾಕ್ಸ್ ಹಾಗೂ ಕಲಿಕಾ ಸಾಮಗ್ರಿ ವಿತರಿಸಿ ಮಾತನಾಡಿ, ಶಾಲೆಗಳ ಪ್ರಗತಿಗೆ ಮಕ್ಕಳ ಪಾಲಕರು ಕೈಜೋಡಿಸಬೇಕು. ಸರ್ಕಾರಿ ಶಾಲೆ ಮಕ್ಕಳಿಗೆ ದಾನಿಗಳ ಸಹಕಾರ ಹಾಗೂ ಪ್ರೋತ್ಸಾಹ ಅಗತ್ಯ ಎಂದು ತಿಳಿಸಿದರು. ನಿವೃತ್ತ ಉಪನ್ಯಾಸಕ ಓಂಕಾರಪ್ಪ, ಎಸ್ಡಿಎಂಸಿ ಅಧ್ಯಕ್ಷೆ ಗೀತಾ, ಶಿಕ್ಷಕ ಕಾರ್ತಿಕ್, ಸಹ ಶಿಕ್ಷಕಿ ಶೋಭಾ, ಜಿ ಪ್ರೇಮಕುಮಾರಿ, ಗ್ರಾಮದ ಈಶ್ವರ್, ರೇಣುಕಮ್ಮ, ಮಂಜುನಾಥ್, ಆಕಾಶ್, ನಾಗೇಂದ್ರಪ್ಪ, ಕುಮಾರ್ ಇತರರಿದ್ದರು. ಮುಂದಿನ ವಿವರ. ಸಂಗೀತ ಸಿದ್ಧಿಯಾಗಬೇಕು ಎಂದರೆ ಅದಕ್ಕೆ ನಿರಂತರ ಶ್ರದ್ಧೆ ಇರಬೇಕು. ಕಲಿಕೆಗೆ ಗ್ರಹಿಕೆ ಬಹಳ ಮುಖ್ಯ ಎಂದು ಮೋಹನ್ ಹೆಗಡೆ ಹುಣಸೇಕೊಪ್ಪ ಹೇಳಿದರು. ಸಾಗರ ಪಟ್ಟಣದ ವಿಜಯನಗರದ ಬಡಾವಣೆಯಲ್ಲಿ ಆಯೋಜಿಸಿದ್ದ ಲಯ ಪರಂಪರಾ ಬೈಠಕ್ ಸೀರೀಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಯ ಮತ್ತು ಶ್ರುತಿ ಕೇವಲ ಸಂಗೀತ ಅಥವಾ ನೃತ್ಯಕ್ಕೆ ಸೀಮಿತವಾಗಿಲ್ಲ. ನಮ್ಮ ಉಸಿರಾಟದಲ್ಲಿ, ನಡಿಗೆಯಲ್ಲಿ ಲಯಬದ್ಧತೆ ಇರುತ್ತದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಮಾನ್ಸಾ ನಂಜುಂಡಪ್ಪ ಸ್ವಾಮಿ ಮಾತನಾಡಿ, ಮಕ್ಕಳ ಕೈಯಲ್ಲಿ ನಾವೇ ಮೊಬೈಲ್ ಫೋನ್ ಕೊಟ್ಟು ಈಗ ಪಶ್ಚಾತ್ತಾಪ ಪಡಬೇಕಾಗಿದೆ. ಮೊಬೈಲ್ ಗೀಳು ತಪ್ಪಿಸಲು ಲಲಿತ ಕಲೆಗಳ ಮೇಲೆ ಆಸಕ್ತಿ ಮೂಡಿಸುವುದು ಅತ್ಯಂತ ಉತ್ತಮ ಪರಿಹಾರ ಎಂದು ಹೇಳಿದರು. ತಬಲಾ ಶಿಕ್ಷಣ ಸಂಸ್ಥೆಯ ನಿಖಿಲ್ ವಿ ಕುಂಸಿ ಮಾತನಾಡಿ, ಸಂಗೀತ, ನೃತ್ಯ ಮುಂತಾದ ಲಲಿತ ಕಲೆಗಳ ಶಿಕ್ಷಣ ನೀಡುತ್ತಿರುವ ಸಾಗರದ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಅನ್ಯ ಕಲಾ ಪ್ರಕಾರಗಳ ಪ್ರದರ್ಶನ ಏರ್ಪಡಿಸುವ ಪರಂಪರೆ ನಿರ್ಮಿಸಿವೆ. ತಬಲಾ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಹಿರಿಯ ಮತ್ತು ಪ್ರಸಿದ್ಧ ತಬಲವಾದಕರ ಏಕವ್ಯಕ್ತಿ ಪ್ರದರ್ಶನ ಗಮನಿಸುವ ಮೂಲಕ ತಬಲಾ ವ್ಯಾಕರಣ ಮನದಟ್ಟು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ತಬಲದಲ್ಲಿ ನಿರ್ದಿಷ್ಟ ಸ್ವರ, ವ್ಯಂಜನಗಳ ನುಡಿಸುವಿಕೆಯ ಸ್ಪಷ್ಟತೆಯನ್ನ ಗಮನಿಸಲು ಸಾಧ್ಯವಾಗುತ್ತದೆ ಎಂದರು. ಬೆಂಗಳೂರಿನ ಘನಶ್ಯಾಮ್ ಕೇಶವ ತಬಲಾ ಏಕವ್ಯಕ್ತಿ ಪ್ರದರ್ಶನ ನಡೆಸಿಕೊಟ್ಟರು. ಸಂವತ್ಸರ ಹಾರ್ಮೋನಿಯಂ ಸಾಥ್ ನೀಡಿದರು. ವಿದುಷಿ ವಸುಧಾ ಶರ್ಮಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ನಡೆಸಿಕೊಟ್ಟರು. ಸುವರ್ಣ ಹೆಗಡೆ ಸಮನ್ವಿತ, ಲಯಂಕುರ ಟ್ರಸ್ಟ್ನ ಸಂಸ್ಥಾಪಕ ವಿಜಯೇಂದ್ರ, ಬಿಜಿ ಮಂಜಪ್ಪ, ಚಂದ್ರಕಲಾ, ಸುಮಂಗಲ, ಮಹಾಬಲೇಶ್ವರ, ಸುಬ್ಬಣ್ಣ, ವಿವೇಕಾನಂದ ಇತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶರಾವತಿ ಉಪನದಿಗಳ ಉಗಮ ಪ್ರದೇಶಗಳಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ನಿರ್ಮಾಣ ಮಾಡಿದ್ದರಿಂದ ಅಮ್ಮನಘಟ್ಟ ಸಂರಕ್ಷಣೆಯಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ ಹೇಳಿದರು. ಹೊಸನಗರ ತಾಲೂಕಿನ ಬಟ್ಟೆಮಲ್ಲಪ್ಪ ಸಾರ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಸಾಮಾಜಿಕ ಅರಣ್ಯ ಸಂರಕ್ಷಣೆಯ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಇಒ ನಂದಕುಮಾರ್ ಮಾತನಾಡಿ, ವಿಬಿಜಿ ರಾಮ್ಜಿ ಯೋಜನೆಯಡಿ 20% ಅರಣ್ಯೀಕರಣ ಅವಕಾಶವಿದೆ. ಇಂತಹ ಯೋಜನೆ ಮೂಲಕ ಸಾಮಾಜಿಕ ಅರಣ್ಯ ಬೆಳೆಸಬಹುದು ಎಂದರು. ವೃಕ್ಷಲಕ್ಷ ಆಂದೋಲನ ಹನಿಯ ರವಿ ಮಾತನಾಡಿ, ಯಾವ ಕಾರಣಕ್ಕೂ ಸಾಮಾಜಿಕ ಅರಣ್ಯದಲ್ಲಿ ಅಕೇಶಿಯ ಬೆಳೆಸುವಂತಿಲ್ಲ, ಮಿಶ್ರ ಸಹಜ ಅರಣ್ಯಕ್ಕೆ ಅವಕಾಶವಾಗಲಿ ಎಂದು ಹೇಳಿದರು. ಕೇಶವಪುರದ ಟಿ ಮಂಜುನಾಥ್ ಮಾತನಾಡಿ, 80ರ ದಶಕದಲ್ಲಿ ಎಪಿಎಂಸಿ ವಿರೋಧಿ ಸಾಮಾಜಿಕ ಅರಣ್ಯ ಅನುವು ಮಾಡಿಕೊಟ್ಟ ಪರಿಣಾಮ ಪ್ರಸ್ತುತ ಸಹಜ ಅರಣ್ಯ ಬೆಳೆಯಲು ಅನುಕೂಲವಾಗಿದೆ ಎಂದರು. ಆಂದೋಲನದ ಸಂಚಾಲಕ ಕೆ ವೆಂಕಟೇಶ್ ಮಾತನಾಡಿ, ಪಹಣಿಯಲ್ಲಿ ಸಾಮಾಜಿಕ ಅರಣ್ಯ ನಮೂದಿಸಬೇಕು ಎಂದು ಸಲಹೆ ನೀಡಿದರು. ಮುಂದಿನ ವಿವರ. ಸಾಗರದ ನಿವೃತ್ತ ನೌಕರರ ಸಂಘದಿಂದ ಗಣಪತಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡ ವೈ ಮೋಹನ್ ಅವರನ್ನು ಸನ್ಮಾನಿಸಲಾಯಿತು. ಸಾಗರದ ಮೂಲ ನಿವಾಸಿಗಳು ಗಣಪತಿ ಆಪರೇಟಿವ್ ಬ್ಯಾಂಕ್ ಕಟ್ಟಿ ಬೆಳೆಸುವಲ್ಲಿ ನಿರಂತರವಾಗಿ ಶ್ರಮಿಸಿದ್ದಾರೆ. ಬ್ಯಾಂಕ್ ಪದಾಧಿಕಾರಿಗಳಾಗಿ ಆಯ್ಕೆಯಾದವರು ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಆರೋಗ್ಯ ಇಲಾಖೆ ನೌಕರರ ಸಂಘದ ಹಿರಿಯ ಸಲಹೆಗಾರ ಮಾಸ ನಂಜುಂಡಸ್ವಾಮಿ ಹೇಳಿದರು. ಸಾಗರದ ಕಾರ್ಯನಿರತ ಮತ್ತು ನಿವೃತ್ತ ನೌಕರರ ಸಂಘದಿಂದ ಗಣಪತಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಗೊಂಡ ವೈ ಮೋಹನ್ ಅಭಿನಂದಿಸಿ ಮಾತನಾಡಿದರು. ಎಲ್ಲರ ಪ್ರೋತ್ಸಾಹ, ದೂರದೃಷ್ಟಿ ಮತ್ತು ಶ್ರಮದ ಫಲವಾಗಿ ಗಣಪತಿ ಬ್ಯಾಂಕ್ ರಾಜ್ಯದಲ್ಲಿಯೇ ಮಾದರಿ ಬ್ಯಾಂಕ್ ಎನ್ನುವ ಪ್ರಶಂಸೆಗೆ ಪಾತ್ರವಾಗಿದೆ. ಬ್ಯಾಂಕ್ಗಳು, ಸಹಕಾರ ಸಂಸ್ಥೆಗಳು ಸಾರ್ವಜನಿಕರ ವಿಶ್ವಾಸ ಕಳೆದುಕೊಳ್ಳುತ್ತಿರುವ ಸಂಕೀರ್ಣ ಕಾಲಘಟ್ಟ ಇದಾಗಿದೆ. ಆತ್ಮವಿಶ್ವಾಸದಿಂದ ಪಾರದರ್ಶಕವಾಗಿ ಆಡಳಿತ ಮಂಡಳಿ ವಹಿವಾಟು ನಡೆಸಿಕೊಂಡು ಹೋಗಬೇಕು. ವೈ ಮೋಹನ್ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವರ ಅವಧಿಯಲ್ಲಿ ಬ್ಯಾಂಕ್ ಇನ್ನಷ್ಟು ಪ್ರಗತಿ ಸಾಧಿಸಲಿ ಎಂದರು. ಗಣಪತಿ ಬ್ಯಾಂಕ್ ಉಪಾಧ್ಯಕ್ಷ ವೈ ಮೋಹನ್ ಎಲ್ಲರ ಪ್ರೀತಿಯಿಂದ ಗಣಪತಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕರಾಗಿದ್ದಾರೆ. ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಮುಂದಿನ ವಿವರ. ಬಡತನ, ಕೌಟುಂಬಿಕ ಸಮಸ್ಯೆ ಇತ್ಯಾದಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದು ಎಂದು ಪಿಎಸ್ಐ ಪ್ರವೀಣ್ ತಿಳಿಸಿದರು. ಅವರು ಆನಂದಪುರ ಸಮೀಪದ ದಾಸಕೊಪ್ಪದ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಉಚಿತ ನೋಟ್ಬುಕ್ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಬೇಕು. ಸಮಾಜದ ಹಿರಿಯರು, ಪಾಲಕರು ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ತಮ್ಮ ಸ್ವಂತ ಹಣದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಕೊಡುಗೆ ನೀಡಿದರು. ಶಿಕ್ಷಣವು ವ್ಯಕ್ತಿಯ ಬದುಕನ್ನು ಬದಲಾಯಿಸುವ ಅತ್ಯಂತ ಶಕ್ತಿಯುತ ಸಾಧನ. ವಿದ್ಯಾರ್ಥಿಗಳು ನಿರಂತರ ಪರಿಶ್ರಮ, ಆತ್ಮವಿಶ್ವಾಸ ಹಾಗೂ ಶಿಸ್ತಿನಿಂದ ಉನ್ನತ ಗುರಿ ಸಾಧಿಸಬಹುದು ಎಂದು ಹೇಳಿದರು. ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅನಗತ್ಯವಾಗಿ ಸಮಯ ಕಳೆಯುವುದನ್ನು ಬಿಡಬೇಕು ಎಂದರು. ಪಾಂಡುರಂಗ ಯುವಕರ ಸಂಘದ ಅಧ್ಯಕ್ಷ ನಾಗರಾಜ್, ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿದ್ದಾರೂಢ, ದಲಿತ ಸಂಘದ ಸಮಿತಿ ಅಧ್ಯಕ್ಷ ಅಕ್ಷಯ್, ಪ್ರಮುಖರಾದ ಸುರೇಶ್, ಕೃಷ್ಣಮೂರ್ತಿ, ಸುಬ್ರಹ್ಮಣ್ಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಕೃಷ್ಣರಾಜೇಂದ್ರ ಜಲಶುದ್ದೀಕರಣ ಘಟಕದಲ್ಲಿರುವ ಕ್ಲಾರಿಫ್ಯೂಕ್ಯುಲೇಟರ್ನಲ್ಲಿ ನೀರು ಸೋರಿಕೆಯಾಗುತ್ತಿದ್ದು ಈ ಘಟನೆಗೆ ದುರಸ್ತಿ ಕಾಮಗಾರಿ ಇರುವುದರಿಂದ ಕಾಮಗಾರಿ ಮುಕ್ತಾಯ ಆಗುವವರೆಗೂ ಶಿವಮೊಗ್ಗ ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಮುಂದಿನ ವಿವರ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಂಗವಾಗಿ ಹೊಳೆಹೊನ್ನೂರು ಸಮೀಪದ ಗುಡುಮಗಟ್ಟೆ ಗ್ರಾಮದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಅರ್ಜಿ ಭರ್ತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಮುಖಂಡ ಹೆಚ್ಡಿ ಮಲ್ಲಯ್ಯ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಜ್ ರಾವ್, ರಂಗಪ್ಪ, ನಾಗಮ್ಮ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ನಡಿಗೆ ಯಾವತ್ತಿದ್ರೂ ಸಮಸ್ಯೆಗಳ ಪರಿಹಾರದ ಕಡೆಗೆ ಅಲ್ವಾ? ಇವತ್ತು ನಾವು ನಮ್ಮ ಸಮಾಜದ ಬೆನ್ನೆಲುಬಾಗಿರೋ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಹಿರಿಯ ಜೀವಗಳ ಒಂದು ಪ್ರಮುಖ ಹೋರಾಟ ಹಾಗೂ ಇವತ್ತಿನ ಮಹತ್ವದ ಸಭೆಯ ಕಡೆಗೆ ನಮ್ಮ ನಡಿಗೆಯನ್ನ ಇಡಲಿದ್ದೇವೆ. ಎಸ್, ಹೌದು ಸ್ನೇಹಿತರೆ, ಇವತ್ತು ರಾಜ್ಯ ಸರ್ಕಾರಿ ನೌಕರರ ವಲಯದಲ್ಲಿ ಒಂದು ಅತ್ಯಂತ ಮಹತ್ವದ ದಿನ. ನಿವೃತ್ತರಾದವರಿಗೆ ಮೂಲ ಪಿಂಚಣಿಯಲ್ಲಿ ಹೆಚ್ಚಿನ ಆರ್ಥಿಕ ಸೌಲಭ್ಯಗಳನ್ನ ನೀಡಬೇಕು ಅಂತ ಇತ್ತೀಚೆಗಷ್ಟೇ ಒಂದು ದೊಡ್ಡ ಸಭೆ ನಡೆಯಿತು. ಅಷ್ಟೇ ಅಲ್ಲ ಸ್ನೇಹಿತರೆ, ಸರ್ಕಾರಿ ನೌಕರರ ಜಂಟಿ ಹೋರಾಟದ ಮುನ್ಸೂಚನೆ ಕೂಡ ಸಿಗ್ತಿದೆ. ಇದರಲ್ಲಿ 6 ಪ್ರಮುಖ ಡಿಮ್ಯಾಂಡ್ಗಳು ಏನು ಗೊತ್ತಾ? ಮೊದಲನೇದಾಗಿ ಪಿಂಚಣಿ ಮತ್ತು ವೇತನ ಆಯೋಗ. ಹೌದು, 7ನೇ ವೇತನ ಆಯೋಗದ ಸಂಪೂರ್ಣ ಅನುಷ್ಠಾನ ಹಾಗೂ NPS ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ತರಬೇಕು ಎಂಬ ಬಲವಾದ ಒತ್ತಾಯ ಮೊದಲನೇದಾಗಿದೆ. ಇನ್ನು 2ನೇದಾಗಿ ನಗದು ರಹಿತ ಚಿಕಿತ್ಸೆ. ನೌಕರರು ಮತ್ತು ಅವರ ಕುಟುಂಬದವರಿಗೆ ಯಾವುದೇ ತೊಂದರೆ ಇಲ್ಲದೆ ಸಂಪೂರ್ಣ ನಗದು ರಹಿತ ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅಂತ 2ನೇ ಪ್ರಮುಖ ಆಗ್ರಹ ಆಗಿದೆ. ಇನ್ನು 3ನೇದಾಗಿ ರಜೆಗಳ ನಿಯಮಾವಳಿ. ಸಚಿವಾಲಯದ ನೌಕರರ ರಜೆಗಳು, ಮಹಿಳಾ ನೌಕರರ ಪ್ರಸೂತಿ ರಜೆ ಹಾಗೂ 15 ದಿನಗಳಿಗೆ ರಜೆ ಪಡೆಯುವ ಪ್ರಕ್ರಿಯೆಯನ್ನ ಸುಗಮಗೊಳಿಸುವುದು. ಇನ್ನು 4ನೇದಾಗಿ ಭತ್ಯೆಗಳ ಪರಿಷ್ಕರಣೆ, ಅಂದರೆ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ಮನೆ ಬಾಡಿಗೆ ಭತ್ಯೆ ಮತ್ತು ಇತರ ಭತ್ಯೆಗಳನ್ನು 2025-26 ಅವಧಿಗೆ ಸರಿಹೊಂದುವಂತೆ ತಕ್ಷಣ ಪರಿಷ್ಕರಿಸಬೇಕು. ಇನ್ನು 5ನೇದಾಗಿ ಆಡಳಿತಾತ್ಮಕ ರಕ್ಷಣೆ, ಅಂದರೆ ಸರ್ಕಾರಿ ನೌಕರರ ಮೇಲೆ ಆಡಳಿತಾತ್ಮಕವಾಗಿ ನಡೆಯುವ ಅನಗತ್ಯ ಕಿರುಕುಳಗಳನ್ನು ತಡೆದು ಅವರಿಗೆ ಸೂಕ್ತ ರಕ್ಷಣೆ ನೀಡುವುದು. ಇನ್ನು 6ನೇದಾಗಿ ಡಿಜಿಟಲ್ ಅಪ್ಲಿಕೇಶನ್ ಮತ್ತು ಸೌಕರ್ಯ. ಈ HRMS ಮತ್ತು ಡಿಜಿಟಲ್ ಆಪ್ಗಳ ಮೂಲಕ ನೌಕರರ ಭವಿಷ್ಯ ನಿಧಿ ಹಾಗೂ ಲೋನ್ ಸೌಲಭ್ಯಗಳನ್ನು ಯಾವುದೇ ವಿಳಂಬವಿಲ್ಲದೆ ತಲುಪಿಸುವುದು. ಓಕೆ, ಸಾರ್ವಜನಿಕರೇ ಕೇಳಿಸ್ಕೊಂಡ್ರಿ ಅಲ್ವಾ? ನಮಗೆ

ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಬಾಡಿಗೆ ಕರಾರು ಅಂದ್ರೆ ಬಾಡಿಗೆ ಪತ್ರ ಇಲ್ಲದೆ ಪರದಾಡ್ತಾ ಇರುವಂತಹ ಬಾಡಿಗೆದಾರರಿಗೆ ಇಂಧನ ಇಲಾಖೆಯು ದೊಡ್ಡ ರಿಲೀಫ್ ನೀಡ್ತಾ ಇದೆ. ಇನ್ಮುಂದೆ ಬಾಡಿಗೆ ಒಪ್ಪಂದದ ಪತ್ರ ಇಲ್ಲದಿದ್ರೂ ಸಹ ಬಾಡಿಗೆದಾರರು ಗೃಹ ಜ್ಯೋತಿ ಯೋಜನೆಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಹೀಗಂತ

0: ಇಲಾಖೆ ಸ್ಪಷ್ಟನೆ ಪಡಿಸಿದೆ. ಕೆಲವು ಬಾಡಿಗೆದಾರರ ಬಳಿ ಅಧಿಕೃತ ಅಗ್ರಿಮೆಂಟ್ ಪ್ರತಿ ಇಲ್ಲದ ಕಾರಣ ಅವರಿಗೆ ಯೋಜನೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ತೀವ್ರ ತೊಂದರೆಯಾಗ್ತಾ ಇತ್ತು. ಸಾರ್ವಜನಿಕರ ಈ ಪ್ರಮುಖ ಸಮಸ್ಯೆಗಳನ್ನ ಮನಗೊಂಡಿರುವ ಸರ್ಕಾರ ಇದೀಗ ಹೊಸ ನಿಯಮವೊಂದನ್ನ ಜಾರಿಗೆ ತಂದಿದೆ. ಇದರ ಅನ್ವಯ ಬಾಡಿಗೆ ಒಪ್ಪಂದದ ಪತ್ರ ಇಲ್ಲದ ಸಂದರ್ಭದಲ್ಲಿ ಬೆಸ್ಕಾಂ ಅಥವಾ ಆಯಾ ಭಾಗದ ವಿದ್ಯುತ್ ಸರಬರಾಜು ಕಂಪನಿಗಳ ಅಧಿಕಾರಿಗಳು ಒದಗಿಸುವ ವಿಶೇಷ ಫಾರಂ ಅನ್ನ ಭರ್ತಿ ಮಾಡಬೇಕಾಗುತ್ತೆ. ಈ ವಿಶೇಷ ಅರ್ಜಿ ನಮೂನೆಗೆ ಬಾಡಿಗೆದಾರರು ಮತ್ತು ಮನೆಯ ಮಾಲೀಕರು ಇಬ್ಬರೂ ಸಹ ಸಹಿ ಹಾಕಿ ಸಲ್ಲಿಸಿದರೆ ಸಾಕು, ಗೃಹ ಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಸೌಲಭ್ಯ ಸಿಗುತ್ತೆ. ಇದಕ್ಕಾಗಿ ಇಂಧನ ಇಲಾಖೆಯು ಈಗಾಗಲೇ ನೂತನ ಅರ್ಜಿಯ ನಮೂನೆಯನ್ನ ಸಿದ್ಧಪಡಿಸಿದೆ. ಸೊ ಹಾಗಾಗಿ ಗೃಹ ಜ್ಯೋತಿ ಯೋಜನೆಯ ದತ್ತಾಂಶಗಳ ಪರಿಷ್ಕರಣೆ ಕಾರ್ಯಕ್ಕಾಗಿ ಬಿಲ್ ರೀಡರ್ಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಈ ವಿಶೇಷ ಕಾರಣದಿಂದಾಗಿ ಜುಲೈ ತಿಂಗಳಿನಲ್ಲಿ ಎಂದಿನಂತೆ ಮನೆ ಮನೆಗೆ ಬಂದು ಮೀಟರ್ ರೀಡಿಂಗ್ ಮಾಡೋ ಪ್ರೋಸೆಸ್ ಇರೋದಿಲ್ಲ ಅಂತ ವಿದ್ಯುತ್ ಕಂಪನಿಗಳು ತಿಳಿಸಿದೆ. ಜುಲೈ ತಿಂಗಳಿನಲ್ಲಿ ನೇರವಾಗಿ ಮೀಟರ್ ರೀಡಿಂಗ್ ಮಾಡದ ಕಾರಣ ಗ್ರಾಹಕರು ಕಳೆದ 3 ತಿಂಗಳುಗಳಲ್ಲಿ ಬಳಸಿರುವ ಸರಾಸರಿ ವಿದ್ಯುತ್ ಬಳಕೆಯ ಪ್ರಮಾಣವನ್ನ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಅದರ ಆಧಾರದ ಮೇಲೆ ಜುಲೈ ತಿಂಗಳ ಸರಾಸರಿ ಬಿಲ್ ಅನ್ನ ಸಿದ್ಧಪಡಿಸಿ ಗ್ರಾಹಕರಿಗೆ ನೀಡಲಾಗುತ್ತೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿರ್ತಾರೆ. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಬಾಡಿಗೆ ಕರಾರು ಪತ್ರ ಇಲ್ಲದೆ ಗೃಹ ಜ್ಯೋತಿ ಸೌಲಭ್ಯ ಸಿಗುವುದು, ಇದರ ಬಗ್ಗೆ ಮಾಹಿತಿ ನಿಮ್ಗೆ ತಿಳಿಸಿದ್ದಾಯ್ತು. ಈ ಒಂದು ಮಾಹಿತಿ ನಿಮಗೆಲ್ಲ ಉಪಯುಕ್ತವಾಯ್ತು ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಸ್ತೆಯಲ್ಲಿ ಹೋಗ್ತಾ ನಾವೆಲ್ಲ ಟೋಲ್ ಗೇಟ್ಗಳನ್ನ ದಾಟೇ ಇರ್ತೀವಿ ಅಲ್ವಾ? ಆ ಟೋಲ್ ಪ್ಲಾಜಾಗಳಲ್ಲಿ ಫಾಸ್ಟ್ಯಾಗ್ ಮ್ಯಾನೇಜ್ ಮಾಡೋ ಸಂಸ್ಥೆ ಯಾವ್ದು ಗೊತ್ತಾ? ಅದೇ ಸ್ನೇಹಿತರೆ, ಇಂಡಿಯನ್ ಹೈವೇ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್, ಅಂದ್ರೆ IHMCL. ಸೊ ಈ ಒಂದು ಕಂಪನಿ ಇದೀಗ ನಮ್ಮ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಡಿಯಲ್ಲಿ ಬರೋ ಈ ಪ್ರತಿಷ್ಠಿತ ಸಂಸ್ಥೆಯಿಂದ ಒಂದು ಸೂಪರ್ ಗುಡ್ ನ್ಯೂಸ್ ಬಂದಿದೆ. ಯಾರಾದ್ರೂ ಗೌರ್ಮೆಂಟ್ ಸೆಕ್ಟರ್ನಲ್ಲಿ IT ಕೆಲಸ ಹುಡುಕ್ತಾ ಇದ್ರೆ ನಿಮಗಾಗಿ ಒಂದು ಅದ್ಭುತ ಅವಕಾಶ ಕಾಯ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಅರ್ಹತೆಗಳು ಏನು ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ತೀನಿ ಕೇಳಿ. ಯಾವೆಲ್ಲ ಹುದ್ದೆಗಳು ಇವೆ ಅಂತ ಹೇಳೋದಾದ್ರೆ, IT ವಿಭಾಗದಲ್ಲಿ ಪ್ರಮುಖವಾಗಿ ಸೀನಿಯರ್ ಮ್ಯಾನೇಜರ್ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ನಂತರ ವಿದ್ಯಾಭ್ಯಾಸ ಏನಿರಬೇಕು ಅಂತ ಹೇಳೋದಾದ್ರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಲ್ಲಿ BE ಅಥವಾ BTech ಪದವಿ ಮುಗಿಸಿರ್ಬೇಕು, ಅಥವಾ MCA ಮಾಡಿರೋರ್ಗೂ ಕೂಡ ಇಲ್ಲಿ ಚಾನ್ಸ್ ಇದೆ. ನಂತರ ಅನುಭವ ಏನಿರಬೇಕು ಅಂತ ನೀವು ಕೇಳೋದಾದ್ರೆ, ಸರ್ಕಾರಿ ಸಂಸ್ಥೆಗಳು ಅಥವಾ ಖಾಸಗಿ IT ವಲಯದಲ್ಲಿ ಸಂಬಂಧಪಟ್ಟ ಹುದ್ದೆಗಳಿಗೆ ತಕ್ಕಂತೆ ಕೆಲಸ ಮಾಡಿದ ಅನುಭವ ಹೊಂದಿರಬೇಕಾಗುತ್ತೆ. ಓಕೆ ಶ್ವೇತಾ, ಈ ಒಂದು ಕಂಪನಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ, ಯಾವುದೇ ಗೊಂದಲ ಬೇಡ ಸ್ನೇಹಿತರೆ, ನೇರವಾಗಿ IHMCL ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕವೇ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸುವ ಮುನ್ನ ನೋಟಿಫಿಕೇಶನ್ನಲ್ಲಿರೋ ವಯೋಮಿತಿ ಮತ್ತು ಕೊನೆಯ ದಿನಾಂಕವನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಐಟಿ ಮುಗಿಸಿ ಸರ್ಕಾರಿ ಫೀಲ್ಡ್ನಲ್ಲಿ ನೆಲೆಸಬೇಕು ಅಂತ ಕನಸು ಕಾಣ್ತಾ ಇದ್ರೆ ಈ ಮಾಹಿತಿಯನ್ನ ಅವರ ಜೊತೆ ಶೇರ್ ಮಾಡಿ. ಯಾರೋ ಒಬ್ಬರ ಲೈಫ್ಗೆ ನಿಮ್ಮಿಂದ ಒಂದು ಒಳ್ಳೆ ದಾರಿ ಸಿಗಬಹುದು ಅಲ್ವಾ? ಸೊ ಸ್ನೇಹಿತರೆ, ಇದೇ ತರಹದ ಮತ್ತಷ್ಟು ಉಪಯುಕ್ತ ಮಾಹಿತಿ ಹಾಗೆ ಪರಿಹಾರಗಳ ಜೊತೆಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ: 9680 9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಾವೆಲ್ಲರೂ ಅರ್ನಿಂಗ್ ಮಾಡೋದು ಏನದು ಕೇಳಿ, ನಮಗೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಕಣ್ ತುಂಬ ನಿದ್ದೆ ಮಾಡ್ತಾ ಚೆನ್ನಾಗಿ ಜೀವನ ಮಾಡೋಕ್ಕಲ್ವಾ? ಸೊ ನಾವೀಗ ಇದು ಇಷ್ಟರಲ್ಲಿ ಯಾವುದೇ ಒಂದಿಲ್ಲ ಅಂದರೂ ಕೂಡ ನಮಗೆ ಬದುಕೋದಕ್ಕೆ ಭಾಳ ಕಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಈಗಿನ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಹಾಗೆ ಈಗಿನ ವಾತಾವರಣ ಆಗಿರ್ಬೋದು, ಎಲ್ಲದೂ ಕೂಡ ನಮಗೆ ತುಂಬ ದೊಡ್ಡ ಪಾಠವನ್ನು ಕಲಿಸುತ್ತೆ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ನಾವು ಯಾವುದೇ ರೀತಿಯ ಫಂಕ್ಷನ್ಗಳಿಗಾಗಲಿ ಅಥವಾ ಇನ್ನಿತರ ಎಲೆ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅಂತಂದರೆ, ಅಥವಾ ನಾವು ಮನೆಯಿಂದ ಹೊರಗೆ ಬರಬೇಕು ಅಂತ ಅಂದರೂ ಕೂಡ ನಮಗೆ ಬಟ್ಟೆಗಳು ತುಂಬಾ ಮುಖ್ಯ ಆಗುತ್ತೆ. ಸೊ ನಾವು ಧರಿಸುವಂತಹ ಬಟ್ಟೆಗಳು, ಫ್ಯಾಬ್ರಿಕ್ನ ನಾವು ನೋಡ್ತೀವಿ ಅಂತಂದರೆ ಬೇರೆ ಬೇರೆ ರೀತಿಯ ಫ್ಯಾಬ್ರಿಕ್ಗಳಿಂದ ನೋಡೋದಕ್ಕೆ ಸಾಧ್ಯ ಇದೆ. ಅದು ಕಾಟನ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ನೈಲಾನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕ್ಲಾತ್ಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಈ ರೀತಿಯ ಕ್ಲಾತ್ಗಳಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಕಾಟನ್ ಅಂತ ಅಂದರೆ ಅದು ಹತ್ತಿಯ ಬಟ್ಟೆಗಳು ಅಂತ ಹೇಳಿ. ಹತ್ತಿಯನ್ನು ಬಿಟ್ಟು ನಾವು ಬೇರೆ ಬೇರೆ ಬಟ್ಟೆಗಳನ್ನ ನೋಡ್ತೀವಿ ಅಂತ ಅಂದರೆ, ಅಥವಾ ಬೇರೆ ಬೇರೆ ಒಂದು ಪದಗಳನ್ನ ಹೇಳ್ತೀವಿ ಅಂತಂದರೆ, ಅದು ಹೇಗೆ ತಯಾರಾಗುತ್ತೆ ಅಥವಾ ಆ ರೀತಿಯ ಕ್ಲಾತ್ಗಳು ತಯಾರಾಗೋದಕ್ಕೆ ಏನೆಲ್ಲ ರಾ ಮೆಟೀರಿಯಲ್ ಬೇಕು, ಇದು ಯಾವುದರಿಂದ ತಯಾರಾಗುತ್ತೆ ಅನ್ನೋದು ತುಂಬಾ ಯೋಚನೆ ಮಾಡುವಂತಹ ವಿಷಯ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಕ್ಲಾತು, ಇದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಆ್ಯಂಡ್ ನೋಡೋದಕ್ಕೆ ತುಂಬ ಶೈನಿಂಗ್ನ ಹೊಂದಿರುತ್ತೆ. ಜೊತೆಗೆ ಈ ಕ್ಲಾತು ತುಂಬ ಒಂದು ಆರಾಮವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಮಾರು ಜನ ಈ ಕ್ಲಾತನ್ನೇ ಹೆಚ್ಚಿಗೆ ಬಳಸ್ತಾರೆ ಅಂತ ಅಂದ್ಕೊಳ್ತೀನಿ. ಇತ್ತೀಚೆಗೆಲ್ಲ ಬರ್ತಾ ಇರುವಂತಹ ಕ್ಲಾತಲ್ಲಿ ಇದು ಹೆಚ್ಚಾಗಿನೇ ಕಾಣಿಸ್ಕೊಳ್ಳುತ್ತೆ. ಯಾವುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನೈಲಾನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ನೈಲಾನ್ ಹೇಗೆ ತಯಾರಾಗುತ್ತೆ, ಇದರ ರಾ ಮೆಟೀರಿಯಲ್ಗಳೇನು, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನೈಲಾನ್ ಬಟ್ಟೆಗಳನ್ನ ಬಳಸಿಕೆ ಮಾಡಿದಿರಾ ಅಂತಂದರೆ, ಸೊ ನಿಮಗೆ ನೈಲಾನ್ ಇಷ್ಟ ಆಗುತ್ತಾ ಅಥವಾ ಕಾಟನ್ ಇಷ್ಟ ಆಗುತ್ತಾ, ಬೇರೆ ಯಾವ ಕ್ಲಾತ್ ಬ್ರ್ಯಾಂಡ್ ಅಥವಾ ಈ ಒಂದು ಮೆಟೀರಿಯಲ್ ಇಷ್ಟ ಆಗುತ್ತೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿ ಪೌರಾಣಿ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನರ್ವ ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಸೊ ಈ ಒಂದು ಬಟ್ಟೆಗಳು ನಮಗೆ ತುಂಬಾ ಮುಖ್ಯವಾಗುತ್ತೆ. ಯಾಕೆಂದರೆ ನಾವು ಚಳಿಗಾಲದಲ್ಲಿ ಬೇರೆ ರೀತಿಯ ಬಟ್ಟೆಗಳನ್ನು ಧರಿಸ್ತೀವಿ, ಮಳೆಗಾಲದಲ್ಲಿ ಬೇರೆ ರೀತಿಯ ಬಟ್ಟೆಗಳನ್ನು ಧರಿಸ್ತೀವಿ, ಬೇಸಿಗೆ ಕಾಲದಲ್ಲಿ ಬೇರೆ ರೀತಿಯ ಬಟ್ಟೆಗಳನ್ನು ಧರಿಸ್ತೀವಿ. ಹೀಗೆ ಕಾಲಕಾಲಕ್ಕೆ ಬಟ್ಟೆಗಳ ಒಂದು ಫ್ಯಾಬ್ರಿಕ್ ಕೂಡ ಚೇಂಜ್ ಆಗುತ್ತೆ. ಈಗ ನಾವು ಬೇಸಿಗೆ ಸಮಯ ಅಂತ ಬಂದಾಗ ನಮಗೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಅದರಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಕೈ ತುಂಬ ಮೈ ತುಂಬ ಇರುವಂತಹ ಬಟ್ಟೆಗಳನ್ನು ಧರಿಸ್ತೀವಿ. ಅದರಲ್ಲೂ ಕೂಡ ಮುಖ್ಯವಾಗಿ ಕಾಟನ್ ಬಟ್ಟೆಗಳನ್ನು ಧರಿಸೋದಕ್ಕೆ ತುಂಬಾ ಇಷ್ಟಪಡ್ತೀವಿ ಅಲ್ವಾ. ಸೊ ಈ ಕಾಟನ್ ಅನ್ನುವಂಥದ್ದು ಯಾಕೆ ಅಷ್ಟು ಫೇಮಸ್ ಆಯಿತು ಅಂತಂದರೆ, ಆ ಕಾಟನ್ನ ಬಟ್ಟೆಗಳು ಹಗುರವಾಗಿರುತ್ತೆ, ಮತ್ತು ಅದನ್ನು ಧರಿಸಿದಾಗ ನಮಗೆ ತಂಪು ಒಂದು ಫೀಲ್ನ ಕೊಡುತ್ತೆ, ಮತ್ತು ಅದು ಉಷ್ಣವನ್ನು ಕೂಡ ಬೇಗನೆ ಹೀರ್ಕೊಳ್ಳೋದಿಲ್ಲ, ಮತ್ತು ಬಿಸಿಲಿನ ಶಾಖದಿಂದ ಅದು ರಕ್ಷಣೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಕಾಟನ್ ನಮಗೆ ಬಹಳಷ್ಟು ಕಡೆಯಲ್ಲಿ ಸಿಗುತ್ತೆ. ಸೊ ಬೇರೆ ಬೇರೆ ನಮ್ಮ ಸುತ್ತಮುತ್ತಲಿನ ರೈತರು ಕೂಡ ಕಾಟನ್ನ ಬೆಳೆದು ಅದನ್ನು ಪ್ರೋಸೆಸ್ ಮಾಡಿದ ನಂತರದಲ್ಲಿ ನಮಗೆ ಕಾಟನ್ನ ಒಂದು ಬಟ್ಟೆಗಳು ತಯಾರಾಗುತ್ತೆ. ಹಾಗಾದರೆ ಈ ಕಾಟನ್ನ ಈ ರೀತಿ ತಯಾರಾದರೆ ಈ ನೈಲಾನ್ ಅನ್ನುವಂತಹ ಒಂದು ಕ್ಲಾತ್ ಯಾವ ರೀತಿಯಲ್ಲಿ ತಯಾರಾಗುತ್ತೆ, ಮತ್ತು ಈ ಒಂದು ನೈಲಾನ್ ಅನ್ನುವಂಥದ್ದು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿರೋದನ್ನು ನಮಗೆ ವಾಟ್ಸಪ್ ಮಾಡಿ ವಾಯ್ಸ್ ನೋಟ್ನ ಕೂಡ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9626279692799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಧರಿಸುವಂತಹ ಈ ಒಂದು ನೈಲಾನ್ ಕ್ಲಾತ್ಗಳೇನಿದೆ ಒಂದು ರೀತಿಯ ಶೈನಿಂಗ್ ಕ್ಲಾತ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಈ ನೈಲಾನ್ ಕ್ಲಾತ್ಗಳನ್ನು ನಾವು ತುಂಬಾ ಈಸಿಯಾಗಿ ನೀರೆಲ್ಲ ತೆಗೆಯೋದಕ್ಕೆ ಅಥವಾ ನೀರು ಹೀರ್ಕೊಳ್ಳದೇ ಇರುವಂತಹ ಸಮಯದಲ್ಲಿ ಈ ಬಟ್ಟೆಗಳನ್ನು ಬಳಕೆ ಮಾಡ್ತೀವಿ. ಇದರಲ್ಲಿ ಕಲರ್ಗಳನ್ನು ಕೂಡ ನಾವು ಬಹಳಷ್ಟು ನೋಡ್ಬೋದು. ಆ್ಯಂಡ್ ಈ ಒಂದು ಕಲರ್ಗಳೇನಾಗುತ್ತೆ ಈ ನೈಲಾನ್ ಕ್ಲಾತಲ್ಲಿ ಶೈನಿಂಗ್ನ ಕೊಡುತ್ತೆ. ನೈಲಾನ್ ಅಂತಂದರೆ ಏನು ಅಂತ ಯೋಚನೆ ಮಾಡಿದ್ರೆ, ಈ ನೈಲಾನ್ ಅನ್ನುವಂಥದ್ದು ಒಂದು ಪ್ಲಾಸ್ಟಿಕ್ನ ಸಾಮಗ್ರಿ ಅಂತಲೇ ಹೇಳ್ಬೋದು. ಇದನ್ನು ಕಲ್ಲಿದ್ದಲು, ನೀರು, ಪೆಟ್ರೋಲಿಯಂ, ಕೃಷಿ ಉಪ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲಗಳಿಂದ ಇದನ್ನು ತಯಾರು ಮಾಡಲಾಗುತ್ತೆ. ಇದೆಲ್ಲದರ ಮಿಶ್ರಣದಿಂದಲೇ ಈ ಒಂದು ನೈಲಾನ್ ಅನ್ನುವಂಥದ್ದು ಪ್ರೊಡ್ಯೂಸ್ ಆಗೋದು. ಅಮೆರಿಕದ ರಸಾಯನ ಶಾಸ್ತ್ರಜ್ಞ ವಾಲೆಸ್ ಹೆಚ್ ಕಾರೋತರ್ಸ್ ಅವರ ನೇತೃತ್ವದ ಸಂಶೋಧನಾ ತಂಡ ಇದನ್ನು ಅಭಿವೃದ್ಧಿಪಡಿಸುತ್ತೆ. ಇದಕ್ಕಾಗಿ ಅವರು 1920ರ ದಶಕದಲ್ಲಿ ಪ್ರಯೋಗಗಳನ್ನು ಪ್ರಾರಂಭಿಸ್ತಾರೆ. 1935ರಲ್ಲಿ ಮೊಟ್ಟ ಮೊದಲ ನೈಲಾನ್ ಉತ್ಪಾದನೆ ಆಗುತ್ತೆ. 1937ರಲ್ಲಿ ಇದನ್ನು ಬಟ್ಟೆಯಾಗಿ ಪರಿವರ್ತಿಸಲಾಗುತ್ತೆ. 20ನೇ ಶತಮಾನದ ಮುಖ್ಯ ರಾಸಾಯನಿಕ ಶೋಧನೆಗಳಲ್ಲಿ ನೈಲಾನ್ ಕೂಡ ಒಂದಾಗಿರುತ್ತೆ. ಇದರಿಂದ ಫೈಬರ್ಗಳು, ಶೀಟ್ಗಳು, ರಾಡ್ಗಳು, ಕೊಳವೆಗಳು, ಕೋಟಿಂಗ್ ಮುಂತಾದವುಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. ನೈಲಾನ್ ಬಟ್ಟೆಗಳಿಗೆ ಬೂಸ್ಟ್ ಇಡಿಯಲ್ಲ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ವಿಚಾರ. ಎಣ್ಣೆ, ಗ್ರೀಸ್ ಮತ್ತು ಮನೆಯಲ್ಲಿ ಸ್ವಚ್ಛಗೊಳಿಸೋದಕ್ಕೆ ಬಳಸುವಂತಹ ಇತರ ದ್ರವಗಳಿಂದ ಅದಕ್ಕೆ ಹಾನಿಯಾಗುವುದಿಲ್ಲ, ಹಾಗಾಗಿಯೇ ಅದು ನೀರನ್ನು ಹೀರ್ಕೊಳ್ಳೋದಿಲ್ಲ. ಮತ್ತು ಕೆಲವು ಅಚ್ಚುಗಳನ್ನು ತಯಾರು ಮಾಡೋದಕ್ಕೂ ಕೂಡ ಪುಡಿಯ ರೂಪದಲ್ಲಿ ನೈಲಾನ್ ಬಳಕೆಗೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ನೈಲಾನ್ನ ಬಳಕೆ ನಮಗೆ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಈ ಒಂದು ಸಂಶೋಧನೆ ಅಂತಲೇ ಹೇಳ್ಬೋದು. ಈಗ ನಾವು ನೋಡುವಂತಹ ನೈಲಾನ್ನ ಕ್ಲಾತ್ಗಳೇನಿದ್ದಾವೆ ಇದು ಈ ರೀತಿಯ ಯೂಸಸ್ನ ನಮಗೆ ಮಾಡಿಕೊಡುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೌರಾಣಿ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
0: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
2: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ. ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿ ಪೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಸೊ ಈಗ ನಾವು ಧರಿಸುವಂತಹ ಬಟ್ಟೆಗಳೇನಿದ್ದಾವೆ, ಬಟ್ಟೆಯ ಫ್ಯಾಬ್ರಿಕ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ಬೇರೆ ಬೇರೆ ವೆರೈಟಿಯಲ್ಲಿ ನಮಗೆ ಸಿಗತ್ತೆ. ಲೈಕ್ ಅದು ಕಾಟನ್ ಆಗಿರ್ಬೋದು, ನಾನು ಹೇಳಿದಂತೆ ನೈಲಾನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಫ್ಯಾಬ್ರಿಕ್ಗಳನ್ನ ನೋಡ್ತೀವಿ ಅಂತಂದರೆ ಸಿಲ್ಕ್ ಆಗಿರ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ಕ್ಲಾತ್ಗಳನ್ನ ನೋಡೋಕ್ಕೆ ಸಾಧ್ಯ ಇದೆ. ಸೊ ಹಾಗಾದರೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ನಾನು ಹೇಳೋದಕ್ಕಿದೆ. ನಿಮಗೂ ಕೂಡ ಈ ಒಂದು ಕ್ಯೂರಿಯಾಸಿಟಿ ಇರಬಹುದು ಅಂತ ಅಂದ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ನೋಡಿ, ಈಗ ನಾವು ಬಿಸಿಲಿಗೆ ಹೋದ್ವಿ ಅಂತಂದರೆ, ಸೊ ನಮ್ಮ ಥರ ಸ್ವಲ್ಪ ಲೈಟ್ ಕಲರಲ್ಲಿ ಇರುವಂಥವ್ರು ಬಿಸಿಲಿಗೆ ಹೋದರೆ ಏನೂ ಆಗಲ್ಲ, ಆದರೆ ಸ್ವಲ್ಪ ಬೆಳ್ಳಗಿರುವಂಥವ್ರು ಹೋದರೆ ಏನಾಗುತ್ತೆ, ಸ್ವಲ್ಪ ಮುಖದಲ್ಲಿ ಅಥವಾ ಚರ್ಮದ ಮೇಲುಗಡೆ ಕೆಂಪಾಗುವಂಥದ್ದು ಆಗುತ್ತೆ, ಅಥವಾ ಸ್ವಲ್ಪ ಟ್ಯಾನ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಹಾಗಾದರೆ ಈ ಒಂದು ಚರ್ಮದ ಮೇಲೆ ಬಣ್ಣ ಇರುತ್ತಲ್ಲ, ಸೊ ಈ ಬಣ್ಣದಲ್ಲಿ ಯಾಕೆ ವ್ಯತ್ಯಾಸ ಇರುತ್ತೆ, ವಿಭಿನ್ನತೆ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ನಾವು ಆರೋಗ್ಯವಾಗಿರೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸೂರ್ಯನ ಬೆಳಕು ಅವಶ್ಯಕತೆ ಇರುವಂಥದ್ದು. ಆ್ಯಂಡ್ ನಮ್ಮ ದೇಹ ಕೂಡ ಸೂರ್ಯನ ಬೆಳಕಿನ ಸಹಾಯದಿಂದ ಡಿ ಸತ್ವವನ್ನು ಅಥವಾ ಡಿ ಜೀವಸತ್ವವನ್ನು ಅಂದರೆ ವಿಟಮಿನ್ ಡಿ ಅಂತ ನಾವೇನು ಹೇಳ್ತೀವಿ, ಸೊ ಈ ಒಂದು ವಿಟಮಿನ್ ಡಿಯನ್ನು ತಯಾರಿಸುತ್ತೆ. ಆದರೆ ಸೂರ್ಯನ ಕಿರಣಗಳೇನಿದ್ದಾವೆ ಇವುಗಳು ಸ್ವಲ್ಪ ಅಪಾಯಕಾರಿ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಅಲ್ಟ್ರಾ ವೈಲೆಟ್ ರೈಸ್ ಅಂತಲೇ ಹೇಳ್ತೀವಿ ನಾವು ಸೂರ್ಯನ ಕಿರಣಗಳು, ಸೊ ಇದು ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತೆ ನಮ್ಮ ಚರ್ಮಕ್ಕೆ. ಈ ಕಿರಣಗಳು ನಮ್ಮ ಚರ್ಮವನ್ನು ಸುಟ್ಟು ಬೇರೆ ಬೇರೆ ಆರೋಗ್ಯದ ತೊಂದರೆಗಳನ್ನು ಕೂಡ ಮಾಡುವುದಕ್ಕೆ ಸಾಧ್ಯ ಇದೆ. ಹಾಗೆ ಈ ರೀತಿ ಅತಿಯಾಗಿ ಬರುವಂತಹ ಈ ಒಂದು ಅಲ್ಟ್ರಾ ವೈಲೆಟ್ ರೇಸ್ನ ನಮ್ಮ ಚರ್ಮದಲ್ಲಿ ಮೆಲನಿನ್ ಎನ್ನುವಂತಹ ಒಂದು ಕಂದು ವರ್ಣವಸ್ತು ಉತ್ಪತ್ತಿಯಾಗುತ್ತೆ. ಕೆಲವರಲ್ಲಿ ಅದು ಹೆಚ್ಚಾಗಿದ್ದರೆ ಅದು ಭೂಮಧ್ಯ ರಾಷ್ಟ್ರಗಳು ಮತ್ತು ಉಷ್ಣವಲಯ ರಾಷ್ಟ್ರಗಳಲ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಪ್ರಖರವಾಗಿರ್ತವೆ, ಆದ್ದರಿಂದ ಉಷ್ಣವಲಯ ದೇಶದ ಜನರು, ಉದಾಹರಣೆಗೆ ಭಾರತ, ಕೀನ್ಯಾ ಇಂತಹ ಕಡೆ ಜನರು, ಜರ್ಮನಿ ಹಾಗೂ ಸ್ವೀಡನ್ನಲ್ಲಿರುವಂತಹ ಜನರಿಗಿಂತ ಹೆಚ್ಚು ಕಪ್ಪು ಬಣ್ಣದವರಾಗಿರ್ತಾರೆ. ಬೆಳಗಿರುವವರು ಬಿಸಿಲಿಗೆ ಬಂದಾಗ ಅವರಲ್ಲೂ ಕೂಡ ಮೆಲನಿನ್ ಉತ್ಪತ್ತಿ ಆಗುತ್ತೆ, ಆದ್ದರಿಂದಲೇ ಬಿಸಿಲಿನಲ್ಲಿ ಓಡಾಡುವಂಥವರ ಚರ್ಮ ಸ್ವಲ್ಪವಾದರೂ ಕಂದು ಬಣ್ಣಕ್ಕೆ ಬಂದಿರುತ್ತೆ. ಇಷ್ಟೇ ಇದರಲ್ಲಿರುವಂತಹ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನಾವು ಬಿಸಿಲಿಗೆ ಹೋದಂತಹ ಟೈಮ್ನಲ್ಲಿ ನಾವು ಸೂರ್ಯನಿಂದ ಬರುವಂತಹ ಏನು ಅಲ್ಟ್ರಾ ವೈಲೆಟ್ ರೇಸ್ ಇರುತ್ತೆ, ಸೊ ಅದು ಡೈರೆಕ್ಟಾಗಿ ಚರ್ಮದ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಸೊ ನಮ್ಮ ದೇಹದಲ್ಲಿ ಮೆಲನಿನ್ ಉತ್ಪತ್ತಿ ಆಗುತ್ತೆ. ಇದರಿಂದಾಗಿ ನಮ್ಮ ಚರ್ಮದ ಬಣ್ಣ ಚೇಂಜ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಅಂದ್ಕೊಳ್ತಾ ಇರ್ಬೋದು, ನಾವೆಲ್ಲ ತುಂಬ ಕಲರ್ಫುಲ್ ಆಗಿ ವೈಟ್ ಕಲರಲ್ಲಿ ಇದ್ದೀವಿ ಅಂಥೇಳಿ, ಆದರೆ ಕಂಪ್ಯಾರಿಟಿವ್ಲಿ ನಾವು ಜರ್ಮನ್ ಮತ್ತು ಸ್ವೀಡನ್ ಜನರನ್ನ ಹೋಲಿಕೆ ಮಾಡ್ಕೊಂಡ್ವಿ ಅಂತಂದರೆ, ಸೊ ಕಂಪ್ಯಾರಿಟಿವ್ಲಿ ಅವ್ರಿಗಿಂತ ಕಪ್ಪಾಗಿ ನಾವು ಕಾಣುವಂಥದ್ದು, ಯಾಕೆಂದರೆ ಅವರು ನಮಗಿಂತ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇರ್ತಾರೆ. ನಾವಿಲ್ಲಿ ಅಂದ್ಕೊಳ್ತಿರ್ತೀವಿ ನಾನೇ ಬೆಳಗಿರೋದು ಅಂಥೇಳಿ. ಎನಿವೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾನು ತಿಳಿದಂತಹ ಈ ಎರಡು ಇನ್ಫಾರ್ಮೇಷನ್ಗಳು ಕೂಡ ನಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ವಾಟ್ಸಪ್ ಮಾಡಿ. ನಾನು ನಿಮ್ಮ ಜೊತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರೂ ಹೇಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಏನ್ ಮಾಡ್ತಿದ್ದೀರಾ? ಹಾಗೆ ಸಮಯ 6:30 ಆಯ್ತು. ಸೊ ಅರ್ಪಿತಾ ಕಾರ್ಯಕ್ರಮ ನಡ್ಸ್ಕೊಡಕ್ಕೆ ಬರ್ಬೇಕಲ್ವಾ? ಹೌದು, ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈ ಬಾನುಲಿಯಲ್ಲಿ ಈಗ ಬರ್ತಾ ಇರುವಂತಹ ಕಾರ್ಯಕ್ರಮ ಬಿಸ್ನೆಸ್ ಬಸ್. ಎಸ್, ಅಫ್ಕೋರ್ಸ್ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಬರ್ಲೇಬೇಕು. ಯಾಕಂದ್ರೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಇಷ್ಟ ಇರುತ್ತೆ. ಆದ್ರೆ ಕೆಲವೊಮ್ಮೆ ಸರಿಯಾದ ಗೈಡ್ಲೈನ್ಸ್ ಸಿಗೋದಿಲ್ಲ. ಹಾಗೆ ಯಾವ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಮಾಡ್ಬೋದು, ಎಷ್ಟು ಲಾಸ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಕೂಡ ಇರುತ್ತೆ ಅಲ್ವಾ? ಹಾಗಾಗಿ ನೀವು ಸೋಮವಾರದಿಂದ ಶನಿವಾರ ತನಕ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕೇಳಿದ್ರೆ ಎಲ್ಲಾ ಬಿಸ್ನೆಸ್ ಗಳ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಸಿಗುತ್ತೆ. ಹಾಗಿದ್ರೆ ಇವತ್ತು ಕೂಡ ನಾನು ನಿಮಗೆ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಕೆ ಅಂತ ಬಂದಿದ್ದೀನಿ. ಸೊ ಯಾವ ಬಿಸ್ನೆಸ್ ಏನು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ, ಈ ಬಿಸ್ನೆಸ್ ಒಂದ್ ರೀತಿ ವಿಶೇಷವಾಗಿದೆ, ಹಾಗೆ ಈ ಬಿಸ್ನೆಸ್ ಮ್ಯಾನ್ ಕೂಡ ಸಾಕಷ್ಟು ವಿಶೇಷತೆಯಿಂದ ಹೊಂದಿದ್ದಾರೆ. ಏನ್ ಗೊತ್ತಾ? ಈಗ ನಾವು ಎಲ್ಲಡ್ಕೆನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಜೀರ್ಣ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಒಂದು ಅಡಿಕೆಯಲ್ಲಿ ಟೀನ ತಯಾರಿಸಬಹುದಾ? ಯಾರಿಗಾದ್ರೂ ಏನಾದ್ರೂ ಗೊತ್ತಾಯ್ತಾ? ಸ್ವಲ್ಪ ಗೊತ್ತಾಗಿರ್ಬೇಕಲ್ವಾ? ಹೌದು, ಇವತ್ತು ನಾವು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅರೆಕಟ್ಟಿಯ ಫೌಂಡರ್ ಆಗಿರುವಂತಹ ನಿವೇದನ್ ನೆಂಪೆ ಇವರ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಹಾಗೆ ಇವರ ಯಶಸ್ವಿ ಹಾದಿಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಪ್ರತಿಯೊಂದು ಯಶಸ್ವಿ ಹಾದಿಯ ಹಿಂದೆ ಕೂಡ ಸಾಕಷ್ಟು ಸ್ಟ್ರಗಲ್ಸ್ ಗಳಿರುತ್ತೆ. ಇವ್ರ ಜೀವನದಲ್ಲೂ ಕೂಡ ಸಾಕಷ್ಟು ಸ್ಟ್ರಗಲ್ಸ್ ಗಳನ್ನ ಫೇಸ್ ಮಾಡಿನೇ ಸಕ್ಸಸ್ಫುಲ್ ಜರ್ನಿನ ಕಂಡಿದ್ದಾರೆ. ಹಾಗಿದ್ರೆ ಜೊತೆ ಮಾತಾಡೋಣ. ಮೊದಲನೇದಾಗಿ ನಿವೇದನ್ ಸರ್, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ನಮಸ್ಕಾರ, ತುಂಬಾ ಸಂತೋಷ ಆಗ್ತದೆ. ಇದು ನಮ್ಮ ಶಿವಮೊಗ್ಗದಲ್ಲಿ ನೀವು ನಡೆಸಿರೋ ಒಂದು ತುಂಬಾ ಒಳ್ಳೆಯ ರೇಡಿಯೋ ಸ್ಟೇಷನ್. ನಾನು ತುಂಬಾ ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಇದಕ್ಕೆ ಬಂದಿರೋದು ನಂಗೆ ಬಹಳ ಸಂತೋಷ ಕೊಟ್ಟಿದೆ.
7: ಖಂಡಿತವಾಗ್ಲೂ ನೀವು ನಮ್ಮ ಜೊತೆ ಮಾತಾಡ್ತಾ ಇರೋದು ನಮಗೂ ಅಷ್ಟೇ ಸಂತೋಷ ತಂದುಕೊಟ್ಟಿದೆ. ಹಾಗೆ ನೀವು ಮೊದಲನೇದಾಗಿ ನಮ್ಮ ಮಲೆನಾಡಿನ ಹುಡುಗ, ಶಿವಮೊಗ್ಗದ ಹುಡುಗ, ಅದರಲ್ಲೂ ತೀರ್ಥಳ್ಳಿಯ ಮಂಡಗದ್ದೆಯ ಹುಡುಗ. ಸೊ ನಮ್ಮ ಶಿವಮೊಗ್ಗದ ಹುಡುಗ ಇಷ್ಟೊಂದೆಲ್ಲ ಸಾಧನೆ ಮಾಡಿರೋದು ನಮಗೆ ತುಂಬಾನೇ ಖುಷಿ ಕೊಡುತ್ತೆ ಸರ್. ಹಾಗೆ ಮೊದಲನೇದಾಗಿ ನಿಮ್ಮ ಶಿಕ್ಷಣದ ಬಗ್ಗೆ ನಮಗೆ ಮಾಹಿತಿ ನೀಡಬಹುದಾ?
8: ನಾನಂದ್ರೆ ಹುಟ್ಟು ಬೆಳೆದಿದ್ದೆಲ್ಲ ಮಂಡಗದ್ದೆಲೆ. ಸೊ ಅಂದ್ರೆ ನಾವು ಓದಿದ್ದು ಅಲ್ಲೇ ಮಂಡಗದ್ದೆಲಿರೋ ಸ್ಕೂಲ್ಸೇ, ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಿದಾವಲ್ಲ ಅಲ್ಲಿ, ಅಂದರೆ ಪ್ರೈಮರಿ ಸ್ಕೂಲು, ಹೈ ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. SLC ಆದಮೇಲೆ PUC ನಾನು ಶಿವಮೊಗ್ಗದಲ್ಲಿ DVS ಒಂದು ಸೀನಿಯರ್ ಕಾಲೇಜ್ ಅಂತ ಒಂದಿತ್ತು. ಆವಾಗ ಸೀನಿಯರ್ ಕಾಲೇಜ್ ಅಂದರೆ ಒಂಥರ ಅದು ಆವಾಗ ಇಂಡಿಪೆಂಡೆಂಟ್, ಹಾಂ, ಗೌರ್ಮೆಂಟ್ ಥರನೇ ಇತ್ತು. ಅಲ್ಲಿ DVS ಸೀನಿಯರ್ ಕಾಲೇಜಲ್ಲಿ ನಾನು PU ಮಾಡಿದ್ದು ಸೈನ್ಸಲ್ಲಿ. ಅದಾದಮೇಲೆ ನನಗೆ ಈ ಪ್ರೊಫೆಷ್ನಲ್ ಕೋರ್ಸಲ್ಲಿ ನನಗೆ ಯಾವುದು ಇಂಟ್ರೆಸ್ಟ್ ಇರಲಿಲ್ಲ ಬೇಸಿಕಲಿ. ಟು ಬಿ ಆನೆಸ್ಟ್, ನನಗೆ ಇಂಜಿನಿಯರಿಂಗು ಅಥವಾ ಡಾಕ್ಟರ್ ಆಗಬೇಕು ಆ ಥರ ಯಾವ ಕನಸು ಇರಲಿಲ್ಲ. ನಂದು ಸೆಟ್ ಆಫ್ ಅ ಗೋಲ್ ಇತ್ತು, ನಂದು ಏನಂದರೆ ಸಿ ವಾಂಟೆಡ್ ಟು ಬಿಕಮ್ ಅನ್ ಆಂಟ್ರಪ್ರಿನರ್. ಓಕೆ, ಸೊ 2004 ಹೊತ್ತಲ್ಲಿ ನಾನು PUC ಮುಗ್ದಿ 2004 ಆ ಟೈಮಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂದರೆ ಏನೋ ಒಂಥರ ನೆಗ್ಲೆಕ್ಟಾಗಿ ನೋಡೋರು ಯಾವಾಗಲ್ವಾ. ಸೊ ಆ ಟೈಮಲ್ಲಿ ಒಂದು ನೀವು ಬೇಸಿಕಲಿ ಒಂದು ಡಿಗ್ರಿ ಮಾಡಲೇಬೇಕಿತ್ತು. ಓಕೆ, ಸೊ ನಾನು PUC ಆದಮೇಲೆ ಡಿಸೈಡೆಡ್ ಇತ್ತು ನಾನು, ಅಂದರೆ ನಾನು ಏನೋ ಸ್ವಂತ ಉದ್ಯೋಗನೇ ಮಾಡೋದು ಅಂತ. ಬಟ್ ಆದಮೇಲೆ ಏನೋ ಒಂದು ಓದೋದು ಓದಲೇಬೇಕು ಫಾರ್ ದ ನಾಲೆಡ್ಜ್ ಅಂತ. ಸೊ ಅದಕ್ಕೋಸ್ಕರ ನಾನು ಫಾರ್ಮಸಿನ ಆಪ್ಟ್ ಮಾಡಿಕೊಂಡು ಫಾರ್ಮಸಿಲಿ ನಾನು ಅಂದರೆ ನನಗೆ ಆಯುರ್ವೇದ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ಆಯುರ್ವೇದ ಇನ್ನು ಆರ್ ಟಿ ಎಫ್ ಸಿ ಕೊಡೋರು ಅದ್ರ ಬಗ್ಗೆ ಫಾರ್ಮಸಿ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮಸಿ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಶಿವಮೊಗ್ಗ ಇಲ್ಲಿ ನಾನು ಬ್ಯಾಚುಲರ್ ಆಫ್ ಫಾರ್ಮಸಿ ಮಾಡಿದ್ದು.
9: ಸೊ ಇಲ್ಲೇ ಶಿವಮೊಗ್ಗದಲ್ಲೇ ಪಿ ಯು ಕೂಡ ಮಾಡಿದ್ರಿ, ಫಾರ್ಮಸಿ ಕೂಡ ಇಲ್ಲೇ ಕಂಪ್ಲೀಟ್ ಮಾಡಿದ್ರಿ. ಸೊ ನೀವು ಪಿ ಯು ಮಾಡಿದ್ಮೇಲೆ ಬೇರೆ ಆಪ್ಷನ್ಸ್ ಇತ್ತಲ್ವಾ, ಐ ಮೀನ್ ಈಗ ಇಂಜಿನಿಯರಿಂಗ್ ಆಗಿರ್ಬೋದು ಡಾಕ್ಟರ್ ಅದಾದ್ರೂ ನಿಮ್ಗೆ ಇಂಟ್ರೆಸ್ಟೇ ಇರಲಿಲ್ವಾ?
8: ಹಾಂ ಇಲ್ಲ, ನನಗೆ ಟು ಬಿ ಫ್ರ್ಯಾಂಕ್ ನನಗೆ ಇಂಜಿನಿಯರಿಂಗಲ್ಲಿ ಡಾಕ್ಟ್ರಲ್ಲಿ ಅದರಲ್ಲಿ ಓದಬೇಕು ನನಗೆ ಯಾವ ಇಂಟ್ರೆಸ್ಟೂ ಇರಲಿಲ್ಲ. ಓಕೆ, ಅದೇ ಟೂ ರೀಸನ್ಸ್ ಇತ್ತು. ಒಂದು ಆ ಒಂದು ಪೀಕ್ ಆಫ್ ಪೀರಿಯಡಲ್ಲಿ ಎಲ್ಲರೂ ಇಂಜಿನಿಯರ್ಸೇ ಆಗ್ತಾಯಿದ್ರು, ಸೊ ನನಗೆ ವಾಂಟೆಡ್ ಟು ಬಿ ಡಿಫ್ರೆಂಟ್. ಓಕೆ, ಸೊ ಈ ಒಂದು ಕುರಿಗಳಿಂದ ನಾನು ಹೋಗಲ್ಲ ಒಂದಿತ್ತು. ಎರಡನೇದು ಮ್ಯಾಥ್ಸ್ ನನಗೆ ಅಷ್ಟು ಅರ್ಥ ಆಗಲ್ಲ, ಸೊ ಅವಾಗ ಅರ್ಥ ಮಾಡ್ಕೊಂಡಿದ್ದೆ ನಂಗೆ ಮ್ಯಾಥ್ಸ್ ಆಗಲ್ಲ ಅಂತ. ದೆನ್ ವಾಟ್ ದಿ ಡಿಫ್ರೆಂಟ್ ಕೋರ್ಸ್ ಏನು ಅಂದರೆ ಫೀಲ್ಡ್ ಆಫ್ ಇಂಟ್ರೆಸ್ಟ್ ನಮಗೆ ಬೇಸಿಕಲಿ ಅವಾಗ ಯಾರು ಗೈಡ್ ಮಾಡೋರು ಇರಲಿಲ್ಲ, ನೀವು ಇದಾಗಬೇಕು ಅದಾಗಬೇಕು ಅಂತ. ನನ್ನ ಲಕ್ ಅಂತ ಅನ್ಕೊಂತೀನಿ ಆಗಿನ ಪೀರಿಯಡಲ್ಲಿ ನನಗೆ ಯಾರು ಗೈಡ್ ಸಿ, ಎಲ್ಲರೂ ಅವಾಗ ಇಂಜಿನಿಯರ್ ಮಾಡು ಡಾಕ್ಟರ್ ಮಾಡು ಅದ್ರ ಬಗ್ಗೆನೇ ಹೇಳೋರಿದ್ರು. ನಾವು ತೊಗೊಂಡಿದ್ದ ಮಾರ್ಕ್ಸಿಗೆ ಡಾಕ್ಟರ್ ಸೀಟ್ ಅಂತೂ ಗ್ಯಾರಂಟಿ ಸಿಗಲಾಗಿತ್ತು, ಬಟ್ ಇಂಜಿನಿಯರಿಂಗ್ ಸಿಕ್ತಿತ್ತು. ಬಟ್ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್.
9: ನೀವು ಆವರೇಜ್ ಸ್ಟೂಡೆಂಟಾ ಸರ್?
8: ಬಿಲೋ ಆವರೇಜ್ ಸ್ಟೂಡೆಂಟ್.
9: ಓ ಮೈ ಗಾಡ್.
7: ಕೇಳ್ತಾ ಇದ್ದಲ್ಲ ಸ್ನೇಹಿತರೆ, ಒಬ್ಬ ಬಿಲೋ ಆವರೇಜ್ ಸ್ಟೂಡೆಂಟ್ ಕೂಡ ಯಶಸ್ವಿ ಉದ್ಯಮಿ ಆಗ್ಬೋದು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ನಿವೇದನ್ ನೆಂಪೆ ಅವರು. ಹಾಗಿದ್ರೆ ಇವರ ಜರ್ನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಳ್ಳಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಮಲೆನಾಡಿನ ಹುಡುಗ, ತೀರ್ಥಳ್ಳಿ ಮಣ್ಗದೆಯ ಹುಡುಗ ನಿವೇದನ್ ನೆಂಪೆ ಅವರು ನಮ್ ಜೊತೆ ಇದ್ದಾರೆ. ಹಾಗಿದ್ರೆ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸರ್, ನೀವಾಗ್ಲೇ ಹೇಳ್ತಿದ್ರಿ ಬಿಲೋ ಅವರೇಜ್ ಸ್ಟೂಡೆಂಟು, ಆದ್ರೂ ಕೂಡ ನೀವು ಇಷ್ಟೊಂದು ಯಶಸ್ಸನ್ನ ಗಳಿಸಿದ್ದೀರಾ, ಹೇಗೆ ಸಾಧ್ಯ ಆಯ್ತು? ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
3: ಸಿ, ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಸಿ, ನಾಲೆಡ್ಜ್ ಅಂಡ್ ಎಜುಕೇಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಗ್. ಸೊ ಎಜುಕೇಷನ್ ಅನ್ನೋದು ಟು ಗೆಟ್ ದ ನಾಲೆಡ್ಜ್. ಆ ನಾಲೆಡ್ಜ್ ಎಲ್ಲಿಂದ ಬೇಕಾದ್ರೆ ತೊಗೋಬೋದು, ನೀವು ಓದ್ದೇನೂ ತೊಗೋಬೋದು, ಓದಿದ್ದೇನೂ ತೊಗೋಬೋದು. ಸಿ, ಓದೋದ್ರಿಂದ ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ನಾಲೆಡ್ಜ್ ಬರುತ್ತೆ ಅಂತ. ಸೊ ನಾನು ಯಾವಾಗಲೂ ಐ ಆಮ್ ನಾಟ್ ಇನ್ ಟು ದ ಮಾರ್ಕ್ಸ್ ಓರಿಯೆಂಟೆಡ್ ಮನುಷ್ಯನೇ ಅಲ್ಲ ನಾನು. ಇವತ್ತು ಮಾರ್ಕ್ಸ್ ಬಗ್ಗೆ ನಾನು ಕೌಂಟೇ ಮಾಡಲ್ಲ. ಈವನ್ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆನೂ ಕೇರ್ ಮಾಡ್ತಿದ್ದವನು.

0: ಇವತ್ತಿಗೂ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಓಕೆ, ಸೊ ಐ ಆಲ್ವೇಸ್ ರೆಕಮೆಂಡ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್ ಫಾರ್ ಎನಿಥಿಂಗ್ ಅಲ್ಲ, ನಾಲೆಡ್ಜ್ ತುಂಬಾ ಬೇಕು ನಿಮಗೆ.
1: ಸೊ ಫೈನಲಿ ಫಾರ್ಮಸಿ ಮಾಡ್ಬೇಕಂತ ಡಿಸೈಡ್ ಆದ್ರಿ, ನಿಮ್ಗೆ ಏನು ಮೆಡಿಸಿನ್ ಮೇಲೆ ಇಂಟ್ರೆಸ್ಟ್ ಇತ್ತ ಅಥವಾ ಯಾಕೆ ಫಾರ್ಮಸಿ ಮಾಡ್ಬೇಕಂತ ಅನ್ನಿಸ್ತು ಸರ್?
0: ಅಂದರೆ ನನಗೆ ಈ ಸಿ ನಮ್ಮಲ್ಲಿ ಆಮೇಲೆ ಪೇಟ್ರಿಯಾಟಿಕ್ ಬೇಸಿಕಲಿ ನನಗೆ
1: ದೇಶಪ್ರೇಮಿ.
0: ಹಾಂ, ಸೊ ನನಗೆ ನಮ್ಮದು ಸಂಸ್ಕೃತಿ ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್. ಓಕೆ, ಆ ಒಂದು ಪೀರಿಯಡಲ್ಲಿ ನನಗೆ ಈ ನಾಟಿ ಔಷಧಿ ಕೊಡೋರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್. ಹೆಂಗೆ ನಾಟಿ ಔಷಧಿ ಕೊಡ್ತಾರೆ, ಏನಾಗುತ್ತೆ, ಯಾಕೆ ಆ ಪರ್ಟಿಕ್ಯುಲರ್ ದಿನ ಹೇಳ್ತಾರೆ, ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಇತ್ತು. ದೆನ್ ಅದಕ್ಕೋಸ್ಕರನೇ ಯಾವುದು ಕೋರ್ಸ್ ಜಾಯ್ನ್ ಆಗಬೇಕು ಆ ಥರ, ಸಿ ಮೆಡಿಸಿನ್ಸು, ಕೆಮಿಸ್ಟ್ರಿ, ಬಯಾಲಜಿ ಈ ಥರದ್ದು. ಸಿ ಒಂದು ಫಾರ್ಮಸಿ ಇತ್ತು, ಬಿಟ್ಟರೆ ಆಯುರ್ವೇದಿಕ್ ಇತ್ತು. ನನಗೆ ಆಯುರ್ವೇದಿಕ್ ಮೇಲೆ ಡಾಕ್ಟರ್ ಆಗೋಷ್ಟು ಮಾರ್ಕ್ಸ್ ನನಗೆ ಬಂದಿರಲಿಲ್ಲ. ಸೊ ಫಾರ್ಮಸಿನ ಸೆಲೆಕ್ಟ್ ಮಾಡಿ ಫಾರ್ಮಸಿಲಿ ಜಾಯ್ನ್ ಆದೆ. ಮತ್ತೆ
1: ಫಾರ್ಮಸಿ ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟ್ ಅಲ್ಲಿ ಜಾಬ್ ಆಯ್ತಾ ಸರ್ ಫಾರ್ಮಸಿ ಮುಗಿದ ತಕ್ಷಣ?
0: ಇಲ್ಲ, ನನ್ನ ಜಾಬ್ ಬಗ್ಗೆ ನಾನು ಐ ನೆವರ್ ಟ್ರೈಡ್ ಫಾರ್ ಅ ಜಾಬ್. ನನಗೆ ಜಾಬ್ ಓರಿಯೆಂಟೆಡೇ ಅಲ್ಲ ನಾನು. ಸೊ ನನಗೆ ಜಾಬ್ ಬಗ್ಗೆ ನಾನು ಇವತ್ತಿನವರೆಗೂ ನೆವರ್ ಥಾಟ್ ಅಬೌಟ್ ಜಾಬ್. ಈ ಫಾರ್ಮಸಿ ಮುಗಿದ ತಕ್ಷಣ ಜಾಬ್ ಮಾಡಬೇಕು ಅಂತ ನನಗೆ ಇಲ್ಲೇ ಇಲ್ಲ. ಸೊ ನನಗೆ ಅಂದರೆ ಫಾರ್ಮಸಿ ಮಾಡಬೇಕಾದ್ರೆ ನನಗೆ ರಿಸರ್ಚ್ ಓರಿಯೆಂಟೆಡ್ ಇತ್ತು. ಇದೇ ಇದೇ ಬಗ್ಗೆ ಹೀಗೆ ಏನೇನೋ ಹುಡ್ಕೋದು, ಎಲ್ಲೋ ನಾಟಿ ಔಷಧಿ ಕೊಡೋರು ಅದ್ರ ಬಗ್ಗೆ ಹುಡ್ಕೋದು, ಅದ್ರಲ್ಲಿ ತುಂಬ ವರ್ಕ್ ಮಾಡಿದ್ದು ನಾನು. ಈ ಮದ್ದು ಹಾಕೋದು ಅನ್ನೋದ್ರ ಬಗ್ಗೆ ಎಲ್ಲ ಔಟ್ ಆಫ್ ದ ಕ್ಯೂರಿಯಾಸಿಟಿ ತುಂಬ ಎಲ್ಲ ಓಡಾಡಿ ಏನೇನೋ ಮಾಡ್ತಾ ಇದ್ದೆ ಅದ್ರ ಬಗ್ಗೆ. ಈ ಥರದ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ಅದ್ರ ಮೇಲೆ ನಾನೊಂದು ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡಿದೆ, ಸೈನ್ಸ್ ಬಿಹೈಂಡ್ ಅವರ್ ಕಲ್ಚರ್ ಅಂತ. ಸೊ ಅದ್ರ ಮೇಲೆ ನನಗೆ ಐ ಗಾಟ್ ಆಪ್ಷನ್ ಟು ಆಸ್ಟ್ರೇಲಿಯಾಕ್ಕೆ ಹೋಗೋಕ್ಕೆ. ಫರ್ದರ್ ಎಜುಕೇಷನ್ ನನಗೆ ಸಿಕ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹೋದೆ.
1: ಸೊ ಆಸ್ಟ್ರೇಲಿಯಾದಲ್ಲಿ ಎಜುಕೇಷನ್ ಕೂಡ ಮಾಡಿಕೊಂಡು ಜಾಬು ಮಾಡ್ತಾ ಇದ್ರೆ ಸರ್?
0: ಹೌದು. ಸಿ ಅವಾಗ ಸಿ ನಮ್ಮ ಫೈನಾನ್ಷಿಯಲ್ ಸ್ಟೇ ನಾವೇನು ಸ್ಟೇಬಲ್ ಇರಲಿಲ್ಲ. ಸೊ ತುಂಬ ಕಷ್ಟ ಆಯಿತು ನನಗೆ. ಓಕೆ, ಸೊ ನಮ್ಮ ಫ್ಯಾಮಿಲಿಲು ಅಷ್ಟೇನು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರೇನಲ್ಲ ನಾವು. ಸೊ ಬೇಸಿಕಲಿ ಸೊ ಮಿಡಲ್ ಕ್ಲಾಸು ಅಲ್ಲ, ಅಂದರೆ ಲೋವರ್ ಮಿಡಲ್ ಕ್ಲಾಸಲ್ಲಿ ಇದ್ದವ್ರು ನಾವು. ಸೊ ಆ ಪೀರಿಯಡಿಂದ ಅಲ್ಲಿಂದ ಬಂದವರು. ಸೊ ಅವಾಗ ಫಾರ್ಮಸಿ ಇದು ನಂಗೆ ಸಿಕ್ಕಿದ್ದು ಸ್ಕಾಲರ್ಶಿಪ್ ಮೇಲೆ ಆಸ್ಟ್ರೇಲಿಯಾಗೆ ಹೋದಾಗ. 50% ಅವ್ರದ್ದು, 50% ನಮ್ಮದು. ದೆನ್ ಅದು 50% ಒಂದ್ಸಾಗಿ ಏನೇನೋ ಮಾಡಿ, ಬ್ಯಾಂಕಲ್ಲಿ ಸಾಲ ಲೋನು ಏನೇನೋ ಮಾಡಿ, ಅದು ಕಷ್ಟಪಟ್ಟು ಲೋನ್ ಕೊಟ್ಟು ಏನೇನೋ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ನೀವು ಕೆಲಸ ಮಾಡಲೇಬೇಕಿರುತ್ತೆ, ಅದರವೈಸ್ ನಿಮ್ಗೆ ಅಲ್ಲಿ ಇದು ಡಾಲರ್ಸಲ್ಲಿ ಖರ್ಚು ಮಾಡೋಕ್ಕೆ ಕೆಲಸ ಮಾಡಿದ್ರೆ ಆಗೋದಿಲ್ಲ. ಸೊ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ಓದಬೇಕಾದ್ರೆ ಒಂದು ಲಿಮಿಟೆಡ್ ಪೀರಿಯಡ್ ಆಫ್ ಟೈಮಲ್ಲಿ ಕೆಲಸ ಮಾಡೋಕ್ಕಿರುತ್ತೆ, ನಿಮ್ಗೆ ಯಾವುದು ಸ್ಕಾಲರ್ ಜಾಬು ಕೊಡೋಲ್ಲ, ಯಾವುದೋ ಕ್ಲೀನಿಂಗ್ ಜಾಬು ಅದೇ ಮಾಡಬೇಕಿರುತ್ತೆ. ಅದನ್ನೇ ಮಾಡ್ತಾ ಇದ್ವಿ ಅಂದರೆ ಅಲ್ಲಿಂದ ಅಲ್ಲಿಗೆ ಡೈಲಿ ನಿಮಗೆ ಹಾಂ ಬ್ಯಾಲೆನ್ಸ್ ಆಗೋಕ್ಕೋಸ್ಕರ ಮಾಡಿದೆ. ಕೋರ್ಸ್ ಮುಗಿದ್ಮೇಲೆ ಗಾಡ್ ಜಾಬ್ ಆ ಥರ ಅಲ್ಲಿ
1: ಅಲ್ಲೇ ಜಾಬ್ ಸಿಕ್ತೆ ಸರ್?
0: ಸಿಕ್ಕಿತ್ತು ನನಗೆ ಜಾಬ್. ಅಂದರೆ ನಾನು ನನಗೆ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ ಥರ ವರ್ಕ್ ಮಾಡ್ತಿದ್ದೆ. ನನಗೆ ಯಾವ ನಾನು ಸಿ ಯಾವುದು ಅಂಡರ್ ವರ್ಕ್ ಮಾಡೋ ನನಗೆ ಅಭ್ಯಾಸ ಇಲ್ಲ. ನನ್ನ ನೇಚರ್ ಅದು, ಬೈ ಬರ್ತ್ ನೇಚರ್ ನನಗೆ ಯಾರು ಅಂಡರ್ ಕೆಲಸ ಮಾಡಲ್ಲ. ಐ ಆಮ್ ವಂಡರ್ ಟು ಬಿ ಇನ್ ಇಂಡಿಪೆಂಡೆಂಟ್ ಥರ. ಸೊ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ ಥರ ಜಾಬ್ ಸಿಕ್ಕಿತ್ತು, ಟ್ರಬಲ್ ಶೂಟಿಂಗ್ ಥರ. ಸೊ ಅಲ್ಲಿ ಕೆಲಸ ಮಾಡ್ತಿದ್ದೆ. ಬಟ್ ನನಗೆ ಯು ಆಲ್ವೇಸ್ ಶುಡ್ ಫೈಂಡ್ ಹ್ಯಾಪಿನೆಸ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಅದು ನಂಗೆ ಇಲ್ಲಿಲ್ಲ ಆಗಿತ್ತು.
1: ಎಷ್ಟು ವರ್ಷ ಜಾಬ್ ಮಾಡಿದ್ರಿ ಸರ್?
0: ಆಲ್ಮೋಸ್ಟ್ 1 ಇಯರ್ ಹಾಗೆ ನಾನು ಅಲ್ಲಿ ಜಾಬ್ ಮಾಡಿದೆ.
1: ಪ್ರತಿಯೊಬ್ಬರಿಗೂ ಕೂಡ ಈಗ ಫಾರಿನ್ ಅಲ್ಲಿ ಒಂದು ಒಳ್ಳೆ ಜಾಬ್ ತಗೋಬೇಕು, ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಕೆಲವರಿಗೆ ಆಸೆ ಕನ್ಸ್ಕೊಂಡಿರುತ್ತೆ. ಬಟ್ ನೀವು ಅಲ್ಲಿ ಇರುವಂತ ಜಾಬನ್ನೇ ಬಿಟ್ಟು ಬ್ಯಾಕ್ ಟು ಪೇಬಲ್ ಅಂತ ಮತ್ತೆ ನಮ್ಮ ಮಲೆನಾಡಿಗೆ ಬಂದ್ರಿ.
0: ಹಾಂ, ಅದು ಒಬ್ಬೊಬ್ಬರದು ಒಂದೊಂದು ಕನಸು. ಅಂದರೆ ಸಿ ಎಲ್ಲರಿಗೂ ಇರುತ್ತೆ ಸಫಿಸ್ಟಿಕೇಟೆಡ್ ಲೈಫು, ಅಂದರೆ ಇಂಡಿಪೆಂಡೆಂಟ್ ಲೈಫ್ ಬೇಕು ಆ ಥರ. ಬಟ್ ನನ್ನ ಓರಿಯೆಂಟೇಷನ್ ಆ ಥರ ಇರಲಿಲ್ಲ. ಸಿ ಐ ವಾಂಟೆಡ್ ಟು ಬಿ ಇನ್ ಇಂಡಿಯಾ. ನನ್ನ ದೇಶ ನಂಗಿರಬೇಕು. ಸಿ ನೀವು 1,000 ಕೋಟಿ ದುಡ್ಡು ಇಟ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಎಂಡ್ ಆಫ್ ದ ಡೇ ವಾಟ್ ಈಸ್ ಹ್ಯಾಪಿನೆಸ್ ಅಂತ ನೀವು ಕ್ವೆಶನ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿಲ್ಲ. ಪೀಪಲ್ ಸೇ ಮನಿ ಈಸ್ ಹ್ಯಾಪಿನೆಸ್, ಬಟ್ ಐ ನೆವರ್ ಥಾಟ್ ಮನಿ ಈಸ್ ಹ್ಯಾಪಿನೆಸ್ ಅಲ್ಲ ನನಗೆ. ಸೊ ಫ್ಯಾಮಿಲಿ ರಿಲೇಷನ್ಶಿಪ್ಪು, 4 ಜನ ಜೊತೆ ಇರಬೇಕು, ಐ ಫೀಲ್ ದಟ್ ಈಸ್ ಹ್ಯಾಪಿನೆಸ್. ಓಕೆ, ಒಬ್ಬೊಬ್ರದ್ದು ಒಂದೊಂದು ಕಾನ್ಸೆಪ್ಟ್ ಹ್ಯಾಪಿನೆಸ್ ಅಂದರೆ ಏನು ಅಂತ. ನನ್ನ ಹ್ಯಾಪಿನೆಸ್ ಅಂದರೆ ಇದು ಥೇರಿ. ಸೊ ಐ ಆಲ್ವೇಸ್ ಸೇ ಮನಿ ಈಸ್ ಒನ್ ಆಫ್ ದ ಕ್ರೈಟೀರಿಯಾ ಟು ಬಿ ಹ್ಯಾಪಿ, ಬಟ್ ಇಟ್ ಈಸ್ ನಾಟ್ ಓನ್ಲಿ ದ ಕ್ರೈಟೀರಿಯಾ ಟು ಬಿ ಹ್ಯಾಪಿ. ಈಗ 100 ಕೋಟಿ ಇದ್ದವನು ಖುಷಿಯಲ್ಲಿರ್ತಾನೆ, 100 ರೂಪಾಯಿ ದುಡಿಯೋನು ಖುಷಿಯಲ್ಲಿರ್ತಾನೆ. ಸೊ ನೀವು 100 ರೂಪಾಯಿ ದುಡಿಯೋನು ಖುಷಿ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಎಂಡ್ ಆಫ್ ದ ಡೇ ವಿ ಶುಡ್ ಫೈಂಡ್ ಅನ್ ಹ್ಯಾಪಿನೆಸ್. ಅದ್ರ ಬಗ್ಗೆ ನಾನು ಯಾವಾಗಲೂ ಇದನ್ನು ಇವಾಗಿಲ್ಲ ಅವಾಗಿಂದ ಹೇಳ್ಕೊಂಡು ಬರ್ತಾ ಇದ್ದೆ.
1: ಸೊ ಹ್ಯಾಪಿನೆಸ್ಗೋಸ್ಕರ ನೀವು ಮತ್ತೆ ಶಿವಮೊಗ್ಗಕ್ಕೆ ವಾಪಸ್ ಬಂದ್ರಿ ಸರ್, ಆಮೇಲೆ ಇಲ್ಲಿ ಏನು ಮಾಡಿದ್ರಿ ಸರ್? ಯಾಕಂದ್ರೆ ಅಲ್ಲಿ ಕೂಡ ಜಾಬ್ ಬಿಟ್ಟು ಬಂದಿದ್ರಿ, ಇಲ್ಲಿ ಏನು ಮಾಡಿದ್ರಿ ಸರ್ ನಂತರದಲ್ಲಿ?
0: ಅಂದರೆ ಬಂದಾಗ ನನಗೂ ಏನು ಕ್ಲಾರಿಟಿ ಇರಲಿಲ್ಲ. ಓಕೆ, ಅಂದರೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಲಿಲ್ಲ. ಬಿಟ್ಟು ಬರಬೇಕು ಬಂದೆ. ಓಕೆ, ಬರಬೇಕಿತ್ತು. ಅಲ್ಲಿ ಮಧ್ಯದಲ್ಲಿ ಏನೋ ಒಂದಿಷ್ಟು ಇನ್ಸಿಡೆಂಟ್ಸು ನಡೀತದೆ ಇರುತ್ತಲ್ವ ಯೂಶ್ವಲಿ, ಆಬ್ವಿಯಸ್ಲಿ. ಸೊ ಡಿಸೈಡೆಡ್ ಟು ಗೋ ಬ್ಯಾಕ್ ಇಂಡಿಯಾ. ಹಳ್ಳಿಲೇ ಬರ್ತೀನಿ, ನನಗೆ ಯಾವ ಬೆಂಗಳೂರು ಸಿಟಿ ಅಲ್ಲಿ ಸೆಟ್ ಆಗಬೇಕು, ಫಾಸ್ಟ್ ಲೈಫು ಬ್ಯುಸಿ ಲೈಫ್ ಅದರಲ್ಲಿ ನನಗೇನು ಇಂಟ್ರೆಸ್ಟ್ ಇಲ್ಲ. ಮತ್ತು ಸ್ವಂತ ಲೈಫ್ ಸ್ವಂತ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದೆ. ಬಂದಾಗ ಸಿ ನಾನು ಅಲ್ಲಿ ಆವಾಗ ಅರೋಮಾ ಕ್ಯಾಂಡಲ್ಸ್ ಬಗ್ಗೆ ಸ್ವಲ್ಪ ನೋಡಿದೆ, ಅಂದರೆ ಆರೋಮ್ಯಾಟಿಕ್ ಕ್ಯಾಂಡಲ್ಸ್ ಹೇಗೆ ನಡೆದ ರನ್ನಿಂಗ್ ಆಗ್ಬೋದು ಅಂತ. ಅದ್ರ ಬಂದು ಇಲ್ಲಿ ಬಂದು ಪರ್ಫ್ಯೂಮ್ ರಿಲೇಟೆಡ್ ಅರೋಮಾ ಕ್ಯಾಂಡಲ್ಸ್ ಅಂತ ಸ್ಟಾರ್ಟ್ ಮಾಡಿದೆ. ಅದು ಯಾಕೋ ವರ್ಕೌಟ್ ಆಗಲಿಲ್ಲ ಇಂಡಿಯಾದಲ್ಲಿ, ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲ ಅದು. ಸಿ ನಾವಂದರೆ ವಿ ಶುಡ್ ಅನಲೈಸ್ ನಾವು ಏನು ತಪ್ಪು ಮಾಡಿದ್ವಿ ಅಂತ. ಆ ಬಿಸ್ನೆಸ್ಸಲ್ಲಿ ಅದನ್ನು ತಪ್ಪು ಮಾಡಿದೆ. ಇಂಡಿಯನ್ ಮಾರ್ಕೆಟು 2012 ನೀವು ಕ್ಯಾಂಡಲ್ ಅಂದರೆ ಬರೀ ಕರೆಂಟ್ ಹೋದರೆ ಮಾತ್ರ ಹಚ್ಚೋದಂತಿತ್ತು. ಆ ಟೈಮಲ್ಲಿ ನಾನು ಆರೋಮಾ ಕ್ಯಾಂಡಲ್ ಅಂತ ಲಾಂಚ್ ಮಾಡಿಕೊಂಡು ಕೈ ಸುಟ್ಕೊಂಡೆ. ಇನ್ಫ್ಯಾಕ್ಟ್ ಅದು ಒಂದು ಬೇಸಿಕ್ ಇದೆ. ಆಮೇಲೆ ತುಂಬ ಮಲ್ಟಿಪಲ್ ಆ ಥರ ವೆಂಚರ್ಸನ್ನು ಸ್ಟಾರ್ಟ್ ಮಾಡಿ ಅಂದರೆ ನಾನು ಹೋಮ್ವರ್ಕ್ ಮಾಡಿರಲಿಲ್ಲ ಕರೆಕ್ಟಾಗಿ. ಅಂದರೆ ಐ ನೆವರ್ ಸೇ ಇಟ್ಸ್ ಅ ಫೇಲ್ಯೂರ್, ಇಟ್ಸ್ ಆಲ್ವೇಸ್ ಅ ಮಿಸ್ಟೇಕ್. ಓಕೆ, ನಾನು ಮಾಡ್ಕೊಂಡಿರೋ ಮಿಸ್ಟೇಕಿಂದ ನಾನು ಕಲ್ಕೊಂಡಿದ್ದೆ ಅಷ್ಟೇ.
1: ಓಕೆ, ಕೇಳ್ತಾ ಇದ್ರಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿವೇದನ್ ನೆಂಪೆ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ, ಅದರಲ್ಲಿ ಕೂಡ ಸೋಲನ್ನ ಕಾಣ್ತಾರೆ. ನಂತರದಲ್ಲಿ ಹೇಗೆ ಯಶಸ್ಸನ್ನ ಕಾಣ್ತಾರೆ, ಈ ಯಶಸ್ಸಿನ ಹಾದಿಯ ಬಗ್ಗೆ ಇನ್ನೊಂದಿಷ್ಟು ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ಮತ್ತೊಂದು ವಿರಾಮವನ್ನ ತಗೊಳ್ಳಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತು ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ನಿವೇದನ್ ನೆಂಪೆ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹಾಗಿದ್ರೆ ಅವರೊಟ್ಟಿಗೆ ಮಾತುಕತೆ ಮುಂದುವರ್ಸೋಣ. ನಿವೇದನ್ ಸರ್, ನೀವೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರಿ, ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಬಿಸ್ನೆಸ್ ಅಲ್ಲಿ, ಆಗ ಯಶಸ್ಸನ್ನ ಕಾಣಲಿಲ್ಲ ಅಂತ. ನಂತರದಲ್ಲಿ ಬಿಸ್ನೆಸ್ ಅಲ್ಲಿ ಯಶಸ್ಸನ್ನ ಹೇಗೆ ಕಂಡ್ರಿ ಸರ್? ಜೊತೆಗೀಗ ಅರೇಕಾ ಟೀ ಅಂತ ಹೆಸರು ಹೇಳಿದ್ರೆ ಸಾಕು, ಎಲ್ಲರೂ ಕೂಡ ನಿವೇದನ್ ನೆಂಪೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಅಂದರೆ ನಾನು ಈ ಮಧ್ಯದಲ್ಲಿ ಇದೆಲ್ಲ ಆದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಏನೇನು ಆಗುತ್ತೆ ಹೀಗೆಲ್ಲ ಗೊತ್ತಾದಮೇಲೆ ನಮಗೊಂದು ಐಡಿಯಾ ಬರುತ್ತೆ. ನಮಗೆ ನಾನು ಏನರಲ್ಲಿ ಗುಡ್, ನಾನು ಏನರಲ್ಲಿ ಒಳ್ಳೇದಿದ್ದೀನಿ, ನಾನು ಏನರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ಅದ್ರ ಬಗ್ಗೆ ನಮಗೊಂದು ಐಡಿಯಾ ಬರುತ್ತೆ. ಸೊ ಆವಾಗ ನನಗೆ ನಾನು ಅರ್ಥ ಮಾಡಿಕೊಂಡೆ, ಅಂದರೆ ಎಲ್ಲ ಹೊಡೆತ ಬಿದ್ದಮೇಲೆ ನಿಮಗೊಂದು ಅರ್ಥ ಆಗಲೇಬೇಕು ನಿಮ್ಮ ಲೈಫಲ್ಲಿ. ನಿಮ್ಗೆ ಅವಾಗಲೂ ಅರ್ಥ ಆಗಿದೆ ಅಂದರೆ ನೀವು ಮನಸ್ಸಿರಲ್ಲ ಅಂತ. ನಮಗೆ ತುಂಬ ಹೊಡೆತ ಬಿದ್ದಾದ್ಮೇಲೆ ನಮಗೊಂದು ಅರ್ಥ ಆಯಿತು, ಓಕೆ ನಾನು ಏನರಲ್ಲಿ ಒಳ್ಳೇದಿದ್ದೀನಿ ಅಂತ. ಸೊ ನಾನು R&Dಲಿ ನನ್ನ ಗುಡ್, ಅಂದರೆ R&Dಲಿ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ಪ್ರಾಡಕ್ಟ್ ಡೆವಲಪರ್ ನಾನು, ಓಕೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ನನ್ನ ಕೋರ್. ಸೊ ನಂದು ಅದು ಪ್ಯಾಷನ್ ಥರ ಇತ್ತು. ಸೊ ಅದಕ್ಕೋಸ್ಕರ ಅದನ್ನೇ ನಾನು ಫೀಲ್ಡ್ ಆಫ್ ಚಾಯ್ಸ್ ಅನ್ನ ಇಟ್ಕೊಂಡು ಯಾವ ಥರ R&D ಮಾಡಬೇಕು, ಈ ಪ್ರಾಬ್ಲಮ್ ಓರಿಯೆಂಟೆಡ್ R&D ಮಾಡಬೇಕು ಅಂತ. ಸೊ 2013 ಹೊತ್ತಲ್ಲಿ ನಿಮ್ಗೆ ಓದಿರ್ಬೋದು ಅಡಿಕೆ ಕ್ಯಾನ್ಸರ್ಕಾರಕ, ಅಡಿಕೆ ಸರ್ವನಾಶ ಆಗುತ್ತೆ, ಅದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು ತುಂಬ. ಆ ಪೀರಿಯಡಲ್ಲಿ ನಾನು ಬಂದಿದ್ದರಿಂದ ಆ ಪೀರಿಯಡಲ್ಲಿ ನನಗೆ ಅದೊಂಥರ ಈ ತಲೆಗೆ ಅರ್ಥ ಆಗಿತ್ತು, ಓಕೆ ಈ ಥರದ ಪ್ರಾಬ್ಲಮ್ ಸಾಲ್ವ್ ಔಟ್ ಮಾಡೋಂಥದ್ದು ವಿಷನ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಆವಾಗಿಂದ ಸ್ಲೋಲಿ ಅರೇಕಾ ಟೀ ಬಗ್ಗೆ, ಅಡಿಕೆ ಬಗ್ಗೆ ಕೆಲಸ ಮಾಡ್ತಿದ್ದೆ. ನೋಡ್, ಅರೇಕಾ ಟೀ ಅಡಿಕೆಯಲ್ಲಿ ಏನೇನು ಕಾಂಪೋನೆಂಟ್ ಇದೆ ಅನ್ನೋದನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ ಅಡಿಕೆ ಏನೇನಕ್ಕೆ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಅ ಫಾರ್ಮಸಿ ನಾನು ಹೇಳಿದಲ್ಲ, ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್, ನಾಟ್ ದ ಡಿಗ್ರಿ ಸರ್ಟಿಫಿಕೇಟ್. ಸೊ ಫಾರ್ಮಸಿ ನಾಲೆಡ್ಜ್ ಸಿಕ್ಕಿದ್ರಿಂದ ಇದೇನೇನು ಮಾಡೋಕ್ಕಾಗತ್ತೆ ಅಂತ ಹುಡುಕಿ ಹುಡುಕಿ ದೆನ್ ವಿ ಕೇಮ್ ಔಟ್ ವಿತ್ ದ ಮಲ್ಟಿಪಲ್ ಪ್ರಾಡಕ್ಟ್ಸ್. ಒಂದೇ ಒನ್ ಪ್ರಾಡಕ್ಟ್ ಜೊತೆ ಬಂದಿರಲಿಲ್ಲ ನಾನು, ತುಂಬ ಪ್ರಾಡಕ್ಟ್ ಟ್ರೈ ಮಾಡಿದ್ವಿ. ಅದರಲ್ಲಿ ಒನ್ ಪ್ರಾಡಕ್ಟ್ ನಮಗೆ ಕ್ಲಿಕ್ ಆಗಬಹುದು ಅಂತ ಅನ್ಸುತ್ತಲ್ವಾ, ಈಗ ಯಾವುದೋ ಒಂದು ಪ್ರಾಡಕ್ಟ್ ನಿಮ್ಗೆ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ ಅಂತಿದ್ದು ಅರೇಕಾ ಟೀ. ಅದನ್ನು ಅರೇಕಾ ಟೀನ ನಾವು ಮಾರ್ಕೆಟಿಗೆ ಅನೌನ್ಸ್ ಮಾಡ್ಕೊಂಡು ಬಂದ್ವಿ.
2: ಓಕೆ ಸರ್, ಹಾಗಿದ್ರೆ ಬೇಸಿಕಲಿ ಅಡಿಕೆಯಿಂದ ಏನೇನು ಹೆಚ್ಚು ಅಡ್ವಾಂಟೇಜಸ್ ಇದೆ ಸರ್?
3: ತುಂಬ ಇದೆ ಸಿ. ಬೇಸಿಕಲಿ ನಿಮಗೆ ಡೈಜೆಷನ್ ಹೆಲ್ಪ್ ಮಾಡುತ್ತೆ, ತುಂಬ ಪ್ರಿವೆಂಟಿವ್ ಆಗಬಲ್ಲ, ತುಂಬ ಹತ್ರ ಮಲ್ಟಿಪಲ್ ಇದು ಹೆಲ್ಪ್ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ, ಒಂದನ್ನೇ ತೋರಿಸ್ಬಿಡ್ತೀವಿ, ಗುಟ್ಕಾ ಗುಟ್ಕಾ ಗುಟ್ಕಾ ಅಂತ. ಸೊ ಅದಲ್ಲ ಅಂಥೇಳಿ ಮಲ್ಟಿಪಲ್ ಯೂಸಸ್ ಮಾಡ್ಬೋದು. ನಾವು ತುಂಬ ಟ್ರೈ ಮಾಡಿದ್ವಿ, ಚಾಕ್ಲೇಟ್ಸ್ ಮಾಡೋಕ್ಕಾಗುತ್ತೆ, ಕಾಸ್ಮೆಟಿಕ್ಸಲ್ಲಿ ಏನು ಮಾಡ್ಬೋದು ಅದೆಲ್ಲ. ಬಟ್ ಪ್ರಾಡಕ್ಟನ್ನು ನಾವು ಫೈನಲಿ ಇದು ಮಾಡಿ ಬಂದ್ವಿ.
2: ಓಕೆ ಸರ್, ನೀವು ಈಗ ಆಸ್ಟ್ರೇಲಿಯಿಂದ ಬಂದು ಇಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಅಂತ ಫೇಲ್ಯೂರ್ ಆಯಿತು, ಆಗ್ತಿದ್ದಂಗೆ ಅರೇಕಟ್ಟಿಗೆ ಹೋದ್ರೆ ಅದ್ರ ಮಧ್ಯೆ ಏನಾದರೂ ಬಿಸ್ನೆಸ್ ಮಾಡಿದ್ರಿ?
3: ಇಲ್ಲ ಸಿ, ಅಂದರೆ ಅದ್ರ ಮಧ್ಯೆ ತುಂಬ ನಾವು ಕಳ್ಕೊಂಡು ಏನೇನೋ ಮಾಡ್ಕೊಂಡಿದ್ದೆ. ಅದು ಅರೇಕಟ್ಟಿ ರಿಸರ್ಚ್ ನಡೀತಾ ಇತ್ತು. ಬಟ್ ಆ ಟೈಮಲ್ಲಿ ನಾನು ತುಂಬ ಲಾಸ್ ಆಗಿಬಿಟ್ಟಿದ್ದೆ, ಅಂದರೆ ಫೈನಾನ್ಷಿಯಲಿ ನಂದು ಮತ್ತೆ ಅನ್ಸ್ಟೇಬಲ್ ಪರಿಸ್ಥಿತಿ ಬಂದಿತ್ತು. ಆ ಪೀರಿಯಡಲ್ಲಿ ನಾನು ಇಲ್ಲಿ ಹೋಟೆಲ್ಗಳಿಗೆ ಫಿನಾಯಿಲ್ ಸಪ್ಲೈ ಮಾಡ್ತಿದ್ದೆ ನಾನು. ಓಕೆ, ಅಂದರೆ ಇಲ್ಲಿ ತುಂಬ ಶಿವಮೊಗ್ಗದಲ್ಲಿ ನಿಮಗೆ ಮಥುರಾ ಹೋಟ್ಲ್ ಇರ್ಬೋದು ಅಥವಾ ಅಶೋಕ ಹೋಟ್ಲ್ ಇರ್ಬೋದು, ಮಥುರಾ ಸೆಂಟ್ರಲ್, ಇವರೆಲ್ಲ ಹೋಟೆಲ್ಗಳಿದಲ್ಲ, ಇವರೆಲ್ಲರಿಗೂ ನಾನು ಫಿನಾಯಿಲ್ ತೊಗೊಂಡೋಗಿ ಕೊಡ್ತಿದ್ದೆ. ಅಂದರೆ ಹಾಂ, ಸೊ ಅಂದರೆ ಫ್ಲೋರ್ ಕ್ಲೀನರ್ ಎಲ್ಲ ಆಯ್ತಲ್ಲ, ಅದನ್ನು ನಾನು ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸಿ, ನನಗೇನಂದರೆ ಯು ಶುಡ್ ಸರ್ವೈವ್ ಫಸ್ಟ್. ಓಕೆ, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸಿ, ಡೈಲಿ ಯು ಹ್ಯಾವ್ ಟು ಅರ್ನ್. ನಾನು ಐಡಲ್ ಕೂತ್ಕೊಳ್ಳೋ ಮನುಷ್ಯ ಅಲ್ಲ ಸಿ, ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೆ ನಾನು, ಅದು ಮಾಡಿ ಮಾಡಿ ಅಗೇನ್. ಬಟ್ ಐ ನೆವರ್ ಲಾಸ್ಟ್ ಮೈ ಹೋಪ್ ಅದನ್ನ.
2: ಬಟ್ ಸರ್, ನೀವು ಫಿನಾನ್ ಬಿಸ್ನೆಸ್ ಸಕ್ಸಸ್ ಕಾಣಲಿಲ್ಲ ಸರ್?
3: ಅಲ್ಲ, ಅದನ್ನು ನಾನು ಸಿ, ಅದನ್ನು ನಾನು ಎಕ್ಸ್ಪ್ಯಾನ್ಷನ್ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಡೈಲಿ ಅವತ್ತಿನ ಇದಕ್ಕೆ ನನಗೆ ಅರ್ನಿಂಗಿಗೆ ಬೇಕಿತ್ತು. ಸೊ ಆ ಪೀರಿಯಡಲ್ಲಿ ನಾನು ಅಂದರೆ ಆ ಪೀರಿಯಡಲ್ಲಿ ನನ್ನ ಮದುವೆ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಫಿನಾಲ್ ಯು ಶುಡ್ ಅರ್ನ್ ಫಸ್ಟ್ ಥಿಂಗ್, ಟು ಬಿಕಮ್ ಎ ಹ್ಯೂಮನ್ ಯು ಶುಡ್ ಅರ್ನ್. ಸೊ ಅರ್ನಿಂಗ್ ಮೇಲೆ ಅದಕ್ಕೆ ಫೋಕಸ್ ಮಾಡ್ತೇನೆ.
2: ಓಕೆ ಸರಿ, ಈಗ ಹೇಳಿ ಸರ್, ಅರೇಕಾ ಟೀ ಬಗ್ಗೆ ಈಗ ಯಾವ ಸ್ಟೇಜಲ್ಲಿ ಇದೆ ಈ ಅರೇಕಾ ಟೀ? ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆ, ಹೇಗೆ ಪ್ರೊಡಕ್ಷನ್ ಮಾಡ್ತೀರಾ?
3: ಅಂದರೆ ನಾವು ಹೆಡ್ ಆಫೀಸ್ ಅಂತ ಮಂಡ್ಯದಲ್ಲಿ ಮಾಡ್ಕೊಂಡಿದ್ದೀವಿ.
2: ಓಕೆ,
3: ಪ್ರೊಡಕ್ಷನ್ ನಾವು ಮಲ್ಟಿಪಲ್ ಪ್ಲೇಸಸ್ಸಲ್ಲಿ ಮಾಡ್ತೀವಿ. ಅಂದರೆ ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ಕಡೆ ಮಾಡ್ತೀವಿ, ಡೊಮೆಸ್ಟಿಕ್ ಸಪ್ಲೈ ಒಂದು ಕಡೆ ಮಾಡ್ತೀವಿ. ಈಗ ತುಂಬ ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಫೋಕಸ್ ಅಲ್ಲೇ ಜಾಸ್ತಿ ಮಾಡ್ತೀವಿ ಇಂಡಿಯನ್ ಮಾರ್ಕೆಟಲ್ಲಿ. ಸಿ, ಇಂಡಿಯನ್ ಮಾರ್ಕೆಟಲ್ಲಿ ಯಾಕೆ ಜಾಸ್ತಿ ಫೋಕಸ್ ಇಲ್ಲ ಅಂದರೆ, ಅದೊಂಥರ ಲೋಕಲಿ ಅವೈಲೇಬಲ್ ಥರ ಅಂದರೆ ಹಿತ್ತಲೆ ಗಿಡ ಮದ್ದಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಸೊ ಯು ಶುಡ್ ನೋ ವೇರ್ ಟು ಮಾರ್ಕೆಟ್ ಎನಿ ಪ್ರಾಡಕ್ಟ್. ನನಗೆ ನಾನು ಆಂಟ್ರಪ್ರಿನರ್ಗೆ ಅದೇ ಹೇಳ್ತೀನಿ, ಇಫ್ ಯು ಶುಡ್ ನೋ ಆ ಪ್ರಾಡಕ್ಟನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲೇ ಪ್ಲೇಸ್ ಮಾಡಬೇಕು ಅಂತ. ಹಾಗಾಗಿ ಬೇರೆ ದೇಶಕ್ಕೆ ನಾವು ಜಾಸ್ತಿ ಅದನ್ನು ಇದು ಮಾಡ್ತೀವಿ.
4: ಸರ್ ಈಗ ನಿಮ್ಮ ಪ್ರಾಡಕ್ಟು ನಮ್ಮ ದೇಶಕ್ಕಿಂತ ಬೇರೆ ದೇಶದಲ್ಲಿ ಬೇಡಿಕೆ ಜಾಸ್ತಿ ಇದೆಯಾ?
3: ಹಾಂ ಹೌದು, ಎಸ್ ಎಸ್ ಓಕೆ. ಯಾಕಂದರೆ ಮೆಡಿಕಲಿ ಒಂದ್ಸತಿ ನಮ್ಮದು ಅಪ್ರೂವ್ ಅಂತ ಆದಮೇಲೆ ನಾವು ಅದನ್ನು ಚೆನ್ನಾಗಿ ಜಾಸ್ತಿ ಹೊರಗಡೆಗೆ ಫೋಕಸ್ ಮಾಡ್ತೀವಿ, ಅದನ್ನು ಚೆನ್ನಾಗಿ ಹೋಗ್ತದೆ ನಮಗಲ್ಲಿ.
4: ಸರಿ, ಇನ್ ಕೇಸ್ ನಾವು ಈ ಅರೆಕಾಟಿನ ಮನೆಯಲ್ಲೇ ಸಿದ್ಧಪಡಿಸ್ಕೋಬೋದಾ?
3: ಇಲ್ಲ ಅಂದರೆ ಇವ್ನಿ ಅದಕ್ಕೆ ಸ್ವಲ್ಪ ಅಂದರೆ ಅದಕ್ಕೆ ಕೆಲವೆಲ್ಲ ಮೆಥಡಾಲಜಿ ಇದೆ. ಅಂದರೆ ನಿಮ್ಗೆ ಕೆಲವು ಕಂಟೆಂಟನ್ನು ಡಿನೇಚರ್ ಮಾಡಬೇಕು, ಆ ಥರದ ಒಂದು ಹೋಲ್ ಕಾನ್ಸೆಪ್ಟ್ ಇದೆ. ಅಂದರೆ ನಾವು ಅರೆಕಾಟಿನ ಮಾಸ್ ಪ್ರೊಡಕ್ಷನ್ ಮಾಡಿ ಅದನ್ನು ನಾವು ಟೀ ಬ್ಯಾಗ್ಸಲ್ಲಿ ಕೊಡ್ತೀವಿ, ಅದನ್ನು ಯೂಸ್ ಮಾಡಬೇಕಾಗತ್ತೆ ಆ ಥರ.
4: ಓಕೆ ಸರ್, ಹಾಗೆ ಈಗ ನೀವೊಬ್ಬರು ಈಗ ಯಶಸ್ವಿ ಉದ್ಯಮಿ ಆಗಿದ್ದೀರಾ, ಇದರ ಹಿಂದೆ ಎಷ್ಟು ಸವಾಲುಗಳಿತ್ತು ಸರ್, ನೀವು ಹೇಗೆ ಎದುರಿಸಿದ್ರಿ ಇದನ್ನೆಲ್ಲ?
3: ಅಂದರೆ ಬೇಸಿಕಲಿ ನಾ ಯಾವಾಗಲೂ ಹೇಳ್ತೀನಿ, ಸಿ ಸವಾಲುಗಳು ಬೇರೆಯವ್ರು ಮಾಡೋದಕ್ಕಿಂತ ನಮ್ಮನ್ನು ನಾವು ಎದುರಿಸ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ, ನಮ್ಮನಿಗೆ ನಾವು ಹೇಳ್ಕೊಳ್ಳೋದು, ನಾವು ಒನ್ ಡೇ ನಾನು ಇನ್ ಸರಿ ಸಕ್ಸಸ್ಫುಲ್ ಆಗ್ತೀನಿ ಅಂತ ಹೇಳೋದಲ್ಲ, ಅದನ್ನು ನಮ್ಮನ್ನು ನಾವು ಗೆಲ್ಲೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಓಕೆ, ಬೇರೆಯವ್ರನ್ನೆಲ್ಲ ಬೇರೆಯವ್ರದ್ದೆಲ್ಲ ಹಾಳಾಯಿತು, ಫಸ್ಟ್ ನನ್ನನ್ನು ನಾನು ಗೆಲ್ಲಬೇಕು. ಓಕೆ, ಸೊ ನನ್ನನ್ನು ನಾನು ಗೆಲ್ಲೋದ್ರೆ ಹೇಗೆ ಅಂದರೆ, ಯು ಫಸ್ಟ್ ಯು ಶುಡ್ ಲೀವ್ ಯುವರ್ ಈಗೋ. ನನ್ನ ಹೆಡ್ ವೇಟ್ ಇರೋದಲ್ಲ, ನಾನು ಅವನಿಗೆ ತೆಗೆದು ಸೈಡಿಗೆ ಇಟ್ಟರೆ ನಾನು ಸಕ್ಸಸ್ಫುಲ್ ಆಗ್ತೀನಿ, ಅದನ್ನ ಗೆಲ್ಲೋದೇ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಾನು ಯಾವಾಗ ಫಿನಾಯ್ಲ್ ಮಾಡೋಕ್ಕೆ ಶುರು ಮಾಡಿದೆ, ನಾನು ಹೆಡ್ ವೇಟ್ ತೆಗೆದು ಸೈಡಿಗೆ ಇಟ್ಟದೆ. ಓಕೆ, ನೀನು ಏನೇ ಓದಿರು ಎಲ್ಲೇ ಓದಿರು ಲೈಫ್ ಅಂದರೆ ಇದೆ. ಓಕೆ, ನೀ ಯಾವ ಪರಿಸ್ಥಿತಿಯಲ್ಲಿ ಬಂದರೂ ನಾನು ಅರ್ನ್ ಮಾಡ್ತೀನಿ ಒಂದು ಕೆಪಾಸಿಟಿ ಇದೆ ಅಂದರೆ ಯು ಆರ್ ಅ ಹ್ಯೂಮನ್, ಯು ಆರ್ ರೈಟ್ ಪರ್ಸನ್ ಅಂತ. ಈಗೋ ತೆಗೆ ಸೈಡಿಗೆ ಇಟ್ಟರೆ ಐ ಥಿಂಕ್ ದಟ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಸಕ್ಸಸ್ ಅಂತ. ಓಕೆ, ಗೆದ್ಬಿಟ್ರೆ ಅದನ್ನು ಗೆದ್ಬಿಟ್ರೆ ಮನುಷ್ಯ ಎದ್ದಳ್ಬೇಕಾದ್ರೆ ಗೆದ್ಬಿಡ್ತಾನೆ.
4: ಯಾಕಂದರೆ ನೀವು ಫಾರಿನ್ ರಿಟರ್ನು ಅಲ್ಲಿ ಜಾಬ್ ಮಾಡಿ ಬಂದಿರ್ತೀರಾ, ಸೊ ಒಂದು ರೆಸ್ಪೆಕ್ಟ್ ಇರುತ್ತೆ, ಇವರು ಫಾರಿನಿಂದ ಬಂದಿದ್ದಾರೆ ಅಲ್ಲಿ ಕೆಲಸ ಮಾಡಿದಾರಂತೆ ಅಂತ ತುಂಬ ಸ್ಕೋಪ್ಸ್ಗಳೆಲ್ಲ ಇರುತ್ತೆ. ಬಟ್ ನೀವು ಅದು ಯಾವುದನ್ನು ತಲೆಗೆ ಹಾಕೊಳ್ದಲ್ಲ, ಎಲ್ಲ ಸೈಡಿಗಿಟ್ಟು ಒಂದು ಫಿನಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ?
3: ಹಾಂ, ಸಿ ಅದೇ ಹೇಳ್ದಲ್ಲ, ಈ ನಮ್ಮಲ್ಲಿ ಪ್ರಾಬ್ಲಮ್ ಇನ್ ರೈಟ್ ನೌ ಇಂಡಿಯನ್ ಸ್ಟೂಡೆಂಟ್ಸ್ ಅಥವಾ ಯಂಗ್ಸ್ಟರಲ್ಲಿರೋ ಪ್ರಾಬ್ಲಮ್ ಅದೇ. ಸಿ ನಾನು ಎಮ್ ಬಿ ಎ ಮಾಡಿದ್ದೀನಿ ಅಂತ ಹೇಳಿ ನನಗೆ ಏನೋ ಒಂದು ಹೆಡ್ ವೈಡ್ ಬಂದುಬಿಟ್ಟಿದೆ, ಹೌ ನಾನು ಎಮ್ ಬಿ ಎ ಸ್ಟೂಡೆಂಟು, ನಾನು ಯಾಕೆ ಈ ಕೆಲಸ ಮಾಡಬೇಕು, ನಾನು ಯಾಕೆ ಕೆಲಸ, ಅದೇ ಮೇಜರ್ ಇಶ್ಯೂ. ಓಕೆ, ಅದೇ ಮೇಜರ್ ಇಶ್ಯೂ ಮೋಸ್ಟ್ ಆಫ್ ದ ಸ್ಟಾರ್ಟಪ್ಗಳು ಫೇಲ್ ಆಗ್ತದೆ. ಸೊ ನನ್ನ ಹತ್ರ ಬಂದು ನಾನು ಹೇಳ್ತಾರೆ, ರೋಡ್ ಸೈಡಲ್ಲೂ ನಿಮ್ಮ ಪ್ರಾಡಕ್ಟ್ ನೀವೇ ಮಾರೋ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಆಂಟ್ರಪ್ರಿನರ್, ಅದರ್ವೈಸ್ ನೀವು ಆಂಟ್ರಪ್ರಿನರ್ ಅಲ್ಲ.
4: ಸೂಪರ್ ಸರ್, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಒಬ್ಬ ಯಶಸ್ವಿ ಉದ್ಯಮಿ ಆಗಬೇಕಂದ್ರೆ ಅವನ ಹತ್ರ ಮೊದಲನೇದಾಗಿ ಈಗೋ ಇರಬಾರ್ದು. ರೋಡಲ್ಲಿ ನಿಂತ್ಕೊಂಡು ಯಾವುದೇ ಪ್ರಾಡಕ್ಟ್ನ ಸೇಲ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದ್ದಾಗ ಮಾತ್ರ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ರು. ಹಾಗೆ ಒಬ್ಬ ಮಧ್ಯಮ ವರ್ಗದ ಹುಡುಗ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ, ಈಗಲೂ ಕೂಡ ಯಶಸ್ವಿ ಹಾದಿಯ ಹತ್ರ ಸಾಗ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಇನ್ನೂ ಹೇಗೆಲ್ಲ ಇವರು ಸ್ಟ್ರಗಲ್ ಅನುಭವಿಸಿದ್ರು, ಹಾಗೆ ಹೊಸದಾಗಿ ಉದ್ಯಮವನ್ನು ಶುರು ಮಾಡೋರಿಗೆ ಏನೆಲ್ಲ ಸಲಹೆಯನ್ನು ಕೊಡ್ತಾರೆ, ಇದೆಲ್ಲವನ್ನು ಕೂಡ ನೀವು ಕೇಳಬೇಕು ಅಂದರೆ ನಾಳೆಯವರೆಗೂ ನೀವು ಕಾಯಲೇಬೇಕು. ಹಾಗಿದ್ರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಾಳಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ನಿವೇದನ್ ನೆಂಪೆ ಸರ್ ಜೊತೆ ನಾಳೆ ಕೂಡ ಮಾತುಕತೆಯನ್ನು ಮುಂದುವರಿಸೋಣ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನೀವು ಇಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಾಳೆ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೋಗಿ ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ. ಯಾಕಂದ್ರೆ ಟಾಟಾ ಪವರ್ ಸೋಲಾರು ಫಾಕ್ಸ್

0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು, ಕೃಷಿಯಲ್ಲಿ ಕಾಡು ತೋಟವನ್ನು ಮಾಡಿ ಇದರಲ್ಲಿ ಹಣ್ಣು, ಸಾಂಬಾರ್ ಪದಾರ್ಥಗಳು, ಔಷಧ ಗಿಡಗಳು, ಹಾಗೆ ಮಣ್ಣಿನ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಕಾಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹಸು ಸಾಕಾಣಿಕೆ, ಇಂಗುಗುಂಡಿ, ಜೊತೆಗೆ ವಿವಿಧ ತಳಿಗಳ ಭತ್ತವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರ ತೋಟದಲ್ಲಿರುವಂತಹ ಎಲ್ಲ ಹಣ್ಣು, ಸಾಂಬಾರು ಪದಾರ್ಥ, ಔಷಧ ಗಿಡಗಳು, ತರಕಾರಿ, ಹೀಗೆ ಪಶುಗಳಿಗೂ ಬೇಕಾದಂತಹ ಆಹಾರವನ್ನು ಇವರ ಕಾಡು ತೋಟದಲ್ಲೇ ಮಾಡ್ಕೊಳ್ತಾ ಒಳ್ಳೆಯ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಹೊಸನಗರ ತಾಲೂಕಿನ ಕುಮಾರ್ ಅವರು. ಇವರು ಮಾಡ್ತಾ ಇರುವಂತಹ ಈ ಒಂದು ಕಾಡು ಕೃಷಿಯ ಕುರಿತಂತೆ ಅವರ ಕೃಷಿಯ ಭೂಮಿನಲ್ಲಿ ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅವರ ಜೊತೆನಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಮಾಡ್ತಾ ಇರುವಂತಹ ಈ ಕಾಡು ತೋಟ ಎಷ್ಟು ವಿಶೇಷವಾಗಿದೆ, ಏನೆಲ್ಲ ವಿಶೇಷತೆ ಇದೆ, ಜೊತೆಗೆ ಎಷ್ಟು ಎಕರೆ ಭೂಮಿನಲ್ಲಿ ಒಂದು ಕಾಡು ತೋಟ ಮಾಡಿದೀರಾ, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
2: ನಮ್ಮದು ಒಂದು 5 ಎಕರೆ ಬ್ಯಾಣ ಇದೆ. ಇದರಲ್ಲಿ ಬೇರೆ ಬೇರೆ ಜಾತಿಯ, ಸುಮಾರು ಜಾತಿಯ ಕಾಡು ಮರಗಳಿದ್ದಾವೆ. ಆ ಕಾಡು ಮರಗಳನ್ನು ಹಾಗೆ ಇಟ್ಕೊಂಡು ಅದ್ರ ಜೊತೆಗೆ ನಮ್ಮ ಸಹಜ ಕೃಷಿಯನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ. ಈ ಕಾಡು ಮರಗಳನ್ನು ಇಟ್ಕೊಂಡು ಯಾವುದೇ ಕಲ್ಟಿವೇಷನ್ ಮಾಡ್ದೇ, ಉಳುಮೆ ಮಾಡ್ದೇ ಏನೇನು ಬೆಳಿಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ಸ್ನೇಹಿತರಿಂದ, ಪರಿಣಿತರಿಂದ ಮಾಹಿತಿ ತಗೊಂಡು ಇಲ್ಲಿ ಬೆಳೆಯುವಂಥ ಪ್ರಯತ್ನಗಳು ಮಾಡಿದ್ದೀವಿ. ಅದನ್ನು ಸ್ವಲ್ಪ ನಿಮಗೆ ಪರಿಚಯ ಮಾಡಿಕೊಟ್ಬಿಡ್ತಾ ಇದ್ದೀವಿ. ಈ ಕಾಡು ಮರದ ಜೊತೆಗೆ ಸ್ವಲ್ಪ ಅಲ್ಲಲ್ಲಿ ಬಾಳೆಗಳು ಹಾಕ್ಕೊಂಡಿದ್ದೀವಿ. ಬಾಳೆ ಮಧ್ಯೆ ಸ್ವಲ್ಪ ಕಬ್ಬು, ಆಮೇಲೆ ಒಂದು ತೆಂಗಿನ ಗಿಡಗಳು, ಆಮೇಲೆ ಅಡಿಕೆ ಗಿಡಗಳು, ಅಲ್ಲಲ್ಲಿ ಅಡಿಕೆ ಗಿಡಗಳು, ಆಮೇಲೆ ನಮ್ಮ ಬೇಲಿ ಸುತ್ತ ಸ್ವಲ್ಪ ಬಿದಿರು ಸಸಿಗಳು, ಈ ಥರ ಏನೇನು ಆಗ್ಬೋದು ಅಂದರೆ ಆ ಜಾಗ ಖಾಲಿ ಬಿಡ್ದೇ ಅದರಲ್ಲಿ ಏನೇನು ತುಂಬಿಸ್ಬೋದು. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಕಡಿಮೆ ಶ್ರಮ ಬಳಸಿ ಬೆಳೆ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಆ ಥರ ಬೆಳೆದವರು, ಕಾಡು ಕೃಷಿ ಮಾಡಿದವರು ತುಂಬ ಜನ ಇದ್ದಾರೆ. ಅವ್ರನ್ನ ನೋಡಿ, ಅವ್ರ ಇನ್ಸ್ಪೈರಿಂದ ನಾವು ಈ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಹಾಗೆ ಈಗ ಕಾಡು ಕೃಷಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಮರಗಳಿದೆ, ಗಿಡಗಳಿದೆ, ಯಾವ ರೀತಿ ಅವುಗಳನ್ನು ಬಳಕೆ ಮಾಡ್ಕೊಳ್ತೀರಾ?

0: ಅದ್ರ ಬಗ್ಗೆ ಹೇಳ್ಬೋದಾ?
1: ನಾವು ವೆನಿಲಾ ಹಾಕಿದ್ದೀವಿ, ವೆನಿಲಾ ಬೆಳೀತಾ ಇದೆ ಈಗ. ಅದು ಇನ್ನು ಮುಂದೆ ನಾವು ಅದಕ್ಕೆ ಬೇರೆ ಪ್ರೊಸೆಸಿಂಗ್ ಇದೆ, ಪ್ರೊಸೆಸಿಂಗ್ ಮಾಡಬೇಕು. ಮತ್ತಿ ಮರ, ಅದರಲ್ಲಿ ಕಾಳುಮೆಣಸು, ಹಾಗೆ ಸೂರಹೊನ್ನೆ ಅಂತ ನಮ್ಮ ಹತ್ರ ಅಂದರೆ ನಮ್ಮಲ್ಲಿ ಇಲ್ಲದೆ ಇರೋಂಥ ಒಂದು ಗಿಡನ ತಂದು ಹಾಕಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ಈ ಜಾಗದಲ್ಲಿ ನಮ್ಮ ಭಾಗದಲ್ಲಿ ಇಲ್ಲದೆ ಇರುವಂಥ ಗಿಡಗಳನ್ನು ಕೂಡ ಇಲ್ಲಿ ಒಂದು ತಂದು ಹಾಕಬೇಕು ಅನ್ನೋದಿತ್ತು. ಅದನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ. ಆಮೇಲೆ ಕಾಳುಮೆಣಸು ಎಲ್ಲ ಹಾಕಿದ್ದೀವಿ. ಆಮೇಲೆ ಬೇರೆ ಬೇರೆ ಔಷಧಿ ಗಿಡಗಳು, ಗಡ್ಡೆಗಳನ್ನು ಒಂದಿಷ್ಟು ಹಾಕ್ಕೊಂಡು ಬಂದಿದ್ದೇವೆ. ಆಮೇಲೆ ಜಾಯಿಕಾಯಿ ಗಿಡ ಹಾಕಿದ್ದೀವಿ. ಆಮೇಲೆ ಏಲಕ್ಕಿ ಗಿಡ ಹಾಕ್ಕೊಂಡಿದ್ದೀವಿ. ಏಲಕ್ಕಿ ಗಿಡನ ಟೈರ್ ಇದೆಯಲ್ಲ, ಹಳೆ ಟೈರ್ ಒಳಗೆ ಬೆಳೆಸೋಕೆ ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಅದು ನೀರು ಕಮ್ಮಿ ತಗೊಳುತ್ತೆ, ಆಮೇಲೆ ಕಳೆ ಇರೋದಿಲ್ಲ. ಆಮೇಲೆ ಏಲಕ್ಕಿ ಗಿಡದ ಕಾಯಿ ಬಂದರೆ ಕೊಯ್ಲಿಕ್ಕೂ ಈಸಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೊಸದಾಗಿ ನೋಡ್ತಾ ಇದ್ದೀವಿ. ನೋಡ್ಬೇಕು ಅದು ಕಾಯಿ ಬಂದಮೇಲೆ ಹೇಗೆ ಬರುತ್ತೆ ಅಂತೇಳಿ. ಇಲ್ಲಿ ಕೆಲವೊಂದು ಗಿಡಕ್ಕೆ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋಂಥ ಗಿಡಗಳಿಗೆ ಒಂದಿಷ್ಟು ಆದರೆ ಹೆಸರು ಮಾಡೋದು. ಇದು ಬೆಂಡಿಗ ಅಂಥೇಳಿ ಒಂದು ಗಿಡ, ನಾವು ಪರಿಣಿತಿ ಇದ್ದವ್ರ ಹತ್ರ ಕೇಳಿಕೊಂಡು ಅದಕ್ಕೆ ನಾವು ಹೆಸರು ಸೂಚಿಸ್ತೀವಿ. ಬೆತ್ತನೂ ಕೂಡ ಇಲ್ಲಿ ನಾಗಬೆತ್ತ ಅಂಥೇಳಿ, ಇಲ್ಲಿ ಬೆತ್ತ ಗಿಡ ಕೂಡ ಈಗ ಇಲ್ಲ, ನಮಗೆಲ್ಲೂ ನೋಡ್ತಾ ಇಲ್ಲ ಈ ಭಾಗದಲ್ಲಿ. ಬೆತ್ತದ ಗಿಡನೂ ಕೂಡ ಇದು ಹಾಕಿದ್ದೀವಿ.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮದ ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಾಡು ಕೃಷಿಗೆ ಸಂಬಂಧಪಟ್ಟಂತೆ ಅವರು ಅವರ ಕಾಡು ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳನ್ನ ಮಾಡ್ತಾರೆ, ಹಾಗೆ ಏಲಕ್ಕಿ ಆಗಿರ್ಬೋದು ಮತ್ತು ಕಾಳುಮೆಣಸು ಇವುಗಳನ್ನು ಕೂಡ ಬೆಳೀತಾ ಇದ್ದಾರೆ. ಸೊ ಹಾಗೆ ಇವರ ಕಾಡು ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಹಾಗೆ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ರೆ ಕೃಷಿಯಲ್ಲಿ ನಿಮ್ಮ ಅನುಭವನವನ್ನು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ತಾ, ನಿಮ್ಮ ಕೃಷಿ ಭೂಮಿನಲ್ಲಿ ಏನೇನೆಲ್ಲ ಇದೆ, ನಿಮ್ಮ ಕೃಷಿ ಭೂಮಿಯನ್ನು ಹೇಗೆ ನೀವು ಆರೋಗ್ಯವಾಗಿ ನೋಡ್ಕೊಂಡಿದ್ದೀರಾ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡಬಹುದು. ಕರೆ ಮಾಡಿ ಅಥವಾ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686927960 8609629. ಈ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಮ್ಮ ಜೊತೆನಲ್ಲಿ ಮಾತಾಡಬಹುದು, ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಕಾರ್ಯಕ್ರಮ ಮುಂದುವರೈತೆ, ಮತ್ತೆ ವಾಪಸ್ ಬರ್ತೀನಿ. ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ನಿಮಗೆ ಕಾಡು ಕೃಷಿಯ ಕುರಿತಂತೆ ಹಲವಾರು ವಿಚಾರಗಳನ್ನ ತಿಳಿಸ್ತಾ ಇದ್ದೀವಿ. ಇವತ್ತು ಕಾಡು ಕೃಷಿನಲ್ಲಿ ಹಣ್ಣಿನ ಬೆಳೆಗಳು, ಸಾಂಬಾರ್ ಪದಾರ್ಥಗಳು, ಔಷಧಿ ಗಿಡಗಳು, ಹಾಗೆ ಈ ಕಾಡು ಮರಗಳಿಗೆ ಹೊಂದಿಕೊಂಡಂತೆ ಕಾಳುಮೆಣಸು ಮತ್ತೆ ಏಲಕ್ಕಿ ಈ ತರದ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ ಹೆಚ್ಚು ಶ್ರಮ ಇಲ್ಲದೆ ಈ ಒಂದು ಕೃಷಿಯನ್ನ ಮಾಡ್ತಾ ಖುಷಿಯನ್ನ ಕಾಣ್ತಾ ಇರುವಂತವರು ನಮ್ಮ ಹೊಸನಗರದ ಕುಮಾರ್ ಅವರು. ಸೊ ಬನ್ನಿ, ಕುಮಾರ್ ಅವ್ರ ಜೊತೆಗೆ ಮಾತಾಡೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕಾಡು ಕೃಷಿನಲ್ಲಿ ಇನ್ನೂ ಏನೇನೆಲ್ಲ ವಿಶೇಷತೆಗಳಿದೆ, ಹಾಗೆ ಅವರು ಕಾಡು ಮರಗಳನ್ನ ಪರಿಚಯ ಕೂಡ ಮಾಡ್ತಾ ಇದ್ರು, ಹಾಗೆ ಈ ಒಂದು ಭತ್ತದ ತಳಿಗಳನ್ನು ಕೂಡ ಅವರು ಬೇರೆ ಬೇರೆ ತಳಿಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನ ಸ್ವಾಗತಿಸೋಣ, ಹಾಗೆ ಅವ್ರ ಜೊತೆಗೆ ಮಾತನ್ನು ಕೂಡ ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ನೀವು ನಿಮ್ಮ ಕಾಡು ತೋಟದಲ್ಲಿರುವಂತಹ ಕಾಡಿನ ಮರಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಅದಕ್ಕೆ ಕಾಳು ಮೆಣಸನ್ನೆಲ್ಲ ಹಬ್ಬಿಸಿರುವಂಥದ್ದು ಮತ್ತು ಏಲಕ್ಕಿಯನ್ನು ಟೈರ್ನಲ್ಲಿ ಹಾಕಿ ಬೆಳೆಸ್ತಾ ಇರುವಂಥದ್ದು, ಈ ಥರದ್ದೆಲ್ಲ ಪ್ರಯೋಗಗಳನ್ನ ಮಾಡ್ತಾ ಇದ್ರೆ, ಅದರ ಜೊತೆಗೆ ಇನ್ನೂ ಏನೆಲ್ಲ ವಿಶೇಷವಾದಂತಹ ಮರಗಳು ನಿಮ್ಮ ತೋಟದಲ್ಲಿದ್ದಾವೆ, ಮತ್ತು ನೀವಾಗಲೇ ಮಾತಾಡ್ತಾ ಹೇಳಿದ್ರಿ ನಿಮ್ಮ ಭಾಗದಲ್ಲಿ ಇರದೇ ಇರುವಂತಹ ವಿಶೇಷ ಗಿಡಗಳನ್ನ ಮರಗಳನ್ನ ನಾವು ನೆಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಸೊ ಆ ಥರ ಇನ್ನೂ ಏನೆಲ್ಲ ಇದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಗಜಗ ಅಂಥೇಳಿ ಗಜಗ ಬಳ್ಳಿ ಒಂದು ನೆಟ್ಟಿದ್ದೇವೆ. ಈ ತುಂಬ ಈ ಮರಕ್ಕೆ ಹಮ್ಕೊಂಡ್ಬಿಟ್ಟಿದೆ ಗಜಗ ಅಂಥೇಳಿ. ಅಂದರೆ ಇಲ್ಲಿ ನಮ್ಮ ಭಾಗದಲ್ಲಿ ಇಲ್ಲದೇ ಇರೋಂಥ ಕೆಲವು ಸಸ್ಯಗಳನ್ನು ಈ ಕಡೆ ನೆಡಬೇಕು ಅನ್ನೋದೊಂದು ಯೋಚನೆ ಇತ್ತು, ಅದರ ಪ್ರಕಾರ ನಡ್ತಾ ಇದ್ದೀವಿ. ಹಾಗೆ ಆ ಮರಗಳಿಗೆಲ್ಲ ನಾವು ಎಲ್ಲೆಲ್ಲಿ ಏನೇನು ಮಾಡಬೇಕಾಗತ್ತೆ, ಈಗ ವೆನಿಲ್ಲಾ ಹಾಕ್ಕೊಂಡಿದ್ದೀವಿ, ಮಡ್ಡಿ ಧೂಪ ಅಂಥೇಳಿ ವೆನಿಲ್ಲಾ ಹಾಕ್ಕೊಂಡಿದ್ದೀವಿ, ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದು ಮುಂದೆ ನೋಡಬೇಕು ನಾವು, ಹೆಂಗಾಗ್ತದೆ ಏನು ಅಂತೇಳಿ.
4: ಓಕೆ ಸರ್, ಹಾಗೆ ಈ ಕಾಡು ಕೃಷಿ ಅಥವಾ ಕಾಡು ತೋಟ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಯಾಕೆ ಈ ಥರ ಮಾಡಬೇಕು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ಈಗ ಈ ಕಾಡು ತೋಟ ಮಾಡಿರೋದ್ರಿಂದ ನಮಗೆ ಆದಷ್ಟು ಖರ್ಚುಗಳು ಜಾಸ್ತಿ ಬರೋದಿಲ್ಲ. ಇದು ನೆಟ್ಟು ಸ್ವಲ್ಪ ಗಿಡ ದೊಡ್ಡಾಗೋ ತನಕ ಒಂದು ಸ್ವಲ್ಪ ನಾವು ಇದನ್ನು ಮಾಡ್ಕೊಬೇಕಾಗ್ತದೆ, ಏನು ನಿಗಾ ವಹಿಸ್ಬೇಕಾಗತ್ತೆ, ಆಮೇಲೆ ಅದ್ರ ಪಾಡಿಗೆ ಅದು ಬರುತ್ತೆ. ಇದು ನೋಡಿ, ಪೆನ್ನ ಇರಲಿ ಅಂಥೇಳಿ ಈ ಸರಿ ತುಂಬ ಹಣ್ಣುಗಳು ಸಿಕ್ತು ತಿನ್ನಲಿಕ್ಕೆ. ನಮ್ಮ ಇದು ಸಂಸ್ಥೆಗೆ ಸ್ಕೂಲ್ ಮಕ್ಕಳೆಲ್ಲ ಬಂದಾಗ ತುಂಬ ಜನ ತುಂಬ್ತಾ ಇದ್ರು. ಪೆನ್ನೇರ್ಲೆ ಅಂತ ಇದೆ, ರಾಜನಲ್ಲಿ ಅಂತ ಹಾಕ್ಕೊಂಡಿದ್ದೀವಿ, ಹಾಗೆ ಹೆಬ್ಬೆಲ್ಸ್ ಹಾಕ್ಕೊಂಡಿದ್ದೀವಿ, ಆಮೇಲೆ ಜಮೈಕಾ ಪೆಪ್ಪರ್ ಅಂಥೇಳಿ ಇದು ಒಂದೆರಡು ಗಿಡ ಇದೆ. ಈ ಜಮೈಕಾ ಪೆಪ್ಪರು ಇದ್ರ ಸ್ಮೆಲ್ಲು ತುಂಬ ಚೆನ್ನಾಗಿ, ಇದು ಭಾರಿ ಸಾಂಬಾರ್ ಪದಾರ್ಥದ ಥರ ಇದೆ ಇದು ಜಮೈಕಾ ಪೆಪ್ಪರ್ ಅಂತೇಳಿ. ಪಾದ್ರಿ ಅಂತ ಇನ್ನೊಂದು ಗಿಡ, ಆಮೇಲೆ ಕೋಕಮ್ ಗಿಡ ಹಾಕ್ಕೊಂಡಿದ್ದೀವಿ, ಒಂದು 4 ಕೋಕಮ್ ಇದೆ. ಕೋಕಮ್ ಕಾಯಿ ಹಣ್ಣುಗಳು ಈ ಸರಿ ತುಂಬ ಬಂದಿದೆ, ಅದರದ್ದು ಜ್ಯೂಸ್ ಎಲ್ಲ ತೆಗೆದಿಟ್ಟಿದ್ದೇವೆ. ಕೋಕಮ್ಮ ಕೂಡ ಇಲ್ಲಿ ಬೆಳ್ಕೊಂಡಿದ್ದೇವೆ. ಸೀಮಾರೂಬ ಅಂಥೇಳಿ ಒಂದು ಮೆಡಿಸಿನಲ್ ಪ್ಲಾಂಟ್ಸು, ಅದನ್ನು ನಾವು ಹಾಕ್ಕೊಂಡಿದ್ದೇವೆ. ಸೀಮಾರೂಬ ಅಂಥೇಳಿ ಅದು ಕ್ಯಾನ್ಸರ್ಗೆ ಔಷಧಿ ಮಾಡ್ತಾರೆ ಅಂತಲೇ ಒಂದು ಸುದ್ದಿ ಇದೆ, ಅದನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಇನ್ನು ನುಗ್ಗೆ, ಸ್ವಲ್ಪ ನುಗ್ಗೆ ಗಿಡ ಹಾಕ್ಕೊಂಡಿದ್ದೀವಿ. ನುಗ್ಗೆ ಗಿಡ ಗೊತ್ತಿಲ್ಲ, ಅದು ನಮ್ಮಲ್ಲಿ ಯಾಕೋ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಆಮೇಲೆ ಅಂಜೂರ ಗಿಡ, ಅಂಜೂರ ಹಣ್ಣು ಇನ್ನೂ ಬಿಡ್ಲಿಕ್ಕೆ ಶುರು ಮಾಡಲಿಲ್ಲ. ಅಂಜೂರ ಗಿಡನೂ ಚೆನ್ನಾಗಿ ಬೆಳ್ಕೊಂಡಿದೆ. ದಾಳಿಂಬೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಬಟರ್ಫ್ರೂಟ್ ಹಾಕ್ಕೊಂಡಿದ್ದೀವಿ. ಬೆಣ್ಣೆ ಹಣ್ಣಿನ ಗಿಡ, ಬೆಣ್ಣೆ ಹಣ್ಣಿನ ಗಿಡನೂ ಇನ್ನೂ ಕಾಯಿ ಬಂದಿಲ್ಲ. ಅದು ಅದೇ ಥರ ಆ ಪಾಪಲ್ ಗೋವಾ ಅಂಥೇಳಿ ಇದು ಒಂದು ಎರಡು ಮೂರು ಗಿಡ ಇದೆ. ಈ ಕಡೆ ನಮ್ಗೆ ಅಪರೂಪದ ಹಣ್ಣು, ನಮ್ಮ ಮಲೆನಾಡಿನ ಇದಲ್ಲ, ನಾವು ತಂದು ಬೆಳೆಸಿದ್ದೀವಿ, ಈ ಕಡೆ ಬಂದಿದೆ. ಆಮೇಲೆ ಪೇರಲೆ ಹಣ್ಣಿನ ಗಿಡಗಳಿದ್ದಾವೆ. ಈ ಥರದೊಂದು ಪ್ರಯತ್ನ ಅಂತೂ ಮಾಡಿದ್ದೀವಿ.
4: ಸೂಪರ್ ಅಲ್ಲ ಸರ್, ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಹಾಗೆ ನೀವು ಹೇಳಿದಾಗೆ ಎಷ್ಟು ಜನ ಏನು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಥರದ್ದೆಲ್ಲ ಕಲಿಯೋದಕ್ಕೆ ತಿಳ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯ ಒಂದು ಜಾಗ ಅಂತ ಹೇಳ್ಬೋದು. ಇಷ್ಟೆಲ್ಲ ಬೆಳೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು ಈ ಒಂದು ಕಾಡು ಕೃಷಿ ಅಥವಾ ಕಾಡು ತೋಟದಿಂದ ಮಾತ್ರ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೀವು ಸಹ ಇದೇ ರೀತಿ ಏನಾದ್ರು ಕೃಷಿಯನ್ನು ಮಾಡ್ತೀರ ಅಂತಂದರೆ ಅಥವಾ ಈ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದೀರ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನಮ್ಮ ಚಿತ್ರಣೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಇನ್ನಷ್ಟು ವಿಚಾರಗಳನ್ನ ಕುಮಾರ್ ಅವ್ರ ಜೊತೆನಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ಕಾಡು ಕೃಷಿಯನ್ನು ಮಾಡ್ಕೊಳ್ತಾ, ಕಾಡು ಕೃಷಿನಲ್ಲಿ ಹಲವಾರು ಬೇರೆ ಬೇರೆ ತಳಿಯ ಭತ್ತಗಳನ್ನು ಮಾಡ್ಕೊಳ್ತಾ, ಅಷ್ಟೇ ಅಲ್ಲದೆ ಹಣ್ಣಿನ ಬೆಳೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಮತ್ತು ಇವರ ತೋಟದಲ್ಲಿ ಅಥವಾ ಇವರ ಕಾಡು ತೋಟದಲ್ಲಿ ಏನಪ್ಪ ಅಂತಂದರೆ ವಿಶೇಷತೆ, ಅವರ ಭಾಗದಲ್ಲಿ ಬರೆದಿರುವಂಥದ್ದು ಅಂದರೆ ಮಲೆನಾಡು ಭಾಗದಲ್ಲಿ ಬರೆದಿರುವಂತಹ ಗಿಡಗಳನ್ನು, ಮರಗಳನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಇದೇ ರೀತಿ ನೀವು ಕೂಡ ನಿಮ್ಮ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಕೃಷಿಯ ಅನುಭವಗಳನ್ನು, ಹಾಗೆ ನಿಮ್ಮ ಕೃಷಿಯ ತೋಟದ ವಿಶೇಷತೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕುಮಾರ್ ಅವ್ರನ್ನ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ತುಂಬ ಚೆನ್ನಾಗಿ ನಿಮ್ಮ ತೋಟದಲ್ಲಿ ಇರುವಂತಹ ಹಣ್ಣಿನ ಗಿಡಗಳು, ಇವನ್ನೆಲ್ಲ ಕೇಳಿದಾಗ ನಮಗೂ ಒಂದ್ಸರಿ ಅದನ್ನ ಟೇಸ್ಟ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಆ್ಯಂಡ್ ಹಾಗೆ ನಾನು ಅನ್ಕೊಳ್ತೀನಿ ಈ ರೀತಿಯ ಕಾಡು ಕೃಷಿ ಮಾಡೋದ್ರಿಂದ ಮಾತ್ರ ಈ ಥರ ಏನು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಅಂತಲೇ ಅನ್ಕೊಳ್ತೀನಿ. ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಈಗ ಮಲೆನಾಡು ಭಾಗ ಅಂತಂದರೆ ಮುಖ್ಯವಾಗಿ ಅಡಿಕೆ ಬೆಳೆ ಜಾಸ್ತಿ ಇರುವಂಥದ್ದು. ಹಾಗೆ ನೀವು ಕೂಡ ನಿಮ್ಮ ಈ ಒಂದು ಕಾಡು ತೋಟದಲ್ಲಿ ಅಡಿಕೆಯನ್ನು ಹಾಕಿದ್ದೀವಿ ಅಂತ ಹೇಳಿದ್ರಿ. ಸೊ ಈಗ ಅಡಿಕೆ ಬೆಳಿಬೇಕು ಅಂತಂದರೆ ಸಪ್ರೇಟಾಗಿ ತೋಟ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ನೀವು ಇದನ್ನು ಯಾವ ರೀತಿ ಮಾಡಿದ್ರೆ ಸರ್, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
1: ಇದಕ್ಕೇನು, ನಾವು ಬೇಸಿಗೆಯಲ್ಲಿ ಒಂದರಿಂದ ಇದ್ರ ಜೊತೆಗೆ ನಾವು ಅಡಿಕೆ ಎಲ್ಲ ಕೂರಿಸಿದ್ದೀವಿ. ಅಡಿಕೆ ಅದಕ್ಕೆ ತೋಟ ಸಪ್ರೇಟಾಗಿ ತೋಟ ಬೇಕು ಅಂತೇನಿಲ್ಲ. ಅಡಿಕೆನೂ ಕೂಡ ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ, ಒಂದು ಹೈಟ್ ಈಗ ಸಾಗುವಾನಿ ಗಿಡ ಇದೆ, ಅಡಿಕೆ ಕೂಡ ಈ ಅಂದರೆ ಒಂದೊಂದು ಯಾವ್ಯಾವ ಮರ ಹೈಟ್ ಹೋಗುತ್ತೆ ಈ ಥರ ಲೆಕ್ಕಾಚಾರದಲ್ಲಿ ಒಟ್ಟು ತುಂಬಿಸ್ತಾ ಇದ್ದೀವಿ. ಸೊ ಜಾಗ ಅಂತೂ ಖಾಲಿ ಬಿಡ್ತಾ ಇಲ್ಲ, ಜಾಗ ಇರೋದನ್ನೆಲ್ಲ ತುಂಬಿಸ್ತಾ ಇದ್ದೀವಿ. ಇದೊಂದು ಯಾವ ಥರ ಆಗುತ್ತೆ ಮುಂದೆ ನಾವು ನೋಡೋ ಕುತೂಹಲ ಅಂತೂ ಇದ್ದೇ ಇದೆ. ಹಾಗೆ ಮೋಸುಂಬೆ ಹಣ್ಣಿನ ಗಿಡ ಇದೆ, ಲಿಂಬು ಗಿಡಗಳಿದ್ದಾವೆ, ಲಿಂಬು ಗಿಡ ಹಾಕ್ಕೊಂಡಿದ್ದೀವಿ. ಆಮೇಲೆ ಇದೊಂದು ಚಕೋತ ಥರ ಒಂದು ಹಣ್ಣು ಬರುತ್ತೆ, ಇದನ್ನು ತಿನ್ಬೋದು. ಅದೊಂದು ಕಾಯಿನೇ ಮಾದಲಕಾಯಿ ಅಂತೇಳಿ, ಇದು ಸಿದ್ದಾಪುರ ಕಡೆ ಜಾಸ್ತಿ ಇರುತ್ತೆ. ಅದು ಕೂಡ ಒಂದು ಮಾದಲಕಾಯಿ ಗಿಡ ಅಂತೇಳಿ, ಅದು ಚೆನ್ನಾಗಿ ಬಂದಿದೆ. ಆಮೇಲೆ ನಿಂಬೆಕಾಯಿ ಎಲ್ಲ ಈ ಒಂದು 4 ವರ್ಷದಿಂದ ಈ ವರ್ಷದಿಂದ ನಿಂಬೆಹಣ್ಣು ಕಾಯಿ ಬಿಡ್ತಾ ಇದೆ. ಸಾಕು, ಇದು ನಮ್ಮ ಮನೆ ಉಪಯೋಗಕ್ಕೆ ಸಾಕಾಗತ್ತೆ. ನಾವು ಹೊರಗಡೆ ಅಂಗಡಿಯಿಂದ ದುಡ್ಡು ಕೊಟ್ಟು ತರೋ ಥರ ಏನು ಇರೋದಿಲ್ಲ. ಹಾಗೆ ಮೋಸುಂಬೆ ಹಣ್ಣು ಮತ್ತು ಕಿತ್ತಲೆ ಹಣ್ಣಿನ ಗಿಡ ಎಲ್ಲ ತುಂಬ ಇದೆ.
0: ಓಕೆ ಸರ್, ಈಗ ನೀವು ಈ ಥರ ಕಾಡು ಕೃಷಿಯನ್ನು ಮಾಡ್ತಾ ಇರೋದ್ರಿಂದ, ಸೊ ಕಾಡು ಕೃಷಿ ಮಾಡೋದ್ರ ಜೊತೆಯಲ್ಲಿ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಈ ಥರದ್ದೆಲ್ಲ ಕೂಡ ಬೆಳೆದಿದ್ದೀರ. ಹಾಗೆ ಈಗ ನೀವು ನಿಮ್ಮ ತೋಟದ ನಿರ್ವಹಣೆ ಹೇಗೆ ಮಾಡ್ತೀರಾ ಸರ್? ಈ ಒಂದು ಕಳೆ ಮೇಂಟೆನೆನ್ಸು ಈ ಥರದ್ದೆಲ್ಲ ಹೇಗಿರುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
1: ಇಲ್ಲಿ ನಾವು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂದರೆ, ಕಳೆಗಳನ್ನು ಕೀಳ್ತಾ ಇಲ್ಲ, ತೆಗಿತಾ ಇಲ್ಲ, ಸವರ್ತಾ ಇಲ್ಲ. ಹಂಗಾಗಿರೋದ್ರಿಂದ ನಮಗಿಲ್ಲಿ ಸ್ವಲ್ಪ ಕಾಡು ಕೋಳಿಗಳೆಲ್ಲ ಈ ಕಡೆ ಇರಲಿಲ್ಲ, ಈಗ ಕಾಡು ಕೋಳಿಗಳು ಬರ್ತಾ ಇದ್ದಾವೆ. ಆಮೇಲೆ ಕಬ್ಬೆಕ್ಕು ಅಂತ ಹೇಳ್ತಾರೆ, ಕಬ್ಬೆಕ್ಕು ಬರ್ತಾ ಇದೆ. ಆಮೇಲೆ ಸುಮಾರು ಬೇರೆ ಬೇರೆ ವೆರೈಟಿ ಮಾವಿನ ಗಿಡಗಳನ್ನು ಹಾಕಿದ್ದೀವಿ, ಮಿಡಿ ಮಾವಿನ ಗಿಡಗಳು, ಆಮೇಲೆ ಹಣ್ಣಿನ ಮಾವಿನ ಗಿಡಗಳನ್ನೆಲ್ಲ ಹಾಕಿದ್ದೇವೆ. ಈಗ ನಮ್ಮ ಬೇಣದಲ್ಲಿ ಬೇರೆ ಬೇರೆ ಅಳಲೆ ಇದೆ, ಕೌಲ್ ಮರ ಇದೆ, ಮತ್ತಿ ಮರ ಇದೆ, ಹುಣಾಲ್ ಇದೆ, ಆಮೇಲೆ ಬಸವನಪಾದ ಗಿಡ ಇದೆ, ನೀಲಗಿರಿ ಇದೆ, ಹೊಳೆಗೇರಿ ಇದೆ, ಆಮೇಲೆ ಹೊನ್ನೆ ಇದೆ. ಈ ಥರ ತುಂಬ ಜಾತಿಯ ಮರಗಳಿದ್ದಾವೆ. ಈಗ ಈ ಮರಕ್ಕೆ ಉದಾಹರಣೆಗೆ ಹೇಳಬೇಕು ಅಂದರೆ, ಈ ಮರಕ್ಕೆ ಈಗ ಕಾಳು ಮೆಣಸಿನ ಬಳ್ಳಿ ಹಚ್ಚಿದ್ದೀವಿ. ಈಗ ಸ್ವಲ್ಪ ಮರದಲ್ಲೆಲ್ಲ ಈ ಸರಿ ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ. ಎಲ್ಲ ಮರಕ್ಕೂ ಕಾಳು ಮೆಣಸು ಆರಾಮಾಗಿ ಹತ್ಕೊಂಡು ಹೋಗುತ್ತೆ. ಇದರಿಂದ ನಮಗೇನು ಮಾಡೋದಿಲ್ಲ, ಅದಕ್ಕೆ ಬೇಸಿಗೆಯಲ್ಲಿ ನೀರು ಕೊಡೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಏನಿಲ್ಲ, ಅದ್ರ ಪಾಡಿಗೆ ಅದು ಉಟ್ಕೊಂಡು ಬರ್ತಾ ಇದೆ. ಮರಗಳನ್ನು ಕಡಿದೇನೆ ನಾವು, ಇದರಲ್ಲಿ ಒಂದಿಷ್ಟು ಕಾಳು ಮೆಣಸಿನ ಆದಾಯವನ್ನು ತೊಗೊಬೋದು.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಆ ನಿಮ್ಮ ಕೃಷಿಯ ಬಗ್ಗೆ. ಸೊ ಹಾಗೆ ಅಲ್ಲಿ ಬೆಳೆಸಿರುವಂತಹ ಹಣ್ಣಿನ ಗಿಡಗಳಾಗಿರ್ಬೋದು, ಸಸಿಗಳಾಗಿರ್ಬೋದು, ಮತ್ತು ಅಲ್ಲಿರುವಂತಹ ಕಾಡು ಜಾತಿಯ ಮರಗಳಾಗಿರ್ಬೋದು, ಇವುಗಳನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ನಿಮ್ಮ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಆ್ಯಂಡ್ ರೈತರ ನೀವು ಕೂಡ ಈ ರೀತಿ ಕೃಷಿನ ಮಾಡ್ತಾ ಇದ್ರೆ ಕೃಷಿಯಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಆ್ಯಂಡ್ ನಿಮ್ಮ ಕೃಷಿ ಭೂಮಿ ಹೇಗೆ ಸಿದ್ಧ ಮಾಡ್ಕೊಳ್ತೀರಾ ಇದೆಲ್ಲದರ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನೀವು ಕೂಡ ನಮ್ಮ ಶೋದಲ್ಲಿ ಮಾತಾಡಬಹುದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಪ್ಲೇ ಮಾಡ್ತೀನಿ. ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕುಮಾರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕಾಡು ಕೃಷಿ ಅಥವಾ ಕಾಡು ತೋಟದಲ್ಲಿ ಇರುವಂತಹ ವ್ಯವಸ್ಥೆಯ ಬಗ್ಗೆ, ಹಾಗೆ ಅಲ್ಲಿ ಯಾವ್ಯಾವ ರೀತಿಯ ಗಿಡಗಳು ಸಸಿಗಳು ಅಥವಾ ಮರಗಳಿದ್ದಾವೆ, ಹಾಗೆ ಕಾಡು ಜಾತಿಯ ಗಿಡಗಳನ್ನು ಕೂಡ ನಾವು ಸುಮ್ಮನೆ ಬೆಳೆಸಿಲ್ಲ, ಅದರ ಜೊತೆಗೆ ಕಾಳುಮೆಣಸು ಆಗಿರ್ಬೋದು, ಏಲಕ್ಕಿಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಕೂಡ ಅಲ್ಲಿ ಸುತ್ತಮುತ್ತ ಬೆಳೆಸಿದ್ವಿ. ಅಷ್ಟೇ ಅಲ್ಲದೆ ಆ ಕಾಡು ಕೃಷಿಯಲ್ಲಿ ಬರೀ ಏನು ಕಾಡು ಜಾತಿ ಅಥವಾ ಹಣ್ಣುಗಳು ಅಷ್ಟೇ ಅಲ್ಲದೆ ಅಡಿಕೆಗಳನ್ನು ಕೂಡ ಅಲ್ಲಿ ಹಾಕಿದ್ದೀವಿ ಅಂತ ಹೇಳಿ ಸರ್ ಹೇಳ್ತಾ ಇದ್ರು. ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಅವರ ಈ ಒಂದು ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ನಿಮ್ಮ ಕಾಡು ತೋಟದಲ್ಲಿ ಬೇರೆ ಬೇರೆ ಮರಗಳಿದ್ದಾವೆ, ಮತ್ತು ನಮ್ಮ ಭಾಗದಲ್ಲಿ ಸಿಗದಿರುವಂತಹ ಮರಗಳನ್ನು ಕೂಡ ಅಥವಾ ಗಿಡಗಳನ್ನು ಸಹ ನಾವು ಅಲ್ಲಿ ಸಾಕಿದ್ದೀವಿ, ನೆಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಹಾಗೆ ಈಗ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ತೋಟದಲ್ಲಿ ಹೆಚ್ಚಾಗಿ ನನಗೆ ಕೇಳ್ಪಟ್ಟ ಹಾಗೆ ಹಣ್ಣುಗಳೇ ಜಾಸ್ತಿ ಇದೆ. ಹಾಗಿದ್ರೆ ಇನ್ನೂ ಏನೇನೆಲ್ಲ ಸ್ಪೆಷಲ್ ಆಗಿರುವಂತಹ ಹಣ್ಣುಗಳು ನಿಮ್ಮ ತೋಟದಲ್ಲಿ ಸಿಗುತ್ತೆ, ಮತ್ತು ಹಣ್ಣುಗಳ ಜೊತೆಗೆ ಅಡಿಕೆ ಕೂಡ ಇದೆ, ಮತ್ತು ಬೇರೆ ಇನ್ನೇನು ಮಾಡಿದ್ರೆ ಸರ್ ನಿಮ್ಮ ತೋಟದಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
3: ಹಲಸಿನ ಗಿಡಗಳನ್ನು ಒಂದು 5-6 ಥರದ ವೆರೈಟಿ ಹಲಸಿನ ಗಿಡಗಳನ್ನ ಇಟ್ಟಿದ್ದೀವಿ. ಅದಕ್ಕೆ 1-2 ವರ್ಷ ನೀರು ಕೊಟ್ಟರೆ ಆಮೇಲೆ ಅದಕ್ಕೆ ಏನು ಕೊಡಬೇಕಾಗಿಲ್ಲ. ಇಲ್ಲಿ ಹೆಂಗೆ ಮಾಪ ಮಾಡಿದ್ದೀವಿ ಅಂದರೆ ಲೈನು ಅಥವಾ ಸಾಲು ಈ ಥರ ಮಾಡಿಲ್ಲ. ಎಲ್ಲೆಲ್ಲಿ ಮರದ ಮಧ್ಯ ಎಲ್ಲಿ ಜಾಗ ಇದೆ ಆ ಜಾಗನ ಅದಕ್ಕೆ ಸ್ವಲ್ಪ ಬಿಸಿಲು ಬರೋ ಥರ ಹೆರೆಗಳನ್ನು ಟ್ರೂನಿಂಗ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲೆಲ್ಲ ನೆಟ್ಕೊಳ್ತಾ ಆ ಜಾಗನ ಫಿಲ್ಅಪ್ ಮಾಡ್ಕೊಂಡು ಬಂದಿದ್ದೇವೆ.
2: ಓಕೆ ಸರ್, ಹಾಗೆ ನಿಮ್ಮ ತೋಟದಲ್ಲಿ ಬಿದಿರು ಕೂಡ ಇದೆ ಅಂತ ಹೇಳಿದ್ರಿ, ಸೊ ಎಷ್ಟು ತರಹದ ಬಿದಿರಿದೆ, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
3: ನಮ್ಮ ಜಾಗದ

0: ಶ್ರಮ ಕಡಿಮೆ ಇರುತ್ತೆ. ನಾವು ಬಿದಿರು ನಾಟಿ ಮಾಡಿ ಒಂದು 2-3 ವರ್ಷ ನಾವು ಅದ್ರ ಜೊತೆಗೆ ಕೆಲಸ ಮಾಡಿದಾಗ ಆಮೇಲೆ ಅದ್ರ ಜೊತೆ ಕೆಲಸ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. 5ನೇ ವರ್ಷದಿಂದ ಅದು ಕಟಾವಿಗೆ ಬರುತ್ತೆ. ಅಪ್ ಟು ಈಗ ನಾವು ಬೀಜದಿಂದ ಮಾಡಿರೋ ಬಿದಿರು ಗಿಡ ನಾವು ಹಾಕಿರೋದ್ರಿಂದ 45-50 ವರ್ಷ ಅದರದ್ದ ಒಂದು ಆಯುಷ್ಯ ಇರೋದ್ರಿಂದ ನಮಗೆ 45-50 ವರ್ಷ ನಾವು ಪ್ರತಿ ವರ್ಷ ಬೆಳೆಗಳ ಆದಾಯವನ್ನು ನಾವು ತೊಗೊಬೋದು. ಅದಕ್ಕಾಗಿ ಇದು ಒಂದು ಪ್ರಯತ್ನ ಮಾಡಿದ್ವಿ. ನಾವು ಸುಮಾರು 500 ಬಿದಿರುಗಳನ್ನು ಈಗಾಗಲೇ ನಾಟಿ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಜಾಗ ಇರೋದ್ರಿಂದ ಇನ್ನೂ ಈ ವರ್ಷ ಸ್ವಲ್ಪ ನಾಟಿ ಮಾಡೋಂಥ ಅವಶ್ಯಕತೆ.
1: ಓಕೆ ಸರ್, ಹಾಗಾದರೆ 35 ಜಾತಿಯ ಬಿದಿರನ್ನು ನಿಮ್ಮ ತೋಟದಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ ಆಯಿತು. ಹಾಗೆ ಸರ್, ಅಡಿಕೆನ ಕೂಡ ಮಾಡಿದ್ವಿ ಅಂತ ಹೇಳಿದ್ರಿ, ಈ ಅಡಿಕೆ ಹೇಗೆ ಮಾಡಿದ್ರೆ ಇದ್ರ ಬಗ್ಗೆ ಹೇಳ್ಬೋದಾ?
0: 1 ಎಕರೆ ಅಡಿಕೆ ತೋಟ ಇದೆ. ಇದು ಹಕ್ಕಲಲ್ಲೇ ಮಾಡಿರೋದು, ಹಕ್ಕಲು ತೋಟ ಇದು. ಇದರಲ್ಲಿ 1 ಎಕರೆಯಲ್ಲಿ ಏನಾಗಿದೆ, ನಾವು ಕೆಲವೊಂದು ಮರಗಳು ಇನ್ನು ಸಣ್ಣ ಸಣ್ಣದಿದೆ, ಸತ್ತೋಗಿದ್ದು ಹಾಕಿದ್ವಿ. ಈಗ ದೊಡ್ಡ ಮರಗಳಿಗೆಲ್ಲ ನಾವು ಕಾಳುಮೆಣಸಿನ ಬಳ್ಳಿ ಹಾಕಿದ್ದೀವಿ, ಪಣಿಯೂರು ಅಂತ ಆ ಗಿಡಗಳ ಹಾಕಿದ್ದೇವೆ. ಇದಕ್ಕೆ ನಾವು ಜಾಸ್ತಿ ಮೇಂಟೆನೆನ್ಸು ಅಂದರೆ ವರ್ಷಕ್ಕೆ 2 ಸರಿ ಕಳೆ ತೆಗಿತೇವೆ, ಆಮೇಲೆ ವರ್ಷಕ್ಕೊಂದ್ಸರಿ ಸಗಣಿ ಗೊಬ್ಬರ ಹಾಕ್ತೀವಿ. ಬೇಸಿಗೆಯಲ್ಲಿ 1 ದಿನಕ್ಕೆ 1 ಅವರ್ ಡ್ರಿಪ್ ಇರಿಗೇಷನ್ ಮಾಡ್ತೀವಿ. 1 ದಿನಕ್ಕೆ 1 ಅವರ್ ಅಥವಾ 2 ದಿನಕ್ಕೆ 2 ಅವರ್, 2 ದಿನಕ್ಕೊಂದ್ಸರಿ 2 ಅವರ್, ಈ ಥರ ನಾವು ಮೇಂಟೈನ್ ಮಾಡ್ಕೊತ ಬಂದಿದ್ದೀವಿ. ಹೀಲ್ಡ್ ಈಗ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ಮಧ್ಯೆ ಇದರಲ್ಲಿ ಜಾಗ ಇರೋದ್ರಿಂದ ಕೆಲವೊಂದು ಈ ಮರಗೆಣಸು ಅನ್ನೋದಿದೆ ನೋಡಿ, ಈ ಮರಗೆಣಸು ಹಾಕಿದ್ದೇವೆ. ಅದು ನಮಗೆ ಇಷ್ಟೇ ಆದಾಯ ಅಂತ ಏನು ಅದನ್ನು ಲೆಕ್ಕ ಇಡಲಿಲ್ಲ, ಬಟ್ ಜಾಗ ಇತ್ತು, ಮರಗೆಣಸು ಹಾಕಿದ್ದೀವಿ, ಬರ್ತಾ ಇದೆ.
1: ಓಕೆ ಸರ್, ಹಾಗೆ ನರ್ಸರಿ ಕೂಡ ಮಾಡಿದ್ರಿ ಅಂತ ಹೇಳಿದ್ರಿ.
0: ನರ್ಸರಿಲಿ ಒಂದಿಷ್ಟು ಗಿಡಗಳನ್ನು ತಂದಿದ್ದೇವೆ. 5-6 ವೆರೈಟಿ ಮಾವಿನ ಗಿಡಗಳು, ಚೌನ್ ಶಾ ಅಂತೇಳಿ, ಇದು ಬೇರೆ ದೇಶದಲ್ಲಿ ಬೆಳೆಯುವಂಥ ಮಾವಿನ ಗಿಡಗಳು ತಂದಿದ್ದೇವೆ. ಒಂದಿಷ್ಟು ಸಿಹಿ ಹಂಪಟೆ ಅಂತೇಳಿ, ಸಿಹಿ ಹಂಪಟೆ ನಾವಿನ್ನೂ ನೋಡಿಲ್ಲ, ಅದನ್ನು ತಂದು ನೆಟ್ಟಿದ್ದೇವೆ. ಈ ಸರಿ 40-50 ಗಿಡಗಳನ್ನು ಇಲ್ಲಿ ಬೆಳೆಸ್ತಾ ಇದ್ದೀವಿ ಕಾಡು ಗಿಡಗಳ ಜೊತೆಗೆ. ಆಮೇಲೆ ಎಲ್ಲ ಈ ಮಾವಿನ ಗಿಡ ಇದ್ರ ಜೊತೆಗೆ ಒಂದಿಷ್ಟು ಇದೆ ಕಾಳುಮೆಣಸಿನ ಬಳ್ಳಿ ಎಲ್ಲ ಈಗಲಿಂದನೇ ಹಾಕ್ತಾಯಿದ್ದೀವಿ. ವರ್ಷ ವರ್ಷವೂ ಹಾಕ್ತಾಯಿದ್ದೀವಿ. ಕೆಲವೊಂದು ಸತ್ತೋಗುತ್ತೆ, ಕೆಲವೊಂದು ಉಳಿಯುತ್ತೆ. ಆಮೇಲೆ ಒಂದಿಷ್ಟು ಎಲ್ಲೆಲ್ಲಿ ಬಾರ್ಡ್ ಆಗುತ್ತೆ ಅಲ್ಲೆಲ್ಲ ಒಂದಿಷ್ಟು ತೆಂಗಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಆಮೇಲೆ ದಾಳಿಂಬೆ ಗಿಡ, ಮತ್ತು ಒಂದಿಷ್ಟು ಅರಿಶಿಣ ಎಲ್ಲ ಒಂದು ಸ್ವಲ್ಪ ಬೆಳೀತಾ ಇದ್ದೀವಿ ಆರ್ಗ್ಯಾನಿಕ್ಕಾಗಿ. ನಮಗೆ ಅಡುಗೆಗೆ ಎಷ್ಟು ಬೇಕು ಅಷ್ಟೆಲ್ಲ ನಮಗೆ ಅರಿಶಿಣಗಳು ಸಿಗ್ತವೆ. ಸುರಿಗಿ ಹೂವು ಅಂತೇಳಿ ಕೇಳಿರ್ತೀರಿ, ಅದರದೊಂದು ಗಿಡ ಇದು. ಇನ್ನೂ ಬೇರೆ ಬೇರೆ ರೀತಿಯ ಬಾಳೆಗಳನ್ನು, ಕರಿಬಾಳೆ ಇದೆ, ಬೇರೆ ಬೇರೆ ರೀತಿಯ ಜಾತಿಯ ಬಾಳೆಗಳನ್ನು ತಂದು ಹಾಕಬೇಕು ಅನ್ನೋದಿದೆ. ಈ ಬಾಳೆಯಲ್ಲಿ ನಾವು ನೆಟ್ಟಮೇಲೆ ಇದನ್ನು ಆ ಹೇಡಗಳ ಒಣಗಿದ್ದನ್ನು ಅಲ್ಲೇ ಬಿಡ್ತಾ ಇದ್ದೀವಿ, ಮಣ್ಣು ಸ್ವಲ್ಪ ಫರ್ಟಿಲೈಸ್ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾನೆ, ಔಷಧಿ ಹೊಡಿದಾನೆ ಬೆಳೆದಿರಕ್ಕಂಥ ಬಾಳೆ. ಇದೇನಪ್ಪ ಅಂದರೆ ಪ್ಯೂರ್ ಆರ್ಗ್ಯಾನಿಕ್ ಬಾಳೆಕಾಯಿ ಇದು. ಇದು ಹೆಚ್ಚಾಗಿ ನಾವು ಮಾರಕ್ಕೆ ಹೋಗಿಲ್ಲ ಇದುವರೆಗೂ, ಯಾಕೆ ಅಂದರೆ ಒಳ್ಳೆ ಬಾಳೆ ಕೊನೆ ಬಂದಾಗ ರೇಟು ಆರ್ಗ್ಯಾನಿಕ್ಕು ಅಂದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲೆಲ್ಲ ಅಷ್ಟೊಂದು ಕೊಡೋದಿಲ್ಲ. ಹಾಗಾಗಿ ನಾವು 1/2 ದುಡ್ಡಿಗೆಲ್ಲ ಕೊಡೋಕೆ ಹೋಗೋದಿಲ್ಲ. ಮನೆ ಮಂದಿಯೆಲ್ಲ ನಾವು ಎಲ್ಲರೂ ಸೇರಿ ಹಣ್ಣು ಮಾಡ್ಕೊಂಡು ನಾವೇ ತಿಂತೀವಿ, ನಮ್ಮ ಸ್ನೇಹಿತರಿಗೂ ಕೊಡ್ತೀವಿ. ಹಂಗಾಗಿರೋದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ಈಗಾಗ ಬೆಳೆ ಬರ್ತಾ ಇರೋದ್ರಿಂದ ಹಾಗೆ ಮಾಡ್ತಿದ್ದೀವಿ. ಇನ್ನು ಒಳ್ಳೆ ಬೆಳೆ ಬಂದಾಗ ಮಾರಾಟದ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ.
1: ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಸೊ ನಿಮ್ಮ ಈ ಒಂದು ಕಾಡು ತೋಟದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ತಿಳಿಸಿರಿ. ಅಲ್ಲಿ ಇರುವಂತಹ ಬೆಳೆಗಳೇನೇನು ಮತ್ತು ಅದನ್ನು ಹೇಗೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ಎಲ್ಲ ರೈತರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಈ ರೀತಿಯ ಕಾಡು ಕೃಷಿಯನ್ನು ಮಾಡ್ತಾ ಇದ್ರೆ ಅಥವಾ ಕಾಡು ತೋಟವನ್ನು ಮಾಡಿದ್ರಾ, ಸೊ ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮವನ್ನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತಂದರೆ ನಮ್ಮ ಸಂಖ್ಯೆ 9686-9629 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗಾರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಭಾರತದ ಬಾಹ್ಯಾಕಾಶದ ಧ್ರುವತಾರೆ ಪ್ರೊಫೆಸರ್ UR ರಾವ್. ಭಾರತದ ಬಾಹ್ಯಾಕಾಶ ವಿಜ್ಞಾನಿಗಳ ಸಾಲಿನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನರಿದ್ದಾರೆ. ಅವರಲ್ಲಿ ಪ್ರೊಫೆಸರ್ UR ರಾವ್ ಎಂದರೆ ಎಲ್ಲರಿಗೂ ಸಂತಸವಾಗುತ್ತದೆ, ಏಕೆಂದರೆ ಅವರು ಅಗಾಧ ಸೇವೆ ಸಲ್ಲಿಸಿದ್ದಾರೆ. ಶಿವಮೊಗ್ಗದ ಪ್ರಸಿದ್ಧ ಮೀನಾಕ್ಷಿ ಭವನ ಹೋಟೆಲಿನ ಮಾಲೀಕರಾದ ದಿವಂಗತ ಶ್ರೀನಿವಾಸಯ್ಯನವರ ಅಳಿಯರೆಂದರೆ ಇನ್ನೂ ಖುಷಿಯಾಗುತ್ತದೆ. ಅವರೇ UR ರಾವ್ ಅವರು. UR ರಾವ್, UR ರಾವ್ ಎಂದರೆ ಉಡುಪಿ ರಾಮಚಂದ್ರ ರಾವ್. ಮೂಲತಃ ಅವರು ಉಡುಪಿ ಜಿಲ್ಲೆಯ ಅದಮಾರು ಗ್ರಾಮದ ಲಕ್ಷ್ಮೀ ನಾರಾಯಣಾಚಾರ್ ಹಾಗೂ ಕೃಷ್ಣವೇಣಿ ದಂಪತಿಗಳ ಪುತ್ರರು. ಅವರದು ಕೃಷಿ ಕುಟುಂಬ. ಹುಟ್ಟಿದ ಊರಿನಲ್ಲಿಯೇ ಬಾಲ್ಯದ ಶಿಕ್ಷಣ ಮುಗಿಸಿ ಅವರು ಬಳ್ಳಾರಿಗೆ ಇಂಟರ್ಮೀಡಿಯೇಟ್ ಶಿಕ್ಷಣಕ್ಕೆ ಹೊರಡುತ್ತಾರೆ. ತಂದೆ ಅಡಿಗೆ ಭಟ್ಟರಾಗಿದ್ದರಿಂದ ತಂದೆ ಹೋದ ಕಡೆಯಲ್ಲೆಲ್ಲ UR ರಾವ್ ಅವರನ್ನು ಹಿಂಬಾಲಿಸುತ್ತಿದ್ದರು, ಅಲ್ಲಿಯೇ ಶಿಕ್ಷಣ ಪಡೆಯುತ್ತಿದ್ದರು. ಅನಂತಪುರದಲ್ಲಿ BSc ಮುಗಿಸಿ MSc ವ್ಯಾಸಂಗಕ್ಕಾಗಿ ಬನಾರಸ್ ವಿಶ್ವವಿದ್ಯಾಲಯಕ್ಕೆ ತೆರಳುತ್ತಾರೆ. ಅಂದರೆ ಒಬ್ಬ ಅಡಿಗೆ ಭಟ್ಟರ ಮಗ MSc ಅಲ್ಲಿಗೆ ಹೋಗುತ್ತಾನೆಂದರೆ ಅತ್ಯಂತ ಅಚ್ಚರಿಯ ಸಂಗತಿ. ಬನಾರಸ್ನಲ್ಲಿ ಪ್ರಸಿದ್ಧ ವಿಜ್ಞಾನಿ CNR ರಾವ್ UR ರಾವ್ ಅವರಿಗೆ ಪರಿಚಯವಾಗುತ್ತಾರೆ. ಇಬ್ಬರು ಒಂದೇ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದುಕೊಂಡು ಓದುತ್ತಾರೆ. ಗುಜರಾತಿನ ಅಹಮದಾಬಾದ್ ವಿಶ್ವವಿದ್ಯಾಲಯದಲ್ಲಿ UR ರಾವ್ PhD ಪದವಿಯನ್ನು ಗಳಿಸುತ್ತಾರೆ. ಒಂದೆರಡು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಾರೆ. ಅಮೆರಿಕದ ಮೆಸಾಚ್ಯುಸೆಟ್ಸ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಲು ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿ ಅವರು ಸಂಶೋಧನೆ ನಡೆಸಿ ವಿಶ್ವ ಕಿರಣಗಳ ಅಧ್ಯಯನದಲ್ಲಿ NASA ವಿಜ್ಞಾನಿಗಳ ಮನಸ್ಸನ್ನು ಗೆಲ್ಲುತ್ತಾರೆ. ಅಮೆರಿಕದ ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಅವರು ಕೆಲಸ ಮಾಡಿ ಭಾರತಕ್ಕೆ ಮರಳುತ್ತಾರೆ. ಅಷ್ಟರಲ್ಲಿ ಉಪಗ್ರಹಗಳ ಸಂಖ್ಯೆ ಸಾಕಷ್ಟು ಭಾರತದಲ್ಲಿ ನಡೆಯುತ್ತಿರುತ್ತದೆ, ಸಂಶೋಧನೆ ಆಗುತ್ತಿರುತ್ತದೆ. ಭಾರತಕ್ಕೆ ಬಂದಾಗ ಭಾರತದಲ್ಲಿ ವಿಕ್ರಮ್ ಸಾರಾಭಾಯ್ ಎಂಬುವರು ಅಹಮದಾಬಾದಿನಲ್ಲಿ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯೊಂದನ್ನು ಕಟ್ಟಿರುತ್ತಾರೆ. ದೇಶದ ಏಕೈಕ ರಾಕೆಟ್ ತಂತ್ರಜ್ಞಾನಿಯಾಗಿದ್ದ ರಾವ್ ನಾಸಾಕ್ಕೆ ವಾಪಸ್ಸು ಹೋಗುವ ನಿರ್ಣಯವನ್ನು ಬದಲಿಸಿ ತಿರುವನಂತಪುರದಲ್ಲಿ ಕೆಲಸ ನಿರ್ವಹಿಸಲು ಆರಂಭಿಸುತ್ತಾರೆ. ಅಲ್ಲಿ 150 ತರುಣ ವಿಜ್ಞಾನಿಗಳ ತಂಡವನ್ನು ಕಟ್ಟಿಕೊಳ್ಳುತ್ತಾರೆ. 3 ವರ್ಷದ ಅವಧಿಯಲ್ಲಿ UR ರಾವ್ 358 ಕೆಜಿ ತೂಕದ ಉಪಗ್ರಹ ಆರ್ಯಭಟವನ್ನು ವಿನ್ಯಾಸಗೊಳಿಸುತ್ತಾರೆ. 1975 ಉಪಗ್ರಹ ರಷ್ಯಾದ ಉಡ್ಡಯನ ಕೇಂದ್ರದಿಂದ ಯಶಸ್ವಿಯಾಗಿ ಆಕಾಶಕ್ಕೆ ಹಾರುತ್ತದೆ. ಅದರ ಹಿಂದೆಯೇ ಸಾಲು ಸಾಲು ಉಪಗ್ರಹಗಳು ಉಡಾವಣೆಗೊಳ್ಳುತ್ತವೆ. ನಂತರ ಭಾಸ್ಕರ, ರೋಹಿಣಿ, ಯಾಪಲ್, ಚಂದ್ರಯಾನ, ಮಂಗಳಯಾನ ಈ ಎಲ್ಲ ಯೋಜನೆಗಳು ಸಕ್ರಿಯವಾಗಿ ಯಶಸ್ವಿಯಾಗುತ್ತವೆ. ಅವುಗಳ ಹಿಂದೆ ಅತಿ ಕಡಿಮೆ ಖರ್ಚಿನಲ್ಲಿ ಪ್ರೊಫೆಸರ್ ಯು ಆರ್ ರಾವ್ ಬಹಳ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿರುತ್ತಾರೆ. ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಸುಮಾರು 37 ಸುಸಜ್ಜಿತ ಸೂಕ್ಷ್ಮಗ್ರಾಹಿ ಉಪಗ್ರಹಗಳು ಆಕಾಶಕ್ಕೆ ಹಾರಿದ್ದು ಪ್ರೊಫೆಸರ್ ಯು ಆರ್ ರಾವ್ ಅವರ ಅವಿರಿತ ಶ್ರಮದಿಂದಲೇ. ಉಪಗ್ರಹಗಳ ಉಡಾವಣೆಯಿಂದ ಭಾರತದ ರೇಡಿಯೋ, ದೂರದರ್ಶನ, ದೂರವಾಣಿ, DTH ಮುಂತಾದ ಕ್ಷೇತ್ರಗಳಲ್ಲಿ ಕ್ಷಿಪ್ರ ಕ್ರಾಂತಿಯಾಗುತ್ತದೆ. ವಿಪತ್ತುಗಳಾದ ಭೂಕಂಪ, ಅಗ್ನಿಪರ್ವತ, ಭೂಕುಸಿತ, ಸಾಂಕ್ರಾಮಿಕ ರೋಗ ಬಂದರೆ ಮನುಷ್ಯ ಒದ್ದಾಡುತ್ತಾನೆ. ಈ ಸಂದರ್ಭದಲ್ಲಿ ಯು ಆರ್ ರಾವ್ ಅದ್ಭುತವಾಗಿ ಕೆಲಸ ಮಾಡುತ್ತಾರೆ. ಅವರ ಉಪಗ್ರಹ ಸಂವೇದಿ, ದೂರ ಸಂವೇದಿ ಉಪಗ್ರಹಗಳು ಸಾಕಷ್ಟು ಸರಣಿಯಲ್ಲಿ ಕೆಲಸ ಮಾಡುತ್ತವೆ. ದೂರ ಸಂವೇದಿ ಉಪಗ್ರಹಗಳ ಸರಣಿಯೇ ಆರಂಭವಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆಗಳು, ಹೊಸ ಆಯಾಮಗಳು ಮೂಡುತ್ತವೆ. ಜಿಯೋ ಸ್ಟೇಷನರಿ ಲಾಂಚ್ ವೆಹಿಕಲ್, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಹೀಗೆ ಬಗೆ ಬಗೆಯ ದೂರ ಸಂವೇದಿ ಉಪಗ್ರಹಗಳ ಹೊಸ ಜಗತ್ತೇ ಯು ಆರ್ ರಾವ್ ಅವರ ಮೂಲಕ ತೆರೆದುಕೊಳ್ಳುತ್ತದೆ. ಯಾರಾದರೂ ಸತ್ತರೆ ಬಂಧುಗಳಿಗೆ ಸುದ್ದಿ ಮುಟ್ಟಿಸಲು ಅಂಚೆ ಕಚೇರಿಗೆ ಹೋಗಿ ಟ್ರಂಕ್ ಕಾಲ್ ಮಾಡಲು ಗಂಟೆಗಟ್ಟಲೆ ಕಾಯಬೇಕಾಗಿತ್ತು. ದೂರ ಸಂಪರ್ಕ ಜಾಲದಿಂದ ಇಂದು ಕ್ಷಣ ಮಾತ್ರದಲ್ಲಿ 1,000 ಕಿಲೋಮೀಟರ್ ದೂರದ ಸಂಬಂಧಿಗಳನ್ನು ನಾವು ಮೊಬೈಲ್ ಮೂಲಕ ಸಂಪರ್ಕಿಸುತ್ತೇವೆ. ಕೃಷಿ, ಕೈಗಾರಿಕೆ, ಗಣಿ ಉದ್ದಿಮೆ, ಮೀನುಗಾರಿಕೆ, ಹೈನುಗಾರಿಕೆ, ನೀರಾವರಿ, ವಾಣಿಜ್ಯ, ಹವಾಗುಣ ಮುನ್ಸೂಚನೆ ತಿಳಿಯಲು ಉಪಗ್ರಹಗಳು ಮಾಹಿತಿ ಕೊಡುತ್ತಿವೆ. ಈಗ ಇದು ನಮಗೆ ಅತ್ಯಂತ ಮುಖ್ಯವಾಗಿದೆ. ಈ ಎಲ್ಲ ಉಪಗ್ರಹ ಆಧಾರಿತ ಸಂಪರ್ಕದ ಸಾಧನೆಗಳ ಹಿಂದೆ ಪ್ರೊಫೆಸರ್ ಯು ಆರ್ ರಾವ್ ಅವರ ಅವಿರತವಾದ ಶ್ರಮವಿದೆ. ಮೊಬೈಲ್ ಕ್ರಾಂತಿ ಆಗುವುದಕ್ಕೂ ಕೂಡ ಈ ಉಪಗ್ರಹಗಳೇ ಕಾರಣ. 10 ವರ್ಷ ರಾವ್ ಬೆಂಗಳೂರಿನ ಇಸ್ರೋದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡತೊಡಗಿದ ಮೇಲೆ ಉಪಗ್ರಹಗಳಲ್ಲಿ ಸೂಕ್ಷ್ಮಗ್ರಾಹಿ ಕ್ಯಾಮೆರಾಗಳನ್ನು ಅಳವಡಿಸಿ ಭೂಮಿಯ ಮೇಲಿನ ಸಮಗ್ರ ಮಾಹಿತಿಯನ್ನು ಪಡೆಯಲು ಡಾಟಾ ಕೇಂದ್ರವನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಆಗ ಭಾರತದ ಸಾಧನೆ ಇಡೀ ಜಗತ್ತಿಗೆ ತೆರೆದುಕೊಳ್ಳುತ್ತದೆ, ತಿಳಿದಂತಾಗುತ್ತದೆ. ಇಸ್ರೋ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ ಪ್ರಯೋಗಾಲಯ, ಉಪಗ್ರಹ ಜೋಡಣಾ ಕೊಠಡಿ, ಥರ್ಮೋ ವ್ಯಾಕ್ಯೂಮ್ ಚೇಂಬರ್, ಕಂಟ್ರೋಲ್ ಸಿಸ್ಟಮ್, ಹೀಗೆ ಎಲ್ಲವನ್ನು ರಾವ್ ಅವರು ಅತ್ಯಾಧುನಿಕಗೊಳಿಸುತ್ತಾರೆ. ಅಮೆರಿಕ, ರಷ್ಯಾ ಹಾಗೂ ಜಪಾನ್ಗಳು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದ್ದವು. ಅವುಗಳಿಗೆ ಸರಿಸಮಾನವಾಗಿ ಭಾರತವನ್ನು ಕೂಡ ದೇಶೀ ತಂತ್ರಜ್ಞಾನದ ಆಧಾರದ ಮೇಲೆ ಪ್ರೊಫೆಸರ್ ರಾವ್ ಕಟ್ಟಿ ಬೆಳೆಸಿದರು. ಹಾಗಾಗಿ ಪ್ರೊಫೆಸರ್ ರಾವ್ ಅವರನ್ನು ಭಾರತದ ಉಪಗ್ರಹಗಳ ಪಿತಾಮಹನೆಂದು ಕರೆಯಲಾಗುತ್ತದೆ. ಅವರು ಸರಳ ಜೀವಿ, ನಾಡು ನುಡಿಗಳ ಬಗ್ಗೆ ಅಪಾರ ಕಾಳಜಿ ಇಟ್ಟುಕೊಂಡಿದ್ದವರು. ಇದು ಅಸಾಧ್ಯ ಎಂದು ಯಾವಾಗಲೂ ಕೈಕಟ್ಟಿ ಕೂರಲಿಲ್ಲ. ಯುವ ವಿಜ್ಞಾನಿಗಳ ತಂಡ ಕಟ್ಟಿಕೊಂಡು ಹುರುಪು, ಉತ್ಸಾಹದಿಂದ, ಧೈರ್ಯದಿಂದ ಕೆಲಸ ಮಾಡಿದರು. ಸರ್ಕಾರದ 100 ಕೋಟಿ ರೂಪಾಯಿಯ ಯೋಜನೆಯನ್ನು ಅವರು ಅನುಷ್ಠಾನಗೊಳಿಸಿದರು. ಅವರೆಂದೂ ರಾಜಕಾರಣಿಗಳ ಕೈಗೊಂಬೆ ಆಗಲಿಲ್ಲ. ಮಹಾರಾಷ್ಟ್ರದ ರಾಜ್ಯಪಾಲರಾಗಲು ಅವರಿಗೆ ಕರೆ ಬಂದಿತ್ತು. ನಾನು ರಾಜಕಾರಣಕ್ಕೆ ಹೋಗಲಾರೆ, ನನ್ನದು ಬಾಹ್ಯಾಕಾಶ ಸಂಶೋಧನೆ ಎಂದು ಅದನ್ನು ನಯವಾಗಿ ತಿರಸ್ಕರಿಸಿದರು. ಅವರು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಎಲ್ಲರಿಗೂ ಹೇಳುತ್ತಿದ್ದರು. ಪ್ರತಿಭಾವಂತರಾದ ಪ್ರೊಫೆಸರ್ ಯು ಆರ್ ರಾವ್ ಅವರು 350 ಸಂಶೋಧನಾ ಪ್ರಬಂಧಗಳನ್ನು ಬರೆದರು. 10 ಶ್ರೇಷ್ಠ ಗ್ರಂಥಗಳನ್ನು ಬರೆದು ಪ್ರಕಟಿಸಿದರು. 2014 ವಿಶ್ವದ 10 ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಪ್ರೊಫೆಸರ್ ಯು ಆರ್ ರಾವ್ ಕೂಡ ಒಬ್ಬರಾಗಿದ್ದರು. ರಾವ್ ಅವರ ಪ್ರತಿಭೆಗೆ ಸಾಕ್ಷಿಯಾಗಿ 100 ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್ಗಳು ಬಂದವು. ಹಾಲ್ ಆಫ್ ಫೇಮ್ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಅವುಗಳ ದೊಡ್ಡ ಪಟ್ಟಿಯೇ ಇದೆ. ಒಟ್ಟು 32 ರಾಷ್ಟ್ರ ಪ್ರಶಸ್ತಿಗಳು, 12 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, 20 ಗೌರವ ಡಾಕ್ಟರೇಟ್ಗಳು ಅವರಿಗೆ ಸಂದಾಯವಾದವು. ಸುಮಾರು 15 ಅಕಾಡೆಮಿಗಳು, ಸೊಸೈಟಿಗಳು, ಫೆಡರೇಷನ್ಗಳು ಹಾಗೂ ಸಂಸ್ಥೆಗಳು ಅವರಿಗೆ ಫೆಲೋಶಿಪ್ ಕೊಟ್ಟು ಮಾನ್ಯತೆಯನ್ನು ಗಳಿಸಲು ಸಹಾಯ ಮಾಡಿದವು. ಪ್ರೊಫೆಸರ್ ರಾವ್ ಸುಮಾರು 7-8 ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಧ್ಯಕ್ಷ, ಉಪಾಧ್ಯಕ್ಷ, ನಿರ್ದೇಶಕರ ಹುದ್ದೆಗಳಲ್ಲಿ ಕೆಲಸ ಮಾಡಿದರು. ಹೀಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾವ್ ಒಬ್ಬ ಧ್ರುವತಾರಿಯಾಗಿ ಕೆಲಸ ಮಾಡಿ ನಮ್ಮಿಂದ ದೂರವಾದರೂ ಅವರು ಮಾಡಿದ ಕೆಲಸಗಳು ಮಾತ್ರ ನಮ್ಮಿಂದ ಇನ್ನೂ ದೂರವಾಗಿಲ್ಲ. ಬಾಹ್ಯಾಕಾಶ ಎಂದ ಕೂಡಲೇ ನಾವು ಪ್ರೊಫೆಸರ್ ಯುವರ್ ರಾವ್ ಅವರ ಸಾಧನೆಗಳನ್ನು ಕಣ್ಮುಂದೆ ತಂದುಕೊಳ್ಳುತ್ತೇವೆ. ಅವುಗಳನ್ನು ನನಸು ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಕಾಲೇಜ್ ನ ಬಂಕ್ ಮಾಡಬೇಡ, ನೀನ್ ಫಸ್ಟ್ ಕ್ಲಾಸ್ ನಲ್ಲಿ ಪ್ರಾಕ್ಸಿ ಹೇಳಬೇಡ, ಹಿಸ್ಟ್ರಿ ಮೇಡಮ್ ಗೇಮ್ ನೀನು ಟ್ರಿಗ್ನೋಮೆಟ್ರಿ ಕೇಳಬೇಡ, ಲೈಬ್ರರಿಗೆ ಹೋಗಿ ಡೆಬಿನರ್ ಹುಡ್ಬೇಡ, ಲ್ಯಾಬ್ ನಲ್ಲಿ ಮಾಡೋ ಪ್ರಾಕ್ಟಿಕಲ್ಸ್ ನ ಕ್ಯಾಂಟೀನ್ ನಲ್ಲಿ ಮಾಡಬೇಡ, ಸ್ಟೂಡೆಂಟ್ಸ್ ರಿಜಿಸ್ಟರ್ ನಿಂದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದೊಂಬರ ಕೃಷ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹಾಡುವ ನಾವು ಆಡುವ. ಇದು ವಾಣಿ ಜೀರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿ. ಎಸ್ ಕೆ ಕರೀಂ ಖಾನ್ ಬರೆದಿರುವಂತಹ ಒಂದು ಗೀತೆ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಮಾಸ್ಟರ್ ಸುರೇಶ್ ಬೇಬಿ ಇಂದಿರಾ ಹಾಗೂ ವಾಸುದೇವ ರಾವ್ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಭಲೆ ಜೋಡಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಂದ ನನ್ನ ಕಂದ, ಇದು ಪಿ ಲೀಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಅಪರೂಪದ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸರ್ವ ಮಂಗಳ ಎನ್ನುವಂತ ಒಂದು ಚಿತ್ರದ ಗೀತೆ, ದಿಂಗಾಲವೋ ದಿಂಗಾಲು. ಇದು ಎಲ್ಲರೀಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1968 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
3: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾನೇ ಭಾಗ್ಯವತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಇನ್ನೇನು ಬೇಕು ಸಿಂಗಾರ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆ, ಟಿಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಯಾಣ್ ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1968 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಂತ್ರಶಕ್ತಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ, ರಾಜ ಓ ರಾಜ ಕಳ್ಳನಂತೆ ಬಂದು, ಒಂದು ಅಪರೂಪದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ನಿಮಗಾಗಿ ಕೇಳಿ ಆನಂದಿಸಿ.
1: ರಾಜಾ ಓ ರಾಜಾ,

ಅಶ್ವತ್ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಉಪಾಸನೆ ಎನ್ನುವಂತ ಒಂದು ಚಿತ್ರದ ಗೀತೆ, ಭಾರತ ಭೂಷಿರ, ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನಾರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಹಾಗೂ ಶಿವರಾಮ್ ಅವರ ಒಂದು ಜೋಡಿಯ ಚಿತ್ರ. ಇದು 1974ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದಂಬರ ಕೃಷ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಲಹ ಬೇಡ ರಾಧಾರಾಣಿ. ಇದು ಎಸ್ ಜಾನಕಿ ಹಾಗೂ ಸಿ ಕೆ ರಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರುದ್ರಮೂರ್ತಿ ಶಾಸ್ತ್ರಿಗಳ ಒಂದು ರಚನೆಯ ಈ ಒಂದು ಗೀತೆ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹರಿಭಕ್ತ ಎನ್ನುವಂತಹ ಒಂದು ಚಿತ್ರದ ಗೀತೆ, ದೇವ ದರ್ಶನವ ನೀಡಯ. ಇದು ಘಂಟಸಾಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕುರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಪಂಡರಿಬಾಯಿ ಹಾಗೂ ಮೈನಾವತಿ ಅವರ ಒಂದು ನಟನೆ. ಇದು 1956 ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಜಿಂಬೋ ನಗರ ಪ್ರವೇಶ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದು. ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ ಇದು. 1960ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಕಣ್ಣ ನೋಟ ಭಾಷೆ ಎನ್ನುವಂತಹ ಒಂದು ಗೀತೆ ಇದು. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಅಪರೂಪದ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

0: Pinahahahata.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಮರನಾಥ್ ಚಿತ್ರದ ಒಂದು ಗೀತೆ, ಹಣಕ್ಕೆ ದೌಲತ್ತು ಬಾರಿ ಗಿಮ್ಮತ್ತು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಣ್ಣ ತಂಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಂದಾನೆ ಅವ ಬಂದಾನೆ. ಇದು ಎಲ್ಆರ್ ಈಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿ ಅವರ ಒಂದು ನಟನೆ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಉಷಾ ಚಿತ್ರದ ಒಂದು ಗೀತೆ, ನಿನ್ನಂತ ಶ್ರೀಮತಿಗೆ. ಇದು ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಲ್ಯಾಣ್ ಕುಮಾರ್, ರಾಮಕೃಷ್ಣ ಹಾಗೂ ಸುಹಾಸಿನಿ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸತಿ ಸಕ್ಕುಬಾಯಿ ಎನ್ನುವಂತ ಒಂದು ಚಿತ್ರದ ಗೀತೆ, ಹೇ ಕೃಷ್ಣ ನಿನ್ನ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಈ ಒಂದು ಚಿತ್ರದಲ್ಲಿ ಆರತಿ ಅವರ ಒಂದು ನಟನೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಚಿತ್ರಕಥೆ ಬರೆದವರು ಎನ್ ಎಸ್ ಧನಂಜಯ ಅವರು. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಜಯ ವಿಜಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಗೆಳೆಯ ಓ ಗೆಳೆಯ, ಇದು ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1973ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಹಾಡಿದಂತಹ ಗಾಯಕರು ಎಸ್ ಜಾನಕಿ ಅವರು. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಗೆಳೆಯ ಓ ಗೆಳೆಯ,

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಂಶಯ ಫಲ ಎನ್ನುವಂತಹ ಒಂದು ಚಿತ್ರದ ಗೀತೆ, ದೂರದಿಂದ ಬಂದಂತ ಸುಂದರಂಗ ಜಾಣ. ಇದು ಯಲ್ಲಾರೀಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ. ಈ ಒಂದು ಚಿತ್ರ 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೇಡಿ ಬಂದವಳು ಎನ್ನುವಂತಹ ಒಂದು ಚಿತ್ರದ ಗೀತೆ, ನೀರಿನಲ್ಲಿ ಅಲೆವ ಉಂಗುರ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಆರ್ ಸುದರ್ಶನಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಕಲ್ಯಾಣ್ ಕುಮಾರ್ ಹಾಗೂ ಚಂದ್ರಕಲಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ಸಿ ಶ್ರೀನಿವಾಸನ್. ಇದು 1968 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ಕೇಳಿ ಆನಂದಿಸಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಧನ ಚಿತ್ರದ ಒಂದು ಗೀತೆ, ಬಣ್ಣ ನನ್ನ ಒಲವಿನ ಬಣ್ಣ ಎನ್ನುವಂತಹ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ, SJಜಾನಕಿ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ರಚನೆಯ ಗೀತೆ, M ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1984ರಲ್ಲಿ ತೆರೆ ಕಂಡಿರುವಂತ ಒಂದು ವರ್ಷ. ಇದು ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ಅವರ ಒಂದು ನಟನೆಯ ಚಿತ್ರ. ಇದು ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಚಿತ್ರಕಥೆಯ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಬ್ರು ವಾಹನ ಎನ್ನುವಂತ ಒಂದು ಚಿತ್ರದ ಗೀತೆ, ನಿನ್ನ ಕಣ್ಣ ನೋಟದಲ್ಲಿ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ್ ಶಂಕರ್ ಬರೆದಿರುವಂತ ಒಂದು ಗೀತೆ, ಟಿ.ಜಿ. ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತ ಒಂದು ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತೆ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾಳೆ ಸಂಜೆ ಬರ್ತೀಯ ತಾನೆ? ಬರ್ತೀಯ ತಾನೆ? ಬರ್ತೀಯ ತಾನೆ? ಬರ್ತೀಯ ತಾನೆ?

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: está haciendo? ನೀರು ಕುಡಿದು ಸುರಿ ಸುರಿ ಎಂದು ಸಿಡಿದು ದುರ್ಬಲ ಎಂದು ನಡೆದು ಮನಗೆ ತಿಳಿದುಬಿಯಾ
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು
2: ಓಕೆ
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ ಬೇರೆ ಏನಾದ್ರು ಆಪ್ಷನ್ ಇದೆಯಾ
2: ಓಕೆ
4: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು
2: ಓಕೆ
5: ಜೂಡ್ ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗ್ ಮಾಡೋದು ಯಾರ್ ಗೈಡ್ ಮಾಡ್ತಾರೆ
2: ಓಕೆ ಜೂಡ್
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ
7: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು
8: ಆಹಾರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ ಸ್ವಾದಿಷ್ಟ ಆಹಾರ ಚಟ್ಪಟ ಅಡುಗೆ ವೈವಿಧ್ಯಮಯ ತರಾವರಿ ತಿನಿಸುಗಳು
6: ಅಡುಗೆ ಮನೆಯ ಸಾಧನಗಳು ಪರಿಕರಗಳು ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್
9: ನಿಮ್ಮ ಮನೆ ಮನದ ಕೈರುಚಿ
10: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ
11: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೆನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
2: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
3: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
3: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
4: Let's go, you already know.
5: Meri aashiqui
6: chahu main aana
4: 2013.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿಯರು ದರ್ಶನಾಥ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ಋಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನೂ ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ, ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ, ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿಯ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೂರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರು ಎತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ, ನನ್ನ ಮನಸ್ಸು ಎತ್ತು ಹರಿಯಿತು, ಏನನ್ನೋ ಬಯಸಿತು. ಛೀ, ನೋಡಬಾರದು ಇತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿ ಇಳಿತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆಯ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವೃತ್ಯ ಕೆಟ್ಟಿರಬಹುದೇ, ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ. ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರಣದರ ಗುಡು ಗುಡಿಸುತ್ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯ್ತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೀನಿ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಮಟ್ಟಿದ್ದೆ.
1: ಚೀ ಕಳಗ.

0: ಆಚಾರಿ ಬೇಳ್ವೆ.
1: ರೇಣುಕ
2: ಸ್ವಾಮಿ
1: ದೂರ ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು ಈ ಹೊತ್ತು ಏನಾಗಿದ್ದಿ ಅನ್ನೋದರ ಕಲ್ಪನೆ ಆದರೂ ಇದೆಯೇನೇ ನಿನಗೆ? ನೀರಿಗಾಗಿ ಹೋದೆಯ? ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ? ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ. ಛೇ
2: ಸ್ವಾಮಿಯೇ.

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳಲ್ಲ. ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ ಸ್ವಾಮಿಯೇ.
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ, ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನಾನು ಕ್ಷಮಿಸಿ, ಇದು ಪ್ರಮಾದ.
1: ಪ್ರಮಾದ ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೇ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತ್, ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವ್ರತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಳಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವ್ರತೆಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರುತ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತಾ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರುರಾಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನೇ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗ ಒಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದ ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯ್ತಿಂದ ನನ್ನ

0: ನಾನು ಪತಿತಳಾದೇನೆ ಹೇಳಿ.
1: ರೇಣುಕ
0: ಸ್ವಾಮಿ,
1: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೆ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆಯ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ಲ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿ
0: ಸಾವು. ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ. ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀನಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದ್ರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನೋ ಗೊತ್ತಾ?
2: ರಾಮನೋರ್ ಬಗ್ಗೆ ಬರದಳನು ತಾರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದ ನಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರರ ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
3: ಅಪ್ಪಾ

0: ಶಾಂತಮೂರ್ತಿ ಆಗಿರುವಂತಹ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ,

0: ಅಣ್ಣಂದಿರು ಆಳಿದು ಬಿದ್ದಿದ್ದಾರೆ.
1: ಹೌದು,
0: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆಗತ್ಯ ಅವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
1: ಹೌದಪ್ಪ,
0: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
1: ಏನು?
0: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನ್ ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
1: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮ ದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗ್ಬೇಕಪ್ಪ? ನೀ ಭಾಷೆ ಕೊಟ್ಟಿದ್ದೇನೆ.
0: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
1: ಹೌದಪ್ಪ.
0: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಎನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
1: ಏನಪ್ಪ, ತಾಯಿಯ ತಲೆಗಡಿಬೇಕೆ? ತಾಯಿಯ ತಲೆಗಡಿಬೇಕೆ? ತಾಯಿಯ ತಲೆಗಡಿಬೇಕೆ?

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನೂ ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಯ ಪ್ರೀಣಯತ ಸುತ್ತಲಿ ದೈಹಿ ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು, ಅನುಗ್ರಹಿಸ್ತೇನೆ.
0: ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ನಿಮ್ಮ ಬಾಯಿಂದ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ
0: ಮೊದಲನೇ ವರವಾಗಿ ನಾನು ಕೇಳೋದೊಂದಿ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದ್ರವರು
0: ಅಪ್ಪ
1: ಬೇಕಾಗಿದ್ದಾರೆ ನಿನಗೆ.
0: ಹೌದು,
1: ನಿನಗೆ ಬೇಕಾದ್ರೆ ನನಗೇನು, ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದೀಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು, ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗೆ ಅಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ. ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮ ಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡದ್ರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿಯಾಗಲಿ, ನನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳುತ್ತೇನೆ ನಾನು.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳು.

0: ಪಾಲಕರು. ಹೌದು ಬುದ್ಧಿ, ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯಿತು.
0: ಹೌದು ಬುದ್ಧಿ,
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದು,
1: ಏನಾಯ್ತೋ ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿಗಟ್ಟುವುದಕ್ಕೆ ಸಾಧ್ಯವಾಗಲಿಲ್ವೇನ?
0: ನಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ವನಪಾಲಕರೇ,
0: ಬುದ್ಧಿ,
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ಬಾಲಕರೇ, ಪರಿವಾರ ಸಮೇತರಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುರವೇ ಬದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯ್ತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ.
1: ಹೌದು,
0: ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ತಡೀರಿ, ಅದೇ ಓಹೋ ಏನಂತೆ,
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ, ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೆ. ಬಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದು ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಆ ಭಾಗ್ಯವೂ ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರು ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರ ವಿಂದಗಳಿಗೆ ನಮೋ ನಮಃ.

0: ಸ್ವಾಮಿ.
1: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
0: ಹೌದೇ,
1: ನಿಂತೆ ಇದೆಯಲ್ಲ.
0: ಸರಿ ಸ್ವಾಮಿ.
1: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
0: ಆಗಲಿ,
1: ಕುಳಿತುಕೊಳ್ಳಯ್ಯ.
0: ಸ್ವೀಕಾರ ಮಾಡಿಕೊಂಡೆ.
1: ವಿಶ್ರಮಿಸಿಕೋ.
0: ಆಗಲಿ.
1: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
0: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
1: ಯಾವುದು?
0: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
1: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
0: ಹೌದು ಸ್ವಾಮಿ.
1: ಆತಂಕ ನಿವಾರಣೆ ಆಯ್ತಲ್ಲ.
0: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
1: ರಾಜೇಂದ್ರ
0: ಸ್ವಾಮಿ,
1: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
0: ಹೌದು ಸ್ವಾಮಿ.
1: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
0: ಸರಿ,
1: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದಿ. ಆದರೆ ಈಗ ನೋಡು,
0: ಏನು ಸ್ವಾಮಿ,
1: ಮಧ್ಯಾಹ್ನದ ವೇಳೆ.
0: ಸರಿ,
1: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೇ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
0: ಸ್ವಾಮಿ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
1: ಏನಯ್ಯ ಅದು?
0: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
1: ಆಹಾ,
0: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
1: ಕರ್ತವೀರ್ಯ ಅರ್ಜುನ.
0: ಸ್ವಾಮಿ,
1: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತೀಯ.
0: ಹೌದು ಸ್ವಾಮಿ.
1: ನನ್ನ ಮಾತಿನ ಅರ್ಥ ಅದಲ್ಲ.
0: ಮತ್ತೆ,
1: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
0: ಹೌದೇ.
1: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣು.
0: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಬಾಲಕರೇ ಬಂದಿರೋ, ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯನ್ನು ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
0: ಬನ್ನಿ, ಊಟ ಮಾಡಿ.
2: ಊಟವಾಯ್ತು.
0: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
0: ಆಯ್ತೇ?
2: ಆಯ್ತು.
0: ಇಲ್ಲಿ ಬನ್ನಿ.
2: ಬುದ್ಧಿ ಬಂದೆ.
0: ಹೀಗೆ ಬನ್ನಿ.
2: ಬಂದೆ ಬುದ್ಧಿ.
0: ವನಪಾಲಕರೇ,
2: ಬುದ್ಧಿ,
0: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ.
0: ಚೆನ್ನಾಗಿತ್ತು.
2: ಇಂತ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
0: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
0: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
2: ಹೌದು
0: ಅಲ್ವೇ?
2: ಹೌದು.
0: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನು ಬುದ್ಧಿ?
0: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
2: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆಯ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ?
0: ಇಂತಹ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯ್ತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೋ.
0: ಸ್ವಾಮಿ,
2: ಏನು?
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂಥ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಸಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತೋ ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ, ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ
0: ಸ್ವಾಮಿ.
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ?
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದು ಒಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
0: ಹಾಗೇನು ಇಲ್ಲ.
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತು ಔಷಧ ಯಾರು ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತಾ?
0: ಎಷ್ಟು ಸ್ವಾಮಿ?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ
0: ಮುನಿಬರಿಯ.
2: ಏನು
1: ಸಮದ

0: ಸಾಮಧಿ ಕೊಟ್ಟರೆ ಮುಳ್ಳಿತುದೇನು ಸಾಮ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪ ಧರ್ಮವು ಈ ಮುಹೂರ್ತ ದಿವಸ
1: ಸ್ವಾಮಿ.
2: ಏನಪ್ಪ?
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕೆ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವನು ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನು ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ದರಿಂದ ದೇನುವಿನ ಮೇಲೆ ಬಲಾತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯ?

0: ಉಂಡವನಿಗೆ ಎರಡನ್ನು ಬಗೆಯ ಬೇಡ.
1: ಅಂದರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ. ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು.
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಮಕ್ಕಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ, ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?
2: ಏನ್ ಮಾಡ್ತಾ
1: ಕೇಳಿರಿ ದೇವರನ್ನು.

0: ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ, ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ, ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
1: ಬಂತು. ಭೂತನಾತ್ಮಜನ ಬೀಳ್ಕೊಂಡು ಬರ ತಾತ ಮಾತೆಯ ನೀಕ್ಷಿಪ ತವ ಗದಿ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ, ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು, ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದ್ರೆ
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೀನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೇನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು,
2: ಹೋಗ್ತೇನೆ. ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದನೆ. ಬರಲಿ, ಭಾರ್ಗವರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆ ಆಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು. ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ರಜಿತು
3: ಪ್ರಭು,
1: ಹೀಗೆ ಬಾ.
3: ಏನ್
1: ಶಕ್ರಜಿತ್?

0: ಶಕ್ರನಿತು
1: ಮಹಾಪ್ರಭುಗಳೇ,
0: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಏನು ಪುರ ಬಾಲಕನೋರ್ವನು ಹೊರದಲ್ಲಿ ನಡೆತಂದಿಹನೆ ನೀ ಕರುಣಿಸಲೆ ಮಗ ಜಯನು.
1: ಮಹಾಪ್ರಭು
2: ಚಕ್ರಜಿತು,
1: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ.
2: ಹೌದು,
1: ವಿಚಿತ್ರ ಘಟನೆ ಇದು. ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು, ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ, ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ, ದುಡುಕಿದ್ದು ಹೆಚ್ಚಾಯಿತು.
2: ಹೌದು,
1: ರಾಜರಾದವನು ಸಾಮ ಬಿಡಬಾರದಂತೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು, ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ. ಆದ್ರೆ ಏನು ಮಾಡೋದು, ತಂದಾಗಿದೆ, ಮರ್ಯಾದೆಯ ಪ್ರಶ್ನೆ. ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು, ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ, ಯಾವ ಶಾಪವೋ ಯಾವ ಮಾತೋ ಅದಕ್ಕೆ ಬೆಲೆ ಕೊಡುವುದಲ್ಲ, ನಮ್ಮ ಮರ್ಯಾದೆಯ ಪ್ರಶ್ನೆ. ನೀವು ಹೋಗುವುದು ಬೇಡ, ನಮ್ಮಿಂದ ಆಗಿದ್ರೆ ನೀವು ಬನ್ನಿ, ನನಗೆ ಕೊಡಿ ಅಪ್ಪಣೆ,
2: ಹೋಗಿ ಸಮರವನ್ನೇ ಸೇರಿ.

0: ನಮ್ಮ ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಪೇನು
2: ಹಿಡಿಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು,
2: ಇಳೆಯ ವಯಸ್ಸಿನ ತರಳ ನೀನು. ಮಿಂಚಿನ ಹೊಳೆದಲ್ಲಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇವರೆಗೂ ಮುಂದೆ ಬಂದಿದ್ದೀಯ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ,
2: ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಇಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ, ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡೆ ಹಿಂದೆ ಇಲ್ಲಿಂದ.
1: ನಾನು ಹುಡುಗನ ಎಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನು ಹಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನೂ ಅಲ್ಲ. ನೀನು ತಪ್ಪಿದರೆ ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ದೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ನಡೆಯುತ್ತಾ ಅಂತೇಳಿ ಆದ್ರೆ ನಿನಗೆ ವಿನಾಶಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ, ಬಾ ಮುಂದೆ ನೋಡ್ತೇನೆ.

0: ಮಹೇಶ್ಪತಿ ಪಟ್ಟಣದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರನಿಗೆ ಬುದ್ಧಿಯ ಮಾತನ್ನು ಹೇಳಿದೆ, ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ,
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೀನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನೋರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕಬಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ, ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ.
0: ತಾಯಿ.
1: ಸ್ವಾಮಿ.
0: ನನ್ನಮ್ಮ, ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೆ ಈ ಕಾನನದಲ್ಲಿ ಅಲಿಯುತ್ತಿರಲೇನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ.
1: ತಂದೆ.
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ, ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗ ಸ್ವಾಮಿ.
0: ನಿನ್ನ ಇಚ್ಛೆಯಂತೆ.

0: ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ, ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರುವುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನೆಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಬಿಡುತ್ತಂದೆ. ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜೈ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನೆತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಚ್ಚು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವುದು ಸಾಕಾಯಿ ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಗುರು ಧರ್ಮ ಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾರೋ ಒಬ್ಬ ಕೂಗಿದ ನೋಡು.
2: ಮತ್ತ್ಯಾವ ಬಂದ? ಊರು ಬಿಟ್ಟರು ಸೋಮಾರ್ ಬಿಡವಲ್ಲ ನೋಡು ಅಕ್ಕ. ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು, ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವ ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುನ್ಯಗಳೆಂತರಿವವು. ಒಂದೆವು ಶಾಪನುಚ್ಚರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೇ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪರಿಪೆ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕ್ನೆ ಬರೋದು ಕೋರಾನ್ ಬಿಟ್ಟು ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಹಳ ಹಸಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗಲಿ ಅತ್ತೆಯವರೇ, ನೀವು ಒಳಗೆ ಹೋಗಿ ನೋಡ್ತಾ ಇರ್ರಿ.
3: ಆಗ್ಲಿ ಆಗ್ಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ,
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ, ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ. ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಕತ್ತನಿ.
0: ಎಂಥ ಮಾತನ್ನಾಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನು ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ ಮಾಡೋ
0: ಅಮ್ಮ. ನನ್ನಮ್ಮ ಸಾಕಮ್ಮ, ತಾಯೇ ಸಾಕಮ್ಮ. ನನ್ನಮ್ಮ ಮಲ್ಲಮ್ಮ ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದಿನ ಮಾಡಿತು. ಆ ಮಲ್ಲೆ ಇಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ.

0: ಹೇಗತನ ದುರ್ನಡತನ ಬಿಡಲಿಲ್ಲ.
1: ಯಾವಾಕಿನ ಯಾವಾಗ ಅಡಿವಿ ಗಟ್ಟಿದ್ರಿ? ಹಿಂದ್ ಮುಂದ ಸಂಬಂಧ ಇಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇ ಅಮ್ಮ. ನನ್ನ ಏನ್ ಅಡಿವಿ ಗಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟಾರಿ?
0: ನೀನು ಒಪ್ಪಟ್ಟಿಗನಾಗಿದ್ರೆ ನಿಮಗೆ ಸಂತೋಷ.
1: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ
0: ಆಗಲ್ಲೋ. ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಂತೆ.
1: ಅಮ್ಮ ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿ ತರ ಮಾಡ್ತಾಳಂತ.
2: ನಾವಷ್ಟೇ ಅಂತೀವಿ, ಹೀಗಲ್ಲ. ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದೆ, ಏನು ಮಾಡಬೇಕು?
1: ಏ ಬಸಮ್ಮ, ಅವ್ರ ಮುಂದೆ ನಿನ್ನ ಮುಖ ಎತ್ತದ ಬ್ಯಾಡಿನ
2: ಬ್ಯಾಡೋ ಅಪ್ಪ,
1: ತೆಗ್ ತೆಗೆದು ಮಣ್ಣಾಗ ಮುಚ್ಚಿಸ್ಬಿಡು. ನೋಡಿ ಬಸಮ್ಮ, ಗಡಿಗಿ ಬಾಯಿ ಮುಚ್ಚಾಕ್ ಬರ್ತೈತಿ, ಆದ್ರೆ ಮಂದಿ ಬಾಯಿ ಮುಚ್ಚಾಕ್ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡನ್ರಿ?
0: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
1: ಮತ್ ನನಗೆ ಹೇಳ್ತಿ,
0: ನಿನಗೆ ಇನ್ನೊಬ್ಬಳನ್ನು ತಂದು ಮದುವೆ ಮಾಡ್ತೇನೆ.
1: ಈಗ ಮಾಡಿಬಿಡಂಗ್ರ, ಅಡಿವಾಗಿದ್ದಾಗಿನಕೊಂದ ನಾಯಕ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರು ತನ್ನ ಹೆಣ್ಮಕ್ಳನ್ನು ಕೊಡ್ತಾರೆ?
1: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ
1: ಯಾಕ ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ?
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರಂತ ಹೇಳಿದ್ರೆ ಇಷ್ಟೇ
1: ಇಷ್ಟೇ. ವಹವಾರೆ ಜಂಗರೆ ಬೆಲ್ಲಿ. ನೋಡೆ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆತ್ತಿನ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ಏನಾಗಮ್ಮ ಬಸಮ್ಮ, ನಾನು ಹೇಳ್ತಾ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೇನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
1: ಏ ಬಸಮ್ಮ, ನಾನು ಹೇಳ್ತಾ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರ ತಲೆ ಮುಟ್ಟಿ ಹೇಳ್ತೀರಾ?
2: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತೀವಿ.
1: ಹೆಂಗಸರು ಬಹಳ ಬೇರ್ಕಿಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತಾ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತ ನೀವು ತಾಕೊಡ್ಲಿ.

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ. ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಶಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನು ಒತ್ತಲೇನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿಯ ಮನೆಗೆ ಕಡ್ಡಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ

0: ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
1: ಯಾರು ಸ್ವಾಮಿ ಅವರು?
0: ಅವರೇ ನಿನ್ನ ನೆಗಣ್ಣಿಯರಮ್ಮ.
1: ಶಿವ ಶಿವ ತಂದೆ, ಅದೇಕೆ ಪರಿತಾಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತಿ ಇವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆಯಾದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯ ತಂದೆ. ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
0: ತಾಯಿ,
1: ಸ್ವಾಮಿ,
0: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧೆಯು ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆಷ್ಟು ಅಹಂಕಾರ ತಾಯೇ! ಪರಪಿಯು ನರಕ ಸಾಧನ ಸಾಧುಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
1: ನನ್ನಯ್ಯ,
0: ನಿಮ್ಮ ಅತ್ತೆ ನೆಗಂಡ್ರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
1: ಸ್ವಾಮಿ,
0: ಮಹಾಶಾಪ ಕೊಡುವೇ ವಿನಾಶ್, ಮಹಾಶಾಪ ಕೊಡುವೇ ವಿನಾಶ್, ಕೈ ದಭಾಜವಾನ ಹರಿಸುವುದೇ, ಕೈ ದಭಾಜವಾನ ಹರಿಸ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧಾರ ಮದ ಭಾರ, ಮದಾಂಧಾರ ಮದ ಭಾರ, ದತ್ತನ ಧಾರ ಸರ್ವನಾಶ, ದತ್ತನ ಧಾರ ಸರ್ವನಾಶ, ಮಹಾಶಾಪ ಕೊಡುವೇ ವಿನಾಶ್, ಮಹಾಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೆ.
2: ಸಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಎಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತು ನಿನ್ನ ಅವಸ್ಥೆ? ಎಲ್ಲೋ ಬರ್ಮ, ಎಂತ ಹುತ್ತ ಮನುಷ್ಯನ ಪಾಣಿನು! ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನ್ ಮಾತಾಡ್ತಾರೆ, ಏನೇನ್ ಕೃತಿ ಮಾಡ್ತಾರ ಎಂಬುದನ್ನ ಕಣ್ಣು ಮುಟ್ಟ ನೋಡಿ ಮುಂದ್ ಹೋಗ್ಲೇ ಮಗನ. ಹಂಗ ಗಸಕ್ ನುಗ್ಗಬೇಡ.
1: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗೆಳೆಯಾಗ ಅಪ್ಪ ಅಯ್ಯ ಅಂತ ಕರೀತಾಳ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೋತಿ ಮಾಡ್ತಾಳ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
0: ಮಗಳೇ?
1: ತಂದೆ,
0: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯಿ.
1: ಯಾಕೆ ಸ್ವಾಮಿ?
0: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆಯನ್ನು ಜನರ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
1: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೇ ಬೇಕು ತಂದೆ.
0: ಅಮ್ಮ,
1: ತಂದೆ,
0: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯಿ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ದೃಶ್ಯವನ್ನು ನೋಡಲು ಕಣ್ತಿರಿದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರ್ದ ಬಂದದ್ದು ಇವಿಗೆ ಹಂಗ ತಿಳಿದಿರ್ಬೇಕಪ್ಪ? ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
0: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯಿ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬೆತ್ತುಕೊಂಡಿದ್ದಾರೆ. ಮಗಳೇ,
1: ಸ್ವಾಮಿ
0: ನೋಡು ತಾಯಿ, ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೇ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥಾಯಿ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೇಳ್ತಿ ಮಲ್ಲಮ್ಮ. ಅಲ್ಲ ಅಲ್ಲ ಅಲ್ಲ, ಮಲ್ಲಿ ಹಾದ್ರಿಗಿತ್ತಿ ಅಂತ ಹೇಳಿ ಕಡಿದ ಬಾ ಅಂತ ಕಳಿಸಿದ್ರಲ್ಲ, ಭೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೇ ಬೇಕು.
0: ಮಗಳೇ, ನಾನೀಗ ಸದ್ಯ ಇರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
1: ತಂದೆ, ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು?
1: ಪರಮಾತ್ಮ, ಹಾ, ಯಾರು? ಪತಿದೇವ. ಸ್ವಾಮಿ,
2: ಹರಿ ಹಿಂದಕ್ಕೆ. ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
1: ಛೇ ಛೇ ಛೇ, ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನೋ ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
1: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸುರಭಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು.
1: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಚಿನ ಕಡದ ಸೂರ್ ಮಾಡ್ಬೇಕಂತ ಬಂದೀನಿ.
3: ಹೌದು,
2: ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ.
1: ಮಲ್ಲೇಶ,
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು. ನೋಡಿ, ನನ್ನನ್ನು ಉದ್ಧರಿಸಾಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
1: ಪತಿದೇವನ ಆಜ್ಞೆ ನನಗೆ ಸಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ. ಇನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ಚೋರ ಮಾಡಬೇಕು. ಸರಿ,
1: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
1: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
1: ಪತಿದೇವ
2: ಏ ಪತ್ತ ಇಲ್ಲದಾಗ ಮಾಡಿ ಬರ್ತೀನಿ ಬಿಡ. ನೋಡಿ ಮಲ್ಲಿ
1: ಸ್ವಾಮಿ,
2: ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ.
1: ಆಗ್ಲಿ ಸ್ವಾಮಿ.

0: ಸದಯ.
1: ದೇವ ಮಲ್ಲಿಕಾರ್ಜುನ, ಸತೀ ಪತಿಗಳಾದಂಥ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನ ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸು ತಂದೆ.
0: ಹೌದು ಸ್ವಾಮಿ. ಪರಮಾತ್ಮ ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛವು ಕೇಳಿಕೊಳ್ಳಿರಿ.
1: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
1: ತಂದೆ
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೆ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೆ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
1: ತಂದೆ
2: ನಿನಗೆ ಮತ್ತಾವ ಕೋರಿಕೆಯಿದೆಯೋ ಅದನ್ನು ಸಹ ಕೇಳಮ್ಮ.
1: ದೇವ ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ
1: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯಿ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
1: ತಂದೆ
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
1: ದೇವ ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಬಿಡಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ಸಂಜೀವಣ್ಣ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗ್ಲಿ ತಾಯಿ, ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ. ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೇ ಬೇಕು.
0: ಎಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದ್ಯಾಗಿ ಮೀರ್ತಾನ ಆಜ್ಞೆ? ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂತ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ. ಎದುರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ.
0: ಇದೇ ಅಲ್ಲವಿ
2: ಅಲಂಕರಿಸಿಕೊ ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದನ್ನು ಕೇಳಿಕೋ.
0: ಸಂಜೀವಣ್ಣ, ಅದೆಲ್ಲವನ್ನ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
1: ಹೂನ ದೌಳವನ ಬಾಯಿ ಕಾಡೆ
2: ಹೇಳ್ಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲಾಂಗ ಅಲ್ಲಿ ನನ್ನ ಸ್ಪೆಷಲ್ ರೂಮಿಗೆ ಬಾಲ ಹೇಳ್ತಾನೆ.
2: ಲೇ ಲೇ ರೂಮ್ಯಾ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
1: ಹೂನ ದೌಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೇಳಿ ಬರ್ತಿತ್ತಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡೀನಿ.
2: ಏ ಲೇ ಸಂಜೀವ, ಸುಮ್ಮನೆ ಈ ರಗಳೆ ಹೇಳಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು
2: ಹೌದು
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯು ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸಮನೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ಲು ನೋಡ ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನ್ಗ್ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ್ನ ಚಿಪ್ಪಾಡಿ, ಹೋಗ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲಾ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯರು ಬೇಡಿಸು.
0: ಅದೇ ಇಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೆ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು
2: ಪ್ರಿಯೆ, ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೇ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ದರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೆಯೇ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ, ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು. ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವೆಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂತಹ ವಸ್ತು ಅಂದರೆ ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ.
0: ಹಾ,
1: ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ, ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತಹ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡೆಗೆ ಮಾಡು, ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ.
1: ತಾಯಿ ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೆ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು. ನನ್ನನ್ನು ನೀ ವಚನ ಬಂಧನದಿಂದ ಕಡೆಗೆ ಮಾಡಮ್ಮ, ಕಡೆಗೆ ಮಾಡು.
0: ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷ ವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗಿ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯೇ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿ.
0: ಶಿವಶಿವ ಶಿವಶಿವ ಅಪ್ಪ, ಹೇಳಪ್ಪ ಹೇಳು. ಇದ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಪ್ರಿಯೇ
1: ಅಯ್ಯ ಪಾವಲವರ ಬಾಂದ್ರೇನ ಮೂಗುತಿ ತಾಂದ್ರೋ ಏನ್ ಹಂಗ ಬಾಂದ್ರೋ
0: ಸಂಜೀವ ನೀನು ಚೇಷ್ಟೆ ಮಾಡ್ಬೇಡ ಸುಮ್ಮನಿರು.
1: ಅಯ್ಯ ಅದ ಆತನ ನಾಂದೇನ ನಿನಗ
0: ಪ್ರಿಯೇ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
0: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
0: ಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೆ.
2: ಏನ್ ಮಾಡಬೇಕು?
0: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ,
1: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
0: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗಿದ್ದನ್ನು ಕೊಡುವೆ.
2: ಸಂಜೀವ ಇದೇನಾ?
1: ಅಯ್ಯೋ ಇದೆಲ್ಲಿ ರೀತಿಯ ತಾಯಿ?
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
1: ಅಯ್ಯೋ ಬ್ಯಾಡ ಅಂದ್ರೆ ಕೇಳ್ತಾ ಇಲ್ಲ, ಅದು
2: ಕೇಳಿ ನೋಡೋಣ.
1: ಅಯ್ಯೋ ಭಾವನವರ
0: ಏನು
1: ಎಲ್ಲ ಬತ್ತಲೇನ ಆಗಿಬಿಡುದ?
0: ಬಹುದು, ಸರ್ವಾಂಗ ಬತ್ತಲೆ.
1: ಅಯ್ಯ ನಿನ್ನ ನಶೀಬ ಎಲ್ಲಿ ಬೇಡ ಏನ? ಅದ ನಮಗ್ ಬೇಕಾಗಿ ತಂದ ಮೇಲ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕಿ ನಿಂತ ಮೇಲ ಕಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವಿ, ಇದಕ್ಕೊಂದು ಇಷ್ಟು ಯೋಚನೆ. ನಾನು ಯಾರು ಗೊತ್ತೇನು ಸುಳೆ?
0: ಹಾಗಿದ್ದರೆ ಆಗಲಿ
1: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ದು ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತಾಯಿ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಹುಚ್ಚನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತೆಯ ಅನುಗ್ರಹದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದಿಂದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಹುಚ್ಚನು, ಪಾಪಿಯು, ನರಕಗಾಮಿಯು.
1: ಪ್ರಿಯಕರ, ಪ್ರಿಯಕರ,
2: ಬೇಡ

0: ಕಳಕೊಂಡೇನ್ ನಂದು, ಉಳಕೊಂಡೆ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬೆತ್ತ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೇ, ಮಾಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದೆನ್ನುವುದೆಲ್ಲವೂ ಮಿಥ್ಯವೇ? ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದು ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತಿಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳು ವೇಮ ಕೇಳು ಕೇಳು ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ ಅಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಹುಚ್ಚ ಯೋಗಿ ಆದ್ರಿ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮರಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಗೆಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು? ನನ್ನ ತಾಯಿ ಅಮ್ಮ.
1: ಅಣ್ಣ
0: ತಾಯಿಯೇ, ನಿನ್ನ ನಿನ್ನ ಕೃಪಾ ಬಲದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಶಾಂತ ಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯಿ.
1: ವೇಮಣ್ಣ ಹೇಳಪ್ಪ, ಹೇಳು ವೇಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣಿಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡ.
1: ಅಪ್ಪ ವೇಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯಿ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯಿ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು, ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯಿ, ಧನ್ಯನಾದನು, ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ, ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರನಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದು ಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತ್ತೇನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ, ಸದಾ ಕ್ಯಾರವೇ ಸ್ತ್ರೀ ಧರ್ಮ, ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಆಹಾಹಾ, ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: ತಿಳಿದಿದ್ದೆ ಎಲ್ಲ ಹುಲ್ಲು ಕಟ್ಟಿ.
1: ಅಯ್ಯೋ ಭರಮ,
0: ನೀ ಮಾಡಿದ ಕರ್ಮ. ವಾವಾರಿ ನನ್ನ ತಾಯಿ, ವರ್ಷಕ್ಕೊಂದ್ ಒಡಸ್ನು ನಿನಗೆ ತೆಂಗಿನಕಾಯಿ. ನೀ ತಣ್ಣಗೆ ಒಮ್ಮೆ ಸಾಯ್, ಅಪ್ಪು ಹುಡುಕಿ ಮಾಡಿಬಿಡ್ತು. ಹೋಗಿ ಹೋಗಿಬಿಡ್ತು ಸುಳಿತ ಮಗ ದೇಶ ಭಾವ ಆಗಿ. ಇದೇನೋಪ್ಪ ನಮ್ಮ ಮನ್ಯಾಗ ನನಗೆ ಒಂದ್ರ ಮೇಲೆ ಒಂದು ಬಂದು ಬಿಡಾಕಚ್ಚವಲ್ಲ.
2: ಅಯ್ಯೋ ಮಲ್ಲಮ್ಮ ತಂಡೆ.
3: ಅತ್ತಿಯವರಿ, ನೀವು ಚಿಂತೆ ಮಾಡಬೇಡ್ರಿ. ಆ ಪರಮಾತ್ಮನ ಪಾದೋದಕ ನನ್ನ ಬಳಿಯಲ್ಲಿವೆ. ಆ ಪಾದೋದಕದ ಮಹಿಮೆಯಿಂದ ನಿಮ್ಮ ರೋಗವನ್ನು ನಾನು ನಿವಾರಣೆ ಮಾಡುವೆನು. ಆದ್ದರಿಂದ ಅಮ್ಮ, ಈಗ ಎಲ್ಲರೂ ಮಲ್ಲೇಶಿ ಅನ್ಬೇಕಮ್ಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸ ಅಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಲು ನಾವು ಬಾಳುವುದಾದ್ರೆ ಎಂತು
1: ಅಮ್ಮ? ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನ ಅತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆಯೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೆಟ್ಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪ ನಿಂತು ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದೊಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆಯೇನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ. ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ,
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕು

0: ಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲೆಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
0: ಮಗು ಮಲ್ಲಮ್ಮ,
1: ಅಪ್ಪ,
0: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
0: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು ಅಪ್ಪ. ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
0: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ,
1: ಅಪ್ಪ,
0: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಅಯ್ಯಪ್ಪ ಬಂದು ಬಿಟ್ಲು ಬಂದು ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ, ಏ ಅಮ್ಮ ಏ ಏ ಏ ಅಮ್ಮ
1: ಯಾಕೋ ಭರಮಣ್ಣ,
0: ಏ ಅಮ್ಮ ಬಂದು ಬಿಟ್ಲು ಬಂದು ಬಿಟ್ಲು.
1: ಭರಮು ಯಾರು ಬಂದ್ರು ಬರು?
0: ಏ ಅಮ್ಮ ಏ ಅಮ್ಮ
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಹುಚ್ಚ ಹಾಗಲ್ಲೋ ಭರಮಣ್ಣ, ಅವಳೇ
0: ಅಮ್ಮ ಅವಳೇ ಅವಳೇ.
1: ಏ ಏನು ಇದು?
0: ಏ ಅಮ್ಮ ಅವಳೇ ಅವಳೇ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ ಹೆಂಡತಿ ಬಂದ್ರೆ ಏನಾಯ್ತು, ಹೆದರ್ತಾರೇನು?
0: ಅಂತಬಾರ್ದವ್ವ
1: ಅಂತಬಾರ್ದಪ್ಪ
0: ಶಾಂತ ಬರ ಅಂತಬಾರ್ದು.
1: ಏ ಅಂತಬಾರ್ದು,
0: ಹೊಸ್ತಾಗಿ ಬಾಂಧ್ಯನ
1: ಅಂತಬಾರ್ದಪ್ಪ.
0: ಅಜಾಕ ಅಜಾಕ ನೀನು ಬಂದಾಗ ಅಪ್ಪ ಅಂಜಿ ಮೂಲ ಕುಚ್ಚಿದತ್ಲ.
1: ಹುಚ್ಚ ಭರಮಣ್ಣ ನೋಡು, ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ ಈ ವಿದ್ರ ನಡ್ಯಾಕಿಲ್ಲನ, ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದಪ್ಪ ಆತಾವೋ.
1: ಈಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು ನೋಡು, ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ ಯಾರು ಹಾಕೊಂಡು ಬರ್ಲವ್ವ, ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗೆ ದೋತೆ ಆಡ್ತೈತಿವ.
1: ಹಾಗಾದ್ರೆ ಹಾ ಭರಮು ಆ ವೇ ಬೆಡ್ರಿ ಹಾಕೊಂಬ್ರು ಹೋಗು.
0: ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು?

0: ಏ ಭರಮರೆಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡು ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಣು ಗಬರು, ಇವತ್ ನಂದು ಬಂದಾಯ್ತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಿಲ್ಲನಪ್ಪ.
0: ಏ ಗೊತ್ತಿಲ್ಲ ಮಾರ, ಏನ್ ಬಂದಿದ್ದು ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವೋ ಬಿಡಾವೋ ಆ ಕಡೆ ರೋಡ್ ಹತ್ಕಪ್ಪ ನೀ, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರೆಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ದು ಬೇಗನೆ ಹೇಳ.
1: ಹೇಳ ನೋಡು ವೇಮನ್ನ, ಇವತ್ತ ನಂದು ಗಬರು.
0: ಏ ಭರಮರೆಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟಿನ ಏಕೆ ಹಚ್ಕೊಂಡೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೆ ಕೊಡುವೆ.
1: ಕೊಟ್ಟು ಬೇಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯಾ? ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮನ್ನ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೆ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನು ಒಯ್ದು ನೀನು ಸೂಳೆ.
0: ಲೇ ಭರಮರೆಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನು?
1: ಏ ಅವ್ರ ಅಷ್ಟು ಮನುಗಳು ಚೆಲ್ಲುವನು ವೇಮನ್ನ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನು ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬರುತ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ,
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಅಟ್ ಚಾಟು ತುಳಿತಾಳಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುತ್ತಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ.
0: ಏ ನಿನ್ನ ತಲೆ, ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲೇ ಈ ಕ್ಷಣವೇ ಪಡೆಯುವಂತ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆತ್ತೆ.
1: ಏ ತಪ್ಪೆ ನೋಡೋ ವೇಮನ್ನ.
0: ಏನು?
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ಟು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ.
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೆಯೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ ಅಮ್ಮ ಹೇಳಿರೋಳು ಅಮ್ಮ. ಬರಂಗಿಲ್ಲ.
0: ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ, ನಿನಗೆ ಈ ಉಂಗರವು ಬೇಕೆ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಗಿ ಬರಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರಿ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯು ನೀನೇ ತಂದೆಯು. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಭರಮ.
3: ಏಮ್ಮ ಇವೇ ಅಲ್ಲ ಹೊಸ ಅರಿವೆ?
2: ಹೌದಪ್ಪ ಅಣ್ಣ. ನೋಡು, ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ. ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೆ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೇನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ

0: ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗುವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನು ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
0: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ! ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡಿದಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
0: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದು ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
0: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
0: ಹೌದು,
1: ಈಗಲೇ ಆಯಿತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
0: ಅಪ್ಪ
1: ನಾನು ಬರ್ತೀನಮ್ಮ.
0: ಮಗು. ಅಪ್ಪ
1: ಮಗು.
0: ಅಪ್ಪ
1: ಮಗು.
0: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
2: ಅಲ್ಲೇ.
0: ದೇವ, ನನ್ನ ಅತ್ತೆ ನಿಗುವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
2: ನೀ ಯಾಕೆ ನನ್ನ ಕಾಲು ಬೀಳ್ತಿ?
0: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
2: ದಾಸಿ
0: ಅಲ್ಲ, ನಿಮ್ಮ ಅರ್ಧಾಂಗಿ.
2: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಡಿ ಚಾಟೋ?
0: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
2: ಹೇಳ್ತ?
0: ಹೌದು ಸ್ವಾಮಿ. ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
2: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
0: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
2: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ. ಬ್ಯಾಡು ಯಪ್ಪ, ಬ್ಯಾಡು ಯಪ್ಪ, ಬ್ಯಾಡು ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ನೋಡಿ ಮಲ್ಲಿ
0: ಸ್ವಾಮಿ,
2: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುತನವಾಗಿ ಬಿಟ್ಟಿದ್ದಿ ನೋಡೆ.
0: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
2: ಅದಕ್ಕೆ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ.
0: ದೇವ
2: ಇಲ್ಲೋ ಯಪ್ಪ,
0: ಮಲ್ಲಿಕಾರ್ಜುನ ಪಾದ ಸೇವೆಯನ್ನು ದೊರಕಿಸಿಕೊಟ್ಟೆಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
2: ಈಗ ನಾ ಏನಂದ ನೆವ್ವಾನೇ ಒಮ್ಮೆ ಅಂದ್ರೆ ಏನಾಯ್ತು ನೋಡೆ ಮಲ್ಲಿ.
0: ಸ್ವಾಮಿ
2: ಹಾಗಾದ್ರೆ ಆಗ್ಲಿ.
0: ಆಗ್ಲಿ ಸ್ವಾಮಿ,
2: ಆಗ್ಲಿ.

0: ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ ನೊಟ್ಟಿ.
2: ಭರ್ಮ್ಯ, ಮೈ ಮೇಲೆ ಬರ್ತಾ ಇದೆಯಲ್ಲೋ ಕಣ್ಣು, ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು.
2: ಹೌದಪ್ಪ.
1: ನಮಸ್ಕಾರ ರೀ ಶೆಟ್ರ.
2: ನಮಸ್ಕಾರಪ್ಪ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶೆಟ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವ್ನು ಮುಕ್ಕವಾದ್ರು ಬೇಡವೇ?
1: ಯಾರ್ದು ಅಮಾಸಿದ್ರೆ?
2: ಏ, ನಿಮ್ಮ ಅಪ್ಪಂದು ಒಂದೇ
1: ಶೆಟ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತತೆ ತೇಳಿ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ನೋಡ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೀನಿ. ವಿಷ
1: ಬ್ಯಾಡ್ರಿ ಶೆಟ್ರ, ಬ್ಯಾಡ್ರಿ. ನಮ್ಮ ಅಪ್ಪ ಕರ್ಕೊಂಡು
2: ಬರ್ತೀನಿ.
1: ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ, ಇಲ್ಲೇ ಕುಂಡ್ರಿ. ಮತ್ತ
2: ಹೋಗಪ್ಪ, ಹೋಗು ಹೋಗು.
1: ಶೆಟ್ರ ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ? ನೀನೇ ನೋಡು
3: ಶೆಟ್ರ, ನಾನು ಹಾಗೆ ಹೇಳುವುದಿಲ್ಲ.
1: ಶೆಟ್ರ ಹೇಳುದೋಗೆ ತಿನ್ನ. ಮತ್ತೆ ಗಂಡ್ಗಾಚಿ ಹಾಕಿ ಸಾಡ್ಡು ಹೊಡೆದ
3: ಹುಚ್ಚಾ, ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ,
3: ಹಾಗೆ ಮಾಡಬಾರದು, ಸುಮ್ಮ ಹೋಗು. ಶೆಟ್ಟಿಯವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವನೇ ಹೋಗಿತ್ತಯ್ಯ. ಶಾಂತತೆ ಶಾಂತ.
3: ಎಲೇ
4: ಯಾಕ್ರಿ
3: ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗಿನ ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತುಗಳವೆ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನ ಸೇರಲವೇ? ಆಗಲೂ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
5: ನೀವು ಯಾಕೆ ಕರ್ತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿ ಕೊಡ್ತೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಹೇಳ್ತೇವ್ರೆ?
4: ನಿನ್ನ ಒಡವೆನಾದ್ರೂ ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಒಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನೆಂಬ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೇ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ.
3: ಮಲ್ಲಮ್ಮ.
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲ.
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಈಗ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸಪ್ಪ ಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಏಮರಡ್ಡಿಯ ಸೊಸೆಯೋ.

ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂತ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನಿಗೆ ಕುಳಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂಧಾಗಿ ಕುಳಿಸ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರಣನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವ ನಾನುಡಿಯು. ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ஏய் அம்மா, ஏய் ஏய் அம்மா,
1: யார் போ பிரமண்ணா? ஏய் ஏன் திண்டியோ
0: தள்ளடவே. ஏய் அம்மா, ஈ வருஷ மந்தி ಮಳೆಯಾತು ಬೆಳಿ ಬರ್ಲಿಲ್ಲ, ಅದು ಇದು ಏನೇನು ಅಂತಿದ್ರಲ್ಲಿ ಬೇ.
1: ಹೌದಪ್ಪ.
0: ಏ ಅಮ್ಮ, ಈ ವರ್ಷ ನಮ್ಮ ಹೊಲ 100 ಚೀಲ ಆತ್ನ, 100 ಚೀಲ.
1: ಏ ಬೇಷ ಆತ್ ನೋಡಪ್ಪ,
0: ಏ ಬೇಷ ಆತ್ ನೋಡಪ್ಪ ಅಂತ. ಏ ಅಮ್ಮ, ಇದೆಲ್ಲ ನಮ್ಮವ್ರದೇ ಅದೃಷ್ಟ.
1: ಅದೇನು ನಮ್ಮ ಅದೃಷ್ಟ
0: ಬಿಡದೆ
1: ಗಂಡನೇನು
0: ಅಪ್ಪಣ ಅಂತಿದ್ದವ್ವ.
1: ಏನಂತಿದ್ರು
0: ಅವಳು, ನಮ್ಮವಳು ಇದೇ ವರ್ಷ

0: ನೀನು ನಮ್ಮ ಮನೆಗೆ ಎಂತ ಬಂದದಿ ಬಂದದಿ ನೋಡ
1: ಅಂದ ಕಡೆಗಾಲ್ ತಾನೆ ಬಿಟ್ಟಿಲ್ಲ.
0: ಅಪ್ಪ ಬಂದ ಅಪ್ಪ
1: ಏ ನನಗೇನ್ ಮಾಡಂತಿ?
0: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ
2: ಯಾಕೆ ಅತ್ತೇವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡುತ್ತಂದೆ.
1: ಅಲ್ಲ, ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಬಸಮ್ಮನ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು. ಪ್ರಾಣ
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾವು ಉಟ್ಕೊಳ್ಳಬಲ್ಲೇ?
0: ಏ, ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬರ್ರಿ ಬರ್ರಿ ಬರ್ರಿ ಬರ್ರಿ.

0: ತಂಗಿ ಬಸಮ್ಮ ಅಕ್ಕ. ಆ ಮಲ್ಲಿ ಬಂದಾಗಿನಿಂದ ಹಿರೇ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದರು ಕಸಬೆಗಿಂತ ಕಡಿಮೆ ಮಾಡಿಬಿಟ್ಟಿದ್ರಲ್ಲ, ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾಟಾಗೀಟ ಮಾಡಿಸ್ಕೊಂಡು ಬಂದಿರುವಳು ಏನು?
1: ಅಯ್ಯ, ಎಲ್ಲಿ ಮಾಟ ಹಾಕಿದೆ ನೋಡೋದಿಲ್ಲ. ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬಿ ಆಗಿ ಬಿಟ್ಟಾಳ
0: ತಂಗಿ. ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ, ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನು ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮಮ್ಮ ಬಾಗುವುದೇನು ಬಳಕುವುದೇನು, ಜಾತಿವಂತ ಪಾತ್ರದಾಸ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗುಲನ್ನು ಬೆಳೆದು ಹೊಸ್ತ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಕರ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತ್ತಿಮ್ಮ ಅಂದ್ರೂ ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮ್ಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರುವ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸಿದವರಂತೆ ಬಳಿಗೆ ಹೋಗಿ ಬಿಟ್ಟರಾಯಿತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೀರನ್ನು ಕರೆದು ತೋರಿಸಿದಾಯಿತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿಯಾಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವ ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನ್ಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರು ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಲಿಲ್ವೇನ್? ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ಬಿರುನುಡಿಗಳನ್ನು ಆಡಬಾರದು ತಾಯೇ.
1: ಇರೇ ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆ ಎಬ್ಬಿಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಥರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನೆಳಾಗುವೆನು.
1: ಇದೇ ನಮ್ಮ ತಾಯಿಗಳಿರ ನನ್ನಮ್ಮ ನಿಂತು ನಿಂತು ನನ್ನ ಕಾಲುಗಳು ಜುಯಿ ಹಿಡಿದವಮ್ಮ ಜುಯಿ ಹಿಡಿದವು.
2: ಕಾಲು ಜುಯಿ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
3: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
3: ನಡೆ ತಂಗಿ
2: ಹೋಗ.
0: ತಾಯಿಗಳೇ
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ ಮನೆಗೆ ತಾನಾಗಿ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲಿನ ಎಲ್ಲ ಗಡಿಗೆ ಮಡಿಕೆಗಳನ್ನು ಹೊಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ಒರೆಸೋಣ.
3: ನಡೆತಂಗಿ ಹಾಗೆ ಮಾಡೋಣ.
0: ತಂದೆ
1: ತಾಯಿ
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೋ ನನ್ನಪ್ಪ.
1: ಆಗಲಿಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವರ ಸ್ವಾಮಿ. ಆ ಹೇಮರೆಡ್ಡಿಯವರು ಅವರು ನನ್ನ ಮಾವಂದಿರು.
1: ಮಗಳೇ
0: ತಂದೆ
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ.

0: ದೇವ ಮಲ್ಲಿಕಾರ್ಜುನ, ಯಾವಾಗಲೂ ಎಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮಾ ಸುರಿಸುವೇನು. ಅತ್ತೆಯವರೇ, ಅತ್ತೆಯವರೇ,
3: ಏನಾಯ್ತು
2: ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾರೆ. ನಾವು ಗಾಳಿಗೆ ಕಟ್ಟಿದ ಗೋಟೆ ಎಮ್ಮೆಯಂತೆ ಚಿತ್ರಿಗೆ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮರ ಸೇವೆಯಲ್ಲಿ ಕಾಲ ಕಳೆಯಬೇಕು. ಇದು ಬಲವಿತ್ತ ಲಕ್ಷಣವೇತ್ತು ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ
0: ಅಮ್ಮ?
4: ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
2: ಶಿವಶಾಂತ್ರ ಎದ್ದು ಹೋಗುವೆಯೋ
0: ಮಲ್ಲೇಶ?
3: ಅಲ್ಲ, ಈಗ ಮನೆಗಳ ಸುಲಭಿಟ್ಟು ಎಲ್ಲಿ ಹೊರಟಿರುವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲಾ ಅಡಿಗೆಯನ್ನು ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
4: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವೇ ಹೋಗಿ ನೋಡಿಕೊಂಡು ಬರ್ರವ, ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
3: ಏನೇ

0: ಡೌಕಾರಿಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಅವಸರದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕೆಯವರು ಭಯ ಮಾಡಿ.
1: ಆತ್ತೇವರೇ, ಇವಳು ಅವಸರದಿಂದ ಹೋಗುವಾಗ ಕಾಲೇ ಎಡವಿದ್ದರೂ ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರ್ದೆ? ಏ ಆತ್ತೆಯವರು ನನ್ನನ್ನು ನಂಬವರೇನೆ?
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
0: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಾ?
0: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮರಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನೀನಂತಹ ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರದಾಗ ಹುಟ್ಟಕ್ಕೆ ಬಾ. ಇಷ್ಟು ಕೆಸಲು ಒಪ್ಪಿಸಿದ್ದೇನೆ.
1: ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡ್ಬೇಕ್ರಿ ಮತ್ತೆ?
0: ಹೌ ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
0: ಮಲ್ಲಿ
2: ಅತ್ತಿಯವರೇ,
0: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾವೇ ತರ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ,
0: ಬೇಗ ಬನ್ನಿ.
1: ಅತ್ತೆಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
3: ಅಕ್ಕ,
1: ಅತ್ತೆಯವರಿಗೆ ಬಹು ಶ್ರಮವಾಗಿರುವುದು.
3: ಅಯ್ಯ ಅಯ್ಯ, ಹೌದಮ್ಮ.
1: ಅವರಿಗೆ ಗೋಧಿ ಹುಗ್ಗಿ,
3: ಹುಳಿಗೆ ಪಾಯಸ
1: ಮಾಡಿ ಉಣಸಮ್ಮ.
3: ಆಗಲಮ್ಮ. ಅತ್ತೆಯವರೇ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡುಗೆನೆಲ್ಲ ಸಿದ್ಧ ಮಾಡ್ತೇನೆ.
0: ಹೌದು ತಂಗಿ, ಮೊದಲು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
1: ಅಯ್ಯ, ಹಾಲಲ್ಲವೇ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರ ಆರ್ತವ್ರು ನೋಡಲಿ, ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಸ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತನಿಗೆ ಆಟ ಮಾಡ್ತಾ ನಿಂತಿರ್ಬಿಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹಿಟ್ಟು ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ.
1: ಬೇಗನೆ ಜೋಳ ಬೀಸಿಕೊಡು.
0: ಆಗಲಿಮ್ಮ.
1: ಬೇಗನೆ ಹಿಟ್ಟು ಸಿದ್ಧವಾಗಲಿ.
0: ನನ್ನ ನಿಗಮಣ್ಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ತಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಪಾದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನಬರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೆ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಳ್ಳಿ, ಗಂಡಸರು ಹೊಲಕ್ಕೆ ಹೋಗುವುದರೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಇಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವಿನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿನ ಆಗಮ್ಮ ಬಸಮ್ಮ, ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವ್ರಿ?
2: ಅತ್ತೆಯವರೇ, ಹಿಟ್ಟು ಇಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುಳಿ ಮಲ್ಲಿ ಮೋಟ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕಟ್ಟಿಲ್ಲ.
1: ಮಲ್ಲಿ ಹಿಟ್ಟಿಗೂ ಬೀಸಲಿಲ್ಲವೇ? ಇಂಥ ಹಗಲಿ ಕೆಲಸ ಮಾಡುದು ನಿಮ್ಮದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾಳೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಗಿ ಜೋಳ ಹಾಗೆ ತಳಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾಳೆ. ಏನೇ ಕೈಯಾರಿ ಬಂದು ಬಂದ ಜಂಗಮನಿಗೆ ಹಿಡ್ತು ನೀಡಿ ನಮ್ಮನ್ನು ಬೆರಳನ್ನಾಗಿ ಮಾಡಲು ಬಂದಳೆ? ಏ ಹಾಳು ಮುಸುಳೆ, ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದ ಕೈಗೆ ಹಾವು ಹರಿದಿದ್ದೇನೆ.
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುವುದರೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಎಂತು ಹಾದ್ರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಕ್ಷುದ್ರ ಮಕ್ಕಳ ಸಂಸಾರ ನಡೆಗಳಿರಲಿಕ್ಕಿಲ್ಲ ಬಸಮ್ಮ.
2: ಅತ್ತೆ,
1: ಹಿಂದೆ ಮುಂದೆ ನೋಡಿದ್ರೆ ಮಟ್ಟ ಶೀಲು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಬೆಟ್ಟದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋಪಿಸಿಕೊಡು.
0: ಆಗಲಿ ಅಮ್ಮ.

0: ಮಲ್ಲಿ ಲೇ ಮಲ್ಲಿ,
1: ಅಕ್ಕ
0: ಆ ತೀವ್ರ ಅಪ್ಪಣೆ ಕೊಟ್ಟದ್ದು ಕೇಳಿರಿವಿಯೋ ಇಲ್ಲ?
1: ಹಾ ಕೇಳಿರಿವಿ ನಮ್ಮ.
0: ಹಾ ಹಾಗೆ ಮಾಡು, ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಟುಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೇ ಆ ಹಳೆದನ್ನು ಉಟ್ಟುಕೋ.
1: ಅಕ್ಕ ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ನಡೆಮಗಲ
2: ತಂಗಿನಾಗಮ್ಮ ಬಸಮ್ಮ
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿವಾರದವ್ರಿಗೆ ಗಡಿಪಾರ ಮಾಡ್ಬೇಕು ನೋಡು.
0: ಅತ್ತೆಯವರೇ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂದು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ,
2: ಮಲೆಯ
0: ಪೂಜೆ ಅಂತೆ ಪೂಜೆ
2: ಗುಲ್ಲಾ ಗಂಟಿಗೆ. ಓ ಓ ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸರ್.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎಲ್ಲಿ ಪರಿಮಳ ಎನ್ನುವಂತ ಒಂದು ಅಯ್ಯಪ್ಪ ಸ್ವಾಮಿಯ ಮೇಲಿನ ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ವೀರಮಣಿ ರಾಜು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಡಾಕ್ಟರ್ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ದಾಸರ ಒಂದು ಕೃತಿಯನ್ನ ಇದೀಗ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಧುರವಾದಂತಹ ಈ ಒಂದು ಭಕ್ತಿ ಗೀತೆ, ಸುಂದರವಾದಂತಹ ಈ ಒಂದು ಗೀತೆಯನ್ನ ಎಷ್ಟು ಬಾರಿ ಕೇಳಿದರೂ ಸಾಕು ಎನ್ನುವಂತ ಪದಗಳೇ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ 7 ಮಂಜುನಾಥ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ರಚನೆ, ಹಾಗೆ ಕೆ ಯುವರಾಜ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎನಗೂ ಆಣೆ ರಂಗ ನಿನಗೂ ಆಣೆ ರಂಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪುರಂದರ ದಾಸರ ಕೃತಿಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎಂಟು ಪೊಗಳಲ್ಲಿ ಎನ್ನುವಂತ ಒಂದು ಜಗನ್ನಾಥ ದಾಸರ ಕೃತಿಯನ್ನ ಅನಂತರಾಜ ಮೇಸ್ತ್ರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.